0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜಿ ಜ್ಯೋತಿ. ಹೌದು, ನಾನೇ ಮಾರ್ರೆ, ಧ್ವನಿ ಒಂಚೂರು ಚೇಂಜ್ ಆಯ್ತಷ್ಟೇ. ನಿಮ್ಮೊಟ್ಟಿಗೆ ಭಂಡಾರಕರ್ ಸಾರ್ಚನ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಬಹಳ ವಿಶೇಷವಾಗಿರೋ ಕಾರ್ಯಕ್ರಮ. ನಾವು ಕುಂದಾಪುರದಾರ, ನಮ್ಮನೆ ಅಂಗಳ, ನಮ್ಮನೆ ಜಗಲಿ, ನಮ್ಮನೆ ಚಾವಡಿ, ನಮ್ಮನೆ ಕ್ವಾಣೆ ಎಲ್ಲ ಕ್ಲೀನ್ ಇರ್ ಆಚೆ ಮನೆ ಹ್ಯಾಂಗ್ ಬೇಕಾರ ಇಲ್ಲಿ ನಾವು ತಕೊಂಬ ಜರಿ ಕೊಟ್ಟಿನ, ನಾವು ತಿಂಬು ತಿಂಡಿದ್ದು ಎಂತದೇ ವಸ್ತು ಇದ್ರು ಪೇಪರ್ನ ತೆಗ್ದು ಆಚೆ ಬಿಸಾಕಿ ನಾವಿಲ್ಲ ಲಾಯಕ್ ಮಾಡಿ ಕೂಕಂತ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ನಾವು ನಮ್ಮದನ್ನ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಎಷ್ಟು ಕ್ಲೀನ್ ಆಗಿ ಇಟ್ಕಂತ ಅದ್ರ ಬಗ್ಗೆ ಎಷ್ಟು ಜವಾಬ್ದಾರಿಯನ್ನ ತಕ್ಕಂತ ಇದು ಬಹು ಮುಖ್ಯವಾಗಿರೋದು. ಅದರಲ್ಲೂ ಇವತ್ತಿನ ದಿನದಲ್ಲಿ ಪ್ಲಾಸ್ಟಿಕ್ ಅಯ್ಯೋ ಬ್ಯಾಡ್ದೋ ಬ್ಯಾಡ್ದೋ ಅಂದ್ರು ಮನೆಗೆ ಮತ್ತ ಬಂದು ಬೀಳತ್ತ. ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ, ಅದನ್ನ ನಾವು ಎಲ್ಲಿ ಹಾಕಬಹುದು, ಯಾರೆಲ್ಲ ಒಟ್ಟಾಗಿ ಮಾಡಬಹುದು, ಇಡೀ ಊರಿನ ಕಸ ಎಷ್ಟಾಪು ಒಂದು ಪ್ಲಾಸ್ಟಿಕ್ ಹೇಳಿ, ಇದೆಲ್ಲದ್ರ ಬಗ್ಗೆ ಒಂದು ಜವಾಬ್ದಾರಿ ತಕೊಂಡು ಮುಂದುವರೆದು ಬಹುಮುಖ್ಯ ಕೆಲಸ ಮಾಡ್ತಿರೋದು. ಇವ್ರು ಮಾಡ್ತಿರೋದು ಇದು ಒಂದೇ ಕೆಲಸ ಅಲ್ಲ, ಸುಮಾರು ಇತ್ತು ಹತ್ತು ಹಲವು. ಇದ್ರ ಬಗ್ಗೆ ಎಲ್ಲ ಮಾತಾಡ್ಕಂತಾನೆ ನಮ್ಮೊಟ್ಟಿಗಿದ್ರ ಪಂಚವರ್ಣ ಸಂಘಟನೆಯವರು, ಪಂಚವರ್ಣ ಯುವಕ ಮಂಡಲ ರಿಜಿಸ್ಟರ್ಡ್ ಮತ್ತು ಪಂಚವರ್ಣ ಮಹಿಳಾ ಮಂಡಲ ಇವರೆಲ್ಲ ಸೇರ್ಕೊಂಡ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಈಗ ನಮ್ಮೊಟ್ಟಿಗಿದ್ರ ಯಾರೆಲ್ಲ ಇದ್ರಂತ ಕೇಂದ್ರ ಮನೋಹರ್ ಪೂಜಾರ ಇವರು ಈಗಿನ ಅಧ್ಯಕ್ಷರು, ಲಲಿತಾ ಪೂಜಾರಿ ಅವರು ಈಗ ಮಹಿಳಾ ಮಂಡಲದ ಅಧ್ಯಕ್ಷರಾಗಿರೋರು, ಆಮೇಲೆ ನಮ್ಮ ಕಲಾವತಿ ಅಶೋಕ್ ಅವರು ಕಾರ್ಯಾಧ್ಯಕ್ಷರು, ವಸಂತಿ ಉಮೇಶ್ ಅವರು ಕಾರ್ಯದರ್ಶಿಗಳು, ಪುಷ್ಪ ಕೆ ಹಂದಟ್ಟು ಉಪಾಧ್ಯಕ್ಷರು, ಸುಜಾತಾ ಬೈರಿ ಅವರು ಸಂಚಾಲಕರು, ಹಾಗೆ ದಿನೇಶ್ ಆಚಾರ್ ಮಣೂರ್ ಅವರು ಉಪಾಧ್ಯಕ್ಷರು. ಇವರೆಲ್ಲ ನಮ್ಮೊಟ್ಟಿಗೆ ಬಂದು ಕೂಕೊಂಡಿರಿ. ಇನ್ನೂ ಭಾರಿ ಮಂದಿ ಇದ್ರ ಪಪ್ಪು ಕಾಯಿಲ್ಲ ಅಷ್ಟೇ, ಯಾಕಂದ್ರೆ ಅವ್ರ ಸಂಘಟನೆಯಲ್ಲಿ ದೊಡ್ಡ ದೊಡ್ಡದಾಗಿ ಎಷ್ಟೋ ಜನ ತುಂಬಾ ಸ್ವ ಆಸಕ್ತಿಯಿಂದ ಸೇರ್ಕೊಂಡು ಈ ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಅವರೆಲ್ಲರಿಗೂ ನಮ್ಮ ರೇಡಿಯೋ ಕುಂದಾಪುರದ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಸ್ವಾಗತ ಮೇಡಮ್, ನಿಮಗೂ ಕೂಡ ಸ್ವಾಗತ.
2: ಥ್ಯಾಂಕ್ ಯು. ಈಗ ನಮ್ಮ ಮನೋಹರ್ ಪೂಜಾರಕ್ಕ ಹೆಂಗೆ ಮೈಕಿತ್ತ, ಈಗ ನೀವು ಹೇಳಕ್ ಪಂಚವರ್ಣ ಅಂದ್ರೆ ಎಂತ?

0: ಅಂತೇಳಿ ನಾವು ನಾಲ್ಕು ವರ್ಣಗಳನ್ನ ಕೇಳಿದ್ ನಾಲ್ಕು ವೇದಗಳನ್ನ ಕೇಳಿದ ಈ ಪಂಚವರ್ಣ ಅಂದ್ರೆ ಎಂತ ಅದು ಅದ್ರ ಅರ್ಥ?
1: ಪಂಚವರ್ಣ ಅಂದ್ರೆ ಇವಾಗ ನೀವು ನಾಲ್ಕು ವರ್ಣ ನಾಲ್ಕು ವೇದಗಳನ್ನ ಹೇಳಿದ್ರೆ ಅದಕ್ಕೆ ಒಂದು ಎಷ್ಟು ಸೇರಿಸುದು ಈಗ ಪಂಚವರ್ಣ. ಯಾಕಂದ್ರೆ ನಮ್ಮ ಪಂಚವರ್ಣ ಯುವಕ ಮಂಡಲ ಸಾಧಾರಣ 1997 ಇಸ್ವಿ ಹಾಗೆ ಒಂದು ಹುಟ್ಟಾಕೊಂಡು ಓಣಿ ಗೆಳೆಯರಂತ ಒಂದು ಟೀಮ್, ಅದರ ಒಂದು ನಮ್ಮ ಸುರೇಶ್ ಗಾಣಿಗರ್ ಅಂತ ಒಬ್ಬ ಎಲ್ಲ ಸಣ್ಣ ಅವಾಗಲೇ ಒಂದು 20 ವರ್ಷದ ಯುವಕರೆಲ್ಲ ಸೇರಿ ಒಂದು ಓಣಿ ಗೆಳೆಯರ್ ಅಂತ ಒಂದು ಮಾಡ್ಕೊಂಡು ಒಂದು ಐದು ಜನ ಸೇರಿ
0: ಕಾಟದ ಬದಿ ಓಣಿ ಗೆಳೆಯರ
1: ಕಾಟದಲ್ಲಿ ಇವತ್ತು ವರುಣತೀರ್ಥ ಕೆರೆ ಏನಿದೆಯೋ ಆ ಕೆರೆ ಪಕ್ಕದಲ್ಲಿ ಒಂದು ನಮ್ದು ಒಂದು ಸಂಸ್ಥೆ. ಅಲ್ಲಿ ಏನ್ ಮಾಡ್ದ ಅವ್ರು ಏನ್ ಮಾಡ್ದ ಓಣಿ ಗೆಳೆಯರ್ ಅಂತ ಇದ್ದದ ಅವಾಗ ಅವರು 97, 94, 95 ಒಂದ್ ಸುಮ್ಮನೆ ಯುವಕ ಮಂಡಲ್ಗಣ 5-6 ಜನ ಹುಡುಗರು ಇದ್ದೀರಿ. ಅವಾಗ ಏನ್ ಮಾಡಿದ್ರು ಇವರು ಈ ಅವಾಗ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಇಂತ ಕಾರ್ಯಕ್ರಮಗಳು ನಡೀತಿತ್ತು. ಅವಾಗ ಏನ್ ಮಾಡ್ತಾ ಅಂತ ಹೇಳಿದ್ರೆ ಒಂದು 5 ಜನ ಯುವಕರ ತಂಡ ಸೇರಿಕೆ ಈ ಸುರೇಶ್ ಗಾಣಿರಂತ ಒಬ್ಬ ಸಾರಥ್ಯದಲ್ಲಿ ಒಂದು ಯುವಕ ಮಂಡಲ ಮಾಡುವ ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಯೋಚನೆ ಮಾಡಿದ 5 ಜನ ಇದ್ರಲ್ಲ, 5 ಜನಕ್ಕೋಸ್ಕರ ನಾವು ಪಂಚವರ್ಣ ಇಡುವಂತ ಯೋಚನೆ ಮಾಡಿ ಅವ್ರು ಆ ಹೆಸರನ್ನ ಇಟ್ಟರು ಪಂಚವರ್ಣಕ್ಕೆ.
0: ಒಳ್ಳೆ ಯೋಚನೆ.
1: 5 ಜನ ಇರಬೇಕೋಸ್ಕರ ಪಂಚವರ್ಣ ಅಂತ ಇಟ್ರು. ಆ ಯುವಕ ಮಂಡಲ ಪ್ರಥಮ ವರ್ಷದಲ್ಲೇ ಒಂದು ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಹೊರಟು ಕನ್ನಡ ರಾಜ್ಯೋತ್ಸವವನ್ನ 1997 ಇಸ್ಪಿಯಲ್ಲಿ ನಾವು ಶುರು ಮಾಡ್ತೀವಿ.
0: ಅಷ್ಟೊತ್ತಿಗೆ ಎಷ್ಟು ವರ್ಷ ಆಯ್ತೀಗ?
1: ಇವಾಗ ನಮ್ಮ ಸಂಘಟನೆ ಇವಾಗ 29ನೇ ವರ್ಷ ನಾವು ಸಂಘಟನೆ ಮಾಡಿ. ಇವತ್ತೇನು ಪ್ರಸ್ತುತ ನಾನು ಅಧ್ಯಕ್ಷನಾಗಿದ್ರು, ನಾನು ಈ ಸಂಘಟನೆ 28 ವರ್ಷದಿಂದ ಆ ಸಂಘದಲ್ಲಿದ್ದವನು. ಹಿಂದೆ 12 ವರ್ಷ ಒಬ್ಬ ನಾನು ಸೆಕ್ರೆಟರಿ ಆಗಿದ್ದೇನೆ, ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ ಅನುಭವ ನಮ್ದು. ತದನಂತರದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ದಂತ.
0: ನೀವು ಅದಕ್ಕೆ ಸೇರೋದು ನಿಮ್ಗೆ ಎಷ್ಟು ವರ್ಷ?
1: ಎಷ್ಟು ವರ್ಷ ಅಂತ ಹೇಳಿದ್ರೆ ಅವಾಗ ಸಾಧಾರಣ ಒಂದು 20 ವರ್ಷ ಇರಬಹುದೇನೋ.
0: ಆ ಸಣ್ಣ ಏಜಿಗೆ ನೀವು ಇಂಥದೊಂದು ಯೋಚನೆ ಇಟ್ಕೊಂಡು ನೀವೆಲ್ಲ ಗಂಡ್ ಮಕ್ಕಳು ಒಟ್ಟಿಗೆ ಸೇರೋದು ಆಪ್ಗೂಸ್ ಮಾರೆ. ಯಾಕಂದ್ರೆ ಬೈಕ್ ಇಟ್ಕೊಂಡು ಬುರ್ರ ಅಂತ ವಾಪದ್ ಬಿಟ್ರೆ ನಿರಂತರ ಮಾಡ್ಕೊನೋ ತುಡಿತ ಕಡಿಮೆ. ಅಂತದ್ರಲ್ಲಿ ನೀವು ಗಂಡ್ಗಳ 20 ವರ್ಷಕ್ಕ ಸಣ್ಣ ವಯಸ್ಸಿಗೆ ಶುರು ಮಾಡಿದ್ರಲ್ಲ ಇಂಥದೊಂದು ಯೋಚನೆ.
1: ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಕೋಟಾ ಪರಿಸರ ವ್ಯಾಪ್ತಿಯಲ್ಲಿ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಅವಾಗ ಒಂದ್ ಸಮ ಹೋಗಿ ಬಂದ ಅವಾಗ ಅಲ್ಲಿ ಎಲ್ಲ ಕಡೆ ಗಲ್ಲಿ ಗಲ್ಲಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ನಮ್ಮ ಊರಲ್ಲಿ ಬಂದಲ್ಲಿ ಹಳ್ಳಿ, ನಮ್ಮ ಕೋಟ ಅನ್ನೋದು ಒಂದು ಹಳ್ಳಿ ಪರಿಸರ. ಆವಾಗ ಕೋಟದಲ್ಲಿ ಜಾತ್ರೆ ಆಗ್ತದೆ, ಒಂದು ಅಮೃತೇಶ್ವರಿ ಜಾತ್ರೆ, ಒಂದು ಹಿರೇಮಾಲಿಂಗೇಶ್ವರ ಜಾತ್ರೆ. ಅದೆರಡು ಜಾತ್ರೆಯಲ್ಲಿ ಆಗುವಂತ ಕಾರ್ಯಕ್ರಮಗಳನ್ನ ನಾವು ನೋಡಿ ಬೆಳೆದವರು. ಅವಾಗ ಏನಾಯ್ತು ಅಂತ ಹೇಳಿದ್ರೆ ಇನ್ನೊಂದು ಅದಕ್ಕೆ ನಾವು ಸೇರಿಸ್ಬೇಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುವಂತ ಉದ್ದೇಶದಿಂದ ಕೋಟದಲ್ಲಿ 3 ಹಬ್ಬ ಆಯ್ತು. ಅವಾಗ ಒಂದು ಅಮೃತೇಶ್ವರಿ ಹಬ್ಬ ಆಯ್ತು, ಒಂದು ಹಿರೇಮಾಲಿಂಗೇಶ್ವರ ರಥೋತ್ಸವ ಆಯ್ತು. ತದನಂತರದಲ್ಲಿ ಇವತ್ತು ನಾವು ರಾಜ್ಯೋತ್ಸವ ಏನ್ ಮಾಡ್ತಿದ್ದೇವೆ ಅವಾಗ ಹಬ್ಬ ಟೈಪ್ ಒಂದು ಯಕ್ಷಗಾನ ಮಾಡುವಂತದ್ದು ಎಲ್ಲೂ ಇಲ್ಲ, ಒಂದು ನಾಟಕ ಮಾಡುವಂತ ಸಂಘ ಸಂಸ್ಥೆಗಳಲ್ಲಿಲ್ಲ. ಸಂಘ ಸಂಸ್ಥೆಗಳು ಇರ್ಬೋದು, ಸಣ್ಣ ಪುಟ್ಟ ಮೂಲೆಯಲ್ಲಿ ಏನೇನು ಮಾಡ್ತಾ ಇರ್ಬೋದು. ನಾವು ಸಮಾಜಮುಖಿ ಕೆಲಸ ಮಾಡ್ಬೇಕಂತ ನಮ್ಮ ತುಡಿತದಲ್ಲಿ ಏನೋ ಒಂದು ಸಮಾಜಕ್ಕೆ ನೋಡ್ಬೋದು. ಅವಾಗೆಲ್ಲ ನಾವು ಸಣ್ಣದಾಗಿ ಇರ್ಬೇಕಾದ್ರೆ ಏನೋ ಕೆಲಸ ಮಾಡ್ಬೇಕಂತ ತೋಡ್ ಬದಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದದ್ದು, ತೋಡ್ ಬದಿ ಈ ಗದ್ದಿ ಬದಿ ಒಂದು ಏನೋ ಒಂದು ತುಳಿತಗಳು ನಮ್ಗೆ ಸಮಾಜ ಸೇವೆ ಮಾಡ್ಬೇಕು ಅನ್ನೋದು. ಅದೇ ಸಮಾಜ ಸೇವೆ ನಾವು ಏನು ಯುವಕ ಮಂಡಲದವರು 5 ಜನ ಹೋಗಿ 10 ಜನ ಇದಾವೆ. ಇವತ್ತು ಸಾಧಾರಣ ಒಂದು 30 ಜನ ಯುವಕರ ಸೇರಿ ಇದಾವೆ. ಅವ್ರೆಲ್ಲರಿಗೂ ಒಂದೇ ಮನಸ್ಸು ಏನಂದ್ರೆ ಸಮಾಜಮುಖಿ ಕೆಲಸಗಳು ಮಾಡ್ಬೇಕು, ಅನಾರೋಗ್ಯ ಪೀಡಿತರಿ ನಾವು ಸಹಾಯ ಮಾಡ್ಬೇಕು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್, ಯಾಕಂದ್ರೆ ನಾವು ವಿದ್ಯಾಭ್ಯಾಸ ನಾವೆಲ್ಲ ಕಡಿಮೆ ಮಾಡಿದ್ದೇವೆ. ಇವತ್ತು ನಮ್ಮ ಮನಸ್ಸಿನಲ್ಲಿ ಏನಿದೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು, ಎಜುಕೇಶನ್ ಕೊಡ್ಬೇಕು ನಮ್ಮ ಮನಸ್ಸಿನಲ್ಲಿದೆ. ನಾವು ಎದುರುಗಡೆ ನೋಡಿದಾಗ ನಮ್ಗಿಂತ ಬಡವರು ಇರ್ತಾರೆ, ಅವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕು.
0: ನೀವ್ ಮಕ್ಕಳಿಗೆ ಎಂತ ಜಾಸ್ತಿ ಓದ್ಲ, ಓದ್ಸೋರ್ ಇಲ್ಲ ಅಂತಾನ ಅಥವಾ ನಿಮಗ ಆಸಕ್ತಿ ಇಲ್ಲ?
1: ನಮಗ ಆಸಕ್ತಿ ಅನ್ನೋದ್ರಿಗಿಂತ ಬಡತನ. ಹಿಂದೆ ಇದನ್ನ ಆಸಾಡಿ ಒಟ್ಟು ಅನ್ನೋದೊಂದು ಕಾನ್ಸೆಪ್ಟ್ ಇಡ್ಲಿಕ್ಕೆ ಕಾರಣ ನಮ್ಮ ಹಿಂದಿನ ಬಡತನವನ್ನು ಯೋಚನೆ ಮಾಡ್ತೇವೆ. ಆಸಾಡಿಯಲ್ಲಿ ಏನ್ ಇದೆ, ಆಸಾಡಿ ಹಬ್ಬ ಮಾಡ್ಕೊಂಡು ನಾವು ಇವತ್ತು ಈ ಅಜ್ಜಿ ಸ್ವಾಣಿ ತಿಂಗಳನ್ನು ಮಾಡು ಅಂತದಕ್ಕೆಲ್ಲ ನಮ್ಮನೆ ಇಡ್ಲಿಯೋ ದ್ವಾಸಿಯೋ ಇಂತ ಕಾಯಿಂದ ಮಾಡುದು ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು. ಇವತ್ತು ಯಾಕಂದ್ರೆ ನಾವು ಒಂದು ಆಸಾಡಿ ಒಟ್ಟು ಅನ್ನೋ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಹಿಂದಿನ ನಮ್ಮ ಕಷ್ಟದ ಅನುಭವಗಳು. ನಮಗೆ ಓದ್ಲಿಕ್ಕೆ ಮನಸ್ಸಿಲ್ಲದೆ ಅಲ್ಲ, ಓದ್ಲಿಕ್ಕೆ ಅನಾನುಕೂಲ ಅವಾಗ. ಅದಕ್ಕೆ ಅವಾಗ ನಮ್ಮ ಅರ್ಧ ವಿದ್ಯಾಭ್ಯಾಸವನ್ನು ಕೆಲಸ ಮಾಡಿ ನಾವು ಹೋಟ್ಲ ಮನೆ ಕೆಲಸ ಮಾಡ್ಕೊಂಡಿದ್ದವ್. ಆ ಕೆಲಸ ಮಾಡಿ ನೋಡಿದ್ರು ಇವತ್ತೇನು ನಾವು ದೊಡ್ಡ ವ್ಯಕ್ತಿಗಳಾಗಬೇಕಂದ್ರೆ ಅಲ್ಲ, ಸಮಾಜದಲ್ಲಿ ನಮ್ಗಿಂತ ಸ್ವಲ್ಪ ಕೆಳಗೆ ಇರುವವರಿಗೆ ನಾವು ಸಹಾಯ ಮಾಡ್ಬೇಕನ್ನೋ ನಮ್ಮ ಒಂದು ಯುವಕರ ಮನಸ್ಸು. ಆ ಸಂಘಟನೆ ನಾವು ಬರ್ತಾ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇತ್ತು. ತದನಂತರದಲ್ಲಿ ಬರೇ ರಾಜ್ಯೋತ್ಸವ ಮಾಡಿದ್ರೆ ಆಗುದಿಲ್ಲ ಅಂತ ಹೇಳಿ ಆಗಸ್ಟ್ 15ಕ್ಕೆ ಧ್ವಜಸ್ತಂಭ ಎಲ್ಲ ಕಟ್ಟಿ ಫ್ಲಾಗ್ ಹೋಸ್ಟಿಂಗ್ ಅಂದ್ರೆ ಧ್ವಜಾರೋಹಣ ಮಾಡೋ ಶುರು ಮಾಡ್ತು. ಅದು ಯೋಚನೆ ಮಾಡ್ತು 1 ವರ್ಷ ನಾವು ಯುವಕರದ ಒಂದು ಸಣ್ಣ ಮನಸ್ಸು.
0: ಅಲ್ಲ, ಅದು ನೀವು ಕನ್ನಡ ರಾಜ್ಯೋತ್ಸವ ಅಂತ ಮಾಡ್ಕೊರ್ಟದ್ದು.
1: ಕನ್ನಡ ರಾಜ್ಯೋತ್ಸವ ಮಾಡ್ಬೇಕಂದ್ರೆ ನಮ್ಮಲ್ಲಿ ಕನ್ನಡ ಉಳಿಬೇಕಂದೇಳಿ, ಅದಕ್ಕೂ ಒಂದು ಕಾರಣ ಇದೆ. ಇವತ್ತೆಲ್ಲ ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ, ಕನ್ನಡ ಎಲ್ಲಿ ನೋಡಿದ್ರೆ. ಅವಾಗ ನಾವೆಲ್ಲ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಬಂದವರು, ನಮ್ಮಲ್ಲಿ ಕೆಲವರೆಲ್ಲ ಬೆಂಗಳೂರಲ್ಲ ಇದ್ದು ಬಂದ. ಅವಾಗೆಲ್ಲ ನಮ್ಗೆ ಯಾವುದೇ ಭಾಷೆ ಬಗ್ಗೆ ದ್ವೇಷ ಇಲ್ಲ, ಬೇಜಾರಿಲ್ಲ, ಎಲ್ಲಾ ಭಾಷೆಯನ್ನು ಗೌರವಿಸ್ತೇವೆ, ನಮ್ಮ ಭಾಷೆಯನ್ನು ಜಾಸ್ತಿ ಪ್ರೀತಿಸ್ತೇವೆ ಗೌರವ ಜೊತೆಯಲ್ಲಿ. ಏನ್ ಮಾಡ್ತೇವೆ ನಾವು ಇಂಗ್ಲಿಷ್ ಅನ್ನು ನಾವು ದ್ವೇಷಗಳಲ್ಲ, ನಾವು ನಾವು ಈ ರಾಜ್ಯೋತ್ಸವದಲ್ಲಿ ಕನ್ನಡವನ್ನು ಎಲ್ಲಾ ಕಡೆ ಹರಡಬೇಕು ಅನ್ನೋದು ನಮ್ಮ ಉದ್ದೇಶ. ಆವಾಗೆಲ್ಲ ಈ ಕನ್ನಡದವ್ರ ಮೇಲೆ ದಬ್ಬಳಿಕೆ ಆಗ್ತಾ ಇತ್ತು, ತಮಿಳವರಿಂದ ಅಲ್ಲಿ ನಮ್ಮ ಬೆಳಗಾವಿಯಲ್ಲಿ ಈ ಮರಾಠಿಗಳಿಂದ ಎಲ್ಲ ಸ್ವಲ್ಪ ದಬ್ಬಳಿಕೆ ಆಗ್ತಿತ್ತು ಆ ಕಾಲದಲ್ಲಿ 25-30 ವರ್ಷ ಕೆಳಗಡೆ ಎಲ್ಲ. ಅದೆಲ್ಲ ನೋಡಿದ್ರೆ ನಮ್ಮ ಕನ್ನಡವನ್ನು ಬೆಳೆಸಬೇಕು ಅನ್ನೋ ನಮ್ಮ ಉದ್ದೇಶ ಇದ್ದಿತ್ತು. ಆ ಉದ್ದೇಶದಲ್ಲಿ ನಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಂಗೆ ಸೇರಿಸ್ಬೇಕಂತ ಕನ್ನಡ ಮೀಡಿಯಂಗೆ ಸೇರಿಸಿದ ವ್ಯಕ್ತಿ ನಾವು ಅನ್ನ ನನ್ನ ಮನಸ್ಸಿನಲ್ಲಿರು. ಆವಾಗಲೇ ನಾವು ಓಡಾಡೋ ಗಾಡಿಯಲ್ಲಿ ಪಂಚವರ್ಣ ಯುವಕ ಮಂಡಳ ಅಂತ ಹೆಸರು ಹಾಕೊಂಡು ಓಡಾಡೋದಂತ ವ್ಯಕ್ತಿಗಳು ನಾವು ಆ ಕಾಲದಲ್ಲಿ. ನಮ್ದು ವಿಶೇಷ ಒಂದೇ ಇತ್ತು. ಒಂದು 25 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಮಾಡಿದ್ರು ವೀರಪ್ಪನ್ ಹಿಂದೆ. ಆವಾಗ ಏನಾಯ್ತಂದ್ರೆ ಬೆಂಗಳೂರಲ್ಲಿ ಗಲಾಟೆ ನೋಡಿದ್ರೆ ಅದೆಲ್ಲ ಆಗ್ತಾ ಇತ್ತು, ಆದ್ರೆ ಶಾಂತವಾಗಿ ನಮ್ಮ ಸಂಘಟನೆಯಿಂದ ಆವಾಗಲೇ ನಾವು ಪ್ರತಿಭಟನೆ ಮಾಡಿದ್ದೇವೆ ರಾಜ್ಕುಮಾರ್ ಬಗ್ಗೆ, ಕನ್ನಡದ ಬಗ್ಗೆ ಪ್ರೀತಿಯಿಂದ. ಆವಾಗಲೇ ಅಂದ್ರೆ ನಮ್ಮ ಜನಗಳಿಗೆ ಮನಸ್ಸಿಗೆ ಹತ್ತಿರ ಆತ ಬಂತು. ಪಂಚವರ್ಣ ಯುವಕ ಮಂಡಳ ಅಂದ್ರೆ ನಾವು ಇವತ್ತಲ್ಲಿ ಉಡುಪಿ ಜಿಲ್ಲೆ ಹೋದಾಗ ನಾವು ಒಂದ್ ಕಡೆ ಹೋಗಿದೆ, ನೀವು ಪಂಚವರ್ಣದಲ್ಲ ಕೇಳ್ತಾರ, ಅದೊಂದು ನಮ್ಮ ಖುಷಿ. ಉಡುಪಿಯಲ್ಲಿ ಯಾವ್ದೋ ಒಂದು ಮೂಲೆ ಹೋದಾಗ ನೀವು ಪಂಚವರ್ಣದಲ್ಲ ಅಂತ ಆ ತರ ಒಂದು ಗುರುತಿಸುವ ಒಂದು ಸಂಘಟನೆಯಾಗಿ ಬೆಳೆದಿದೆ ನಮ್ಮ ಸಂಘಟನೆ. ಯಾಕಂದ್ರೆ ಸಂಘಟನೆ ಈ ಮಟ್ಟಿಗೆ ಬೆಳೀಲಿಕ್ಕೆ ಒಂದು ನಾವೊಂದು 2-3 ಜನ ವ್ಯಕ್ತಿಗಳನ್ನ ಹೆಸರು ಹೇಳ್ಬೇಕಾಗತ್ತೆ. ನಮ್ಮ ಸಂಘದಲ್ಲಿರುವವರು ನಮ್ಮಲ್ಲಿ ಒಬ್ರು ಹುಟ್ಟು ಹಾಕಿದ ಒಬ್ಬ ಸ್ಥಾಪಕ ಅಧ್ಯಕ್ಷರ ಸೇವದಿ ಸುರೇಶ್ ಗಾಣಿಗರ್ ಅಂತ. ಆ ವ್ಯಕ್ತಿ ನಮ್ಮ ಸಂಸ್ಥೆ, ನನ್ನ ಸಂಸ್ಥೆ, ನಾನು ಹುಟ್ಟು ಹಾಕಿದ ಸಂಸ್ಥೆ ಅನ್ನೋದು ಅದಕ್ಕವರಿಗೂ ಪ್ರೀತಿ. ಅದೇ ರೀತಿಯಲ್ಲಿ ನಾನು ಮತ್ತೆ ನಮ್ಮ ನಮ್ಮ ಆತ್ಮೀಯ ಸ್ನೇಹಿತ ರವೀಂದ್ರ ಇವತ್ತೇನು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದ, ಆ ವ್ಯಕ್ತಿ ನಾವು ಒಟ್ಟಿಗೆ ಮೊದಲು ಜೊತೆಯಲ್ಲಿದ್ದವರು. ಅವನಿಗೊಂದು ತುಡಿತ, ನಾವೇನೋ ಸಮಾಜಮುಖಿ ಕೆಲಸ ಮಾಡಬೇಕು, ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಬೇಕು, ಅನಾರೋಗ್ಯ ಪೀಡಿತರಿಗೆ ಒಂದೊಂದು ಕನಸು ನಮ್ದು, ನಾವು ಕೂತ್ಕೊಂಡು ಮಾತಾಡಿದಾಗ ಅದನ್ನ ನಾವು ಕಾರ್ಯಗತ ತರಬೇಕು ಅನ್ನೋದು ನಾವು ಸಂಘಟನೆಯವರೆಲ್ಲ ಸೇರಿ ಚರ್ಚಿಸಿ ಇವತ್ತು ಏನಂತ ಹೇಳಿದ್ರೆ, ಸಾಧಾರಣವಾಗಿ ನಮ್ದು 308 ವಾರ ಆಗಿದೆ. 310 ವಾರದಿಂದ ನಾವು ಪ್ರತಿಯೊಂದು ರಾಷ್ಟ್ರೀಯ ಹೆದ್ದಾರಿರ್ಬಹುದು, ಬೀಚ್ಗಳಿರ್ಬಹುದು, ದೇವಸ್ಥಾನಗಳಿರ್ಬಹುದು, ಆ ಕಡೆಗಳೆಲ್ಲ ಸ್ವಚ್ಛತೆ. ಅಲ್ಲಿ ನಾವು ಒಂದು ಕಡೆ ಕ್ಲೀನ್ ಮಾಡೋಕೆ ಹೋದಾಗ ಒಂದು ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೆ ಕ್ಲೀನ್ ಮಾಡಿದಾಗ 2 ಗಂಟೆಯಲ್ಲಿ ಸಾಧಾರಣ ಒಂದು 30-40 ಚೀಲ ಪ್ಲಾಸ್ಟಿಕ್ ಸಿಗ್ತವೆ. ಆ ಪ್ಲಾಸ್ಟಿಕ್ ಅನ್ನು ನಾವು ಹೆಕ್ಕಿಟ್ಟದ್ ಏನ್ ಮಾಡ್ಬೇಕು, ಅದನ್ನ ಅದೊಂದು ನಮಗೆ
0: ದೊಡ್ಡ
1: ಸಮಸ್ಯೆ. ಅದಕ್ಕೆ ನಮ್ಗೆ ಏನ್ ಮಾಡ್ತಂದ್ರೆ ಗ್ರಾಮ ಪಂಚಾಯತ್ಗಳಲ್ಲಿ SLRM ಘಟಕದವರೆಲ್ಲ ನಾವು ಅವ್ರ ಹತ್ರ ಸಹಾಯ ಕೇಳಿ ಆ ಚೀಲವನ್ನು ಅವ್ರಿಗೆ ಹಸ್ತಾಂತರ ಮಾಡ್ತಾ ಇತ್ತು. ಯಾಕಂದ್ರೆ ಒಮ್ಮೆ ಒಂದ್ 2 ಸಲ ಬೀಚ್ ಕ್ಲೀನಿಂಗ್ ಹೋದಾಗ ಬೀಚ್ ಅಲ್ಲಿ ನಮ್ಗೆ ಒಂದು ಭಾರಿ ಬೇಸರ ಸಂಗತಿ ಅಂತ ಹೇಳಿದ್ರೆ, ಪ್ಲಾಸ್ಟಿಕ್ ಜೊತೆಯಲ್ಲಿ ಬರೀ ಬಿಯರ್ ಬಾಟ್ಲಿಗಳು ಒಂದು ಕಡೆ ಕ್ಲೀನ್ ಮಾಡಿದಾಗ ಒಂದು ಭಾನುವಾರ ನಮಗೆ ಹೆಚ್ಚು ಕಡಿಮೆ ಒಂದು 10 ಚೀಲ ಬಿಯರ್ ಬಾಟ್ಲಿಗಳು, ಒಂದು 20-25 ಚೀಲ ಪ್ಲಾಸ್ಟಿಕ್ ಜೊತೆಯಲ್ಲಿ ಈ ಎಣ್ಣೆ ಪ್ಯಾಕೆಟ್ಗಳು ಬರ್ತವೆ, ಆ ಪ್ಯಾಕೆಟ್ಗಳು ಹಾಕಿದ್ದಾರೆ. ಯಾಕಂದ್ರೆ ಜನಗಳ ವ್ಯಕ್ತಿಗತ ಮನಸ್ಸನ್ನ ಏನ್ ಹೇಳಿದ್ರೆ, ಕುಡಿದವರು ಆ ಬಾಟ್ಲ್ ಹಿಡ್ಕೊಂಡು ಹೋಗ್ಬೋದು, ಇರ್ಲಿ ಸಮುದ್ರ ಸೈಡ್ ಕುಡಿದಾರ ಅದನ್ನಲ್ಲೇ ಒಡೆದಾಕಿ ಹೋಗ್ತಾರೆ ಕಲ್ಲಲ್ಲಿ, ಆ ಕಲ್ಲು ಸಂಧಿಯಲ್ಲಿ ಇಡ್ತಾರೆ, ಮತ್ತೆ ಜರಿಕೊಟ್ಟಿ ಕಟ್ಟಿ ಅಲ್ಲೇ ಇಟ್ಟು, ದೊಡ್ಡ ವಿಪರ್ಯಾಸ. ಮತ್ತೆ ಹೆಚ್ಚಿನವ್ರು ಏನ್ ಮಾಡ್ತಾರಂದ್ರೆ ಸಮುದ್ರ ಸೈಡ್ ಅವ್ರು ಇರ್ಬೋದು, ಇಲ್ಲ ಪೇಟೆಯವರು ಇರ್ಬೋದು, ಬೀಚ್ ನೋಡ್ಲಿಕ್ಕೆ ಹೋಗಿ ಬೀಚ್ ಬದಲಿ ಕಸಾಕಿ ಬಿಸಾಕಿ ಬರ್ತಾರೆ, ಸಂಜೆ ಬೀಚ್ ನೋಡಕ್ ಹೋಗುದು ಕಸನೆಲ್ಲ ಇಟ್ಟು ಬರ್ತಾರೆ ಅಂತದ್ನೆಲ್ಲ ತುಂಬಾ ಕಡೆ ನಾವು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಇದುವರೆಗೂ ಸಾಸ್ತಾನ ರಾಷ್ಟ್ರೀಯ ಹೆದ್ದಾರಿಯಿಂದ ತೆಕ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿವರೆಗೂ 1000 ಬಾರಿ ಕ್ಲೀನ್ ಮಾಡಿದ್ದೇವೆ ಪ್ರತಿ ಭಾನುವಾರ. ಯಾಕಂದ್ರೆ ನಾವು ಮಣೂರು ಭಾಗದಲ್ಲಿ ಜಾಸ್ತಿ ಕ್ಲೀನ್ ಮಾಡಿದ್ದೇವೆ. ಈ ವಾರ ಕ್ಲೀನ್ ಮಾಡಿದ್ರೆ ಬರುವಾರ ನೋಡಬೇಕಾದ್ರೆ ಅಷ್ಟೇ ಕಸ ಹಾಕಿರ್ತಾರೆ. ಅದು ಯಾರು ಅವಿದ್ಯಾವಂತರಲ್ಲ, ನಮಗೇನು ಒಂದು ಬೇಸರ ಸಂಗತಿ ಅಂದ್ರೆ ವಿದ್ಯಾವಂತರೇ ಜಾಸ್ತಿ, ಅದರಲ್ಲಿ ಸರ್ಕಾರಿ ನೌಕರರೇ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅದರಲ್ಲಿ ನಾವು ಕೆಲವೆಲ್ಲ ಅವ್ರಿಗೆ ಬಂದಿರುವ ಪಾರ್ಸೆಲ್ ಅಡ್ರೆಸ್ ಬುಕ್ ನೋಡಿದಾಗ ಅವರಿಗೂ ನಾವು ತುಂಬಾ ಸಲ ವಾರ್ನಿಂಗ್ ಮಾಡಿದ್ದೇವೆ. ಮತ್ತು ತುಂಬಾ ಜನ ಏನ್ ಮಾಡ್ತಾರೆ, ಹೊಳೆಗೆ ಕಸ ಬಿಸಾಕ್ತಾರೆ. ಯಾಕಂದ್ರೆ ನಾವು ಹಿಂದೆ ಸಣ್ಣವರು ಇರ್ಬೇಕಾದ್ರೆ ನಮ್ಮಲ್ಲಿರುವ ಕಸ ಏನ್ ಮಾಡ್ತಾರೆ ಹೇಳಿ ಸಣ್ಣ ಬುದ್ಧಿಯಲ್ಲಿ ನಾವು ತೋಡಿ ಬಿಸಾಕದ ನೆನಪಿದೆ ನಮ್ಗೆ. ಯಾಕಂದ್ರೆ ಮನೆ ಹತ್ತಿರ ತೋಡಿತ್ತು ಕಸ, ನಮ್ಮನೆ ಕ್ಲೀನ್ ಆಗ್ತದೆ ಹೇಳಿ ತೋಡಿ ಬಿಸಾಕದ್. ಆ ತೋಡಿ ಬಿಸಾಕದ್ ಕಸ ಎಲ್ಲಿ ಹೊತ್ತು ಹೊಳೆ ಬದಿಗಿದ್ ಗೆದ್ದಿ ನಮ್ ಗೆದ್ದಿಗೆ ಬಪ್ಪದ, ಅದನ್ನ ನಾವು ಯೋಚನೆ ಮಾಡ್ಕೊಡುದಿಲ್ಲ. ಯಾಕಂದ್ರೆ ಜನ ಇವತ್ತು ಏನ್ ಮಾಡ್ಬೇಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನ ನಮ್ಮ ಹತ್ರ ಮುಕ್ತ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ಲಾಸ್ಟಿಕ್ ಅನ್ನ ಆದಷ್ಟು ಸ್ವಲ್ಪ ಕಡಿಮೆಯಾದ್ರು ಬಳಸಿ. ಯಾಕಂದ್ರೆ ಇವತ್ತು ಮನೆ ಮೊದ್ಲು ನಾವು ನಮ್ಮ ಒಂದು 25 ವರ್ಷ ಹಿಂದಿನ ಹೋಗ್ಬೇಕಾದ್ರೆ ಅಂಗಡಿಯಲ್ಲಿ ಚಾವಡಿ ಸಕ್ಕರೆ ಉಪ್ಪು ಹುಳಿ ಮೆಣಸೆಲ್ಲ ಪೇಪರ್ ಸುತ್ತಿ ಕೊಡು. ಈ ಹುಳಿ ಪ್ಯಾಕೆಟ್ ಆಗ ಬರೀ ಹೆಕ್ಕಿ ತಾಗಿದ್ರು ಬರೀ ಪೇಪರ್ ಬರ್ತಿತ್ತು. ಇವತ್ತು 50 ಐಟಮ್ ತಗೊಂಡ್ರೆ 50 ಜರಿಕೊಟ್ಟಿ ಬರ್ತದೆ. 50 ಐಟಮ್ ಒಂದು ದಡ್ಡ ಜರಿಕೊಟ್ಟಿ ಹಾಕಿ ಕೊಡುದು, 51 ಜರಿಕೊಟ್ಟಿ ಮನೆ ತಗೊಂಡು ಆ ಜರಿಕೊಟ್ಟಿ ಅಂತ ಮಾಡತ್ತ ಎಲ್ಲ ಹೆಕ್ಕಿ ಬಿಸಾಕು. ಅದಕ್ಕೆ ಸಾರ್ವಜನಿಕರ ನನ್ನದು ವಿನಂತಿ, ನನ್ನ ಸ್ವಂತ ವಿನಂತಿ ಅಲ್ಲ, ನಮ್ಮ ಪಂಚವರ್ಣ ಸಂಘಟನೆಯಿಂದ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಆದಷ್ಟು ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಇಲ್ಲ ಜೀವನ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಗೊತ್ತಿತ್ತು, ಯಾಕಂದ್ರೆ ನಾವು ಒಬ್ಬ ರೈತರಿಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ಭತ್ತ ಮುಚ್ಚಕು, ನೆಲಗಡಲೆ ಮುಚ್ಚಕು, ಹೆಸರು ಮುಚ್ಚಕು, ಅವಡಿ ಮುಚ್ಚಕು, ಯಾಕಂದ್ರೆ ಅವ ಸುರಕ್ಷಿತವಾಗಿಡ್ಬೇಕಾದ್ರೆ ಪ್ಲಾಸ್ಟಿಕ್ ಬೇಕಾಗತ್ತೆ. ಅನಾವಶ್ಯಕಗಳನ್ನ ಮಾಡಬೇಡಿ ಅನ್ನೋದು ನಮ್ದೊಂದು ಸಲಹೆ ಅವರಿಗೆ. ಮತ್ತೆ ಇದುವರೆಗೂ ನಮ್ಮ ಪಂಚವರ್ಣ ಸಂಘಟನೆಗೆ ನಮ್ಮ ಕೋಟ ವ್ಯಾಪ್ತಿ ಇರ್ಬೋದು, ಸಾಲಿರಾಮ ಸಾಸ್ತಾನದವರೆಲ್ಲ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಪಂಚವರ್ಣ ಸಂಘಟನೆಯವರು ಕಸವನ್ನು ಬಿಸಾಕಿದ್ರೆ ಸಾರ್ವಜನಿಕ ಬಿಸಾಕಿದ್ರೆ ಸಂಘಟನೆ ಹೆಕ್ತಾರೆ. ನಮ್ಮ ಹತ್ರ ತುಂಬಾ ಜನ ಹೇಳ್ತಿದ್ರು ನಿಮ್ಗೆಂತ ಬೇರೆ ಕೆಲಸ ಇಲ್ಲ ಮಾರ, ಇವತ್ತು ನೀವು ಹೆಕ್ಕಿವ್ರ ನಾಳೆ ಬಿಸಾಕ್ತಾರಂತ ಹೇಳುದಾರ ಈ ಬಿಸಾಕ್ದಾರೆ ಹೇಳುದ. ಆದ್ರೆ ಅವರಿಗೂ ಸ್ವಲ್ಪ ಅರ್ಥ ಆಗ್ಬೇಕು. ಇವತ್ತು ನಮ್ಮ ನಾವು ತುಂಬಾ ಕಡೆ ಹೋಲಿಸಿದಾಗ ಕೋಟ ಪರಿಸರ ಸ್ವಚ್ಛತೆ ಇದೆ ಅನ್ನೋದು ನಮ್ದೊಂದು ಇದೆ. ಯಾಕಂದ್ರೆ ಇವತ್ತು ಕೋಟದಾಟ ಪಂಚಾಯತಿಗೆ ಎರಡು ಸಲ ಕ್ಲೀನ್ ಪಂಚಾಯತ್ ಅನ್ನೋದಕ್ಕಿಂತ ಪ್ರಶಸ್ತಿ ಬಂದಿದೆ. ಆದ್ರೆ ಅದರದ 50% ನಮ್ಮ ಸಲ್ಬೇಕು ಅದ್ರದ ಒಂದು ಗೌರವ. ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಕ್ಲೀನ್ ಮಾಡೋದು ನಾವು ನಮ್ಮ ಸಂಘಟನೆಯವರು. ಇವತ್ತು ನೀವು ಎಲ್ಲೇ ಕೇಳಿ ಹೆಚ್ಚು ಕಡಿಮೆ ಕುಂದಾಪುರ ಉಡುಪಿ ಮಂಗಳೂರವರೆಗೂ ನಮ್ಮ ಪಂಚವರ್ಣ ಸಂಘಟನೆ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಯಾಕಂದ್ರೆ ಮೊನ್ನೆ ಒಬ್ರು ಹೇಳ್ರು ನೀವೆಂತ ಮಾರ ವಾರ ವಾರ ಕಸ ಹೆಕ್ಕುವುದು, ಅವ್ರು ಬಂದು ವಾರ ವಾರ ಕಸ ಹಾಕುದು ಅಂತ ಹೇಳಿ. ಅದಕ್ಕೆ ಕಸ ಹೆಕ್ಕುವ ಕೈ ಎಲ್ಲಿಯವರಿಗೆ ಕಸ ಹಾಕ್ತಾನೆ ಇರುತ್ತೋ ಆ ಕಸ ನಾವು ಅಲ್ಲಿಯವ್ರಿಗೆ ಹೆಕ್ತಾನೆ ಇರುತ್ತೆ. ಅದೊಂದು ನಾವು ಚಾಲೆಂಜ್ ಮಾಡಿ ಇಟ್ಟಿದ್ದೀವಿ. ಯಾಕಂದ್ರೆ ಅವ್ರು ಕಸ ಹಾಕ್ತಾನೆ ಇರ್ಲಿ ನಾವು ಹೆಕ್ತಾನೆ ಇರ್ಲಿ, ಯಾಕೆ ಅವ್ರಿಗೆ ಬೇಜಾರಾಯ್ತು ಕಸ ಹಾಕುವವರಿಗೆ. ಅದು ಸಾರ್ವಜನಿಕರು ನಂದೊಂದು ವಿನಂತಿ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಕಸವನ್ನು ಇವತ್ತು ತಕೊಂಡು ಹೋಗ್ಲಿಕ್ಕೆ ಮನೆ ಬಾಗಿಲಿಗೆ ಪಂಚಾಯತಿಯವರು ಪುರಸಭೆಯವರು ಬರ್ತಾರೆ, ದಯವಿಟ್ಟು ಅವ್ರ ಕಡೆ ಅವರಿಗೆ ಕೊಡಿ. ಹಸಿ ಕಸವನ್ನು ಮನೆ ಹತ್ರ ಏನೋ ವಿಲೇವಾರಿ ಮಾಡಿಕೊಳ್ಳಿ ಅಂತ ನನ್ನ ಮನವಿ, ನಮ್ಮ ಸಂಘಟನೆಯಿಂದ ಮನವಿ, ಪಂಚವರ್ಣ ಯುವಕ ಮಂಡಲದ ಒಂದು ಮನವಿ ಆಗಿರುತ್ತೆ. ಮತ್ತೆ ನಾವು ಪಂಚವರ್ಣ ಯುವಕ ಮಂಡಲದವರ ಬಗ್ಗೆ ಹೇಳ್ತೇ ಹೋದ್ರೆ ತುಂಬಾ ಇದೆ. ಯಾಕಂದ್ರೆ ನಾನು ಅಧ್ಯಕ್ಷರಾಗಿ ಮಾತಾಡೋದ್ರಕ್ಕಿಂತ ನಮ್ಮ ಜೊತೆಯಲ್ಲಿ ನಮಗೆ ಸಾಥ್ ಕೊಟ್ಟಂತ ನಮ್ಮ ಸದಸ್ಯ ಇರಬಹುದು, ನಮ್ಮ ಮಹಿಳಾ ಸಂಘಟನೆ ಇರಬಹುದು. ನಮ್ಮ ಮಹಿಳಾ ಸಂಘಟನೆ ಇರೋದು ಒಂದು ವಿಶೇಷ ಏನಂತ ಹೇಳಿದ್ರೆ ನಮ್ಮ ಸಂಘಕ್ಕೆ 25 ವರ್ಷ ಆಯ್ತು. 25 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತು ನಾವು ಪ್ಲಾಸ್ಟಿಕ್ ಹೆಕ್ಕು ಶುರು ಮಾಡಿ ಸಾಧಾರಣ 8-10 ವರ್ಷ ಆಗಿದೆ ನಮ್ಮ ಹೆಕ್ಕು ಕಸ ಹೆಕ್ಕು ಶುರು ಮಾಡಿ. ಮೊದಲೇ ಈ ಸಣ್ಣ ಮಗು ಇದ್ದಾಗ ಯಾವ್ದು ಕೆಲಸ ಮಾಡು ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡುದಲ್ಲ, ನಾವು ಬೆಳೀತಾ ಬೆಳೀತಾನೆ ಒಂದೊಂದು ಯೋಜನೆಗಳನ್ನ ಹಾಕ್ತಾ ಬಂದ್ರೆ. ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ಇರ್ಬೋದು, ಗಿಡ ನೆಡುವುದಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡ್ವಿ. ಅದ್ರ ಜೊತೆಲಿ 25 ವರ್ಷ ಆಗಿ 25 ವರ್ಷದಲ್ಲಿ 2 ದಿವಸ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದು ನಮ್ದು 24ನೇ ವರ್ಷ ಯೋಚನೆ ಮಾಡ. ಅವಾಗ ಅದರಲ್ಲಿ ಏನಾದ್ರು ಒಂದು ಸಮಾಜಮುಖಿ ಏನೋ ಕೆಲಸ ಮಾಡ್ಬೇಕಂದ್ರೆ ಒಂದು ಮಹಿಳಾ ಸಂಘಟನೆ ಮಾಡುವ ಅನ್ನೋದು ನಮ್ದೊಂದು ಹೆಬ್ಬಯಕೆ ಆಗಿತ್ತು. ತದನಂತರದ ಆವಾಗ ಯೋಚನೆ ಮಾಡಿದಾಗ ನಮಗೆ ನಮ್ಮೊಬ್ರು ಕಲಾವತಿ ಅಶೋಕ ಅಂತ ನಮ್ಮಲ್ಲಿ ಒಬ್ಬ ಆಕ್ಟಿವ್ ಆಗಿರೋ ಲೇಡಿ ಇದ್ದಿದೆ, ಅವ್ರನ್ನ ಹೋಗಿ ಮಾತಾಡಿಸ್ತಾರೆ. ಮೇಡಮ್, ನಮ್ಮ ಸಂಘದಿಂದ ಈ ರೀತಿ ಮಾಡ್ಬೇಕಂತ ನಮ್ಮ ಅನಿಸಿಕೆ ಇತ್ತಂದ್ರೆ ಅವರು ನಿಮ್ಮ ಸಂಘಕ್ಕೆ ನಾನು ಯಾವತ್ತೇ ಬರ್ಬೇಕಂತ ನೆನೆಸ್ಕೊಂಡಿದ್ದೆ, ಆ ನಿಮ್ ಸಂಘ ನೀವು ಕೇಳಿದ್ರಲ್ಲ ನಾವು ಬರ್ತೇವೆ ಅಂತ ಅವರೇ ಒಂದಿಷ್ಟು ಜನ ಮಹಿಳೆಯರ ಟೀಮ್.
0: ಮಹಿಳಾ ಸಂಘಟನೆ ಇದ್ದಿತ್ತ?
1: ಬೇರೆ ಸಂಘಟನೆ ಏನಿದ್ದಿಲ್ಲ ಅವ್ರದ್ದು, ಅವರು ಆಕ್ಟಿವ್ ಆಗಿದ್ರು ನಮ್ಮ ಜೊತೆಲೆಲ್ಲ. ನಾವು ಸಂಘದವ್ರೆ ಅಂದ್ರೆ ಮಹಿಳಾ ಸಂಘಟನೆ ಇವತ್ತು ಯಾವುದೇ ರೀತಿಯಲ್ಲಿ ನಾವು ಯುವಕ ಮಂಡಲವರ ಒಟ್ಟಿಗಿದ್ರು ನಮ್ಮ ಏನ್ ನಮ್ಮ ಮನೆಯಲ್ಲಿದ್ದೇವೆ ಅಕ್ಕ ತಂಗಿ ಅಣ್ಣ ತಮ್ಮನು ಮನೋಭಾವನೆಯಿಂದ ನಾವು ಇದ್ದವ್ರು ಇಲ್ಲಿವರೆಗೂ. ಯಾಕಂದ್ರೆ ಇವತ್ತಿ ಒಂದು ಸಣ್ಣ ರಿಮಾರ್ಕ್ ಅಲ್ಲಿ ನಾವು ಅವಕಾಶಗಳೇ ಕೊಡ್ಲಿಲ್ಲ. ಯಾಕಂದ್ರೆ ನಮ್ಮ ಜೊತೆಲಿ ಇವರಲ್ಲ ಅಕ್ಕ ತಂಗಿದಿಗಳಂತ ನಾವು ತಿಳ್ಕೊಂಡು ಬಂದವರು, ಅವರು ಅಷ್ಟೇ ಅಣ್ಣ ತಂಬಿಗಳಂತ ತಿಳ್ಕೊಂಡು ಬಂದವರು. ಆ ರೀತಿ ವ್ಯಕ್ತಿತ್ವ ಇರುವಂತ ನಮ್ಮದೊಂದು ಸಂಘಟನೆ. ಅವರು ಕಲಾವತಿ ಅಶೋಕರು ಒಂದು 25ನೇ ವರ್ಷಕ್ಕೆ ಅಧ್ಯಕ್ಷರಾದ್ರು, ಮಹಿಳಾ ಸಂಘಟನೆ ಅವರೇ ರೆಡಿ ಮಾಡಿದ್ರು. ಆ ಮಹಿಳಾ ಸಂಘಟನೆ ಜೊತೆ ಏನಾದ್ರು ಯುವಕ ಮಂಡಲ ಜೊತೆ ಏನಾದ್ರು ಯೋಜನೆ ಮಾಡ್ಬೇಕಂದ್ರೆ ಅವ್ರು ಯೋಜನೆಗಳ ಹಾಕೊಂಡು ಮಾತಾಡಿದ್ರು. ಆ ಮಹಿಳಾ ಸಂಘಟನೆ ಮಾಡಿದ್ದವರು ಮಹಿಳೆಯವರೇ ಮಾತಾಡ್ತಾರೆ. ಯಾಕಂದ್ರೆ ಎಲ್ಲವನ್ನೂ ನಾನೇ ಮಾತಾಡಿದ್ರೆ, ನನ್ನ ಜೊತೆಯಲ್ಲಿ ನನ್ನ ಸಂಘದ ಉಪಾಧ್ಯಕ್ಷರು ಬಂದಿದ್ರು, ಸಂಘಟನೆಯವರು ಬಂದಿದ್ದಾರೆ, ಸಂಘಟನೆ ಕಾರ್ಯದರ್ಶಿಯವರು ಬಂದಿದ್ದಾರೆ, ಮಹಿಳಾ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ. ನಾನೇ ಎಲ್ಲ ಹೇಳ್ತಾ ಹೋದ್ರೆ ಪಾಪ ಅವರಿಗೂ ಒಂದು ಅವಕಾಶ ಸಿಗಬೇಕು.
0: ನಿಜ. ಈಗ ನೀವು ಮಹಿಳಾ ಸಂಘಟನೆ ಅಂದ್ರೆ ಮಹಿಳೆಯರಿಗೆ ಕೊಡಿ, ಯಾರು ಮಾತಾಡ್ತಾರೆ?
1: ಈಗ ನಾನು ಪ್ರಥಮವಾಗಿ, ಯಾಕಂದ್ರೆ ಫಸ್ಟ್ ಗೆ ನಮ್ಮ ಕಲಾವತಿ ಅಶೋಕರು ನಮ್ಮ ಸಂಘಟನೆ ಅಧ್ಯಕ್ಷರಾಗಿದ್ದಾರೆ, ಇವತ್ತು ಅವ್ರ ಕಾರ್ಯದರ್ಶರಾಗಿದ್ದಾರೆ. ಯಾಕಂದ್ರೆ ಅವರು ಒಂದು ಎರಡು ಮಾತಾಡ್ಲಿ, ಆಮೇಲೆ ನಮ್ಮ ಮಹಿಳಾ ಅಧ್ಯಕ್ಷರಿಗೆ ಕೊಡ್ತೇವೆ ಮಾತಾಡ್ಲಿ ಅವರು. ಈಗ ನಾನು ನನ್ನ ಮೈಕನಿಗೆ ಕಲಾವತಿ ಅಶೋಕರಿಗೆ ಕೊಡ್ತೇವೆ.
0: ಕಲಾವತಿ ಅವರಿಗೆ ಕೊಡ್ತೇವೆ. ನಮಸ್ತೆ. ನಮಸ್ತೆ ಕಲಾವತಿ ಅಶೋಕ್ ಅವರಿಗೆ. ಈಗ ಅವರು ಮನೋಹರ್ ಅವರೆಲ್ಲ ಬಂದು ನಿಮ್ಮನ್ನು ಕೇಂದಾಗ, ಮಹಿಳೆಯರು ನಮ್ಮೊಟ್ಟಿಗೆ ಸೇರ್ಕಣಿ ಅಂದಾಗ ನಿಮ್ಗೆ ಖುಷಿ ಆಯ್ತಾ? ಅವ್ರು ಹೇಳದ್ ಮಾತಲ್ಲಿ ನಿಮ್ಗೆ ಖುಷಿ ಆಯ್ತು, ನೀವು ಕಾಯ್ತಿದ್ರಿ ಅಂತ ಒಂದು ಗೊತ್ತಾಯ್ತು. ಆದ್ರೂ ಈಗ ಹೆಣ್ಮಕ್ಳು, ಈಗ ಗಂಡಸ್ರು ಅಂದ್ರೆ ಮಧ್ಯ ಅವರು ಅದಿತರ ಎದ್ಕೊಂಡ ಮಂಡಿ ಕೊಡ್ಕೊಂಡು ಅವ್ರಿಗೆ ಹಾಪಕ್ ಹಾಕ್ತ. ಸಮಾಜ ಸೇವೆ ಅಂದ್ರೆ ಎನಿ ಟೈಮ್ ಅವೈಲೇಬಲ್, ಅಥವಾ ಅವ್ರ ಸಮಯನ ಕಾಂತ ಕೂಕಂಕಲ್ಲ ಆತಿಲ್ಲ. ಆದ್ರೆ ಹೆಂಗಸ್ರು ಹೆಣ್ಮಕ್ಳು ಅಂತ ಬಂದಾಗ ಮನೆ ಜವಾಬ್ದಾರಿ, ಗಂಡ ಮಕ್ಕಳು, ಮಾಯಿ ಮಾವ, ಜನ ಗಂಟಿ, ಇದೆಲ್ಲದನ್ನು ನಾವ್ ಹೆಣ್ಮಕ್ಳು ಹೊತ್ಕೊಂಡೇ ಇರತ್ತ, ಒಟ್ಟಿಗೆ ಇರತ್ತ, ಇದನ್ನೆಲ್ಲ ಮ್ಯಾನೇಜ್ ಮಾಡ್ಕಲ್ಲ ವಾಯ್ ನಮ್ಗಿದ ಆಪದಲ್ದೆ ಅನ್ನೋ ಮನೋಭಾವ, ಅಥವಾ ನಂಗೊಬ್ಬಳಿಗೆ ಆಪು ಉಳಿದವ್ರನ್ನೆಲ್ಲ ಕಾಣಕ ಒಟ್ಟಕ್ಕಲ್ಲೇಗ ನಿಮ್ದು ಸಂಘಟನೆ ಅಂದ್ರೆ ಒಬ್ರಲ್ಲಲ್ಲ ಹೆಂಗ್ ಮಾಡುದು, ಇದೆಲ್ಲ ಯಾವ ತರದ ಯೋಚನೆ ಬಂತು ನಿಮ್ಗೆ?
2: ಹಾ ಮೇಡಮ್, ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಮೊದ್ಲಿಗೆ ನನ್ನ ಯಜಮಾನ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಹಂಗಾಗಿ ನಾವು ಬ್ರಹ್ಮಾವರದ ಕ್ವಾರ್ಟರ್ಸ್ ಅಲ್ಲಿ ಇತ್ತು. ಅಲ್ಲಿ ನಾನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅದರಲ್ಲಿ ಸದಸ್ಯರಾಗಿ ನಾನು ಅಂದ್ರೆ RSS ನ ಒಂದು ಬಾಬು ಅವರು ಇದ್ರು, ಬಾಬಣ್ಣ ಅವರು, ಅವರ ಒಂದು ಅಂಡರ್ ಅಲ್ಲಿ ಅವರನ್ನ ವ್ಯಕ್ತಿತ್ವವನ್ನ ಅವರನ್ನ ಕಂಡ್ಕೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅವರ ಒಂದು ಇದ್ರ ಮೇಲೆ ನನ್ನ ಗಂಡ ನಾವು ಸೇರಿ ಮತ್ತೆ ಶ್ರೀ ರಾಮ ಸೇವಾ ಬಳಗ ಅಂತ ಒಂದು ಮಾಡ್ಕೊಂಡು ಅಲ್ಲಿ ಕೂಡ ಈ ರಾಮನವಮಿ ದಿನ ಒಂದು ಕಾರ್ಯಕ್ರಮವನ್ನ ಮಾಡೋದನ್ನ ಹುಟ್ಟು ಹಾಕ್ತು. ನಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಯ್ತು, ನಾವು ಇಲ್ಲೊಂದು ಕೋಟದಲ್ಲಿ ಒಂದು ಜಾಗ ತಕೊಂಡಿತ್ತು, ಅಲ್ಲೊಂದು ಮನೆ ಕಟ್ಕೊಂಡು ನಾವು ಕೋಟಕ್ಕೆ ಶಿಫ್ಟ್ ಆಯ್ತು. ಶಿಫ್ಟ್ ಆದಾಗ
0: ಕೋಟದವ್ರೆಯ
2: ನಾವು ಮೂಲತಃ ಬೈಂದೂರವರು. ಹಾ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ರಾಯಚೂರು, ಮದುವೆ ಆಗಿ ಬಂದಿದ್ ವಾಪಸ್ ಬೈಂದೂರ್ಗೆ, ಆಮೇಲೆ ಮತ್ತೆ ನಾವು ಇಲ್ಲೇ ಇದ್ದಿದ್ದೀಗ ಕೋಟಕ್ ಬಂದದ್ದು. ಆಗ ನನ್ಗೆ ಅದೇ, ನಾವು ಅಲ್ಲಿ ಒಂದು ಸಂಘಟನೆಗಳ ಜೊತೆಯಲ್ಲಿ ಇದ್ದಾಗ ನಂಗೆ ಇಲ್ಲಿ ಯಾವ್ದು ಇಲ್ಲದೆ ನಾವು ಒಂದು ಸಪರೇಟ್ ಇದ್ದೆ ಅಂತ ಹೇಳಿ, ಓ ಸರಿ ಹಂಗಾದ್ರೆ ನಮ್ಮ
0: ಪಂಚವರ್ಣದವ್ರು ಮಾಡ್ತಿದ್ ಕೆಲಸಗಳೆಲ್ಲ
2: ನಾವು ಗಮನಿಸ್ತಿದ್ದೆ. ಹರ್ತಟ್ಟಲ್ಲಿ ನಾವು ಒಂದ್ ಅಂದ್ರೆ ನಮ್ಮನೆ ಇರೋದು ಹರ್ತಟ್ಟಲ್ಲಿ, ಹರ್ತಟ್ಟಲ್ಲಿ ಒಂದು ಮಹಿಳಾ ಒಂದ್ ಸಂಘಟನೆ ಕಟ್ಟುವ ಅಂತ ನನ್ನ ಯೋಚನೆ ಇತ್ತು. ಅದೇ ಸರಿಗೆ ಈ ಸಂಜೀವಿನಿ ಒಂದು ಸಂಘಗಳು ಸ್ಟಾರ್ಟ್ ಆಯ್ತು. ಸಂಜೀವಿನಿ ಸಂಘಗಳ ಅಲ್ಲಿ ಕೂಡ ನಾನು ಮೊದಲನೇ ಅಧ್ಯಕ್ಷರಾಗಿ, ನಂಗೆ ಆಗ ಒಂದು ಹೆಮ್ಮೆ ಅದ್ರ ಬಗ್ಗೆ ಅಂದ್ರೆ, ಸುಮಾರು ನಮ್ಮ ಸಂಜೀವಿನಿಯಲ್ಲಿ ಒಂದು 135 ಸಂಘಗಳು ಅವತ್ತಾಗಿತ್ತು. ಅದರಲ್ಲಿ ಒಂದು 1,650 ಜನ ಹೆಂಗಸರ ಪರಿಚಯ ನನ್ಗೆ ಅದ್ರೊಳಗಾಯ್ತು. ನನ್ಗೆ ಆ ಒಂದು ಸಂತೋಷ ತುಂಬಾ ಇತ್ತು. ಒಂದಿನ ರವಿಯಣ್ಣ ಪತ್ರಕರ್ತರು ನಮ್ ಸಂಜೀವಿನಿ ಕಾರ್ಯಕ್ರಮಕ್ಕೆ ಅವರಿಗೊಂದು ಒಂದು ನ್ಯೂಸಿಗೋಸ್ಕರ ಕರೆದಿತ್ತು, ಬಂದು ಅದು ನ್ಯೂಸ್ ಮಾಡ್ಕೊಂಡು ಹೋಯ್ನಿ ಅಂದೇಳಿ. ಆಗ ಅವರು ಬಂದಾಗ ನಾನು ಅವ್ರ ಹತ್ರ ಕೇಳಿದೆ, ರವಿಯಣ್ಣ ಹಿಂಗೊಂದು ಮಹಿಳಾ ಸಂಘಟನೆ ಕಟ್ಟುವ ಅಂದೇಳಿ, ಹ್ಯಾಂಗೆ ಅದ್ರದ್ದು ಹ್ಯಾಂಗೆ ರೂಪುರೇಷೆ ಹೆಂಗೆ ಹೆಂಗ್ ಕಟ್ಕಂದ್. ಅವ್ರು ಮತ್ತೆ ಆಮೇಲೆ ನನ್ನ ನಂಬರ್ ಎಲ್ಲ ತಗೊಂಡು, ನಾ ಫೋನ್ ಮಾಡ್ತೇನೆ ನಿಮ್ಗೆ ಅಂತ ಹೇಳಿರು. ಆಮೇಲೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಅಲ್ಲಿ ಇಲ್ಲಿ ಎಂತ ಕಟ್ಟುದು, ಕಟ್ಟುದೆ ಆದ್ರೆ ನಮ್ ಪಂಚವರ್ಣ ಅಂಡರ್ ನಮ್ಗೂ ಒಂದ್ ಮಹಿಳಾ ಸಂಘಟನೆ ಬೇಕು, ನೀವು ನೋಡಿ ಅದ್ರಲ್ಲೇ ಕಟ್ಟಿ ಅಂತ. ಮತ್ತೆ ಈ ಮೋಹನಣ್ಣ ಈಗ ಅಧ್ಯಕ್ಷರು ಮಾತಾಡಿದ್ರಲ್ಲ, ಇವರು ನಮ್ಗೆ ಸರಿ ಸುಮಾರು 23 ವರ್ಷದಿಂದ ಪರಿಚಯ. ನಮ್ಮನೆಯವ್ರು ಮೊದಲಿಗೆ ಕೋಟಾ ಸ್ಟೇಷನ್ ಅಲ್ಲಿ ಕೋಟಾ ಕ್ವಾರ್ಟರ್ಸ್ ಅಲ್ಲೇ ಇದ್ದಿದ್ದು, ಆಗಿಂದನೇ ಮೋಹನಣ್ಣನ ಪರಿಚಯ ಇತ್ತು. ಮೋಹನಣ್ಣ ಅವರಿಗೆಲ್ಲ ಕೇಳಿದಾಗ, ಅಡ್ಡಿಲ್ಲ ನಮ್ದು ಅಲ್ಲಾದ್ರೆ ನೀವು ಮಾಡಿ ಒಳ್ಳೆ ಸಂಘಟನೆ, ಅದ್ರಂಡ ಮಾಡಿದ್ರೆ ಏನು
0: ಹೆಂಗಸರೆಲ್ಲ ಗುರುತ.
2: ಅದೇ ನಮ್ ಬದಿ ಹೆಂಗಸರು ಅಂದ್ರೆ, ನನ್ ಸಂಜೀವಿನಿಯಲ್ಲಿ ಅಲ್ಲಿ ಅಂದ ಆಕ್ಟಿವ್ ಇರುವ 10 ಜನರು ನಾವು, ಈಗ ಇಲ್ಲಿ ಬಂದವರೆಲ್ಲ ಈಗ ನೆಕ್ಸ್ಟ್ ಸೇರಿದವರು, ಆದ್ರೆ ಬಟ್ ಅಲ್ಲಿ ನಾನು 10 ಜನ ಆಕ್ಟಿವ್ ಇರೋ ಅಲ್ಲಿಯವರನ್ನೇ ತಗೊಂಡಿದ್ ನಾನು. ಸಂಜೀವಿನಿಯಲ್ಲೇ ಇದ್ದವರನ್ನ 10 ಜನ, ಈಗ ನಮ್ಮ ಅಧ್ಯಕ್ಷರಾಗಿರೋ ಲಲಿತಕ್ಕನ್ನ ಸೇರಿಸಿ ಕೂಡ ಎಲ್ಲರನ್ನ ಅವಾಗ 10 ಜನರನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಸಂಘಟನೆಯಾಗಿ ಒಂದು ಮಹಿಳಾ ಸಂಘಟನೆ ಅನ್ಕೊಂಡು ಅಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದಾಗ,
0: ಗಂಡಸರು ಸಂಘಟನೆ ಮಾಡುದು ಹೆಂಗಸರು ಸಂಘಟನೆ ಮಾಡುದು ಒಂದ್ ವ್ಯತ್ಯಾಸ ಇರುತ್ತೆ. ಗಂಡಸರೆಲ್ಲ ಒಂದೇ ಲೈಕ್ ಮೈಂಡೆಡ್ ಅಂತ ಅಂದ್ರೆ ಅದೇ ತರ ಯೋಚನೆ ಮಾಡೋರು, ಆ ಹೇಳದ ಇವಂಗ ಅಡ್ಡಿಲ್ಲ ಅಂಬಗಿರುತ್ತ. ಈ ಹೆಂಗಸರು ಸಂಘಟನೆಯಲ್ಲಿ ತುಂಬಾ ಸವಾಲುಗಳಿರುತ್ತ. ಅವಳು ಬೇಕನ್ನಳೇ ಹೇಳ್ದಾಳ, ಅವಳು ಮೇಲೆ ಅಪ್ಪಕ್ಕೆ ಹೇಳ್ತಿದ್ದಾಳೆ, ಇದೆಲ್ಲ ತುಂಬಾ ಬತ್ತತ್ತ. ನೀವು ಈ ರಿಸ್ಕ್ ಗಳ ಬಗ್ಗೆ ಮೊದಲು ಸಂಘಟನೆ ಮಾಡೋ ಮುಂಚೆ ಯೋಚನೆ?
2: ಖಂಡಿತ, ನೀವು ಹೇಳ್ದಾಗೆ ನಾವು ಅದೇ ನಾನು ಹೇಳಿದ್ನಲ್ಲ, ನಾನು ಬ್ರಹ್ಮಾವರದಲ್ಲಿ ಇದ್ದಾಗ ಬೇರೆ ಬೇರೆ ಇದ್ರ ಜೊತೆಲಿ ಇದ್ದಾಗ ಅಲ್ಲಿ ಗಂಡಸರು ಹೆಂಗಸರು ಒಟ್ಟಿಗೆ ಇದ್ದಾಗ, ಮತ್ತೆ ನೀವು ಹೇಳ್ದಂಗೆ ಗಂಡಸರು ಯಾವ್ದನ್ನು ಅಡ್ಡ ಹಾಕಲ್ಲ, ಈ ಹೆಂಗಸರು ಹಂಗಲ್ಲ. ನೀವು ಹೇಳ್ದಂಗೆ ಅವಳ ಮ್ಯಾಲ ಹೋತ್ಲ, ಇವಳು ಕೆಳಗೆ ಹೋಗ್ಲ, ಮಾಡಿದ ಸರಿ ಇದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ತಪ್ಪುಗಳನ್ನ ಹುಡುಕುದು ಅತಿ ಹೆಚ್ಚು ಹೆಂಗಸರೇ ಅಂತ ಹೇಳ್ಕೊಂಡು. ಆದ್ರೆ ನಾವು ಇಲ್ಲಿ ಮಾಡುವಾಗ ಏನಾಯ್ತು, ಸಮಾನ ಮನಸ್ಥಿತಿಯವರಿತ್ತು. 10 ಜನ ಸರಿ ಅಂತ ಹೇಳಿ ಬಂದು ಆಮೇಲೆ ಒಂದಿಬ್ರು ಇಲ್ಲಿಯ ಒಂದು ಏನು ಈ ಸಂಸ್ಥೆಗೆ ನಾವು ಏನ್ ಹೇಳಿತ್ತು, ಈ ಸಂಸ್ಥೆಯಲ್ಲಿ ಇದ್ಮೇಲೆ ತಿಂಗಳಿಗೊಂದು ಕಾರ್ಯಕ್ರಮಕ್ಕೆ ಬರಬೇಕು ಹೀಗೆ. ಮತ್ತೆ ಪಂಚವರ್ಣ ಯುವಕ ಮಂಡಲದವರು ಯಾವ್ಯಾವ ಕಾರ್ಯಕ್ರಮ ನಡೆಸತ್ರ ಅದ್ರ ಜೊತೆ ನಾವು ಕೈಗೂಡಿಸ್ಬೇಕು, ಅದ್ರಲ್ಲಿ ಒಂದಿಬ್ರು ಆಗುದಿಲ್ಲ ನಮ್ಗೆ, ಈ ಇಷ್ಟೆಲ್ಲ ಇದ್ರೊಳಗೆ ನಮ್ಗೆ ಆಗಲ್ಲ, ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಬ್ರು ಲೆಫ್ಟ್ ಆದ್ರು. ಅವ್ರನ್ನ ಬಿಟ್ಟು ನಾವು ಮತ್ತೆ ಇದನ್ನ ಮುಂದುವರ್ಸ್ಕೊಂಡು
0: 10 ಜನದಿಂದ ಮತ್ತೆ ಈಗ ಎಷ್ಟು ಜನ ಇದೆ ನಿಮ್ ಪಂಚವರ್ಣ?
2: ಈಗ ನಮ್ಮ ಪಂಚವರ್ಣ ಮಹಿಳಾ ಮಂಡಲದಲ್ಲಿ ಒಟ್ಟು 26 ಜನ ಇದೀವಿ. ಈಗ ಇನ್ನಿಬ್ರು ಸೇರ್ಪಡೆ ಆಗ್ಲಿಕ್ಕಿದ್ರು ಬರ್ತೀವಿ ಅಂತ ಹೇಳಿ ಅಲ್ಲಿಗೆ ಒಂದು 28 ಜನ ನಾವು ನಮ್ಮ ಗೌರವಾಧ್ಯಕ್ಷರನ್ನ ಸೇರಿಸಿ 28 ಜನ ನಾವು ಈಗ ಇದೀವಿ.
0: ಲಲಿತಾ ಪೂಜಾರಿ ಅವ್ರಿಗೆ ಕೊಡಿ ಈಗಿನ ಅಧ್ಯಕ್ಷರು. ಲಲಿತಾ ಯಾವತ್ತಿಂದ ಸೇರಿದ್ರಿ ಪಂಚವರ್ಣ?
3: ನಾನು ಪಂಚವರ್ಣ ಅದೇ ಇವರ ಕಲಾವತಿ ಮೇಡಮ್ ಹೇಳಿದ್ರಲ್ಲ, ಇವರು ಒಂದ್ಸರ್ತಿ ಫೋನ್ ಮಾಡಿ ಹಿಂಗೆ ನಮ್ದೊಂದು ಸಂಘ ಅಂತಾನೆ ಮಾಡುವ ಮೇಡಮ್, ನೀವು ಬರ್ತೀರಾ ಕೇಳಿದ್ರು. ಖಂಡಿತವಾಗಿ ಮಾಡುವ ಮೇಡಮ್ ಅಂತ ಹೇಳಿದೆ ನಾನು. ನನಗೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ನಾನು ಫಸ್ಟ್ ಈ ಸಂಜೀವಿನಿ ಸಂಘದಲ್ಲಿ LCRP ಆಗಿ ಫಸ್ಟ್ ಸೇರ್ಕೊಂಡೆ. ಅದಕ್ಕೂ ಸಹ ಕಾರಣ ಇವರೇ. ಇವರಿಗೆ ಕಾಲ್ ಮಾಡಿ ನಾನು ಹೇಳಿದೆ ಈ ತರ ನಾನು ಸೇರ್ತೇನೆ ಮೇಡಮ್ ಅಂತೇಳಿ ಹೇಳಿದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರು, ಅದು LCRP ಆಗಿ ಇದು ಮಾಡಿದೆ. ನಿಜವಾಗ್ಲೂ ಒಂಥರ ಬಾವಿಯೊಳಗಿನ ಕಪ್ಪೆ ತರ, ಎಲ್ಲೋ ಹೋದಲ್ಲ ನನ್ಗೆ ಅಷ್ಟು ಇದಿಲ್ಲ, ಓಡಾಡ್ತಾ ಇರಲ್ಲ. ಆ LCRP ಆಗಿ ಫಸ್ಟ್ ವರ್ಕ್ ಮಾಡಿದಾಗಳಿಗೆ ನನಗೆ ಸ್ವಲ್ಪ ಅಡ್ಡಿಲ್ಲ, ಹೊರಗಡೆ ಬಂದಿದ್ದಾನ ಭಾರಿ ಖುಷಿ ಆಯ್ತು. ಧೈರ್ಯ ಪಾಪ ಶುರು ಆಯ್ತು. ಕಡೆಗೆ ಇದಕ್ಕಂತೂ ಸೇರಿದ್ಮೇಲಂತೂ ಭಾರಿ ಖುಷಿ ಆಯ್ತು, ಯಾಕಂದ್ರೆ ಸಮಾಜಕ್ಕೆ ಕೆಲಸ ಅಲ್ಲ. ನನ್ಗೆ ಮುಂಚಿಂದನ ಆತರ ಕೆಲಸ ಅಂದ್ರೆ ಭಾರಿ ಖುಷಿ. ಬೆಳಗ್ಗೆ ಈಗ ಅಂದ್ರೆ ಮುಂಚೆ 7 ಗಂಟೆಗೆ ಹೋಗ್ತಿದ್ದಿತ್ತು ನಾವು, ಈಗ ಹಂಗಲ್ಲ, ಈಗ 6:30 ಅಂದ್ರೆ ನಾವು 6:25 ನಾನು ಅಲ್ಲಿ ರೆಡಿ ಇರ್ತೆ. ಅದೊಂದು ಭಾರಿ ಖುಷಿ ಅಪ್ಪಿಸಿ ನಂಗೆ. ಮತ್ತೆ ಒಂದು ವಾರ ಇಲ್ಲ ಅಂದ್ರೆ ಸಹ ನಂಗೆ ಭಾರಿ ಬೇಜಾರಪ್ಪದ್ದು, ಎಲ್ಲಾರ ಇಲ್ಲ ಅಂದ್ರೆ ಶೇ ಈ ವಾರ ಇಲ್ಲಲೇ ಎಂತ ಮಾಡು ನಂಗೆ
0: ಬೇಜಾರ್ ಅನ್ಸುತ್ತೆ.
3: ಅದನ್ನ ನಾನು ತಕ್ಷಣ ರವಿ ಫೋನ್ ಮಾಡಿ ಇವರೇ ಎಂತ ಮಾರ್ರೆ ಇನ್ನು ಹಾಕ್ಲೇ ಇಲ್ಲ ಮೆಸೇಜ್ ಅಂದ್ರೆ ಮುಂಚಿನ ದಿವಸಕ್ಕೆ ಎಂತ ಮೆಸೇಜ್ ಬರಲ್ಲ ಇನ್ನು ಅಂತಾನೆ. ಅಂದ್ರೆ ಅಷ್ಟೊಂದು ಒಂಥರ ಖುಷಿ, ಅದ್ರಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ ನಂಗೆ. ಆ ಸ್ವಚ್ಛತಾ ಕಾರ್ಯಕ್ರಮನೇ ಇರಕ ಇಲ್ಲ ಗಿಡ ನೋಡುದೇ ಇದೆ ಯಾವ್ದೇ ಭಾರಿ ಖುಷಿ ಅಪ್ಪದ್ ನಂಗೆ.
0: ನೀವೀಗ ಗಿಡ ನೆಡುದಂದ್ರೆ ಎಲ್ಲೆಲ್ಲ ಗಿಡ ನೆಟ್ಟಿರಿ?
3: ಗಿಡ ಸಾಧಾರಣ ಇಲ್ಲಿಂದ ನಾವು ಹಂಗಾರ್ ಕಟ್ಟೆವರೆಗೂ ಹೋಯ್ತು. ಹಂಗಾರ್ ಕಟ್ಟೆ ಕೋಡಿ ಸುಮಾರು ಬದಿ, ಒಂದೆರಡು ಬದಿ ಅಂತ ಹೇಳಕ್ಕೂ ಇಲ್ಲ, ನಮ್ದು ಎಲ್ಲ ಬದಿ ಯಾವ ಬದಿ ನಡಿಲ್ಲ ಅಂತ ಹೇಳಕ್ಕೂ ಇಲ್ಲ. ಅದೇ ಹೇಳ್ತಾರಲ್ಲ ಕೋಡಿ ತಲೆಯಿಂದ ಕೋಟದ ಬದಿಯವರೆಗೂ ಎಲ್ಲ ಬದಿಗೂ ನೆಟ್ಟಿತ್ತು.
0: ಎಲ್ಲ ಬದಿಗೂ ಗಿಡ,
3: ಎಲ್ಲ ಬದಿ ಗಿಡ
0: ನೆಡುದು. ಹೌದು, ಅದನ್ನ ಮ್ಯಾನೇಜ್ ಮಾಡ್ಕಲ್ಲ, ಮೇಂಟೈನ್ ಮಾಡ್ಕಲ್ಲ.
3: ಮ್ಯಾನೇಜ್ ಅಂದ್ರೆ ಅದಂದ್ರೆ ನಾವೀಗ ಬರೀ ಗಿಡ ನೆಟ್ಟ ಬಿಡುದಿಲ್ಲ. ಈ ವೈಶಾಖಕ್ಕೆ ಯೋಗ ಮಂಡಲದವರು ಅದ್ರಲ್ಲಿ ನಮ್ ದಿನಶಚರ ಇದ್ರೆ ಆ ದಿನಶಚರ ಇವರೆಲ್ಲ ಸೇರಿ ಒಂದು ಗಿಡಕ್ಕೆ ನೀರನ್ನೇ ಹಾಕಿ ಅದನ್ನು ಪೋಷಿಸುವಂತ ಕಾರ್ಯಕ್ರಮ ಮಾಡಿದ್ರ ಅದು ಇನ್ನು ಖುಷಿ. ಕೆಲವರಿಂದ ಗಿಡ ನೆಡ್ತ್ರ, ನೆಡೋದವ್ರಿಗೆ ಮಾತ್ರ ಅವ್ರ ಜವಾಬ್ದಾರಿ. ನಮ್ದು ಹಾಂಗ್ ನೋಡುದಿಲ್ಲ ನಾವು. ಆ ಗಿಡ ನೆಟ್ಟು ಸಹ ಅದು ಪೋಷಿಸುವ ಸಹ ಪೋಷಿಸುದು ನಾವ್ ಮಾಡತ್ತಾ. ನೆಟ್ಟ ಪ್ರಯತ್ನ ಇಲ್ಲಲ್ಲ, ಅದ್ರ ಮಟ್ಟಿಗೆ ನಮ್ ಯುವಕ ಮಂಡಲದವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಹಾಗಾಗಿ
0: ನೀರ್ ಹಾಕುದಲ್ಲ ಅವರೇ,
3: ಅವರು ಅಂದ್ರೆ ನಾವು ಹೋತೋ ಅದಿಲ್ಲಂದಿಲ್ಲ. ಒಂದು ವಾರ ಹೆಂಗ್ತರ ಸಹ ಮಿಸ್ ಮಾಡುದಿಲ್ಲ ಅಂದ್ರೆ ಎಲ್ಲ ಹೊತ್ತನ್ನು ಹೇಳಕಾತಿಲ್ಲ, ಕೆಲವರು ಹಾಪರಲ್ಲ, ಕೆಲವರೆಲ್ಲ ಹೊತ್ತು, ಕೆಲವರು ಇದ್ ಮಾಡುತ್ತೆ, ಹೆಲ್ಪ್ ಮಾಡ್ತೇನೆ.
0: ಸೊ ಈಗ ನೀವು ಅಧ್ಯಕ್ಷ ಇರಲ್ಲ, ಏನೆಲ್ಲ ಹೊಸ ಯೋಜನೆ ಹಾಕೊಂಡಿರಿ ಅಂತ ಕತೆ?
3: ಹೊಸ ಯೋಜನೆ ಅಂತ ಇಲ್ಲ, ಯುವಕ ಮಂಡಲ ನಾವು ಹೇಳ್ತಾರಲ್ಲ, ಯುವಕ ಮಂಡಲದವ್ರು ಏನಿದ್ರು ಹೇಳ್ತಾರೋ ಅದನ್ನ ನಾವು ಚಾಚೆ ತಪ್ಪದೆ ಮಾಡ್ತೇವೆ. ಯಾಕಂದ್ರೆ ನಮ್ಮ ಮಾತೃ ಸಂಸ್ಥೆನೆ ಅವ್ರಲ್ಲ, ಅವ್ರು ಹೇಳಿದ ನಾವು ಮಾಡೋದು ನಮ್ದು ಕರ್ತವ್ಯ.
0: ನೀವು ಮಾತೃ ಸಂಸ್ಥೆ ಅಂದ್ರೆ ನಾನು ಹೇಳ್ತೀನಿ ಪಿತೃ ಸಂಸ್ಥೆ ಅಂತ. ಓಕೆ, ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಅನುಸರಿಸ್ತೀರಿ?
3: ಹೌದು, ಹಾಗೆ ಅವ್ರನ್ನ ಮೀರಿ ನಾವೆಂತ ಇದ್ ಮಾಡುದಿಲ್ಲ. ಯಾಕಂದ್ರೆ ನಮ್ಮ ಒಂದು ಹುಟ್ಟಿರೋದೇ ಅವರಿಂದ ಅಂತ ಹೇಳಕಲ್ಲ, ಅದೆಲ್ಲ ಒಂದು ಭಾರಿ ಖುಷಿ ವಿಷಯ. ಅದು ಅಂದ್ರೆ ನಾವು ಏನ್ ಬೇಜಾರು ಮಾಡ್ಕೊಂಡು ಏನ್ ಮಾಡುದಿಲ್ಲ, ಒಂದು ಖುಷಿಯಿಂದ ಅದೇನ್ ಹೇಳ್ತಾರೆ ಅದನ್ನ ಆಯ್ತಂತಾಳೆ ಇದ್ ಮಾಡ್ಕೊಂಡು ಬಂದಿತ್ತು.
0: ಈಗಿನ ಉಪಾಧ್ಯಕ್ಷರು ದಿನೇಶ್ ಆಚಾರ್ ಮಣೂರು, ನೀವ್ ಹೇಳಿ, ನಿಮ್ಗೆ ಈ ಹೆಂಗಸರ ಒಂದು ಸಂಘಟನೆ ಮಾಡುದಿತ್ತಲ್ಲ, ಮಹಿಳಾ ಮಂಡಲ ಮಾಡುದು, ಅದು ನಿಮ್ಗೆ ಎಷ್ಟು ಒಪ್ಪಿಗೆ ಇದ್ದಿತ್ತಂದ್ರೆ?
4: ಒಪ್ಪಿಗೆ ಅಂದ್ರೆ ನಾನು ಆ ಟೈಮಲ್ಲಿ ಇರ್ಲಿಲ್ಲ ಸಂಘದಲ್ಲಿ, ಅದಕ್ಕಿಂತ ಮುಂಚೆ ಸಂಘ ಓಪನ್ ಆಯ್ತು ಮಹಿಳೆಯರದ್ದು, ಅದ್ರ ಮೇಲೆ ನಾ ಸೇರದ್ ಸೇರದಂದ್ರೆ ಒಂದು 6-7 ವರ್ಷ ಆಗಿರ್ಬೋದು. ಆದ್ರೆ ಫಸ್ಟ್ ಹೋದ ಟೈಮ್ ನಾ ಜಾಸ್ತಿ ಹೋತಿಲ್ಲ ಇತ್ತು, ಆ ಸಂಘದ ಬಗ್ಗೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಆತಿದ್ದಿತ್ತು. ಜಸ್ಟ್ ಈಗ ಕಣ್ಕ ಬರ್ತಿದ್ದೆ, ಓ ಇಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಅಂತ ಹೇಳಿ ದೂರಿನ ಕಣ್ಕ ಬರ್ತಿದ್ದೆ. ನಾನು ಮರ ಎದ್ದೊಳದು ಅದ್ರಡಿ ಕೂತ್ಕೊಂಡು
0: ಬರ್ತಾ
4: ಕಣ್ಕ ಬರ್ತಿದ್ದೆ. ಕಾರ್ಯಕ್ರಮ ಕಡಿಗೆ ಮತ್ತಿಗೆ ಪಂಚವರ್ಣದಾರದ ಇದು ಹಾಪದ ಕಾರ್ಯಕ್ರಮ ಲತ ಹೋಟ್ಲನ್ ಇತ್ತು ಅಲ್ಕೆ ಅಂತಿದ್ದೆ. ಅದು ಪಂಚವರ್ಣದಾರದ ಒಂದು ಸಂಸ್ಥೆ, ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆತ ಇರುತ್ತೆ. ಅದ್ರದ್ದಂದ್ರೆ ಒಂದ್ಸಲ ನಾನು ಪ್ಯಾರಟಿ ಬಂದಲ್ಲ ರಾಜ್ಯೋತ್ಸವದ ಮೆರವಣಿಗೆ ಬತ್ತೆ ಇತ್ತು ಇಲ್ಲಿಂದ. ಮೆರವಣಿಗೆ ಅಂದ್ರೆ ಅವ್ರ ಗೆಸ್ಟ್ ಬರ್ತಾರಲ್ಲ, ಅವ್ರನ್ನ ದೇವಸ್ಥಾನದಿಂದ ಮೆರವಣಿಗೆ ಕರ್ಕ ಬರುದು. ಅದ್ ಬರ್ತಾ ಇದ್ರು ದೊಡ್ಡಣ್ಣ, ಇವ್ರು ಬರ್ತಾ ಇದ್ರು ಮುಖ್ಯಮಂತ್ರಿ ಚಂದ್ರು. ಆ ಟೈಮಲ್ಲಿ ಹೋ ಅಂತ ಹೇಳಿ ಕಣ್ಕಂಡು ಹಾದೆ. ಕಡೆ ಕಾರ್ಯಕ್ರಮ ಪಕ್ಕ ಇಲ್ಲ ನಂಗೆ. ಹಾಗೆ ನಾವು ಈ ಸಾಯಂಕಾಲ ಚಾ ಕುಡುಕೆ ಒಂದು ಕ್ಯಾಂಟೀನ್ ಹೋದ್ ಒಂದು 7 ಗಂಟೆ ನಂತರ. ಅಷ್ಟೊತ್ತಿಗೆ ಅದಲ್ಲಿ ಅಜಿತ್ ಆಚಾರ್ ಮತ್ತೆ ಮಾಜಿ ಅಧ್ಯಕ್ಷರವರು ಅವ್ರು ಮತ್ತೆ ರವೀಂದ್ರ ಕೋಟ ಅವ್ರು ಅಲ್ಲಿ ಆಮ್ಲೆಟ್ ತಿಂಬತ್ತರು ಒಂದು ಕ್ಯಾಂಟೀನ್ ಮುಂಡಕ್ಕೆ ಉಪ್ಕರಿ ಹೀಗಿದೆ ಅಂತಾರೆ. ನಾನು ಅದೇ ಅಂಗಡಿ ಹೊತ್ತಿದ್ದೆ. ಹೋದಲ್ಲಿ ಹೀಗೆ ಗುರ್ತ ಅಜಿತ್ ಮುಂಚಿಂದ ಗುರ್ತ ನಂಗೆ. ನಮ್ದು ಆಚಾರ ಸಂಘ ಒಂದಿತ್ತು ಸಾಲಿರಾಮದಲ್ಲಿ, ಅದ್ರಲ್ಲಿ ನಾವು ಇತ್ತು ತುಂಬಾ ವರ್ಕ್ ಮಾಡಿತ್ತದ್ರಂಗೆ ಅಜಿತ್ ಇದ್ದ. ಅಷ್ಟೊತ್ತಿ ಪರಿಚಯ ನಮ್ ಸಂಘ ಒಂದಿತ್ತು ಮಾರ್ರೆ, ನೀವು ಬನ್ನಿ, ನೀವು ಸ್ವಲ್ಪ ಅದ್ರಲ್ಲೆಲ್ಲ ಒಳ್ಳೆ ಇದ್ದಿದ್ರಲ್ಲ ಸಂಘದಲ್ಲೆಲ್ಲ ಓಡಾಡ್ತಿದ್ರಲ್ಲ, ನಮ್ ಸಂಘಕ್ಕೆ ಒಂದ್ ಬಂದ್ ಸೇರ್ಕೊಂಡಿ ಅಂತ ಹೇಳ್ತಿದ್ರು. ಆಯ್ತು ಕಾಮನ್ ಹೇಳಿ ಟೈಮ್ ಕೊಡಿ ಕಾಮನ್ ಹೇಳಿದೆ. ಹಾಗೆ ಒಂದಲ್ಲ ಒಂದ್ ದಿವಸ ಅದೇ ಅಂಗಡಿ ಸಿಕ್ಕುದು, ಆ ಬೀಡ್ ಅಂಗಡಿ ಸಿಕ್ಕುದು ಆಮ್ಲೆಟ್ ತಿಂಬತ್ತಿಗೆ. ಹಾಗೆ ಒಂದ್ ದಿವಸ ಬನ್ನಿ ಮಾರ್ರೆ, ಈ ರವೀಣ್ಣು ಹೇಳ್ರು ಬನ್ನಿ ಮಾರ್ರೆ ನಮ್ ಸಂಘ ಸೇರಿ ಹಾಗೀಗ ಅಂದ್ರು. ಆಯ್ತಾನೆ ಹೇಳ್ದೆ, ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಆದ್ರೂ ನಮ್ಗೆ ಅಂತ ಕೆಲ್ಸ ಭಾರಿ ಖುಷಿ. ಈ ಗಿಡ ನೋಡುದು ಮನೆ ನಮ್ದು ಸಣ್ಣದೊಂದು 5 ಸೆಂಟ್ಸ್ ಮನೆ ಇತ್ತು, ಅದ್ರಂಗ ಈ ಪಾಟ್ ಅಲ್ಲಿ ಗಿಡ ನಡ್ತಿತ್ತು ನಾವು. ನಟ್ರು ಸಹ ಹೆಡಿ ಬಿದ್ದ ಪಾಟ್ ಹೊಡೆದಪ್ಪದ ಗಿಡ ಎಗಲ್ ಕಟ್ಟಾಪದ ಈಗಿದೆಲ್ಲ ಆತಿತ್ತು. ಅದನ್ ಕಂಡ ಆದ್ರೂ ಒಂದು ಜಾಗೃತಿ ಮಾಡ್ತಿದ್ದಿತ್ತು. ಕಡಿಗಡಿ ಇದ್ರಲ್ಲಿ ಒಳ್ಳೆ ವರ್ಕ್ ಅಲ್ಲ, ಪಂಚವರ್ಣದ ತುಂಬಾ ಒಳ್ಳೊಳ್ಳೆ ಕೆಲಸ ಅಲ್ಲ, ನಮ್ಗದು ಭಾರಿ ಖುಷಿ ಅದ್ ಮಾಡುದನ್ನ ಹೇಳ್ರೆ. ಎಲ್ಲೆಲ್ಲೋ ಎಂತಕ್ಕೋ ಸಾಯಂಕಾಲ ಹತ್ತಲ್ಲ ಇದೆಲ್ಲ ಕೆಲಸ ಮಾಡ್ಲಕ್ಕಲ್ಲ ಅಂತ ಹೇಳಿ ಮನ್ಸಿ ಬಂತ. ಕಡಿಗೆ ಒಂದು ಸೇರ್ಕಂತ ಸೇರ್ದಂಗ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂತ. ಗಿಡ ನೋಡೋದಾಗಲಿ, ಸ್ವಚ್ಛತೆ ಆಗಲಿ, ಪ್ರತಿಯೊಂದು ಕೆಲಸ ಮಾಡ್ ಭಾರಿ ಖುಷಿ ಆತಿ. ಅವ್ರ ಲಲಿತ ನಮ್ಮ ಲಲಿತಕ್ಕೆ ಹೇಳ್ದಂಗೆ ಹಾಗೆ ಬೆಳಿಗ್ಗೆ ಆದಿತ್ಯವಾರ ಲೇಟ್ ಹೇಳುದು ಎಲ್ಲರೂ, ನಮ್ಗೆ ಆಗಲ್ಲ ಬೇಗ ಅರ್ಧ ಗಂಟೆ ಮತ್ತು ಬೇಗ ಎಚ್ಚರಿಕೆ ಇವತ್ತು ಎಲ್ಲಿ ವಾತ ಮನೆಗನಿ ಹೇಳ್ತಿ ಹೇಳ್ದಿ ಇತ್ತು. ಆದಿತ್ಯವಾರ ಕಡಿ ಕಾಮತಿ
0: ಮನೆಗೆಲ್ಲ ಹೆಂಗಿರ್ತಿತ್ತು ನಿಮ್ಗೆ ಸಪೋರ್ಟ್?
4: ಸಪೋರ್ಟ್ ಇದ್ದಿತ್ತು ಮನೆ ಅಪ್ಪ ಅಮ್ಮನ್ ಬಿಡಿ, ಇವ್ ಎಲ್ಲ ಆತ್ಮ ಬಪ್ಪದ ಲೇಟ್ ಬೆಳಿಗ್ಗೆ ಬೇಗ ವಾತ ಆಗಿ ಇವತ್ತು ಅವ್ರಿಗೆ ಗೊತ್ತಿರುದಿಲ್ಲ ಹೆಣತಿ ಅನ್ಕೆ ಅಂತಿದ್ದಾಳೆ. ಹಾ ಇವತ್ತಿಗೆ ಸ್ವಚ್ಛತೆ ಕಾಂತ ಬೇಗ ಎತ್ಕೊಂಡಿರೋ ಮಗ ಆತ ಅವಳಿಗೆ, ನನ್ಗೆ ಅವಳಕಿನ ಮುಂಚೆ ಎತ್ಕಂತೀನಿ ನಾನು. ಹಾ ಅಷ್ಟೊತ್ತಿಗೆ ನನ್ ಮಗಳಿದ್ದಾಳೆ ನಂಗೆ, ಒಂಬತ್ತನೇ ವರ್ಷ. ಅವಳು ನನ್ನ ಈಗ ಒಂದ್ ನಾಲ್ಕೈದು ತಿಂಗಳಿಂದ ಬರ್ತಿಲ್ಲ. ಪಕ್ಕತ್ತಿನ ಮಗು ಸಣ್ಣ ಮಗು ಒಂದಿತ್ತು, ಇಬ್ರು ಬಿಟ್ಟು ಬಂದ್ರಾಗ್ಲಿ ಅಂತಂದ್ರೆ ಅವಳನ್ನ ಅಲ್ಲಿ ಬಿಟ್ಟು ಬರ್ತಿದ್ದೆ. ಅವಳು ನನ್ನ ಒಟ್ಟಿಗೆ ಸ್ವಚ್ಛತೆಗೆ ಬರ್ತಾಳ ಸಾಮಿಕ ಅಂತ ಹೇಳಿ. ಅವಳಿಗೂ ಭಾರಿ ಖುಷಿ. ಈಗ ನನ್ನ ಅವಳು ಮುಂಚಿನ ದಿವಸ ಹೇಳು ಶನಿವಾರ ದಿವಸವೇ ಆದಿತ್ಯ ಹೋಗ್ದಾರ ನಾಳೆಗೆ ಬೆಳಿಗ್ಗೆ ಹೋಗ್ದಾರ ನನ್ ಬಿಟ್ಟಿಗೆ ಹೋಗ್ಬೇಡಿ ಅಂತ ಹೇಳು. ಒಂದ್ಸಲ ಬಿಟ್ಟಿಗೆ ಬಂದೆ, ಬಿಟ್ಟಿಗೆ ಬಂದಲ್ಲಿ ಮರ್ತಾಳ ಅಮ್ರು ಅವ್ರ ಅಪ್ಪ ನನ್ ಬಿಟ್ಟಿಗೆ ಹೋರ್ ಸೀದಾ ಹೇಳ್ಕಂಡ್ ಕಡೆಗೆ ನೆನ್ಪಿಂದ ಮುಂಚೆ ಹೇಳ್ದು ಬೇಗ ಇದ್ರೆ ಮಾತ್ರ ಕರ್ಕೋತಿ, ಇಲ್ಲ ಕರ್ಕೋತಿಲ್ಲ ಅವ್ನು ಕಡೆ ನನ್ಕಿಂತ ಮುಂಚೆ ಎತ್ಕಂತಿದ್ದಾಳೆ. ಎದ್ಕ ಅವಳು ರೆಡಿ ನನ್ನ ಒಟ್ಟಿಗೆ ಬರ್ತಿದ್ದಾಳೆ. ಅದೇ ಅವಳಿಗೂ ಸಾ ಖುಷಿ, ಕಸ ಎಕ್ಕುದ ಪಪ್ಪುದ ಸಮುದ್ರ ಬದಿ ಅಂದ್ಕೊಳ್ಳಿ ಮತ್ತೆ ಖುಷಿ ಅವಳಿಗೆ. ಹಾ ನೀರ ಹಂಗಾಡು ಕತ್ತಲ್ಲ ನಾ ಬತ್ತಿ ಇವತ್ತು ಸಮುದ್ರ ಬದಿ ಅಪ್ಪ ಯಾಕೆ ಓ ಸಮುದ್ರ ಬದಿ ಬತ್ತಿ ಯಾಕೆ ಬತ್ತಿ ಭಾರಿ ಖುಷಿ ಆತಿತ್ತು. ಮತ್ತೆ ಈ ವರ್ಕ್ ನಮ್ದೆಲ್ಲ ತುಂಬಾ ಖುಷಿ ಕೊಡತ್ ಮನ್ಸಿಗೆ. ಮತ್ತೆ ಈ ಮಕ್ಕಳ ಕಸ ನಾವು ಈಗ ನಾ ಕರ್ಕೋ ಹತ್ತೆ, ನಾ ಕಾರಲ್ಲಿ ಕರ್ಕೋ ಹತ್ತೆ ಪತ್ತಿಗೆ ಚಾಕ್ಲೇಟ್ ತೆಗಿಸಿ ಕೊಡ್ತೆ, ಒಂದು ತಿಂಡಿ ತೆಗಿಸಿ ಕೊಡ್ತೆ. ಅವಳಿಗೆ ಹೇಳುದು ಪೇಪರ್ ವರ್ಕ್ ಬಿಸಾಡೋಕಿಲ್ಲ, ಪ್ಲಾಸ್ಟಿಕ್ ಹರ್ಕೊಂಡು ತಿಂದಾದ್ಮೇಲೆ ಆ ಡೋರ್ ಒಂದ್ ಗ್ಯಾಪ್ ಇರುತ್ತೆ ಅದಕ್ಕೆ ಸಿಕ್ಸಿಡುದು. ಅವಳು ಅದೇ ತರ ಮಾಡ್ತಿದ್ದಾಳು. ಮತ್ತೆ ನಾನು ಈಗಳು ಕಾರಂಗಿತ್ತು ಬಾಟ್ಲಿ ಒಂದ್ ಮೂರ್ನಾಲ್ಕು ಬಾಟ್ಲಿ ಇತ್ತು ಜ್ಯೂಸ್ ಕುಡ್ದು ಬಾಟ್ಲಿ ಹುಡುಕಾಗ ನಿಜವಾಗ ಯಾವ ಜ್ಯೂಸ್ ಅಲ್ಲ ನಾ ಕುಡಿದ್ರೆ ಆ ಬಾಟ್ಲಿನ ಹೊರ ಬಿಸಾಡುದಿಲ್ಲ, ಕಾರಂಗೆ ಇಟ್ಕಂತದ್ದು. ಈಗಳೂ ಇತ್ತ ಡೋರ್ ಹಂಗ ಇವತ್ ಕಣ್ಕೊ ಬಂದಿ ಕಾರಂಗಿತ್ತು. ನಿನ್ನ ಐಸ್ ಕ್ರೀಮ್ ತಿಂದದ್ದು ಐಸ್ ಕ್ರೀಮ್ ಕವರು ಅದ್ರಾಗಿತ್ತು ಪೇಪರ್ ಆಯ್ಲಿ ಜರಿ ಅಲ್ಲಿ ಅಂತದೇ ಇಲ್ಲಿ. ಈಗ ನಾವು ಪ್ಯಾಟಿ ಕರ್ಕೋತ್ ಹೆಂಗ್ಸರ್ ಆಯ್ಲಿ ಅಪ್ಪ ಆಯ್ಲಿ ಯಾರು ಕರ್ಕೋತ್ ಮಕ್ಕಳ ತಿಂಡಿ ತೆಗಿಸಿ ಕೊಡ್ತಾರೆ. ತಿಂಡಿ ತೆಗಿಸಿ ಅವ್ರು ಹೇಳಕ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಹೇಳುದಿಲ್ಲ ಮಕ್ಕಳ ತಿಂಡಿ ತಿಂದಾದ್ಮೇಲೆ ಅದನ್ನ ಬಿಸಾಡ್ಬೇಡಿ, ಅದ್ ನಮ್ ಕೈ ಕಿಸಿ ಎಲ್ಲೋ ಯಾಕಂದ್ರೆ ಹೈ ಕಣಿ. ಅದನ್ನ ನಾವ್ ಮನೆ ತಂದ ಇವ್ರು ಹೇಳ್ದಂಗೆ ಅದನ್ನ ತಂದ ಪ್ಲಾಸ್ಟಿಕ್ ಇವ್ರ ತಕೊಂಡ ಬತ್ರ ಅದಕ್ಕೆ ಚೀಲಕ್ ಹಾಕಿಟ್ರು ಆಗತ್ತೆ. ಇವ್ರಂತ ಸುಮ್ನೆ ಐಕಂತ್ರ ಬಿಸಾಡ್ಬೇಡಿ ಅಂತ ಹೇಳುದಿಲ್ಲ, ಅವ್ರ ಮಕ್ಕಳು ಬಿಸಾಡಲಿ ಅಂದ್ರೆ ಇವ್ರ ಕೈದು ತಪ್ಪಿ ಹೋದಂಗ ಆತ. ಈಗಲೇ ಯಾರು ಬ್ಯಾಗ್ ಹಿಡ್ಕೊ ಬರ್ತಿಲ್ಲ, ಖಾಲಿ ಒಂದ್ ಮೊಬೈಲ್ ಒಂದ್ ಸಣ್ಣದೊಂದು ಪರ್ಸ್ ಬ್ಯಾಗ್ ಹಿಡ್ಕೊಂತಿಲ್ಲ. ಆದ್ರೂ ಮಕ್ಕಳ ಕಿಸಿ ಹಾಕೊಂಡ್ ಮಕ್ಕಳನ್ನ ಹೇಳಕ್ ಚೆಂಡಿ ವಸ್ತು ಇಲ್ಲಿ ಅಂತದೇ ಇಲ್ಲಿ ಒಂದ್ ಪ್ಲಾಸ್ಟಿಕ್ ಹಾಕೊಂಡು ಕಿಸಿ ಹಾಕೊಂಡು ಮನೆಗೆ ಬಂದದ್ರೆ ಅಂತಾನೆ ಇಲ್ಲುವರಿ ಮಾಡಬಹುದು, ಅದ್ ಮಾಡುದಿಲ್ಲ.
0: ಆ ಮಕ್ಕಳ ಅದನ್ನ ಮತ್ತೆ ಫಾಲೋ ಮಾಡ್ತೇವೆ ಅಂತ ಹೇಳಿ.
4: ಮತ್ತೆ ವಿವೇಕ ಹೈಸ್ಕೂಲ್ ಅಲ್ಲಿ ನಾವು ಅಂತ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಎಲ್ಲ ಮಾಡುತ್ತೆ ರವೇಣ್ಣ, ನಾವೆಲ್ಲ ಹೊತ್ತು ಹೊರಟಿಗೆ ಹೋಗಿ ಹೊತ್ತು. ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾರಲ್ಲ ಯಾವ್ದು ವಿವೇಕ ಹೈಸ್ಕೂಲ್ ಮಕ್ಕಳು. ಆ ಮಕ್ಕಳು ನಾನು ಒಂದ್ ದಿವಸ ನಾನು ನಮ್ ರಸ್ತೆ ನಾನು ಬೈಕಲ್ಲಿ ಹೋಗ್ತಿದ್ದೆ, ಎರಡು ಮಕ್ಕಳು ವಿವೇಕ ಹೈಸ್ಕೂಲ್ ನಡ್ಕೊ ಕಾಟದಂಗ ಇಳ್ಕೊಂಡು ನಡ್ಕೊ ಹೋಗ್ತಾ ಇದ್ರು. ನಡ್ಕೋಪ್ಪ ಅವ್ರು ಕುರ್ಕಿರಿ, ಒಬ್ಬಳ ಕೈಯಲ್ಲಿ ಕುರ್ಕುರಿ ಮತ್ತವಳ ಕೈಯಲ್ಲ ಜ್ಯೂಸ್ ಬಾಟ್ಲಿ. ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ ಅವ್ರು ನಡ್ಕೋಪ್ಪ, ನಾ ಹಿಂದೆ ಇದ್ದೆ ತಿಂದ್ರು ಅಲ್ಲಿ ತೆಗ್ಬಿಸಾಡಿ. ಅವ್ರ ಮುಂಚೆ ಒಂದ್ ವಾರೋ ಒಂದ್ ತಿಂಗಳ ಹಿಂದೆ ನಾವು ಮಾಹಿತಿ ಕೊಟ್ಟಿ ಬಂದಿತ್ತು ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಮಾಡಿ ಅಂದ್ರೆ, ಆದ್ರೂ ಅದನ್ನ ಅಲ್ಲಿ ಬಿಸಾಡ್ರೆ ಕಂಡೆ. ನಾ ಮುಂದ್ ಬಂದ್ ಹೇಳ್ದೆ ಎಲ್ಲಿ ಬಿಸಾಡ್ದೆ ನೀ ಕುರ್ಕುರಿ ಓ ನೈಕ್ರ ಅಂಗಡಿ ತಕ್ಕ ತಿನ್ಕ ಬತ್ತಿದ್ದೆ, ಎಲ್ಲಿ ಬಿಸಾಡ್ದೆ ನಾವು ಅಲ್ಲಿ ಬಿಸಾಡ್ದೆ ಅಂಕಲ್ ಅಂದ. ಬಿಸಾಡ್ಬೇಡಿ, ನಿಮ್ಮ ಮೊನ್ನೆ ಮಾಹಿತಿ ಕೊಟ್ಟಿರ್ ನೆನ್ಪಿತ್ತಲ್ದ, ಅದ್ ಎಂತ ಬಿಸಾಡ್ದಕ್ಕೆ ಇಲ್ಲ ಇನ್ ಬಿಸಾಡ್ದು ಇಲ್ಲ ಅಂದ್ರೆ. ಆದ್ರೂ ಅವ್ರಿಗೆ ಅದೊಂದು ಜಾಗೃತಿ ಮೂಲಕ ಅವರಿಗೆ ಅಷ್ಟು ಇದ್ದ ಮಾಹಿತಿ ಕೊಟ್ಟರು ಮೇಲೂ ನಾವು ನಮ್ಮ ಗ್ರಾಮ ನಾವು ಕ್ಲೀನ್ ಇಟ್ಕೊಳಕ್ ಕಸ ಬಿಸಾಡಿ ದ್ಯಾನ್ ಹೋಗರು ಏನಾರು ತಿಂದು ಅವ್ರ ಆರೋಗ್ಯ ಹಾಳತ್ ಅದನ್ ಜಾಗೃತಿ ಯಾರು ಮಾಡೋದಿಲ್ಲ. ಮನೆಂಗಾರು ಹಾಗೆ ಪ್ಲಾಸ್ಟಿಕ್ ಈಗ ಒಂದ್ ಊಟ ತಕ ಬಂದ್ರೆ, ಒಬ್ರು ಒಂದು ಊಟಕ್ಕೆ ಕೆಲ್ಸಕ್ಕೆ ಬರ್ತಾರೆ ಅವ್ರಿಗೆ ಒಂದು ಊಟ ತಕ ಬಂದ್ರೆ ಏಳು ಕೊಟ್ಟೆ ಇರತ್ತೆ. ನಮ್ಮ ಅಧ್ಯಕ್ಷರು ಹೇಳ್ದ ಮೋಹನ್ ಪೂಜಾರ್ ಹೇಳ್ದಂಗೆ ಏಳು ಕೊಟ್ಟೆ ಇರತ್ತೆ, ಅದಲ್ಲೇ ಮತ್ತೊಂದು ದೊಡ್ಡ ಕೊಟ್ಟೆ ಇರತ್ತೆ, ಮಜ್ಜಿಗೆ ಬೇರೆ ಹುಳಿ ಬೇರೆ ಸಾರಿ ಬೇರೆ ಪಾಯ್ಸಕ್ ಬೇರೆ ಅಷ್ಟು ಮತ್ತ ಟೋಟಲ್ ಕಟ್ಟುದೊಂದು ಜರಿ ಇರುತ್ತೆ ಅದರಲ್ಲಿ. ಅದೇ ಅದೆಲ್ಲ
0: ಫಸ್ಟ್ ಆಫ್ ಆಲ್ ಹೊಟ್ಟೆಲಿ ನಾವು ತಿಂಬಕಾಗ ಬಿಸಿ ಬಿಸಿ ಸಾಂಬಾರ ಸಾರ ಹಾಕಿ ಕೊಟ್ಟಿರ್ತಾರೆ ಅದನ್ನ ತಿಂಬಕ್ಕೆ.
4: ಲಾಸ್ಟ್ ಟೈಮ್ ಒಂದು ಹಾಗೆ ನಮ್ದು ನ್ಯೂಸ್ ಬಂದಿತ್ತು ಮೊಬೈಲ್ ಅಲ್ಲಿ ಬಂದಿತ್ತು, ಹೋಟ್ಲ ಅಲ್ಲಿ ಮಸಾಲ ದೋಸೆ ಆರ್ಡರ್ ಮಾಡಿ ಸ್ವಾಮಿಯವರು ಅವ್ರು ನಿಜವಾಗಿ ಬಾಳೆಲ್ಲಿ ಹಾಕಿ ಕೊಡ್ಕಲ್ಲ ಪ್ಲಾಸ್ಟಿಕ್ ಹಾಕಿ ಕೊಟ್ಟು, ಪ್ಲಾಸ್ಟಿಕ್ ಹಾಕಿ ಕೊಟ್ಟು ಕೂಡಲೇ ಆ ಪ್ಲಾಸ್ಟಿಕ್ ಮೆಲ್ಟ್ ಆಯ್ತು, ಬಿಸಿ ಮಾಡಿ ಹಾಕ್ರಲ್ಲ ಫುಲ್ ಮೆಲ್ಟ್ ಆಗಿ ಮುದ್ದೆ ಆಗಿತ್ತದ. ನಮ್ಗಾಗಿ ನಮ್ಗೆ ಕೆಲವೊಂದು ಇದ್ರಲ್ಲಿ ಬಂದದಂದ್ರೆ ಪಂಚಾವಣದಲ್ಲೇ ಬಂದ ಮೇಲೆ ಜಾಗೃತಿ ಆದ್ ನಾವು, ಯಾಕಂದ್ರೆ ಯಾರಲ್ಲಿ ಓಟ್ ಮುಂಚೆ ಬಿಸಿ ಬಿಸಿ ಕುಡ್ತಿದ್ದು ಅದು ವಿಷಯ ಎಲ್ಲ ಬಂದ್ರ ಮೇಲೆ ನಮ್ಗೆ ಗೊತ್ತಾದ್ದು ಈ ಪ್ಲಾಸ್ಟಿಕ್ ಎಷ್ಟು ಬಿಡುತ್ತ ಪ್ಲಾಸ್ಟಿಕ್ ಲೋಡ್ ಅಂದ್ರ ಮೇಲೆ ಮನ ಅಂಗಡಿ ಹೋರೆ ನಾವು ಸ್ಟೀಲ್ ಲೋಡ್ ಅಂದ್ರೆ ಚಾ ಕೊಡಿ ಅಂದ್ರೆ ನಾವು ಹೇಳಿ, ಯಾಕಂದ್ರೆ ಹೇಳ್ರೆ ಅದ್ರ ಮಾಹಿತಿ ಬಂದಿತ್ತಲ್ಲ ಅಂತ.
1: ಒಂದು ವರ್ಷದಿಂದ ನಾನೊಂದು ಮನೆ ಕಟ್ತಾ ಇತ್ತು, ಆ ಮನೆ ಕಟ್ಟಬೇಕಾದ್ರೆ ದಿವಸಕ್ಕೆ 7-8 ಜನ ಮೇಸ್ತ್ರಿಗಳು ಬರ್ತಾರೆ, ಅವ್ರು ಬಂದ್ ಬರ್ಬೇಕಾದ್ರೆ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದೆ ನೀವು ಪ್ಲಾಸ್ಟಿಕ್ ಊಟ ತಗೊ ಬಂದಿದ್ರೆ ಅದನ್ನ ಕ್ಲೀನ್ ತೊಳೆದು ಇಡಿ ಅಂತ. ಅವ್ರು ಆ ಕೆಲಸನೇ ಮಾಡ್ಲಿಲ್ಲ, ಒಂದು ದಿವಸ ಮಾಡಿದ್ರು ಆಮೇಲೆ ನೋಡ್ಬೇಕು ಕವರ್ ಅಲ್ಲಿ ಕಟ್ಟಿ, ಯಾಕಂದ್ರೆ ಅವ್ರು ಅಲ್ಲೇ ಜೇರಿ ಕೊಟ್ಟಿ ಅದ್ರ ಕೂಡ ಅದ್ರೊಳಗೆ ಅನ್ನ ಅಲ್ಲೇ ಸಾಂಬಾರ್ ಅಲ್ಲೇ, ಯಾಕಂದ್ರೆ ಸಾರು ಜನ ಯೋಚನೆ ಮಾಡ್ಬೇಕು ಅದನ್ನ ಏನ್ ಮಾಡ್ತಾರ ಅನ್ನೋದಲ್ಲ. ಬಿಡಿಸಿ ಬಿಡಿಸಿ ಹೇಳಿದೆ ಅವ್ರು ನನ್ ಮೇಲೆ ಸಿಟ್ಟು, ಅವ್ರಿಗೆ ನಿಂದ ಒಂದೇ ಸಹಿ ನಿಂದ ಒಂದ್ ಮನೆಗೆ ಸಹಿ ಮರ ನಾವು ಮತ್ತೆಲ್ಲ ಬರ ಹಿಂಗ್ ಮಾಡುದಿಲ್ಲ ಅಂತ. ಅದು ತಪ್ಪು, ಅವ್ರ ಎದ್ರೆ ಆ ಸಾಂಬಾರ್ ಜರಿ ಕೊಟ್ಟಿ ಸಾಗು ಜರಿ ಕೊಟ್ಟಿ ಚಟ್ನಿ ಜರಿ ಕೊಟ್ಟಿ ತೋಳದ ತಲ್ಕದ ನಡಿ ಬಿಟ್ಟು ಒಣಸಿ ಅದನ್ನ ನಾನು ಮನೆಗೆ ಗುರುವಾರ ಗುರುವಾರ ಕಲೆಕ್ಷನ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೆ. ಜನ ಅಷ್ಟು ಹೇಳಿದ್ರು ಅರ್ಥ ಮಾಡ್ಕೊಂಡ್ರ ಮೇಲೆ ಅಂತ ಅವ್ರದ್ದು ಗಲಾಟೆ ಮಾಡ್ಕೊಂಡು ನಾವೇ ಸಾರ್ವಜನಿಕರು ಏನ್ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಂದು ಒಂದ್ ಸಣ್ಣ ಕ್ಯಾಂಟೀನ್ ಎಷ್ಟೋ ಜನ ಬರ್ತಾರೆ ಅವ್ರು ಹೇಳ್ತಾರೆ, ಯಾಕಂದ್ರೆ ಅವ್ರು ದಿನೇಶ್ ಆಚಾರ್ಯ ಹೇಳಿದ್ರೆ ಸ್ಟೀಲ್ ಗ್ಲಾಸ್ ಅಲ್ಲಿ ನಮ್ಮ ಹೋಟ್ಲಿ ಬಂದು 100-100 ಸತ್ಯ, ಯಾಕಂದ್ರೆ ಎಲ್ಲರೂ ನಮ್ಮ ಸಂಘಟನೆ ಇರುವವರು ಎಲ್ಲರೂ 27 ಜನ ಮಹಿಳೆ ಇರಬಹುದು, 30-32 ಜನ ಯುವಕ ಮಂಡಲದ ಹುಡುಗರು ಇರಬಹುದು. ಇವತ್ತು ನಮ್ಮಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಯುವುದಿಲ್ಲ, ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಕುಡಿಯುವುದಿಲ್ಲ, ಎಲ್ಲ ಅವಾಯ್ಡ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಅಲ್ಲಿ ತಂದು ಕಟ್ಟದನ್ನ ವಸ್ತುಗಳು ತಿನ್ನುವುದಿಲ್ಲ. ಆದ್ರೆ 70% ನಮ್ಮಲ್ಲಿ ಅವಾಯ್ಡ್ ಮಾಡಿದ್ದಾರೆ ಇವಾಗ. ಅದನ್ನ ನೋಡಿ ಬೇರೆಯವ್ರು ಕಲಿತಿದ್ದಾರೆ. 150 ವಾರ ಇದರಲ್ಲೂ 5.5 ಕಿಲೋಮೀಟರ್ ನಾವು ಬೀಚ್ ಕ್ಲೀನ್ ಮಾಡಿದ್ವಿ. 200ನೇ ವಾರಕ್ಕೂ ಹೆಚ್ಚು ಕಡಿಮೆ 3 ವಾರದಿಂದ 4 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಕ್ಲೀನ್ ಮಾಡಿತ್ತು. ಹೀಗೆ 300 ವಾರ ಈ 300ನೇ ವಾರಕ್ಕೆ ಹೆಚ್ಚು ಕಡಿಮೆ ಕೋಡಿಯಿಂದ ಕೋಟಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯವರೆಗೆ 5.5 ಕಿಲೋಮೀಟರ್ ಬೀಚ್ ಕ್ಲೀನ್ ಮಾಡಿದ್ದೇವೆ. ಸಾಧಾರಣ ನನ್ನ ಅಂಜದ ರೆಕಾರ್ಡ್ ಅದು. ಯಾಕಂದ್ರೆ ಯಾವ ಸಂಘಟನೆಯವರು ಮಾಡ್ಲಿಕ್ಕಿಲ್ಲ. ಕೋಡಿಯಿಂದ ಹೆಚ್ಚು ಕಡಿಮೆ ರಾಷ್ಟ್ರ ನಮ್ಮ ಬೀಚಿನ ಕೋಡಿಯಿಂದ ನಮ್ಮ ಸಂಘಟನೆ ಜೊತೆಲಿ ಇತರ ಸಂಘಟನೆ ಇರ್ಬೋದು, ಮಣೋರ್ ಫ್ರೆಂಡ್ಸ್ ಇರ್ಬೋದು, ಹಂದಟ್ಟು ಮಹಿಳಾ ಬಳಗ ಇರ್ಬೋದು. ಮತ್ತೆ ನಮ್ಗೆ ಇನ್ನೊಂದು ದೊಡ್ಡ ಏನಂತ ಹೇಳಿದ್ರೆ ಗೀತಾನಂದ ಫೌಂಡೇಶನ್ ಅವರು ನಮ್ಮನ್ನ ಈ ಮಟ್ಟಕ್ಕೊಂದು ಬೆಳೀಲಿಕ್ಕೆ ಕಾರಣ ಗೀತಾನಂದ ಫೌಂಡೇಶನ್ ಅವರು, ನಮ್ಮ ಅದ ಪ್ರವರ್ತಕರಾದ ಆನಂದ್ ಸಿಕ್ಕಿಂದ ಅವರು ಅದನ್ನ ನಮ್ಮನ್ನ ಬೆನ್ತಟ್ಟಿದ್ದಾರೆ. ನೀವು ಈ ನಮ್ಮನೆ ಕೆಲಸ ಮಾಡ್ಬೇಕಂತ. ಇವತ್ತು ನಾವು ಪಂಚವರ್ಣ ಸಂಘಟನೆಯವರು ಒಂದೆರಡು ಕೆಲಸ ಮಾಡ್ಲಿಲ್ಲ. ಯಾಕಂದ್ರೆ ನಮ್ಮ
0: ಈಗ ನಿಮ್ದು ಪಂಚವರ್ಣದಿಂದ ಇನ್ನೊಂದು ವಿಶೇಷ ಕಾರ್ಯಕ್ರಮ ಆಯ್ತು, ರೈತರೆಡೆ ನಮ್ಮ ನಡೆ ಅಂತ. ಸೊ ಪಂಚವರ್ಣದಿಂದ ಒಂದು ವಿಶೇಷ ಕಾರ್ಯಕ್ರಮ ಆಯ್ತು. ನಾವು ರೈತರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ದಾರೆ, ರೈತರಿಗೆ ಗೌರವ ಇಲ್ಲ. ರೈತರ ಅಯ್ಯೋ ಗೆದ್ದಿಗಿಳ್ದು ಎಂತ ಬೇಸಾಯ ಮಾಡುದು, ಎಂತ ಸಿಕ್ಕುತ್ತೆ ಅದ್ರಾಗೆ, ಹೊಟ್ಟೆ ತುಂಬುದಿಲ್ಲ ಅಂತ ಒಂದು ನಿಕೃಷ್ಟ ಭಾವದಿಂದ ಕಾಣುವಂತದ್ದು. ಆದ್ರೆ ನೀವು ಸೇರ್ಕೊಂಡ ರೈತರೆಡೆ ನಮ್ಮ ನಡೆ ಅಂತ ಹೇಳ್ಕೊಂಡು ರೈತರ ಮನೆಗೆ ನೀವು ಹೋಗಿ ಅವರನ್ನ ಗುರುತಿಸುವ ಕಾರ್ಯಕ್ರಮಗಳೆಲ್ಲ ಮಾಡೋ ಶುರು ಮಾಡ್ರಿ, ಇದ್ರ ಬಗ್ಗೆ ಹೇಳಿ ಸರ್.
1: ಮೇಡಮ್, ಏನಂತ ಹೇಳಿದ್ರೆ ಈ ರೈತರೆಡೆ ನಮ್ಮ ನಡೆಗೆ ಕಾರ್ಯಕ್ರಮ ನಾವು ಮಾಡ್ಲಿಕ್ಕೆ ಮುಖ್ಯ ರೂವಾರಿಯಾದವರು ನಮ್ಮ ಆನಂದ್ ಸಿಕ್ಕಂದಾರ್. ಯಾಕಂದ್ರೆ ಅವ್ರ ಹಿಂದೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೂ ನಮ್ಮ ಬೆನ್ನಿಂದ ನಿಂತು ನಮ್ಗೆ ಪ್ರೋತ್ಸಾಹ ಕೊಡೋರು. ಹಿಂದೆ ಹೇಳಿದ್ರು ಅವರು ಒಂದು ಮಾತು, ನೀವು ರೈತರ ಒಮ್ಮೆ ಮನೆಗೆ ಹೋಗಿ ಗುರುತಿಸಿ ನೋಡಿ, ಅವ್ರಿಗೆ ಆಗುವ ಆನಂದ ನೋಡಿ, ಖುಷಿ ನೋಡಿ ಅವ್ರ ಮುಖದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ನಾವ್ ಏನ್ ಮಾಡ್ತಂದ್ರೆ ಇವತ್ತು ನಮ್ದು 55 ರೈತರನ್ನ ಗುರುತಿಸಿದ್ದೆ. ಪ್ರತಿ ತಿಂಗಳ 55 ತಿಂಗಳಿಂದ 55 ರೈತರನ್ನ ಪ್ರತಿ ತಿಂಗಳ ಒಮ್ಮೊಮ್ಮೆ ರೈತರನ್ನ ಗುರುತಿಸುವಂತ ಕಾರ್ಯಕ್ರಮಗಳು. ಯಾಕಂದ್ರೆ ನಾವು ಇವತ್ತೇನು ರೈತರನ್ನ ಗುರುತಿಸಿದ್ದೇವೆ, ಆ ರೈತರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡ 2 ರೈತರು ಇದ್ದಾರೆ ನಮ್ಮ ಇದರಲ್ಲಿ. ಯಾಕಂದ್ರೆ ನಾವು ರೈತರಡೆ ನಮ್ಮ ಕಾರ್ಯಕ್ರಮದಲ್ಲಿ ಬರೀ ರೈತರು ಹೋಗಿ ಅವ್ರಿಗೆ ಒಂದು ಶಾಲ್ ಹಾಕಿ ಬರುವಂತದ್ದಲ್ಲ, ಅವ್ರಿಗೆ ರೈತರಿಗೆ ಬೇಕಾಗಿರುವ ಒಂದು ಪರಿಕರಗಳನ್ನು ಅವ್ರ ಮನೆಗೆ ಕೊಟ್ಟು ಬರ್ತೇವೆ. ಅವ್ರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಗೋಪೂಜೆ ಮಾಡಿ ರೈತರಿಗೆ, ಆ ರೈತರಲ್ಲಿರೋ ಅವ್ರ ಮನೆಯಲ್ಲಿರೋ ದನಕ್ಕೊಂದು ಗೋಪೂಜೆ ಮಾಡಿ ಆ ರೈತರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿದಾಗ ಆ ರೈತರಲ್ಲಿರುವಂತ ಖುಷಿಗಳು ನೋಡ್ಬೇಕು, ಎಂತ ಖುಷಿ. ಯಾಕಂದ್ರೆ ಒಂದು ನಾವು ಬೇಳೂರಲ್ಲಿ ಒಂದು ಹುಡುಗಿ ನಾವು ಸನ್ಮಾನ ಮಾಡಿತ್ತು, ನಿಶಾ ದೇವಾಡಿಗ ಅಂತ. ಆ ಹುಡುಗಿ ಯಾವಾಗಲೂ ಒಂದು ತಾಯಿ ತಂದೆ ನಾನು ತೀರಿ ಹೋಗಿದ್ರು, ತಂದೆ ಮಾಡ್ತಿದ್ದನ್ನ ಕೆಲಸವನ್ನ ಬಿಡಬಾರ್ದು ಅಂತ ಹೇಳಿ ಆ ಹುಡುಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ಲು. ಅವಳು ಚಾವಂತಿ ಇರ್ಬೋದು, ಕರ್ಗುಂಜಿ ಇರ್ಬೋದು, ಆವುಡಿ ಇರ್ಬೋದು, ಉದ್ದ ಇರ್ಬೋದು, ಹೆಸರು ಇರ್ಬೋದು, ಬತ್ ಇರುವಂತ ಜಾಗದಲ್ಲಿ ಸ್ವಲ್ಪ ಗೇಣಿ ಜಾಗದಲ್ಲಿ ಇರ್ಬೋದು. ಯಾಕಂದ್ರೆ ಆ ಹುಡುಗಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದ್ರಲ್ಲಿ ನಮ್ಮಲ್ಲಿ ಒಬ್ಬ ಜಯರಾಮ್ ಶೆಟ್ರ್ ಅಂತ ಒಬ್ಬ ಭಾಸ್ಕರ್ ಶೆಟ್ರ್ ಅವರಿಗೆಲ್ಲ ನಮ್ಮ ನಾವು ಮಾಡಿದ ರೈತರಡೆ ಕಾರ್ಯಕ್ರಮ ಮಾಡದಂತ ವ್ಯಕ್ತಿಗಳಿಗೆಲ್ಲ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಸಿಕ್ಕಿದೆ 55 ಜನರಿಗೆ. ಯಾಕಂದ್ರೆ ನಾವು ಇಲ್ಲಿ ಬರೇ ಕೋಟ ಒಂದೇ ಇಟ್ಕೊಳ್ಲಿಲ್ಲ, ಕೋಟ ಇರ್ಬೋದು, ತೆಕ್ಕಟ್ಟೆ ಇರ್ಬೋದು, ಸಾಸ್ತಾನ ಇರ್ಬೋದು, ಪಾಂಡೇಶ್ವರ ಇರ್ಬೋದು, ಹಂಗಾರ್ಕಟ್ಟೆ, ಕೋಡಿ, ಪಾರಂಪಳ್ಳಿ, ಸಾಲಿರಾಮ, ಸಾಸ್ತಾನ, ಆ ಭಾಗದಲ್ಲಿರುವ ರೈತರನ್ನೆಲ್ಲ ಹೋಗಿ ಗುರುತಿಸಿದ್ದೇವೆ. ಅವಾಗ ರೈತ ಅವ್ರು ಹೇಳುದು, ನೀವು ಎಂತ ಮಾಡ ಪಂಚಾವಣದಲ್ಲಿ ಬಂದು ನಮ್ಮ ಮನೆಗೆ ಒಂದು ಸನ್ಮಾನ ಮಾಡಿರಿ ಅಲ್ಲ, ನಮಗೆ ದೊಡ್ಡ ಖುಷಿ ಅಂತವೆ. ಅದಕ್ಕಿಂತ ಖುಷಿ ಅಂತ ಇತ್ತು ನಮ್ಮೊಂದು ಸಂಘಟನೆಗೆ, ಉಡುಪಿ ಜಿಲ್ಲಾ ರೋಟರಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಗೆ, ಮಣಿಪಾಲದಲ್ಲಿ ಆಗಿರೋ ದೊಡ್ಡ ಕಾರ್ಯಕ್ರಮದಲ್ಲಿ ಇಂತಿಂತ ದೊಡ್ಡ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಪ್ರಶಸ್ತಿಯನ್ನ ನಾವು ಅರಿಸ್ತಾ ಹೋಗ್ಲಿಲ್ಲ, ಪ್ರಶಸ್ತಿ ನಮ್ಮನ್ನ ಹುಡ್ಕೊಂಡು ಬಂತು. ಅದಕ್ಕೆ ನಮ್ಗೆ ದೊಡ್ಡ ಖುಷಿ.
0: ನೀವು ಮಾಡೋ ಕೆಲಸಕ್ಕೆ
1: ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಬರೇ ರಾಜ್ಯೋತ್ಸವ ಅಲ್ಲ, ಆ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿರುವವರು, ಹೊರ ಜಿಲ್ಲೆಯಲ್ಲಿರೋರು, ನಮ್ಮ ರಾಜ್ಯದಲ್ಲಿರೋರನ್ನ ಪ್ರಭಾವಿ ವ್ಯಕ್ತಿಗಳನ್ನ, ಗಣ್ಯ ವ್ಯಕ್ತಿಗಳನ್ನ, ಬೇರೆ ಒಳ್ಳೊಳ್ಳೆ ಕೆಲಸ ಮಾಡಿದ ವ್ಯಕ್ತಿಗಳನ್ನ ನಾವು ಗೌರವಿಸ್ತೇವೆ, ಗುರುತಿಸ್ತೇವೆ ಬಂದವೆ. VRL ಮಾಲೀಕರಾದ ವಿಜಯ ಸಂಕೇಶ್ವರ ಇರ್ಬೋದು, ಹಿಂದೆ ನಮ್ಮ ಕರ್ನಾಟಕ ಬ್ಯಾಂಕಿನ MD ಅವರಾದ ಮಾವಲೇಶ್ವರ ಭಟ್ರ ಇರ್ಬೋದು, ಪತ್ರಕರ್ತರಾದ ವಿಜಯಲಕ್ಷ್ಮಿ ಶುಭ್ರವರು ಅವರು ಸತ್ಯಕಾರ ಸನ್ಮಾನ ಮಾಡಿದ್ದೇವೆ, ನಮ್ಮ ಕ್ರೀಡಾಪಟು ರಿಶಾಂಕ್ ದೇವಳಿಗಿರ್ಬೋದು, ಮುಖ್ಯಮಂತ್ರಿ ಚಂದ್ರು, ಉಮಾಶ್ರೀ. ನೋಡಿ ನಮ್ದು ವಿಶೇಷ ನೋಡಿ, ಹರೇಕಾಳ ಹಾಜಪ್ಪ ಅನ್ನೋ ಒಂದು ವ್ಯಕ್ತಿ ನಾವು ನಮ್ಮ ನಮ್ಮ ಪಂಚವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೇವೆ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಎಂತ ನೋಡಿ ಎಂತ ವ್ಯಕ್ತಿಗಳನ್ನ ನಾವು ಸನ್ಮಾನ ಮಾಡಿದ್ದೇವೆ ಅನ್ನೋದು. ಅಶಕ್ತರಿಗಿರ್ಬೋದು, ಆರೋಗ್ಯ ಅನಾರೋಗ್ಯ ಪೀಡಿತರಿಗಿರ್ಬೋದು, ಒಂದು ವರ್ಷದಲ್ಲಿ 2.5 ಲಕ್ಷ ರೂಪಾಯಿ ನಾವು ಅವರಿಗೆ ದಾನ ಮಾಡ್ತೇವೆ. 2.5 ಲಕ್ಷ ರೂಪಾಯಿ ಸಂಘದ ಸ್ವಂತ ದುಡ್ಡು ಅಲ್ದಿರೋ ದಾನಿಗಳಿಂದ ಬಂದ ದುಡ್ಡನ್ನ ನಾವು ಅದನ್ನ ದಾನ ಮಾಡ್ತೇವೆ. ಹೊಸ ಬದುಕು ಅಂತ ಅನಾಥ ಆಶ್ರಮ ಇದೆ, ಅಲ್ಲಿ ಹೋಗಿ ಆ ಆಶ್ರಮಕ್ಕೆ ದಿನಸಿಗಳನ್ನ, ಯಾಕಂದ್ರೆ 100 ರೂಪಾಯಿ 200 ರೂಪಾಯಿದಲ್ಲ, ಒಂದು 20-25 ಸಾವಿರ ರೂಪಾಯಿ ದಿನಸಿ ಇರ್ಬೋದು, ಅವರಿಗೆ ಸ್ವಲ್ಪ ಮೌಲ್ಯಗಳನ್ನು ಕೊಟ್ಟು. ಅದೇ ರೀತಿಯಲ್ಲಿ ಬ್ರಹ್ಮಾವರದಲ್ಲಿ ಅಪ್ಪ ಅಮ್ಮ ಆಶ್ರಮ ಇರ್ಬೋದು, ನಿಮ್ಮ ಕೋಣೆಯಲ್ಲಿ ಒಂದು ಇದಿದೆ, ಯಾಕಂದ್ರೆ ಅವರು ಮಾನಸಿಕ ಕೋಣಿ ಮಾನಸಿಕ ಅಸ್ತವ್ಯಸ್ತ ಒಂದು ಮಕ್ಕಳದೊಂದು ಸಣ್ಣ ಆಶ್ರಮ ಇದೆ. ಪ್ರತಿ ಸ್ವಾತಂತ್ರ್ಯೋತ್ಸವದಲ್ಲ ನಾವು ಧ್ವಜಾರೋಹಣ ಮಾಡಿ ಇಲ್ಲಿದ್ದರೂ ಸಿಹಿ ತಿಂಡಿ ಕೊಟ್ಟು ನಾವು ಹಣ್ಣು ಹಂಪಲುಗಳನ್ನು ಮತ್ತು ಇಷ್ಟು ದಿನಸಿಗಳನ್ನು ತಗೊಂಡು ಪ್ರತಿಯೊಂದು ಆಶ್ರಮಕ್ಕೂ ಇವತ್ತಿಗೂ ನಾವು ಮಡ್ಕೆ ಬರ್ತಿದ್ದೇವೆ. ಒಂದು 5 ಮಕ್ಕಳಂತದ್ದು ತಗೊಂಡಿದ್ದೇವೆ, 5 ಮಕ್ಕಳನ್ನು ಹೆಚ್ಚು ಕಡಿಮೆ 10 ವರ್ಷ ಆಯ್ತು ಒಂದು ಫಸ್ಟ್ ಒಂದು ಮಗುವಿನ ದತ್ತು ತಗೊಂಡದ್ದು. ಇವತ್ತು 5 ಮಕ್ಕಳಾಗಿದ್ದಾರೆ ನಮ್ಮ ಪಂಚವರ್ಣ ಸಂಸ್ಥೆಯಲ್ಲಿ. ಆ ಮಕ್ಕಳ ಸಂಪೂರ್ಣ ಖರ್ಚು ವೆಚ್ಚ, ಶಾಲೆ ಹೋಗೋದಿರ್ಬೋದು, ಶಾಲೆ ಹೋಗೋ ಬಸ್ಸಿನ ಚಾರ್ಜ್ ಇರ್ಬೋದು, ಆ ಮನೆಯಲ್ಲಿ ಇವತ್ತು ಮನೆಯಲ್ಲಿ ಹಾಕುವಂತ ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡಿದ್ವಿ. ನಮ್ಮ ಮುಂದಿನ ಯೋಚನೆ ಏನ ಹೇಳಿದ್ರೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು. ಇಂಥ 10 ಹಲವು ಕಾರ್ಯಕ್ರಮ ಮೇಡಮ್ ನಮ್ಮ ಇನ್ನು ಹೇಳ್ತಾ ಹೋದ್ರೆ ಆ ಕಾರ್ಯಕ್ರಮದ ಲೀಸ್ಟ್ ಇದೆ. ದೊಡ್ಡಣ್ಣನಂತ ಚಿತ್ರನಟರು ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಸಹಕಾರ ಮಾಡ್ತಾನೆ ಹೇಳಿದಾಗ ನಮ್ಗೆ ನಮ್ಮ ಸಂಘದಲ್ಲಿರೋರಿಗೆಲ್ಲ ಎಷ್ಟು ಖುಷಿ ಆಗುತ್ತೆ. ನಮ್ಮ ಸಂಘಟನೆ ಯಾವ ಮಟ್ಟಕ್ಕಿದೆ, ನಮ್ಮ ಸಂಘಟನೆ ಇನ್ನೂ ಬೆಳಿಬೇಕು, ಇನ್ನೂ ಸಮಾಜಮುಖಿ ಕೆಲಸಗಳು ಮಾಡಬೇಕು, ನಮ್ಮ ಸಂಘಟನೆ ಇನ್ನೂ ಯೋಚನೆಗಳು ತುಂಬಾ ಇದೆ.
0: ಸುಜಾತ ಮೇಡಮ್, ನೀವು ಸಂಚಾಲಕಿ ಅಲ್ಲ?
2: ಹೌದು.
0: ಸೊ ಎಂತೆಲ್ಲ ಆಯ್ತು ನಿಮ್ಮಿಂದ ಅಥವಾ ನಿಮ್ಮೆಲ್ಲರಿಂದ ಕೆಲಸಗಳು, ಎಲ್ಲ ಹೆಣ್ಮಕ್ಕಳನ್ನ ಒಟ್ಟಾಕಂಡ ಪಂಚವರ್ಣ ಯುವಕ ಮಂಡಲ ಇದ್ರೊಟ್ಟಿಗೆ ಸೇರ್ಕೊಂಡ ಏನೆಲ್ಲ ಕೆಲಸಗಳಾಯ್ತು ಅದನ್ನೊಂಚೂರು ಹೇಳಿಬಿಡಿ.
2: ಪಂಚವರ್ಣ ಯುವಕ ಮಂಡಲ, ಮಹಿಳಾ ಮಂಡಲ, ಪಂಚವರ್ಣ ಯುವಕ ಮಂಡಲದ 25ನೇ ವರ್ಷಕ್ಕೆ ಮಹಿಳಾ ಮಂಡಲವನ್ನ ಸ್ಥಾಪನೆ ಮಾಡಿದೆ. ಆದ್ರೆ ನಾನು ಪಂಚವರ್ಣ ಯುವಕ ಮಂಡಲದಿಂದ ಸರಿಸುಮಾರಾಗಿ 10 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ, ಮಹಿಳಾ ಮಂಡಲದ ಸ್ಥಾಪನೆಕ್ಕಿಂತ ಮುಂಚೆಯಿಂದನು. ಯಾಕಂದ್ರೆ ನಮ್ಮದೊಂದು ವಿಪ್ರ ಸಂಘಟನೆ ಇದೆ ಸಾಲಿಗ್ರಾಮದಲ್ಲಿ, ಆ ವಿಪ್ರ ಸಂಘಟನೆಯ ಸಹಯೋಗ ಪಂಚವರ್ಣ ಮಹಿಳಾ ಮಂಡಲದ ಯುವಕ ಮಂಡಲದ ಜೊತೆ ಹಲವಾರು ಕಾರ್ಯಕ್ರಮದ ಜೊತೆ ಬಂದವರು. ಆ ಒಂದು ವಿಪ್ರ ಮಹಿಳಾ ಬಳಗದಿಂದ ನಾನು ಒಬ್ಬ ಸಾಮಾನ್ಯ ಸದಸ್ಯೆಯಾಗಿ ಪಂಚವರ್ಣ ಯುವಕ ಮಂಡಲದವರ ಜೊತೆ ಸ್ವಚ್ಛತಾ ಅಭಿಯಾನಕ್ಕೆ ಬಂದವರು. ಬಹಳ ಖುಷಿ ಅನಿಸೋದು ಅವರ ಸ್ವಚ್ಛತಾ ಅಭಿಯಾನ. ಪ್ರತಿ ಭಾನುವಾರ ಸ್ವಚ್ಛ ಮಾಡುವಂಥದ್ದು, ರಸ್ತೆ ಇರ್ಬೋದು, ಕಡಲ ಕಿನಾರೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಇವೆಲ್ಲವನ್ನ ಸ್ವಚ್ಛ ಮಾಡುವಾಗ ನನಗೆ ಒಂದು ಖುಷಿಯಾಗಿದ್ದು ಅವರ ಒಂದು ಸ್ವಚ್ಛತಾ ಅಭಿಯಾನ. ಅದ್ರ ಜೊತೆ ಜೊತೆಯಲ್ಲಿ ಮಳೆಗಾಲದ 3 ತಿಂಗಳು ಗಿಡ ನೆಡುವಂಥದ್ದು, ಗೀತಾನಂದಣ್ಣ ಫೌಂಡೇಶನ್ ಇರ್ಬೋದು, ಅನ್ನಪೂರ್ಣ ನರ್ಸರಿ ಇರ್ಬೋದು, ಸಮುದ್ಯತ ಗ್ರೂಪ್ನವರ ಇವರೆಲ್ಲರ ಸಹಕಾರದಿಂದ ಒಂದು 1000 ಗಿಡ ನೆಡುವ ಯೋಜನೆ, ಹಲವಾರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಗೆ ಹಲವಾರು ಸಂಘ ಸಂಸ್ಥೆಗಳ ಒಂದು ನೆರವಿನಿಂದ ಆಯಾ ಪ್ರದೇಶಕ್ಕೆ ಹೋಗಿ ಆಯಾ ಸಂಘಟನೆಯವರ ನೆರವಿನಿಂದ ಅಲ್ಲಿ ಗಿಡವನ್ನು ನೆಟ್ಟು, ಕಾರಣ ಅಷ್ಟೇ ನಾವು ಆ ಊರಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಆ ಊರಿನಲ್ಲಿ ಒಂದು ಸಂಘಟನೆ ಇದೆ ಅಂದ್ರೆ ನಾವು ನೆಟ್ಟ ಗಿಡವನ್ನು ಅವರು ಪೋಷಿಸ್ತಾರೆ, ಬೆಳೆಸ್ತಾರೆ. ಆ ಒಂದು ಉದ್ದೇಶದಿಂದ ಯಾವ ಊರಿಗೆ ಹೋದ್ರು, ಈಗ ಕೋಡಿಯಲ್ಲಿ ಹೋದ್ರೆ ಕೋಡಿಯಲ್ಲಿ ಯಮುನಾ ಮೇಡಮ್ ಅಂತಿದ್ದಾರೆ, ಆ ಯಮುನಾ ಮೇಡಮ್ ಅವರ ಒಂದು ಸಂಘಟನೆ, ನಾವು ಅವರ ಒಂದು ನೆರವಿನಿಂದ ಅಲ್ಲಿ ಗಿಡ ನೆಡ್ತಾ ಇದ್ದೇವೆ. ಈಗ ಅವರೇ ಸ್ವತಂತ್ರವಾಗಿ ಗಿಡ ನೆಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಪಂಚವರ್ಣ ಯುವಕ ಮಂಡಲದರ ಒಂದು ನೆರವಿನಿಂದ. ಪ್ರಾಯಶಃ ಅದು ನಮಗೊಂದು ಹೆಮ್ಮೆ, ಯಾಕಂದ್ರೆ ನಮ್ಮ ಒಂದು ಮಾರ್ಗದರ್ಶನದಿಂದ ಅಲ್ಲಿ ಯಮುನಾ ಅವರು ಕೋಡಿಯಲ್ಲಿ ಗಿಡ ನೆಡ್ತಾರೆ ಎನ್ನುವಂಥದ್ದು. ಪ್ರತಿ ಭಾನುವಾರ ಅವರು ಒಂದು 10-15 ಮನೆಗಳಿಗೆ ಹೋಗಿ ಗಿಡ ನೆಡ್ಕೊಂಡು ಈಗ ಸರಿಸುಮಾರಾಗಿ 2 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ನಾವೀಗ ತೆಕ್ಕಟ್ಟೆ ಭಾಗಕ್ಕೆ ಬಂದ್ರೆ ತೆಕ್ಕಟ್ಟೆ ಭಾಗದ ಅಲ್ಲಿ ಒಂದು ಸಂಘಟನೆ, ಮಣೂರು ಭಾಗಕ್ಕೆ ಹೋದ್ರೆ ಮಣೂರ ಫ್ರೆಂಡ್ಸ್ ಅವರ ಸಂಘಟನೆ ಇರ್ಬೋದು, ಹಂದಟ್ಟು ಬಂದ್ರೆ ಹಂದಟ್ಟು ಮಹಿಳಾ ಬಳಗದವರ ಸಂಘಟನೆ, ಹೀಗೆ ಆಯಾ ಸಂಘಟನೆಗಳಿಗೆ ಊರಿಗೆ ಹೋದಾಗ ಅಲ್ಲಿಯ ಸಂಘಟನೆಗಳ ವಿಶ್ವಾಸದೊಂದಿಗೆ ನಾವು ಗಿಡ ನೆಡುವಂತಹ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಅವ್ರು ಹೇಳಿದಾಗೆ ರೈತರೊಡೆ ನಮ್ಮ ನಡೆ ಕಾರ್ಯಕ್ರಮ ಸರಿಸುಮಾರಾಗಿ ನಾವು ಕೊರೋನಾಕ್ಕೂ ಮುಂಚೆ ನಾವು ಪ್ರಾರಂಭಿಸಿದ್ದು, ಮಧ್ಯದಲ್ಲಿ ಕೊರೋನಾ ಬಂದದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಎನ್ನುವಂತಹ ಸರ್ಕಾರದ ಆದೇಶದೊಂದಿಗೆ ಅಲ್ಲೊಂದಿಷ್ಟು ಕಾರ್ಯಕ್ರಮ ಮಾಡಿದೆ. ಅದನ್ನು ನಿತ್ಯ ನಿರಂತರವಾಗಿ ಪ್ರತಿ ತಿಂಗಳು ಓರ್ವ ರೈತರನ್ನು ನಾವು ಆಯಾಯ ಭಾಗದಲ್ಲಿ ಗುರುತಿಸಿಕೊಂಡು ಬರ್ತಾ ಇರುವಂಥದ್ದು. ಪಂಚವರ್ಣದವರ ಬೆಳ್ಳಿ ಹಬ್ಬದಂದು ನಮ್ಮ ಮಹಿಳಾ ಮಂಡಲ ಸ್ಥಾಪನೆ ಆಯಿತು. ಮಹಿಳಾ ಮಂಡಲದಲ್ಲಿ ಪ್ರಥಮವಾಗಿ ನಾನು ಸದಸ್ಯೆಯಾಗಲಿಲ್ಲ, ತದನಂತರದಲ್ಲಿ ಒಂದು 6 ತಿಂಗಳು ಬಿಟ್ಟಾದ ಮೇಲೆ ನಾನು ಸದಸ್ಯೆಯಾಗಿ ಬಂದವಳು. ಯಾಕಂದ್ರೆ ನಾನು ಹೇಳಿದೆ ಫಸ್ಟ್ ಕೇಳಿದವಾಗ, ನಾನು ಅದಾಗಲೇ ಕೂಡ ನಾನು ಒಂದು ಸಂಘಟನೆಯಿಂದ ಪಂಚವರ್ಣ ಯುವಕ ಮಂಡಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹಾಗಾಗಿ ನನ್ನನ್ನು ಪ್ರತ್ಯೇಕವಾಗಿ ಅಲ್ಲಿ ಮತ್ತೆ ಪುಣಿಸ್ಕೊಳ್ಳೋದು ಬೇಡ ಅಂತೇಳಿ ಹೇಳಿ, ಇಲ್ಲ ಮತ್ತೆ ಇವರು ಪುಷ್ಪ ಹಂದಟಿನವರ ಒಂದು ಒತ್ತಾಯದೊಂದಿಗೆ ನಾನು ಪಂಚವರ್ಣ ಮಹಿಳಾ ಮಂಡಲಕ್ಕೆ ಸದಸ್ಯೆಯಾಗಿ ಸೇರಿಕೊಂಡೆ. ಪ್ರಾಯಶಃ ಅದ್ರ ಮೇಲೆ ಕಲಾವತಿ ಅಶೋಕ್ ಅವರು ಅಧ್ಯಕ್ಷರು ಆದರು. ಅವರ ಒಂದು ಅಧ್ಯಕ್ಷರ ಅವಧಿಯಲ್ಲಿ ಅವರ ಆಲೋಚನೆ ಇತ್ತು, ಯುವಕ ಮಂಡಲದವರು ಅದೆಷ್ಟು
5: ಒಂದೆಷ್ಟೋ ಕೆಲಸಗಳನ್ನ ಮಾಡ್ತಾರೆ, ನಾವ್ ಯಾಕೆ ನಾವು ಒಂದು ಕೆಲಸ ಮಾಡಬಾರ್ದು ಅಂತ ಆ ನಿಟ್ಟಿನಲ್ಲಿ ಹುಟ್ಟಿಕೊಂಡಿದ್ದು ನಮ್ದು ಅರಿವು ನಿಮಗಿರಲಿ ನೆರವು ಎನ್ನುವಂತಹ ಕಾರ್ಯಕ್ರಮ. ಅದರೊಂದಿಗೆ ನಾವು ಶಾಲೆಗಳಿಗೆ ತೆರಳಿ ಇಲ್ಲ ಯಾವುದೋ ಒಂದು ಸ್ವಸಹಾಯ ಸಂಘದ ಸಭೆಗಳಿಗೆ ಹೋಗಿ ಪಂಚಾಯತ್ ವಲಯದ ಸಂಜೀವಿನಿ ಒಕ್ಕೂಟದವರನ್ನ ಒಟ್ಟಾಕೊಂಡು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಮನೋಸಹಜವಾದಂತಹ ಒಂದು ವರ್ಷ ಆದ ಮೇಲೆ ಒಂದು ಸಹಜವಾದಂತಹ ಕಾಯಿಲೆಗಳಿಗೆ ನಾವು ಅರಿವನ್ನ ಮೂಡಿಸುವಂತದ್ದು, ಇಲ್ಲ ನಮ್ಮ ಪ್ರೌಢಾವಸ್ಥೆಯ ಮಕ್ಕಳಲ್ಲಿ ದೇಹದಲ್ಲಿ ಬದಲಾವಣೆ ಆಗುವಂತಹ ವ್ಯವಸ್ಥೆಯಲ್ಲಿ ಇದ್ದಾವಾಗ ಆ ಪ್ರೌಢಶಾಲೆಯ ಮಕ್ಕಳಲ್ಲಿ ಅರಿವನ್ನ ಮೂಡಿಸುವಂತಹ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇರುವಂತದ್ದು. ಅದನ್ನು ಈಗ ಕೂಡ ನಾವು ಎಲ್ಲ ಶಾಲೆಗಳಿಗೆ ತೆರಳಿ ಸಂಘಟನೆಗಳಲ್ಲಿ ತೆರಳಿ ಅದವನ್ನ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಸ್ವಲ್ಪ ಧಾರ್ಮಿಕವಾಗಿ ಮುಂದೆ ಬರಬೇಕು ಎನ್ನುವಂತ ಆಲೋಚನೆಯೊಂದಿಗೆ ಪಂಚವರ್ಣ ಮಹಿಳಾ ಮಂಡಲ ಭಜನಾ ಸಂಘಟನೆಯನ್ನ ಪ್ರಾರಂಭಿಸಿಕೊಂಡು ಬರ್ತಾ ಇದ್ದೇವೆ. ಭಜನೆ ತಂಡದ ಈ ಮನೆ ಮಕ್ಕಳಿ ಪುಕುಸಾಕ ಇಲ್ಲ ಹಬ್ಬ ಹರಿದಿನ ಇವುಗಳೆಲ್ಲ ಹೋಗಿ ಅಲ್ಲಲ್ಲಿ ಹೋಗಿ ನಾವು ಭಜನೆ ಮಾಡ್ಕೊಂಡು ಬರ್ತಾ ಇತ್ತು. ಇದು ಒಂದು ನಮ್ದು ಮಹಿಳಾ ಸಂಘಟನೆ ಒಂದು ಸಾಧನೆ ಅಂತಾನೆ ಹೇಳಕ. ಹಾಗೆ ವಿಶೇಷವಾಗಿ ಹೇಳ್ಕಂದ್ರೆ ಈ ಆಸಡಿ ಹಬ್ಬ, ಈ ಆಸಡಿ ಹಬ್ಬ ಟೈಮಿಗೆ ನಾವು ಮಾಡ್ತಿದ್ದ ಆಸಡಿ ವಡ್ರ, ಆಸಡಿ ಒಂದ್ ತಿಂಗಳಕ್ಕೆ ಯಾವ್ದಾದ್ರು ಒಂದ್ ದಿನ ಇಟ್ಕೊಂಡು ಆಸಡಿ ವಡ್ರು ಮಾಡ್ತಿತ್ತ. ಆ ಆಸಡಿ ವಡ್ರಲ್ಲ ವಿಶೇಷವಾಗಿ ಅಂದ್ರೆ ಫಸ್ಟ್ ಒಂದ್ 4 ವರ್ಷ ನಾವು ಮಾಡತ್ತ ನಮ್ಮ ಸಂಘಟನೆ ಒಳಗಿದ್ದರನ್ನೇ ನಾವು ಗುರುತಿಸ್ಕಂತ ಬಂದಿದ್ದ. ಯಾಕಂದ್ರೆ ನಮ್ಮನೆಯರ ನಾವು ಗುರುತಿಸ್ಕೊಂಬುದೊಂದು ನಮ್ಮೊಂದು ಆಲೋಚನೆಗೆ ನಾವು ಹೋದ. ನಮ್ಮವರು ನಾವು ಗುರುತಿಸ್ರೆ ಹೊರಗಿನವ್ರು ಆಮೇಲೆ ಗುರುತಿಸ್ತ್ರ, ನಮ್ಮ ಪ್ರತಿಭೆ ನಾವು ಒಂದು ಮಣಿ ಹಾಕಕಂದೇಳಿ ಉದ್ದೇಶದಾಗೆ ಈ 4 ವರ್ಷ ನಾವು ನಮ್ಮ ಸಂಘಟನೆಯರನ್ನ ನಾವು ಗುರುತಿಸ್ಕಂತ. ಮೊನ್ನೆ ತಾನೇ ನಿನ್ನೆ ಮುಗಿಯುತ್ತ ನಾವೊಂದು ಆಸಡಿ ವಡ್ರ ಕಾರ್ಯಕ್ರಮ, ಹಾಂಗಾಗಿ ಅದರೊಳಗೆ ನಾವು ನಮ್ಮ ರೇಡಿಯೋ ಕುಂದಾಪುರದ ಜ್ಯೋತಿ ಸಾಲಿಗ್ರಾಮದವರನ್ನ ಗುರುತಿಸ್ತು. ಇದೇ ಫಸ್ಟ್ ಟೈಮ್ ನಾವು ಹೊರಗಿನ ಒಂದು ಕುಂದ ಕನ್ನಡದಾಗೆ ಸಾಧನೆ ಮಾಡ್ದಾರನ್ನ ಗುರುತಿಸ್ದಾರ ಅಂತ ಹೇಳಿ. ಆಸಡಿ ವಡ್ರ ಕಾರ್ಯಕ್ರಮ ಮಾಡುವ ಉದ್ದೇಶವೇ ಅಷ್ಟ, ನಮ್ಮ ಹಳೆಯರು ಮಾಡ್ಕೊಂಡ್ ಬಂದ ಆಹಾರ ಪದ್ಧತಿ ಕ್ರಮ ಇರಬಹುದು, ಆಮೇಲೆ ನಾವು ಏನ ಹಳೆಯರು ಉಪಯೋಗಿಸ್ಕಂತಿದ್ದಾರೆ, ಹಳೆಯರ ಮದಕ್ಕಿಂತ ಹಿರಿಯರು ಉಪಯೋಗಿಸ್ಕೊಂಬಂತಿದ್ದ ಒಂದಿಷ್ಟು ಪರಿಕರಗಳು ಅದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುದಿತ್ತಲ್ಲ, ಅದು ಒಂದು ನಮ್ಗೊಂದು ಸಾಧನೆ ಆಗಿ ಹೋಗ್ತ. ಮುಂದಿನವರಿಗೆ ಬರೀ ಗೂಗಲ್ ಅಲ್ಲಿ ಕಾಂಬುದಲ್ಲ, ಕಾಣಿ ಇಲ್ಲೂ ಇತ್ತು ಎಲ್ಲರ ಮನೆಗೂ ಇತ್ತು ಅದನ್ನು ತೋರ್ಸಕ ಎಂಬ ಉದ್ದೇಶ ಒಂದು. ಆ ದೃಷ್ಟಿಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮವನ್ನ ಮಾಡ್ಕೊಂಡ್ ಬತ್ತಿತ್ತು. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ಯುವಕ ಮಂಡಲದವ್ರು ಅಂತಾನೆ ಹೇಳಕ.
0: 5 ವರ್ಷದಿಂದ ಆತಿದ್ದು
5: 5 ವರ್ಷದಿಂದ ಪ್ರತಿ ತಿಂಗಳು ಆಸಡಿ ವಡ್ರ ಆಸಡಿ ತಿಂಗಳದ ಒಂದು ಸಮಯದಾಗೆ ನಾವು ಆಸಡಿ ವಡ್ರ ಕಾರ್ಯಕ್ರಮ ಅಂತೇಳಿ ಹೇಳಿ ಮಾಡ್ಕೊಂಡ್ ಬತ್ತಿತ್ತು. ಹಂಗಾಗಿ ಮತ್ತೊಂದು ಯುವಕ ಮಂಡಲದವರ ಜೊತೆ ಜೊತೆಗೆ ನಾವು ಕೂಡ ಸ್ವಚ್ಛತೆ ಹೋತಿತ್ತು, ಗಿಡ ನೋಡ್ಕೋತಿತ್ತು ಎಲ್ಲ ಹೇಳಿರು. ಅದಕ್ಕಿಂತ ಜಾಸ್ತಿ ನಮ್ ದಿನೇಶ್ ಆಚಾರ್ಯ ಆ ಗಿಡಗಳನ್ನು ಪೋಷಿಸೋ ಕೆಲಸ ಮಾಡ್ತಾರಲ್ಲ ಮಳೆಗಾಲದಾಗೆ, ಅದ್ರ ಜೊತೆ ಮಹೇಶ್ ಬೆಳಗಾವಿ ಅಂತ ಒಂದು ಯುವಕ ನಮ್ ಪಂಚವರ್ಣ ಯುವಕ ಮಂಡಲದಾಗಿದ್ದ, ಅವನು ಪ್ರತಿ ಭಾನುವಾರ ನಮ್ ದಿನೇಶ್ ಅಚ್ಚರ ಸುತ್ತಿ ನೀರ್ ಹಾಕೋಕೋತಿದ್ದ. ಹಾಗೆ ಬರೀ ನೀರ್ ಹಾಕುದಂದ್ರೆ ಇವ್ರು ಹೆಂಗ್ ನೀರ್ ಹಾಕತ್ರ ಒಂಬುದಿತ್ತ. ನಮ್ಗೆ ನಿಸ್ವಾರ್ಥ ಟ್ರಸ್ಟ್ ಕೊಡದಾಗೊಂದಿತ್ತ, ಅಲ್ಲಿನ ಪ್ರದೀಪ್ ಶೆಟ್ರ ಅವ್ರದ್ದೊಂದು ಗಾಡಿ ನಮ್ಗ ಅವ್ರು ಕೊಡ್ತಿದ್ರು, ಅವ್ರು ನಮ್ ಜೊತೆ ಬತ್ತಿದ್ರು ನೀರ್ ತುಂಬಸ್ಕೊಂಡ, ಟ್ಯಾಂಕರ್ ನೀರ್ ತುಂಬಸ್ಕೊಂಡ ಎಲ್ಲಾ ರಸ್ತೆ ಬದಿಗೆ ಗಿಡಗಳಿಗೆ ನೀರ್ ಹಾಕ್ತಿದ್ದಾರ ನಮ್ ದಿನೇಶ್ ಅಚ್ಚರ ಮತ್ತೆ ಮಹೇಶ್ ಬೆಳಗಾವಿ. ಯಾಕಂದ್ರೆ ನಾವು ಒಂದು ಗಿಡ ನಟ್ಟು ಬಂದ್ರ ಸಾಲ, ಅದನ್ನ ಬೆಳೆಸಕ ಮಕ್ಕಳ ಕಣಂಗೆ ಪೋಷಿಸ್ಕೊಂಡು 2-3 ವರ್ಷ ಸಮಾಜಕ್ಕೊಂದು ನಾವೊಂದು ಆಸ್ತಿಯಾಗಿ ಕೊಡತ್ತಲ್ಲ ಅದು ನಮ್ ಖುಷಿ ಅಂತಾನೆ ಹೇಳಕ. ಅದೆಲ್ಲದ್ರ ಜೊತೆ ವಿಜಯ ಸಂಕೇಶ್ವರ ಅವ್ರನ್ನ ನಾವು ರಾಜ್ಯೋತ್ಸವದಲ್ಲ ಗುರುತಿಸ್ಕೊಂಡಿತ್ತ, ಸದ್ಭಾವನಾ ಎನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರು ಹೇಳೋದು ಒಂದೇ ಇತ್ತ, ನೀವಿಷ್ಟು ಕಾರ್ಯಕ್ರಮ ಮಾಡ್ತೀವಿ ಅದ್ರ ಜೊತೆ ಮಾದಕ ವ್ಯಸನ ಮುಕ್ತ ಸಮಾಜಕ್ಕೂ ಏನಾದ್ರೂ ಒಂದು ನೀವು ಸಂದೇಶ ಕೊಡ್ಕ, ಅದಕ್ಕೊಂದು ಮಾರ್ಗದರ್ಶನ ಕೊಡ್ಕ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಕಾಲೇಜಿಗೆ ಹೋಗಿ ಈಗ ಶುರು ಮಾಡ್ಕೊಂಡಿತ್ತು. ವರ್ಷಕ್ಕೊಂದೋ ಎರಡೋ ಕಾಲೇಜ್ ಸಿಕ್ಕತ್ತ ನಮ್ ಸಮಯಕ್ಕೆಲ್ಲ, ಕೆಲವುದೆಲ್ಲ ಕಾಲೇಜ್ ಸಿಕ್ಕುದಲ್ಲ ಅಲ್ಲಿ ಎಕ್ಸಾಮ್ ಇಲ್ಲಿ ಪರೀಕ್ಷೆ ಅನ್ಕೊಂಡೆಲ್ಲ ಹೋತ್. ಆದ್ರೂ ಅದೊಂದು ಹೆಜ್ಜೆ ಇಟ್ಟಿತ್ತು, ಮಾದಕ ವ್ಯಸನ ಮುಕ್ತವಾದಂತ ಒಂದು ಸಮಾಜಕ್ಕೆ ನಾವು ಹೆಜ್ಜೆ ಇಟ್ಕಂತ ಹೇಳಿ ಒಂದು ನಮ್ಮ ಸಂಪನ್ಮೂಲ ವ್ಯಕ್ತಿನ ಕರ್ಕೊಂಡು ಹೋಗಿ ಮಕ್ಕಳಿಗೆ ಅರಿವನ್ನ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಇತ್ತು. ಇದೆಲ್ಲ ನಮ್ಮ ಸಾಧನೆಯ ಹೆಜ್ಜೆಗಳು. ನನ್ನಷ್ಟು ಮಾತಾಗಿ ನೀವು ಕೇಳಿರಿ, ಮುಂದಿನ ಮಾತನ್ನ ಮತ್ತೊಬ್ಬರು ನಮ್ಮ ಪಂಚವರ್ಣ ಮಹಿಳಾ ಮಂಡಲದ ಕಾರ್ಯದರ್ಶಿಯವ್ರ ಹತ್ರ ಕೇಳ್ಬೇಕು.
0: ಬಾರಿ ಲೈಕ್ ಹೇಳ್ರಿ, ಬಾರಿ ಲೈಕ್ ಹೇಳ್ರಿ. ಈಗ ವಸಂತಿ ಉಮೇಶ್ ಅವರು, ನೀವು ಈ ಸಂಘಟನೆಗೆ ಬಂದಾಗ ಪಂಚವರ್ಣಕ್ಕೆ ಬಂದಾಗ ಅದು ನಿಮ್ಗೆ ವೈಯಕ್ತಿಕವಾಗಿ ಹ್ಯಾಂಗಲ್ಲ ಲಾಭ ಆಯ್ತು ಅನ್ಸ್ತು?
6: ನಾನು ಪಂಚವರ್ಣ ಮಹಿಳಾ ಮಂಡಲ ಸ್ಟಾರ್ಟ್ ಆದ ಕೂಡ ಬರ್ಲಿಲ್ಲ. ನಾನ್ ಬಪ್ಪತ್ತಿಗೆ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಆಯ್ದಿತ್ತು ಅವ್ರು ನೆಕ್ಸ್ಟ್ ನಮ್ಮನ್ನ ಸೇರ್ಸ್ಕೊಳ್ಳೋದು. ಅದಕ್ಕೂ ಮುಂಚೆ ನಾನು ನಮ್ದೊಂದು ಹೊಟ್ಟಿಪಾಡ ಅಂದ್ರೆ ಒಂದ್ ಮಾಡ್ಕೊಂಡಿತ್ತು ಅಂಗಡಿ. ಆ ನಮ್ಮ ಅಂಗಡಿ ಪಕ್ಕದಂಗೆ ಇವ್ರದ್ದು ರಾಜ್ಯೋತ್ಸವ ಕಾರ್ಯಕ್ರಮ ಹಾಕುದು ಹೇಗೆ ಅಡಿಕು ಅಗಡಿಕ್ ನಾನು ಅಲ್ಲಿ ಸನ್ಮಾನದ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲ ನಮ್ಮ ಅಂಗಡಿಗೆ ಐಟಮ್ ಎಲ್ಲ ತಕಂತಿದ್ದೀರ ನಾನೇ ಕೊಡ್ತಿದ್ದೆ ಅವರಿಗೆ. ಅಗಡಿಕ್ ನಾನು ನನ್ನ ಕೈಲಾದಷ್ಟು ಸಹಾಯ ಅವ್ರ ಜೊತೆಗೆ ಮಾಡ್ಕೊಂಡೇ ಬಂದಿದ್ದೆ. ಕಡೀಗ್ ಪಂಚವರ್ಣ ಮಹಿಳಾ ಮಂಡಳ ಸ್ಟಾರ್ಟ್ ಆಯ್ತು. ನಾನಷ್ಟಿಗೆ ಬೇರೆ ಸಂಘಟನೆ ಒಳಗೆಲ್ಲ ಇದ್ದೆ, ಯಾಕಂದ್ರೆ ನಾನು ಕೋಆಪರೇಟಿವ್ ಅಲ್ಲಿ 10 ವರ್ಷ ಡೈರೆಕ್ಟರ್ ಆಗಿದ್ದೆ, ಆಮೇಲೆ ಕೋಟೆ ಮಹಿಳಾ ಮಂಡಲದಂಗ್ ಅದ್ರಂಗೆಲ್ಲ ಇದ್ದೆ. ಸುಮಾರು ಸಂಘ ಸಂಸ್ಥೆಯಲ್ಲಿ ಇದ್ದೀರ ನಂಗೆ ಬ್ಯಾಡಮ್ಮ ಮರಾಯ ಅಂದೆ. ಯಾರು ನಮ್ಮ ರವೀಂದ್ರ ಕೋಟ ಹೇಳುವತ್ತಿಗೆ ಕಡೆಗೆ ಇಲ್ಲ ನೀನ್ ಇಷ್ಟೆಲ್ಲ ಕೆಲಸ ಮಾಡ್ತೆ ನಮ್ ಪಂಚವರ್ಣದಂಗೆ ಇದಕ್ಕೊಂದ್ ಸೇರ್ಕೊಮರತ್ತಿ ಅಂದ್ರೆ ನಾನ್ ಸೇರ್ಕೊಂಡೆ. ಸೇರ್ಕೊಂಡೆ ಇವರು ಕಲಾವತಿ ಅವ್ರ ಜೊತೆಗೆ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಿದ್ದೆ, ಭಜನೆಯಲ್ಲಿ ಭಜನೆ ತಂಡದಲ್ಲೂ ಹೊತ್ತ ಇದ್ದೆ, ಎಲ್ಲ ಮಾಡ್ತಿದ್ದೆ. ಈ ಎಲ್ಲಕ್ಕಿಂತ ಹೆಚ್ಚು ಈ ಕಸಯಕ್ಕೂ ಕೋಪದ ಕ್ಲೀನಿಂಗ್ ಅದು ನಮ್ಗೆ ಭಾರಿ ಖುಷಿ ಕೊಡ್ತಿತ್ತು. ಯಾಕಂದ್ರೆ ಗಿಡ ನೋಡೋಕಪ್ಪತ್ತಿ ನಮ್ಮನೆ ಮಕ್ಕಳೆಲ್ಲ ಬೈತು, ಅಮ್ಮ ನೀನ್ ಫಸ್ಟ್ ಮನೆ ಕ್ಲೀನ್ ಮಾಡ್ಕೊ, ಕಡೆಗೆ ನೀನ್ ಊರ್ ಮೇಲೆಲ್ಲ ಕ್ಲೀನ್ ಮಾಡಕ್ ಹೋಗಂತ. ಆದ್ರೂ ನಂಗೊಂದು ಖುಷಿ, ನೀವೆಲ್ಲ ಮನೆ ಕ್ಲೀನ್ ಮಾಡಿ ಮಗ, ನಾನು ಹೊರಗೋತೆ. ಒಬ್ರು ಮನೆಗೆ ಒಬ್ರು ಸಮಾಜಕ್ಕೆ ಮೀಸಲಿಡುವ, ಮತ್ತೆ ಉಳ್ದವರೆಲ್ಲ ಮನೆಗೆ ಮಾಡುವ. ಮನೆಗೆ ಮಕ್ಕಳ ಗಂಡನ ಕೈಗೆಲ್ಲ ಬಯಸ್ಕೊಂಡು ಹೊರಗುವಾರು, ನಮ್ಮ ಕಾರ್ಯಕ್ರಮಕ್ಕೆ ಬಪ್ಪವರೆಲ್ಲ ಸುಮಾರು ಜನ ಅತಿಥಿಗಳು ಭಯಂಕರ ನಮ್ಮನ್ನ ಹೋಗ್ಳತ್ರ. ಯಾವ್ದಕ್ಕೆ ಈ ಸ್ವಚ್ಛತೆ ಮಾಡುದು ಆಗಳಿಕ್ಕೆ ಮನೆಯ ಗಂಡನ ಹತ್ರ ಬಯಸ್ಕೊಂಡು ಮಕ್ಕಳ ಹತ್ರ ಬಯಸ್ಕೊಂಡ್ರೆ ಹೋದಕ್ಕೂ ಅವ್ರು ಹೊಗಳೋದಕ್ಕೂ ಭಾರಿ ಖುಷಿ ಆಯ್ತು. ಇವ್ರು ಯಾರು ಹೊಗಳತ್ರಲ್ಲೇ ನಮ್ಮ ಈ ಕೆಲ್ಸಕ್ಕೆಲ್ಲ ಅಂತ ಹೇಳಿ ಖುಷಿ ಆಯ್ತಿತ್ತು. ಮತ್ತೆ ಒಂದು ತೃಪ್ತಿ, ನಾವಂದ್ರೆ ಹಣಕಾಸಿನ ಸಹಾಯ ಸಮಾಜಕ್ಕೆ ಎಷ್ಟು ಮಾಡುತ್ತೋ ನಮ್ ಕೈಲಿ ಎಷ್ಟಾಗ್ತೋ ಗೊತ್ತಿಲ್ಲ, ಆದ್ರೆ ಒಂದು ಗಂಟೆಯೋ ಎರಡು ಗಂಟೆಯೋ ಸಮಾಜಕ್ಕೋಸ್ಕರ ಇದೊಂದು ಕೆಲ್ಸ ಧರ್ಮಕ್ಕೆ ಮಾಡಿ ಬತ್ತಲ್ಲ ಅನ್ನೋದೊಂದು ಸಮಾಧಾನ, ತುಂಬಾ ಸಮಾಧಾನ ಆಗ್ತದೆ. ದಿನಾಲು ಅಷ್ಟೇ ಪ್ರತಿ ವಾರ, ಯಾಕಂದ್ರೆ ನಾನು ಬ್ಯುಸಿ ಇರ್ತೆ, ನಮ್ದೊಂದು ಕೆಲ ಅಂಗಡಿ ಏನ್ ಮಾಡ್ಕೊಂಡಿರತ್ತ, ಅದು ಆದಿತ್ಯವರು ರಜೆ ಇರುದಿಲ್ಲ ನನ್ಗೆ, ಅದಕ್ಕೂ ಹೊಯ್ಕೊಂಡಿರತ್ತ, ಮತ್ತೆ ಬೇರೆ ಸಂಘ ಸಂಸ್ಥೆಯಲ್ಲೆಲ್ಲ ಇದ್ದೆ. ಹಂಗಾಗಿ ಅದ್ರಲ್ಲೂ ಒಂದು ಬೆಳಗ್ಗೆ ಮುಂಚೆ ಹಬ್ಬಕ್ಕೋಯ್ ನಮ್ಗೆ, ನಾವಂದ್ರೆ 9 ಗಂಟೆ ನಂತರ ಅಂಗಡಿಗೆ ಹೋಗ್ಬೋದು, ಇದೊಂದು ಬೆಳಗ್ಗೆ ಮುಂಚೆ ಬೇಗ ಆಗಿರತ್ತಲ್ಲ ಅನ್ನೋದೊಂದು ಸಮಾಧಾನ. ಮತ್ತೆ ಪಂಚವರ್ಣದಲ್ಲಿ ಈ ಅರಿವು ನೆರವು ಮಹಿಳಾ ಮಕ್ಕಳಿಗೆಲ್ಲ ಮಾರ್ಗದರ್ಶನ ಕೊಡೋಕೆ ಆ ಕಾರ್ಯಕ್ರಮವೆಲ್ಲ ಖುಷಿ ಆಗ್ತದೆ. ಯಾಕಂದ್ರೆ ಏನೋ ಒಂದು ನಾವು 20-30 ಮಕ್ಳು ಹೇಳಿ ಬದತ್ತ, ಎಲ್ಲ ಮಕ್ಕಳು ತಕೊಂಡಿದ್ರು, ಒಂದು 10 ಮಕ್ಳು ತಕೊಂಡು ಅವ್ರು ಏನಾದ್ರೂ ಅದ್ರಾಗ ಒಂದು ಚೇಂಜಸ್ ಕಂಡ್ರೆ ಇದೊಂದು ನಮ್ದು ಪ್ರಯೋಗಕ್ಕೆ ಬಪ್ಪು ಕೆಲಸ ಅಂದ್ರೆ ಗುಡಿ ಬಪ್ಪು ಕೊಚ್ಚ ಅಂತಾರಲ್ಲ, ಹಾಗೆ ನಾವು ಮಾಡಿ ಬಂದದಕ್ಕೊಂದು ಸಾರ್ಥಕ ಆಗ್ತ ಅನ್ನೋದು ಒಂದು ನಿರಾಳ ಭಾವನೆ ಇರತ್ತೆ. ಯಾಕಂದ್ರೆ ಎಲ್ಲ ಮಕ್ಕಳು ಅವ್ರು ಹೇಳಿದಂಗೆ ಶಾಲೆ ಮಕ್ಕಳಿಗೆ ಇವತ್ತು ಹೇಳಿ ಬದತ್ತು, ನಾಳೆ ಮತ್ತೆ ಪುನಃ ಜೇರಿ ಕೊಟ್ಟು ಬಿಸಾಡ್ಕೊಂಡೆ ಹೋತು, ಅವರಿಂದ ನಮ್ಮ ಪ್ರತಿ ಮಕ್ಕಳಿಂದ ವಾಪಗತ್ತ ಇಲ್ಲಪ್ಪ. ಯಾಕಂದ್ರೆ ಎಲ್ಲ ಬದಿ ಒಂದೆರಡು ಕಾಲೇಜ್ ಇರತ್ತ, ಶಾಲೆ ಇರತ್ತ, ಎಷ್ಟೆಷ್ಟು ಬದೆ ಬಸ್ ಹೇಳ್ಕೊಂಡು ಅಂಗಡಿಗೆ ಹೋಯ್ಕೊಂಡು ತಿನ್ಕೊಂಡು ಬಿಸಾಡ್ಕೊಂಡು ಹೋತ್ರು. ನೀವೆಲ್ಲ ಕಿಚಿಗೆ ಕಣ್ಮಗಂದಳಿ ನಮ್ಗೆ ಅವ್ರ ಬೇನೆ ಹೇಳೋಕತ್ತ, ಆದ್ರೆ ನಾವು ಒಂದೊಂದು ಕಾರ್ಯಕ್ರಮ ಮಾಡಿ ಕೊಡಕ್ ಬಲ್ಲ ಅದ್ರಂಗೆ ಅವ್ರನ್ನ ತಿಳ್ಕೊಂಡು ಒಂದು ಒಂಚೂರು ಅವ್ರ ಮಂಡಿಗೆ ಹಾಕೊಂಡು ಓ ಇಂಥವ್ರಂದು ಪಂಚವರ್ಣದವ್ರಂದ್ ಬಂದು ನಮ್ಗ ಅರಿವು ಹೇಳಿಕೆ ಹೋಯ್ರು, ಪರಿಸರ ಕಾಳಜಿ ಹೇಳಿಕೆ ಹೋಯ್ರು, ಅದ್ರ ಪ್ರಯುಕ್ತರು ನಾವೊಂಚೂರು ಕಿಶಿಗೆ ಹಾಕೊಂಡು ಅಪ್ಪ ತಿಂಬಕಾಗಂತಿಲ್ಲ, ಎಲ್ಲ ಮಕ್ಕಳು ತಿಂಬು ಮಕ್ಕಳು ಹೊಟ್ಟೆ ಬೇಗ ಕಟ್ಕೊಂಡು ಶಾಲೆಗೆ ಹೋಯ್ ನೀ ಮನೆ ಬನ್ನಿ ಅಂದಳೆ ನಮ್ಗೆ ಅವ್ರನ್ನ ಬಂದೋಬಸ್ತ್ ಮಾಡೋಕಾತಿಲ್ಲ, ಅದೆಲ್ಲ ಅವ್ರ ಇಷ್ಟ, ಅವ್ರದ್ದು ವೈಯಕ್ತಿಕ. ನಾವೆಂತ ಮಾಡ ನಮ್ಮ ಮನೆ ಮಕ್ಕಳನ್ನ ನಮ್ಗೆ ಇಟ್ಕೊಂಬಾತಿಲ್ಲ, ಹಂಗೆ ಪತಿಗೆಲ್ಲ ಮಕ್ಕಳನ್ನ ಹೇಳೋಕತ್ತ ತಿನ್ಲಿ ಉಂಡ್ಲಿ ಹೊರಗಡೆ ಕೊಟ್ಟಿಗೆ ಲೇಸ್ ಕೊಟ್ಟಿಯೋ ಅದು ಎಂತ ತಿಂತರು ಅದನ್ನ ಅವ್ರು ಅದ್ರ ಬಗ್ಗೆ ಗಮನ ಕೊಡ್ತ, ಎಲ್ಲೆಲ್ಲ ಮರನ್ ಕಟ್ಟಿ ಬದೆಗೋ ಇಲ್ಲೆಲ್ಲ ಗಿಡ ಗೆಂಡಿಗೆ ಬದಿಗೋ ಹಾಕೋಕಾಗ ಅದಕ್ಕೆ ತೊಂದ್ರೆ ಆತ ಅನ್ನೋದೊಂದು ಅವ್ರಿಗೆ ಇರ್ಕ ಅನ್ನೋದು ನಮ್ದೊಂದು ಉದ್ದೇಶಕ್ಕೆ ನಾವೆಲ್ಲ ಬದ್ದೆಂಗು. ನಾವೇನು ಕೆಲ್ಸ ಇಲ್ದೆ ಮಾಡೋದಲ್ಲ, ನಮ್ಮ ಸಂಘಟನೆಯಲ್ಲಿ ಅಷ್ಟೂ ಜನ ಬ್ಯುಸಿಯೇ ಇಪ್ಪಾರ, ಈಗ ಬಾಕಿಯವ್ರಿಗೆ ಎಲ್ಲದಕ್ಕೂ ಬಾರ್ದಿದ್ದಾರು ಒಂದ್ ಸ್ವಲ್ಪ ಪುರ್ಸೊತ್ತಾಗಿರ್ತಾರೇನು, ಆ ಪ್ರತಿಯೊಂದು ಕೆಲ್ಸಕ್ಕೆ ಬಪ್ಪರ್ ಇದ್ರ ಕಾಣಿ, ಸ್ವಚ್ಛತೆ ಕೈಲಿ, ಗಿಡ ನೋಡು ಕೈಲಿ, ರೈತರಡೆ ಕಾರ್ಯಕ್ರಮ ಕೈಲಿ, ಅರಿವು ಕಾರ್ಯಕ್ರಮ ಕೈಲಿ, ಎಲ್ಲದಕ್ಕೂ ಬಪ್ಪರ್, ಆಲ್ಮೋಸ್ಟ್ ಎಲ್ಲರೂ ಬ್ಯುಸಿ ಇಪ್ಪಾರ್ ಅಷ್ಟು. ಈಗ ಅವ್ರು ಹೇಳ್ರು ಡಬ್ಬಿ ತಕ ಬತ್ ನಾನ್ ಒಂದ್ ದಿವಸ ಇವ್ರ ಅಂಗಡಿ ನನ್ ಮಗಳು ಚಟ್ಟಂಬಡಿ ತಕ ಬಾ ಅಂತ ಹೇಳಿದ್ರೆ ಮೊನ್ನೆ ಡಬ್ಬಿ ತರಲಿಲ್ಲ ಪೇಪರ್ ಕಡೆ, ಯಪ್ಪ ನೀನ್ ಡಬ್ಬಿ ಬಿಟ್ಟಿ ಬಪ್ಪಳ ಮರತ್ತೆ, ನೀನ್ ಹಿಡ್ಕೊಬಪ್ಪಾತಿಲ್ಯ ಅಂದ್ರೆ ಅದೊಂದು ನಮ್ಗೆ ಗಮನಕ್ಕೆ ಬಂದೋಯ್ತು. ಪ್ರತಿ ಸಲ ಎಲ್ಲ ಹೋಟ್ಲಿಂದ ಹೊರಗಡೆ ಎಂತ ತಕೊಂಡು ಹೋಗ್ದಾದ್ರು ನಾವೊಂದು ಗಾಡಿ ಡಿಕ್ಕಿ ಒಳಗೊಂಡು ಡಬ್ಬಿ ಇರುತ್ತೆ, ಅದನ್ನ ಹಿಡ್ಕೊಂಡು ಅಲ್ಲಿ ಹೋಟ್ಲಿನ ಹತ್ರ ಅಡ್ಡಿಲ್ಲ ಮಾರ್ರೆ ನೀವು ಈಗಲೂ ಡಬ್ಬಿ ತಕ ಬತ್ತೀರಿ ಆತರ ಅಂದ್ರೆ ನಮ್ಗೆ ಅದೆಲ್ಲ ಬಂದದ್ದು ಎಲ್ಲಿಂದ, ಈ ಪಂಚವರ್ಣ ಸಹ. ನಾನು ನೀರ್ ಬಾಟ್ಲಿ ಈಗ ಪ್ರತಿ ಊಟಕ್ಕೋದ್ರು ನೀರ್ ಬಾಟ್ಲಿ ತಕಂತಿಲ್ಲ, ಪೇಪರ್ ಲೋಟ, ನಾನು ಎಲ್ಲೂ ಪೇಪರ್ ಲೋಟದಂಗೆ ಚಾ ಕಾಫಿ ಎಂತದು ಕುಡುದಿಲ್ಲ, ಮೊದ್ಲು ಕುಡಿತಿತ್ತು, ಆದ್ರೆ ಅದ್ರಿಂದ ಎಷ್ಟು ತೊಂದ್ರೆ ಆತಂದ್ ಈಗ ಗೊತ್ತಾಯ್ತು. ಹಾಂಗ ಅಪ್ಕೊಯ್ ನಾನೀಗ ಆ ಪೇಪರ್ ಲೋಟನು ಮುಟ್ಟುದಿಲ್ಲ. ಕೆಲವರೆಲ್ಲ ಯಬ್ಬ ಇಲ್ಲ ಚಾ ಕುಡಿಕೊಂಬಂಗಾರು ಎಷ್ಟಾರು ಕಟ್ಕೊಂತೀನಿ ನಾನು ಪೇಪರ್, ನನ್ಗೆ ಬ್ಯಾಗ್ ಒಳಗೊಂದು ಇರುತ್ತೆ ಸ್ಟೀಲ್ ಲೋಟಿ, ಗಾಡಿ ಒಳಗೆ ಎಲ್ಲರೂ ಒಂದ್ ಇಟ್ಕೊಂಡಿರ್ತೆ, ಎಲ್ ಹಾರು ಸ್ಟೀಲ್ ಲೋಟಿನ ಹಂಚು ತೊಳ್ಕಂದು ಅಲ್ಲೇ ಕುಡ್ಕಂದು ಅಲ್ಲೇ ಇಟ್ಟಿಗೆ ಬಪ್ಪದ, ಅಲ್ಲಿ ನೀರ್ ಕುಡುಕಾರು ಇಟ್ಟಿರ್ತಾರಲ್ಲ ಅದ್ರಂಗಾರು ಇಟ್ಟು. ಅಷ್ಟು ನಮ್ಮನ್ನ ಚೇಂಜ್ ಮಾಡಿತ್ತು ಪಂಚವರ್ಣ, ನಾವು ಊರ್ನವ್ರನ್ನ ಸಮಾಜದವ್ರನ್ನೆಲ್ಲ ಚೇಂಜ್ ಮಾಡ್ಕೊಂಡೇಳಿ ಒಂದು ಹೋರಾಟ ಕೊಡ್ತೈತಿ ಮೇಡಮ್. ಅಷ್ಟೇ ನಮ್ದು
7: ಇದಪ್ಪ ಬದಲಾವಣೆ ಅಂದ್ರೆ, ನಾವೇನು ಊರಿಗೆ ಹೇಳುತ್ತಲ್ಲ ಅದು ಫಸ್ಟ್ ನಾವು ಮಾಡ್ಕೊ,
6: ಅದೇ ನಮ್ಗೆ ಐಕ್ ಅಂತೇಳಿ ಹೇಳಿ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಂಬಂದಳಿ ಹೇಳಿ ಹೋರಾಟ ಕೊಡುದು.
7: ತುಂಬಾ ಖುಷಿ ಆಯ್ತು ವಸಂತಕ್ಕ ನಿಮ್ ಮಾತು. ಆಕ್ಚುಲಿ ಇದ್ದಾರದೊಂದು ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡ್ರೆ ಮತ್ತೆ ಇವ್ರ ಕಸಕ್ಕೂ ಗೊಬ್ಬದೇ ಬೇಡ.
6: ಅದೇ ಕಸ ನಮ್ಮ ಮುಕ್ತಿ ಮಾಡೋಕೆ ಆತಿಲ್ಲ, ಯಾಕಂದ್ರೆ ಅದು ಎಲ್ರಿಗೂ ಅನಿವಾರ್ಯವಾಗಿ ಹೋಯ್ತು ಈಗ ಪ್ಲಾಸ್ಟಿಕ್ ಅದು ಇದಂದ. ಆದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಒಂಚೂರು ಕಂಟ್ರೋಲ್ ಮಾಡೋಕೆ ಆತಕಂಬಂದಳಿ ನಾವು ಒಂದು ಹೋರಾಟ ಕೊಡುದಷ್ಟೇ.
7: ಓಕೆ, ಈಗ ಪುಷ್ಪಾಕೆ ಹಂದಟ್ಟು ಅವರು ಕಾಣಿ ನಿಮ್ಗೆ ಅನ್ಸುತ್ತ ಎಲ್ಲ ಹೇಳ್ತಾರೆ ಹೆಣ್ಣ ನಿಂಗೆ ಅದ ಕೆಲ್ಸ ಇಲ್ಲ ಮನೆ ಕುಗಮ್ ಗಾತಿಲ್ಯ ಅಲ್ಲೋಯ್ ಅಂತ ಹೆಕ್ಕಿ ಹೆಕ್ಕಿ ಬರ್ತೆ ಮತ್ತೊದ್ನೇ ಹಾಕುದಲ್ದ ಇದೇ ಮಾತು ನೀವ್ ಕೇನ್ ತಿರ್ತ್ರಿ. ಈಗ 300th ವಾರ ಸ್ವಚ್ಛತಾ ಕಾರ್ಯಕ್ರಮ ನಿಮ್ದು, ಅದ್ರ ಜೊತೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಹೇಳಿದ್ರಿ ನೀವು, ನಿಮ್ಗೆ ಹಬ್ಬ ಇದಲ್ಲಿಯ ಅಂತ ಸಾಕು. ಫಸ್ಟ್ ಒಂದು ಉಮೇದ್ ಇರತ್ತ ಉತ್ತರ ಕುಮಾರ್ನ ಪೌರುಷ ಕಡೆಗೆ ಬ್ಯಾಡ ಇದೆಯಾ ಅಂತ ಮನೆ ಬದಿಗೂ ಬೈತಿರ್ತ್ರ, ಮನೆ ಬದಿ ಬದುಕಲ್ಲ ಬಿಟ್ಕೊಲ್ಲ ಹೋಯ್ತಿಯಲ್ಲ ನೀನ್ ಅಂತ, ಅದು ಹೆಣ್ಮಕ್ಳಂತೂ ಹೋಯ್ತರ ಮತ್ತೂ ಬೈತಿರ್ ಜಾಸ್ತಿ. ಸೊ ನಿಮ್ಗೆ ಇದೆಲ್ಲ ಆಪತ್ತಿಗೆ ಅದೊಂದು ಮೋಟಿವೇಶನ್ ಇಟ್ಕೊಳ್ಕಲ್ಲ ಹೆಂಗೆ ಹೆಂಗ್ ಇಟ್ಕಂತ್ರಿ?
8: ಫಸ್ಟ್ ಹೇಳ್ಕಂದ್ರೆ ಈಗ ಹೇಳ್ರಿ ಅಲ್ಲ ಕೆಲ್ಸ ಅಂತಿಲ್ಲ, ಫಸ್ಟ್ ಕೇಂದ್ರ ಜನ ಅದೇ ನಿಮ್ ಮಾಡೋಕೆ ಎಂತ ಕೆಲ್ಸ ಇಲ್ಲ ಹೇಳ ಅಂತ ನಮ್ಗಂದ್ ಹೇಳ್ರಿ ಅಂತ ಗೊತ್ತಾ. ನಾನು ಸ್ಟಾರ್ಟಿಂಗ್ ನಾವು ಕಾಲೇಜ್ ಮುಗಿಸಿ ಎಲ್ಲ ಆದ್ಮೇಲೆ ನಮ್ಗದ್ ಯಾರ್ದು ಪರಿಚಯ ಇಲ್ಲ ಊರಲ್ಲಿ. ನಮ್ಮಲ್ಲಿ ಏನಂದ್ರೆ ತುಂಬಾ ನೀರಿನ ಸಮಸ್ಯೆ, ಆವಾಗ ನಮ್ಮ ಊರಲ್ಲಿ ನಲ್ಲಿ ನೀರು ನಮ್ದು ಆಶ್ರಯ, ಅದು ಪೂರ ನೀರಿನ ಸಮಸ್ಯೆ. ಆವಾಗ ನಾನು ಎಂತ ಮಾಡಿದ್ರು, ಒಬ್ರಿಬ್ರು ಹೇಳ್ದವಾಗೆಲ್ಲ ಯಾರು ಅರ್ಥ ಮಾಡ್ಕಂತಿರ್ಲಿಲ್ಲ ನಾವು ಪಂಚಾಯತಿಗೆಲ್ಲ ಹೇಳ್ದವಾಗ ನೀರಿಲ್ಲ ಅಂತ ಹೇಳ್ರಿ. ಆವಾಗ ನನಗೊಂದು ಏನ್ ಅನ್ಸದ್ ಅಂತ ಹೇಳ್ರೆ, ನಾವು ಒಂದು ಸಂಘಟನೆ ಮಾಡ್ಕೊ, ಒಬ್ರು ಹೇಳ್ರೆ ಇಬ್ರು ಹೇಳ್ರಿ ಯಾರು ಕೇಂತಿಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಆವಾಗ ನಮ್ಮಲ್ಲಿ ಒಂದು ಗಾಯಬೀಜ್ ಫ್ಯಾಕ್ಟ್ರಿ ಎಲ್ಲ ಹೆಂಗಸರು, ಒಟ್ಟೆ ಹೆಂಗಸರು ಇದ್ರ ಮೇಲೆ ಗೊತ್ತಿದ್ದಲ್ಲ ಆ ಗಾಯಬೀಜ್ ಫ್ಯಾಕ್ಟ್ರಿ ಕೆಲಸ ಮಾಡೋರೆಲ್ಲ, ನಾನ್ ಹೇಳ್ದೆ ಆವಾಗ ನಿಮ್ಮನೆ ನೀರ್ ಬತ್ತಿಲ್ಲ ನಾವೆಲ್ಲ ಒಟ್ಟು ಸೇರುವ, ಒಟ್ಟು ಸೇರಿ ಒಂದು ಪ್ರತಿಭಟನೆ ಮಾಡುವ, ಆಗ ಅರ್ಥ ಆತಂತ. ಅವಾಗ ಬರೋಬ್ಬರಿ 70-80 ಜನ ಹೆಂಗಸರು ನಾವು ಪ್ರತಿಭಟನೆ ಇಳಿದೆ
7: ಎಲ್ಲ ಗಾಯಬೀಜ್ ಫ್ಯಾಕ್ಟ್ರಿ ಹಾಪರ
8: ಒಂದ್ 15 ಜನ. ನಾವೇನ್ ಮಾಡ್ತೀವಿ, ಒಂದ್ ದಿವಸ ರಜೆ ಹಾಕಿ ಎಲ್ರಿಗೂ ಹೇಳ್ತು ನಮ್ಮೂರಲ್ಲಿರೋರಿಗೆಲ್ಲ, ನೀವು ಒಂದು ಬನ್ನಿ ಹೊಡ್ಪ ಹಿಡ್ಕೊ ಬನ್ನಿ, ಆವಾಗ ನಾವು ಪ್ರತಿಭಟನೆ ಹೋಗಪ್ಪ ಅಂತ. ಪಂಚಾಯತ್ ಅವರಿಗೂ ಪ್ರತಿಭಟನೆಗೆ ಹೋಯ್ತು. ಆವಾಗ ತಿರ್ಸಿ ಬಂದ್ರ ಮೇಲೆ ನಾನು ಒಂದ್ ಮಾತು ಹೇಳ್ದೆ, ಏನಂತ ಹೇಳಿದ್ರೆ ನಾವು ಒಂದು ಮಹಿಳಾ ಬಳಗವನ್ನ ಕಟ್ಟಿಬಿಡುವ. ಆವಾಗ ಯಾವುದೇ ಒಂದ್ ಕಾರ್ಯಕ್ರಮ ಮಾಡ್ಲಿ ಅಥವಾ ಯಾರಿಗೆ ಹೇಳಿ ಒಂದ್ ಧೈರ್ಯ ಇರುತ್ತೆ ಮಾತಾಡ್ಲಿಕ್ಕಂತ. ಆವಾಗ ನಾವು ಮಹಿಳಾ ಬಳಗವನ್ನ ಕಟ್ತು, ಅದರ ಅಧ್ಯಕ್ಷರಾದೆ ನಾನು. ಹಂದಟ್ಟು ಮಹಿಳಾ ಬಳಗವನ್ನ ಕಡ್ತು ಅದ್ರಲ್ಲಿ ಅಧ್ಯಕ್ಷರಾದೆ ಫಸ್ಟ್. ಆಮೇಲೆ ನಾನು ಅದ್ರ ಈಗ ಸ್ಥಾಪಕ ಅಧ್ಯಕ್ಷರಿಗೆ ಅದ್ರದ್ದು. ಆವಾಗ ನನ್ಗೆ ಸುಜಾತ ಬೈರ್ ಹಾಲ್ ಡೈರಿಯಲ್ಲಿ ಪಂಚವರ್ಣದ ಗಿಡ ವಿತರಣೆ ಕರೆದಿತ್ತು, ನಾನು ಅಧ್ಯಕ್ಷರಲ್ಲ, ಗೆಸ್ಟ್ ಆಗಿ ಕರೆದಿದ್ರು. ಅದು ಆವಾಗ ನಾನು ರವೀಂದ್ರಣ್ಣನ ಸ್ಟೇಟಸ್ ಅಲ್ಲಿ ಕಾಣ್ತಾ ಇದ್ದೆ, ಇವರು ಸುಜಾತ ಬೈರ್ ಮತ್ತೆ ರವೀಂದ್ರ ಪಂಚವರ್ಣ ಸಂಘಟನೆ ಈ ಏನು ಒಂದು ಸಮುದ್ರ ಬದಿಗೆಲ್ಲ ಸ್ವಚ್ಛತೆ ಮಾಡ್ತಾ ಇತ್ತು. ಆವಾಗ ನಾನು ಸುಜಾತ ಬೈರ್ ಹತ್ರ ಕೇಳಿದೆ, ಅವ್ರ ಪರಿಚಯ ನಂಗೆ ಸ್ವಲ್ಪ ಕಮ್ಮಿ ಆವಾಗ. ಆವಾಗ ಕೇಳಿದೆ, ನೀವೆಲ್ಲ ಸ್ವಚ್ಛತೆ ಮಾಡ್ತಿದ್ರಲ್ಲ ನಾನು ಬರ್ತೆ ನಂಗು ಇಷ್ಟ ಅಂತ. ಹಾ ನೀನ್ ಬಾ ಮಾರತಿ ಅಂದೇಳಿ ಹೇಳ್ರು. ಆವಾಗಿಂದ ಶುರುವಾದ ನಮ್ದೊಂದು ಪಯಣ ಪಂಚವರ್ಣದವ್ರ ಜೊತೆಗೆ, ಮಹಿಳಾ ಮಂಡಲ ಆಗ್ಬೇಕಿದ್ರ ಮುಂಚೆನೆ. ಅದ್ರಲ್ಲಿ ನಾವು ಯಾಕೆ ಇವಾಗ್ಲೂ ನಾವು ಪಂಚವರ್ಣಕ್ಕೆ ಒಂದು ಅಮ್ಮನ ಸ್ಥಾನ ಕೊಡೋದು ಯಾಕೆ ಅಂತ ಹೇಳ್ರೆ, ನಾನು ಸುಜಾತ ಬೈರ್ ಇಬ್ರೆ ಆ ಒಂದು ಪಂಚವರ್ಣ ಯುವಕ ಮಂಡಲ ಜೊತೆಗಿದ್ದ ಇದ್ದದ್ದು. ಆಗ ಏನಾಯ್ತಂತ ಹೇಳ್ರೆ, ಸ್ವಚ್ಛ ಒಂದ್ಸಲ ಇವ್ರೆಲ್ಲಾದ್ರೂ ಒಂದು ಗಾಡಿ ಪೆಟ್ ಮಾಡ್ಕೊಂಡು ಕೈ ಪೆಟ್ ಮಾಡ್ಕೊಂಡವಾಗ ನಾನೊಬ್ಳೆ ಯುವಕ ಮಂಡಲ ಜೊತೆಗೆ ಎನ್ನೆಚ್ಚೆಲ್ಲ ನಾವು ಸ್ವಚ್ಛತೆ ಮಾಡ್ತಾ ಇರ್ತೇವೆ. ನಮ್ಮ ಅಣ್ಣಂದ್ರ ತರ ಎಲ್ರು ನಮ್ಮನ್ನ ಕರ್ಕೊಂಡು ಹೋಗಿ. ಆವಾಗ ನೋಡಿ, ಯಾಕಂತ ಹೇಳಿದ್ರೆ ಒಂದೇ ಹುಡುಗಿ ಹುಡುಗರ ಜೊತೆ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ನಮಗೂ ಹಿಂಜರಿಕೆ ಇರುತ್ತೆ,
7: ನಿಜ
8: ಜನರಿಗೂ ನೋಡುವವರಿಗೂ ತಪ್ಪಾಗಿರುತ್ತೆ. ಆವಾಗ ನಾವು ಒಂದು ಮಾತು ಹೇಳಿರ್ತೇವೆ ಅಣ್ಣ ಅಂತ. ಅದೇ ಇವತ್ತು ಪಂಚವರ್ಣದಲ್ಲಿ ಎಲ್ಲ ಮಾತಾಡೋದು ನಾವು ಅಣ್ಣ ಅಂತೇನೆ, ಅಲ್ಲಿ ಹಿರಿಯರಿರ್ಲಿ ಚಿಕ್ಕವರೇ ಇರ್ಲಿ ಅಣ್ಣ ಅಂತೇಳಿ ಹೇಳುದು. ಆದ್ರಿಂದ ಪಂಚವರ್ಣಕ್ಕೂ ನಮ್ಗೂ ಅವಿನಾಭಾವ ಸಂಬಂಧ ಅಂತ ಹೇಳ್ರೆ, ಮಹಿಳಾ ಮಂಡಲ ಕಟ್ಟುಕಿದ್ರು ಮುಂಚೆ ಇದ್ದವರಲ್ಲ ನಾವು. ಈಗ ಪಂಚವರ್ಣ ಜೊತೆಗೆ ಆಲ್ಮೋಸ್ಟ್ ಮಹಿಳಾ ಬಳಗ ಎಲ್ಲವೂ ಇದೆ, ಎಲ್ಲ ಸಂಘಟನೆ ನಾವೆಲ್ಲ ಮಹಿಳಾ ಬಳಗದವರು. ಇವತ್ತು ಮಹಿಳಾ ಬಳಗ ಒಂದು ಪ್ರಚಲಿತವಾಗಿ ಒಂದ್ ಎಲ್ಲರಿಗೂ ಗೊತ್ತಾಗಿದ್ದಂತ ಹೇಳ್ರೆ ಪಂಚವರ್ಣ ಯುವಕ ಮಂಡಲದಿಂದ. ಅವ್ರ ಜೊತೆಗೆ ನಿರಂತರವಾಗಿ ನಾವು ಸಹಯೋಗ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಪಂಚವರ್ಣದಲ್ಲೂ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಸ್ವಚ್ಛತೆ ಎಲ್ಲ ಹೇಳುದು ಮಾಡೋಕೇನ್ ಕೆಲಸ ಇಲ್ಲ ಅಂತ. ನಾವು ಇರುವಾಗ ಒಂದ್ ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು ಜನರಿಗೆ, ನಾವು ಸತ್ತ ನಂತರ ಜನರು ನಮ್ಮನ್ನ ನೆನ್ಪಿಟ್ಕೋಬೇಕು. ಇವಾಗ ನಾವೇನ್ ಗೊತ್ತಾ, ನಾವು ಹಳ್ಳಿಗೆ ಮಾತ್ರ ಸೀಮಿತ ಅಲ್ಲ, ಹಂದಟ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ನನ್ನಲ್ಲಿ ನಾನು ಬರುವಾಗ ಪುಷ್ಪಕೆ ಅಂತ ಇತ್ತು, ಇವತ್ತು ಪುಷ್ಪಕೆ ಹಂದಟ್ಟ ಅಂತ ಮಾಡದಿದ್ರೆ ಅದು ಪಂಚವರ್ಣದ ಒಂದು ನಮ್ಮ ಕೆಲಸ. ಇವತ್ತು 4 ಜನ ಎಲ್ಲೇ ಹೋದ್ರೆ ನಮ್ಮನ್ನ ಗುರುತಿಸ್ತಾರಲ್ಲ, ಅದು ಪಂಚವರ್ಣದ ಕೆಲಸ. ನಾವು ಒಂದು ಅಣ್ಣ ತಂಗಿ ತರವೇ ಕೆಲಸ ಮಾಡ್ಕೊಂಡು ಬಂದಂತ ಸಂಸ್ಥೆ. ಏನ್ ನಮ್ಗೆ ಇವತ್ತು ಜನ ನಾವು ಕೆಲಸ ಇಲ್ಲ ಅಂದ್ರೆ ಹೇಳ್ಬಹುದು, ಏನೇ ಹೇಳ್ಬಹುದು, ನಾವು ಮಾಡೋ ತೃಪ್ತಿ ಕೆಲಸ ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪಂಚವರ್ಣದಲ್ಲಿ ಯಾವಾಗ್ಲೂ ಹೇಳುದು, ನೀವೇನ್ ಕಸ ಹಾಕು ಕೈ ನಿಮ್ದು ಬತ್ತುಬಹುದು, ನಮ್ಮ ಕಸ ಹೆಕ್ಕುವ ಕೈ ಯಾವತ್ತೂ ಬತ್ತುದಿಲ್ಲ ಅಂತ. ನಾವು ಎಷ್ಟು ಕೆಲಸ ಅದು ಮಾಡೋದ್ರೆ, ನಾನು ಪ್ರಾಸ್ತಾವಿಕದಲ್ಲಿ ಯಾವತ್ತೂ ಹೇಳುದು, ಒಂದು ಪ್ರಾಸ್ತಾವಿಕ ಮಾಡುವಾಗ ನಾವು ಸ್ವಚ್ಛತೆ ಮಾಡುವಾಗ ನಮ್ಗೆ ಬೆಳಗಿನ ವಾತಾವರಣ ಅದು ತುಂಬಾ ವಾಂತಿ ಇವತ್ತು ಒಂದ್ಸಲ ವಾಂತಿ ಕೆಲವರು ವಾಂತಿ ಮಾಡುವಂತ
7: ಅದನ್ನೇ ಕೇಳ್ಕೊಂತ ಇದ್ದೆ, ಯಾರ್ಯಾರೋ ಏನೇನೋ ಮಾಡಿ ಹಾಕಿ.
8: ನಮ್ಮಲ್ಲಿ ಜನರು ಎಲ್ಲಿವರೆಗೂ ಬುದ್ಧಿ ಇಲ್ಲ ಅಂದ್ರೆ, ಒಂದು ಮೊಳೆ ಚಿಪ್ಪಿಯನ್ನು ಕೂಡ ಜರಿ ಕಟ್ಟಿ ಹಾಕ್ತಾರ, ಅದನ್ನ ನಾವು ಮರಣ ಕಟ್ಟಿ ಹಾಕ್ರೆ ಹಾಕ್ಬಹುದಲ್ಲ, ಅದು ಹಾಕುದಿಲ್ಲ. ಅವ್ರು ಏನ್ ಮಾಡ್ತಾರ ಅಂತ, ಅದನ್ನು ಜರಿ ಕಟ್ಟಿ ಹಾಕ್ತಾರ. ಮತ್ತೆ ಯಾವ ಹೋಟ್ಲಲ್ಲಿ ಇರ್ತಲ್ಲ ಅವರು ಬಿರಿಯಾನಿ ಅಂತ ಒಂದ್ ಪದಾರ್ಥಗಳನ್ನ ಹಾಗೆ ಕಟ್ಟಿ ಚೀಲ ಕಟ್ಟಿ ಹಾಕಿಟ್ಟಿರ್ತಾರ. ಒಂದಿವಸ ನಾನು ರವಿ ಅಣ್ಣ ಚೀಲವೆಲ್ಲ ಓಪನ್ ಮಾಡ್ತೇವೆ, ಹುಳ ಹರಿತಾ ಇದೆ, ನಮ್ಗಾವಾಗ ವಾಂತಿ ಬರ್ತಾ, ಅದು ನಮ್ಗೊಂದು ಅಭ್ಯಾಸ ಐತಿ. ನಮ್ಗದನ್ನು ಕಂಡು ಮಾಡಿ ಮಾಡಿ ಮಾಡಿ ಈಗ ಫುಲ್ ಅಭ್ಯಾಸ ಆಯ್ತು. ನೀವ್ ಎಂತದೇ ತಗೊಂಡು ಹಾಕ್ರು ನಮ್ಗೂ ವಾಂತಿ ಬರ್ತಿಲ್ಲ, ನಮಗ್ ಸ್ಮೆಲ್ ಬರ್ತಿಲ್ಲ, ಅಭ್ಯಾಸ ಆಗಿದೆ ಈಗ ನಮ್ಗೆ. ಆ ಮಟ್ಟಕ್ಕೆ ನಾವು ಕೆಲಸ ಮಾಡ್ತಾ ಇತ್ತಲ್ಲಿ ಸ್ವಚ್ಛತೆ ಕೆಲಸ.
7: ಇಲ್ಲಿ ನಿಮ್ ಮಾತಲ್ಲಿ ಗೊತ್ತಾಯ್ತು ನೀವೆಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರಿ ಅಂತ.
8: ಯಾಕಂದ್ರೆ ನಮ್ಗೆ ಒಂದು ನಾನು ನಿಜವಾಗ್ಲೂ ಸ್ಫೂರ್ತಿ ಅಂತ ಹೇಳಿದ್ರೆ, ನಾನೀಗ ಪಂಚವರ್ಣ ಸೇರ್ಕಾದ್ರೆ ಒಂದು ಬೈರು ಮತ್ತೆ ಇನ್ನೊಂದು ರವಿ ಅಣ್ಣ ಯಾವುದೇ ಆಗ್ಲಿ ನಿನ್ನ ಹತ್ರ ಮಾಡೋಕ್ ಸಾಧ್ಯ. ನಾ ಇವತ್ತು ಮೈಕ್ ಹಿಡಿದಿದ್ದು ಪಂಚವರ್ಣಕ್ಕೆ ಬಂದ ಮೇಲೆ
3: ಒಂದು ಆಕ್ಸಿಡೆಂಟ್ ಆಯ್ತು ನಂಗೆ ಮಾಪು ಕಳೆದಲ್ಲ ಅಷ್ಟೊತ್ತಿಗೆ ಸಹ ಅದು ಹೆಂಗ್ ರವಿ ಕಾಲ್ ಹೋಯ್ತ ಗೊತ್ತಿಲ್ಲ. ನಂದು ಮೊಬೈಲ್ ಬಂದ್ಬಿಟ್ಟು ರೋಡ್ ಅಲ್ಲಿ ಬಿದ್ದಿತ್ತು ತನ್ನಷ್ಟಿಗೆ ನಮ್ ಪಂಚವರ್ಣ ರವಿ ಕಾಲ್ ಹೋಯ್ತದ. ಕಾಲ್ ಹೋದ ತಕ್ಷಣ ನಾನ್ ಪೇಷಂಟ್ ನನ್ನ ಕರ್ಕೊಂಡು ಹೋಗಿಂತ ಮುಂಚೆ ನಮ್ ಪಂಚವರ್ಣದವ್ರು ಅಲ್ಲಿದ್ರು. ನಿಜವಾಗ್ಲೂ ಅದೊಂದು ಹೆಮ್ಮೆ ವಿಷಯ ಅನ್ಸುತ್ತೆ ನಂಗೆ, ದುಃಖ ಆಗುವಂತ ವಿಷಯ ಅನ್ಸುತ್ತೆ. ನಾನಿವತ್ತು ಯಾವತ್ತೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ನೇನೋ, ಮನೆಯವರೆಲ್ಲ ಪಾಪದ ಕಡಿಕೆ ಫಸ್ಟ್ ಆಸ್ಪತ್ರೆಗೆ ಸೇರ್ಸಕ್ಕೆ ನನ್ನ ಪಂಚವರ್ಣ ನನ್ಗೆ ಇದ್ ಮಾಡಿ.
7: ಸೊ ನಿಮ್ಗೆ ಪಂಚವರ್ಣ ಒಂದು ಕುಟುಂಬ ಆಯ್ತು.
3: ಕುಟುಂಬನೇ ನಿಜವಾಗ್ಲೂ ಅದು ಕುಟುಂಬನೇ. ಒಂದು ಮುಷ್ಟಿ ಇದ್ದಂಗೆ, ನಾವು ಒಂದು ಮುಷ್ಟಿ ಅಂತ ಇದ್ರೆ ಅದು ಯಾರಿಗೂ ಏನು ಮಾಡೋಕತ್ತಿಲ್ಲ. ನಮ್ ಪಂಚವರ್ಣ ಅಂದ್ರೆ ಪಂಚ ಮುಷ್ಟಿ ಇದ್ದಂಗೆ.
2: ಮೇಡಮ್ ಇಷ್ಟೊತ್ತನಕ ನಾವು ಪ್ಲಾಸ್ಟಿಕ್ ಮುಕ್ತ

0: ಇದ್ದೇವೆ. ಹಾಗೆ ಈ ಶ್ರಮ್ ಮೇಳವನ್ನ ಕೂಡ ಮಾಡ್ಕೊಂಡು ಹೋಗಿದ್ದೀವಿ. ರೇಖಾ ಚಿಕಿತ್ಸೆಯನ್ನ, ರೇಖೆಯ ಒಂದು ಚಿಕಿತ್ಸೆ ಈಗ ಬಂದಿದೆ ಅಲ್ಲ, ಅದ್ರ ಬಗ್ಗೆ ಕೂಡ ಮಾಡಿದೀವಿ. ಹಾಗೆ ಅಕ್ಯುಪ್ರೆಷರ್ ಒಂದು ಥೆರಪಿ, ಆ ಒಂದು ಇದನ್ನ ಕೂಡ 8-10 ದಿನ ನಮ್ಮ ಸಂಸ್ಥೆಯಲ್ಲೇ ಅವರಿಗೆ ಜಾಗ ಮಾಡಿಕೊಟ್ಟು ಸ್ಥಳಾವಕಾಶವನ್ನ ನೀಡಿ ಆ ಒಂದು ಕಾರ್ಯಕ್ರಮವನ್ನ ಕೂಡ, ಅಂದ್ರೆ ಕೋಟಾದಲ್ಲಿ ಇರುವಂತಹ ಅಕ್ಯುಪ್ರೆಷರ್ ನಿಂದ ಯಾವ ಒಂದು ನಮ್ಮ ದೇಹಕ್ಕೆ ಸಿಗುವಂತಹ ಸೌಲಭ್ಯಗಳು ಎಲ್ಲರಿಗೆ ಸಿಗ್ಲಿ ಅಂತ ಅದಕ್ಕೂ ಕೂಡ ನಾವು ಪಂಚವರ್ಣ ಸಂಘ ನಮ್ಮ ಸಂಸ್ಥೆಯ ಆಫೀಸ್ನಲ್ಲೇ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ವಿ. ಹಾಗೆ ಹಲ್ಲಿನ ಒಂದು ಆರೋಗ್ಯ ಬಗ್ಗೆ ಕೂಡ ಕ್ಯಾಂಪ್ನ ಮಾಡಿದ್ವಿ. ಹೀಗೆ ನಾವು 10 ಹಲವು ಬಗೆಯ ಕ್ಯಾಂಪ್ಗಳನ್ನು ಕೂಡ ಮಾಡ್ತಾ ಇದೀವಿ. ಬರೀ ಪ್ಲಾಸ್ಟಿಕ್ ಬಗ್ಗೆ ಮಾತ್ರ ಅಲ್ಲದೆ, ಅದೇ ನಮ್ಮ ಒಂದು ಶ್ಲೋಗನ್ನೇ ಆಗಿದೆ, ಪ್ಲಾಸ್ಟಿಕ್ ಅನ್ನು ಎಸೆಯುವ ಕೈ ಎಲ್ಲಿಯವರೆಗೆ ಸೋಲೋದಿಲ್ಲವೋ ಅಲ್ಲಿಯವರೆಗೆ ಎತ್ತುವಂತಹ ಕೈ ನಮ್ದು ಕೂಡ ಸೋಲೋದಿಲ್ಲ ಅಂತ ಹೇಳ್ತಾ.
1: ನಿಮ್ಮ ಈ ಸಂಘಟನೆಯಲ್ಲಿ ಪಂಚವರ್ಣದಲ್ಲಿ ಯಂಗ್ ಜನರೇಷನ್ಗಳು, ಅಂದ್ರೆ ನೀವು ಮಾಡ್ತಿದ್ರಿ, ನಿಮ್ಮೊಟ್ಟಿಗೆ ಇನ್ನಷ್ಟು ಮಂದಿ ಸೇರ್ಕ ಅದು ನಡೀತಾ ಹೋಯ್ಕ ಬೆಳೀತಾ ಹೋಯ್ಕ, ಇದಕ್ಕೆ ಯಾವ ತರ ಕಾರ್ಯಕ್ರಮಗಳಿದ್ದಾವೆ?
2: ಎಸ್ ಎಲ್ ಸಿ ಹೋಗುವಂತ ಮಕ್ಕಳ, ಪಿ ಯು ಸಿ ಹೋಗುವಂತ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೇವೆ ನಾವು. ಯಾಕೆ ನಮ್ಮ ಸಂಘಟನೆಲ್ಲಿರುವಂತ ಮತ್ತ ನಮ್ಮಲ್ಲಿ ಒಂದು 3-4 ಜನ, ನಮ್ ದಿನೇಶ್ ಆಚಾರ್ಯ ಹೇಳದಂತ ತನ್ನ ಮಗಳನ್ನ ಸತೆ ನಾನು ಕರ್ಕ ಬರ್ತಿದ್ದೇನೆ ಕ್ಲೀನಿಂಗ್ ಗೆ ಹೋಗಿ ಕರ್ಕ ಬರ್ತಾರೆ. ಅದೇ ತರ ನಮ್ಮ ಸಂಘಟನೆ ಒಂದು 4 ಜನ, ನಮ್ಮ ಕೃಷ್ಣ ಅಂತ ಇದ್ದಾರೆ, ಮತ್ತೆ ಅಮೃತ್ ಹಿಂದಿನ ಅಧ್ಯಕ್ಷ ಅಮೃತ್ ಜೋಗಿ ಅಂತಿದ್ದಾರೆ. ಹೀಗೆ ನಾನಾ ಜನ ನಮ್ಮ ಸಂಘಟನೆ ಅವ್ರ ಮಕ್ಕಳನ್ನ ಸತೆ ಕರ್ಕ ಬರ್ತಿದ್ದಾರೆ. ಯಾಕಂದ್ರೆ ನಾವು ನಾಳೆ ಸಾಯಬಹುದು, ಆದ್ರೆ ಪಂಚವರ್ಣ ಸಾಯಬಾರ್ದು ಅನ್ನೋ ನಮ್ದು ಒಂದು ಅಭಿಲಾಷೆ ಇದೆ. ಕೋಟ ತೊಡುಕೆರೆ ಇರ್ಬೋದು, ಗಿಳಿಯ ರಸ್ತೆಯಲ್ಲಿ ಇರ್ಬೋದು, ಇವತ್ತು 4-5 ವರ್ಷ ದೊಡ್ಡ ದೊಡ್ಡ ಮರಗಳಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದು ಪಂಚವರ್ಣ ಯುವಕ ಮಂಡಲ ಮಾವುಕ್ಕಳದವರಿಗೆ ಇದೆ ಮೇಡಮ್.
1: ಸೊ ಪಂಚವರ್ಣ ಇಷ್ಟು ವರ್ಷದಿಂದ ಏನೆಲ್ಲ ಒಳ್ಳೆ ಕೆಲಸ ಮಾಡ್ಕೊ ಬಂದಿತ್ತ, ಅದ್ರೊಟ್ಟಿಗೆ ವರ್ಷಕ್ಕೆ 2 ಕಾರ್ಯಕ್ರಮ ಮುಖ್ಯವಾಗಿರುವಂತ ಕಾರ್ಯಕ್ರಮ ಆಸಡಿ ವಡ್ರ ಸದ್ಭವನ. ಸೊ ಇವೆರಡೂ ಕಾರ್ಯಕ್ರಮ ಇಷ್ಟು ಗರ್ಜಗ ಆತಿತ್ತಂದ್ರೆ ಅಂತವ್ರ ಸಹಕಾರ ಬೇಕು, ಮತ್ತೆ ನಿಮ್ಮೆಲ್ಲರ ಒಮ್ಮನಸ್ಸು, ಪಂಚವರ್ಣ ನಿಮ್ಮ ಸಂಸ್ಥೆಯ ಒಮ್ಮನಸ್ಸಿಂದ ಇಷ್ಟೊಳ್ಳೆ ಕಾರ್ಯಕ್ರಮಗಳು ಆತ ಬಂದ. ಅದ್ರೊಟ್ಟಿ ನಮ್ಮ ಬಪ್ಪತಿ ನಮ್ಮ ಬಂಡಕಸ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕಂಡೆ ನಿಮ್ಮ ವೆಹಿಕಲ್ ನಿಂತಿತ್ತ, ಅದರಲ್ಲಿ ಸಾಲು ಮರದ ತಿಮ್ಮಕ್ಕ, ಮೊನ್ನೆ ಅಷ್ಟೇ 300ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮದ ಕೆಲವು ತುಣುಕುಗಳು, ಆ ಫೋಟೋಸ್ ಎಲ್ಲ ಕಂಡೆ. ಅದು ನಡೆದಾಡುವಾಗ್ಲೇ, ಅದು ಓಡಾಡುವಾಗ್ಲೇ ಗೊತ್ತಾದ ಪಂಚವರ್ಣ ಓಡ್ತಾನೆ ಇರುತ್ತೆ ಅಂತ ಹೇಳ್ಕಂಡ. ಎಲ್ಲ ನೀವೇನ್ ಮಾತಾಡ್ರಲ್ಲ ಇಷ್ಟು ಹೊತ್ತ, ಬಹುಶಃ ನಂಗೆ 1 ಎಪಿಸೋಡ್ ಆತಿಲ್ಲ ಯಾಕಂತಿದ್ದು, 2 ಎಪಿಸೋಡ್ ಮಾಡಿ ಹಾಕಕ್ ಇನ್ನೂ ಇತ್ತು ನಿಮ್ ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ. ಅಲ್ಲಿ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮಗಳು ಇನ್ನಷ್ಟು ಪಂಚವರ್ಣ ಸಂಸ್ಥೆಯಿಂದ ಸಂಘಟನೆಯಿಂದ ಆತ ಇರಲಿ, ನಿಮ್ಮ ಎಲ್ಲ ಒಮ್ಮನಸ್ಸು ಮತ್ತೆ ಹುಮ್ಮಸ್ಸು ಇತ್ತಲ್ಲ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪ ಸ್ಟುಡಿಯೋ ಬಂದು ಇಷ್ಟು ಹೊತ್ತು ಕೂಕಂಡ ನಮ್ಮೊಟ್ಟಿಗೆ ಇಷ್ಟು ಲೈಕ್ ಮಾತಾಡೋದಕ್ಕೆ. ಈ ಕೆಲಸ ಸದಾ ಹಿಂಗೆ ಇರಲಿ, ಸದಾ ಎಲ್ಲ ಮನಸ್ಸುಗಳನ್ನ ನಿಮ್ ಒಳ್ಳೆ ಭಾವನೆ ಇದೆಯಲ್ಲ ಸದ್ಭಾವನೆ ತಲುಪಲಿ. ಧನ್ಯವಾದಗಳು.
0: ಧನ್ಯವಾದ.
1: ಸರಿ ಕೇಳುಗ್ರ, ಇಷ್ಟು ಒಳ್ಳೆ ಕಾರ್ಯಕ್ರಮ ಕೇಳಿಸ್ಕಂತಲ್ಲ ಇವತ್ತು ಆಸಾಡಿ ಒಡ್ರ ಸದ್ಭಾವನದಂತಹ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ. ಅದ್ರ ಒಟ್ಟಿಗೆ ಎಷ್ಟೊಂದು ಕಾರ್ಯಕ್ರಮಗಳು ಅವರ ಲಿಸ್ಟ್ ಅಲ್ಲಿ ಇದ್ವು, ಇನ್ನಷ್ಟು ಇದು ಮಾತಾಡೋಕೆ, ಬಟ್ ಟೈಮ್ ಆಯ್ತಲ್ಲ, ನಾವು ಹೊರಡ್ತೋ. ವಿಶ್ವಕುಂದ ಪ್ರಕನ್ನಡ ದಿನ ಆಸಾಡಿ ಹಬ್ಬ ಎಲ್ಲ ಕೂಕಂಡು ಈ ಮಾತನ್ನ ಕೇಳಿಸ್ಕೊಂಡವ್ರಿಗೆ ನಿಮ್ಗೂ ಧನ್ಯವಾದ ಹೇಳ್ತಾ ಮತ್ ಸಿಕ್ವ. ಕೇಂತಾ ಇರಿ ರೇಡಿಯೋ ಕುಂದಾಪ್ರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಬಂಡಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಂತಾಯಿರಿ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
2: ಹರ್ ಘರ್ ಸೂರ್ಯಘರ್.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಹೌದು, ನಮ್ಮ ಯಕ್ಷ ಸಮಾಗಮದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾ ಇತ್ತು. ಎಂತಂತ ಕೇಂದ್ರೆ, ಇದು ಸರಣಿ ಕಾರ್ಯಕ್ರಮ. ನಮ್ಮ ಕುಂದಾಪುರ ಕನ್ನಡದ, ನಮ್ಮ ಕುಂದಾಪುರ ಭಾಗದ, ಕುಂದಾಪುರ ಅಂದ್ರೆ ಕುಂದಾಪುರ ಪ್ಯಾಟಿಮ ಅಂತ ಅನ್ಕೋಬೇಡಿ, ನಮ್ಮ ಕುಂದಾಪುರ ಕನ್ನಡದವ್ರು ಎಲ್ಲೆಲ್ಲ ಇದ್ರು ಅವರೆಲ್ಲ ಒಟ್ಟಾಯ್ಕೊಂಡ ಯಕ್ಷಗಾನದ ಮೇಲಿನ ಪ್ರೀತಿಗೆ ಅವ್ರದ್ದೇ ಒಂದು ಸಂಸ್ಥೆ ಮಾಡಿಕೊಂಡು, ಅವ್ರದ್ದೇ ಒಂದು ಯಕ್ಷಗಾನ ತಂಡಗಳನ್ನ ಮಾಡಿಕೊಂಡು, ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಮಾಡೋರು ಬಹಳ ಜನ ಇದ್ರು, ಬಹಳ ತಂಡಗಳಿದ್ದಾವೆ. ಸೊ ಅವ್ರನ್ನೆಲ್ಲ ಕರೆದ ಆ ತಂಡಗಳೊಟ್ಟಿಗೆ ಮಾತಾಡುವ ಅಂತ ಹೇಳಿ ಅಂದ್ಕೊಂಡ ಈ ಕಾರ್ಯಕ್ರಮನ ಶುರು ಮಾಡಿದ್ದೆ. ಇದು ಯಕ್ಷಗಾನದ ಯಕ್ಷ ಸಮಾಗಮದ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇವತ್ತು ಪ್ರಪ್ರಥಮವಾಗಿ ನಮ್ಮೊಟ್ಟಿಗಿದ್ರ ರಾಧಾಕೃಷ್ಣ ಕುಂಜತ್ತಾಯರು. ಇವರದ್ದು ಯಕ್ಷಕಲಾವಲ್ಲರಿ ಅನ್ನುವಂತಹ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ತಂಡ ಇವ್ರು ಕಟ್ಕೊಂಡಿರ. ಇವರನ್ನ ನಾವು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಸೂಪರ್.
1: ಸೂಪರ್ ಆಗಿದ್ದೀರಾ. ಖುಷಿ ಅಂತ ಕೇಂದ್ರೆ, ನಮ್ಮ ರಾಧಾಕೃಷ್ಣ ಕುಂಜತ್ತಾಯರು ಚಂಡೆ ವಾದಕರು. ಹೌದು, ಬಹಳ ಮೇಳಗಳಲ್ಲಿ ಚಂಡೆ ವಾದಕರಾಗಿ ಕೆಲಸ ಮಾಡಿದವರು. ಅದ್ರೊಟ್ಟಿಗೆ ಖುಷಿ ಆದ ಇನ್ನೂ ಒಂದು ದೊಡ್ಡ ವಿಷಯ ಅದ್ಕೇಂದ್ರೆ, ಮಹಿಳೆಯರನ್ನ ಹಾಕೊಂಡೇ ಒಂದು ಯಕ್ಷಗಾನದ ತಂಡವನ್ನ ಕಟ್ಟಿದ್ದು. ಒಂದು ಕಾಲದಲ್ಲಿ ಯಕ್ಷಗಾನ ಅಂದ್ರೆ ಹೆಣ್ಮಕ್ಕಳಿಗಲ್ಲ, ಇದು ಬರೀ ಗಂಡ್ಮಕ್ಕಳಿಗೆ ಅಂದ್ರೆ ಅದ್ರ ಹೆಸರೇ ಎಂತ ಹೇಳ್ತಾರೆ, ಗಂಡು ಕಲೆ. ಗಂಡು ಕಲೆ ಅಂತ ಹೇಳ್ತಾರೆ. ಕಡೆಗೆ ಮುಗಿಸಿದ್ರೆ ಗಂಡು ಕಲೆ ಅಂತ ಹೆಣ್ಗಳಿ ಮಾಡುಕಾತಿಲ್ಲ ಅಂತ. ಆದ್ರೆ ಗಂಡು ಕಲೆ ಅಂತ ಎಂತ ಕಂದ್ರಿ ಸರ್ ಅದನ್ನ?
2: ಅವಾಗ ಮೋಸ್ಟ್ಲಿ ಅವಾಗ ಜಾಸ್ತಿ ಗಂಡಸರೇ, ಹೆಂಗಸರು ಈ ಯಕ್ಷಗಾನ ಫೀಲ್ಡ್ ಅಲ್ಲಿ ಕಡಿಮೆ ಇದ್ರು. ಗಂಡು ಕಲೆ ಮತ್ತೆ ಹಾರ್ಡ್ ವರ್ಕ್ ಅಲ್ಲ ಅದು ಸ್ವಲ್ಪ, ಅದಕ್ಕಾಗಿ ಯಾರು ಬರ್ತಿರ್ಲಿಲ್ಲ ಅನ್ಸತ್ ನನ್ನ ಲೆಕ್ಕದಲ್ಲಿ.
1: ಓಕೆ, ನಾನೊಬ್ರನ್ನ ಕೇಂದ್ರತಿಗೆ ಅವ್ರು ಹೇಳ್ರ, ಅದು ಗಂಡು ಕಲೆ ಎಂಬುದು ಎಂತಕ್ಕಂದ್ರೆ ಆ ಯಕ್ಷಗಾನ ವೇಷಗಳು ತುಂಬಾ ಭಾರಿ ಭಾರ.
2: ಅದೇ ವೇಟ್, ಹಾರ್ಡ್ ವರ್ಕ್.
1: ಅದನ್ನ ಹೆಣ್ಮಕ್ಳಿಗೆ ಅಷ್ಟು, ನಾವು ನಯ ನಾಜುಕು ಕೋಮಲೆಯರು, ಸೊ ಹಂಗಾಗಿ ಹೆಣ್ಮಕ್ಳಿಗೆ ಆತಿರ್ಲಿಲ್ಲ. ಆ ಕಾರಣಕ್ಕೆ ಅದನ್ನ ಗಂಡು ಕಲೆ ಅಂದ್ರೆ ಹೆಣ್ಮಕ್ಳ ಬಪ್ಪಕ್ಕಾಗಂತಲ್ಲ, ಬಟ್ ಕಾಲಾಂತರದಲ್ಲಿ ಹೆಣ್ಮಕ್ಳು ಕೂಡ ಯಕ್ಷಗಾನಕ್ಕೆ ಅರ್ಪಣೆ ಅಂದ್ರೆ ಪಾದಾರ್ಪಣೆ ಮಾಡಿದ್ರು ಅಂತಾಯ್ತು. ಈ ಮಹಿಳಾ ತಂಡ ಕೊಟ್ಟು ಯೋಚನೆ ಬಂದದ ಹ್ಯಾಂಗ್ ಸರ್ ನಿಮ್ಗೆ?
2: ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದಾಗ್ಲಿಕ್ಕೆ, ನಾನು ಯಕ್ಷಗಾನ ಫೀಲ್ಡ್ ಇಂದ ಹೊರಗೆ ಬಂದೆ ಅಂದ್ರೆ ರೆಗ್ಯುಲರ್ ಮೇಳಕ್ಕೆ ಹೋದವ, ಮೇಳ ಬಿಟ್ಟು ಮನೇಲಿ ಬಂದೆ. ನಮ್ದೆಲ್ಲ ಡಿವೈಡ್ ಆಯ್ತು ಲ್ಯಾಂಡ್ ಎಲ್ಲ, ಮನೇಲಿ ಸುಮ್ಮನೆ ಕೂತೆ. ಕಡೆ ನಮ್ಮ ಮಿಸ್ಸಸ್ ವೇಷ ಮಾಡ್ತರು, ಶ್ರೀಲಕ್ಷ್ಮಿ ಕುಂಜತ್ತಾಯ ಅಂತ.
1: ನಾನು ಶ್ರೀಲಕ್ಷ್ಮಿ
2: ಕುಂಜತ್ತಾಯ. ಕಡೆಗೆ ಅವ್ರ ಅಕ್ಕ ಒಬ್ರು, ಇವರು ತಾರಾ ಅಂತ, ಅವರು ಉಡುಪಿಯಲ್ಲಿ ಲೆಕ್ಚರ್. ಆನಂತರ ಅವ್ರ ಮತ್ತೊಬ್ರು ಅಕ್ಕ ಇಂದುಮತಿ ಅಂತ, ಶಿವಮೊಗ್ಗದಲ್ಲಿ ಇಂಗ್ಲಿಷ್ ಮೀಡಿಯಂ ಟೀಚರ್. ಕಡೆಗೆ ಲತಾ ಅಂತ ಮತ್ತೊಬ್ರು ಇದ್ರು, ನಮ್ಮ ಮಿಸ್ಸಸ್ ಅಕ್ಕ. ಅವ್ರ ಮಗಳು ವಂದನಾ ಅಂತ, ಅವಳು ಶಂಕರನಾಯ್ಕ ಕಾಲೇಜಿಗೆ ಹೋಗ್ತಿದ್ಲ ಅವಾಗ. ಅವರೆಲ್ಲ ಫ್ರೀ ಇದ್ರು, ಅವ್ರಿಗೆ ಎಲ್ಲ ನಮ್ ಫ್ಯಾಮಿಲಿ ಯಕ್ಷಗಾನದ ಹುಚ್ಚು. ಹಂಗೆ ಅವ್ರು ಹೇಳ್ರು, ಏ ಒಂದ್ ಕ್ಲಾಸ್ ಮಾಡುವ, ನಾವೆಲ್ಲ ವೇಷ ಮಾಡುವ. ಐರೋಡಿ ಮಂಜಾತ್ ಕುಲಾಲ್ರ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಬ್ಬನಿ ಮರ್ರೆ ನಮ್ಮಲ್ಲಿ ಒಂದ್ ಕ್ಲಾಸ್ ಮಾಡುವ ಮಕ್ಕಳಿಗೆಲ್ಲ ಕಲ್ಸಿ ಅಂದ್ರು. ಬಂದು ಒಂದೂವರೆ ವರ್ಷ ಕ್ಲಾಸ್ ಮಾಡಿದ್ರು ನಮ್ಮಲ್ಲೇ ಟ್ರಯಲ್.
1: ಅಲ್ಲೇ ಮರ್ರೆ, ಒಬ್ರು ಶಿವಮೊಗ್ಗದಲ್ಲಿ ಇಪ್ಪದ, ಒಬ್ರು ಉಡುಪಿಯಂಗ್ ಇಪ್ಪದ, ಮತ್ತೊಬ್ರು ಶಂಕರನಾರಾಯಣದಲ್ಲಿ ಇಪ್ಪದ, ನೀವು ಹಳ್ಳಿ ಹೊಳೆಂಗ್ ಇಪ್ಪದ ಅಲ್ದ? ಅದನ್ನ ಹೆಂಗ್ ಒಟ್ಟಕ್ಕದ ಹೆಂಗ್ ನೀವ್?
2: ಯಕ್ಷಗಾನ ಹುಚ್ಚಂದ್ರ ಹಂಗೆ, ಶಿವಮೊಗ್ಗದಿಂದ ಒಂದು ದಿನ ಟ್ರಯಲ್ ಗೆ ಅವ್ರು ಬಂದು ಹೋಗ್ತಿದ್ರು
1: ಹಳ್ಳಿಯೊಳಗೆ.
2: ಹಳ್ಳಿಯೊಳಗೆ ಶಾಲೆಯಲ್ಲಿ ಟ್ರಯಲ್, ಶಾಲೆಯವರು ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ಗೆ, ಸಭಾಭವನ ಬಿಟ್ಕೊಡ್ತಿದ್ರು ವಾರದಲ್ಲಿ ಒಂದಿನ. ಶನಿವಾರ ದಿನ ಮಧ್ಯಾಹ್ನ ಮೇಲೆ, ಆದಿತ್ಯವಾರ ದಿನ ಮಧ್ಯಾಹ್ನ ಮೇಲೆ ಇಟ್ಕೊಂತಿದ್ವಿ ನಾವು, ಇಲ್ಲ ಶನಿವಾರ ಮಧ್ಯಾಹ್ನ ಮೇಲೆ. ಒಂದು ಟ್ರಯಲ್ಗೆ 2 ಗಂಟೆ ಟ್ರಯಲ್ಗೆ ಶಿವಮೊಗ್ಗದಿಂದ ಬಂದು ಮತ್ತೆ ರಾತ್ರಿ ಬಸ್ ಹತ್ತದ್ದು ಇತ್ತು ಅವ್ರು, ಇಲ್ಲ ಬೆಳಿಗ್ಗೆ ಬೇಗ ಹೋಗ್ತಿದ್ರು. ಮಾರನೆ ದಿನ ಶಾಲೆ ರಗಳೆ ಆಗ್ತಲ್ಲ.
1: ಎಷ್ಟು ಆಸಕ್ತಿ ಇತ್ತು ಮಾರ್ರೆ,
2: ಭಾರಿ ಇಂಟ್ರೆಸ್ಟ್ ಅವರಿಗೆಲ್ಲ. ಈಗಲೂ ವೇಷ ಮಾಡ್ತಾರೆ ನಮ್ ಟೀಮ್ ಅಲ್ಲೇ.
1: ಸೊ ಒಂದೂವರೆ ವರ್ಷ ನೀವು ಐರೋಡಿ ಅವರು ಕುಲಾಲ್ ಅವರಿಂದ ನೀವು ಟ್ರೈನಿಂಗ್ ತಕೊಂಡ್ರಿ ಎಲ್ಲಾರು, ಅಂದ್ರೆ ಅವರಿಗೆಲ್ಲ ಆಸಕ್ತಿ ಇತ್ತು, ಯಾರು ಹೆಜ್ಜೆ ಕಲ್ತಿರ್ಲ?
2: ಇಲ್ಲ, ನಮ್ಮ ಹೆಂಡತಿ ಎಲ್ಲ ಮೊದ್ಲು ವೇಷ ಮಾಡಿದ್ರು, ಆದ್ರೂ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇರ್ಲಿಲ್ಲ, ನಮ್ಗೆ ಮಾಡಿದ್ಮೇಲೆ ಪರ್ಫೆಕ್ಟ್ ಇರ್ಕಂತ.
1: ನಿಮ್ಗ ಅವ್ರೆಲ್ರಿಗೂನ?
2: ಎಲ್ಲರಿಗೂ.
1: ಇದ್ರಲ್ಲಿ ನಿಮ್ ಮಗಳು ಕೂಡ ಇದ್ದಾರೆ?
2: ಮಗಳು ಅವಾಗ ಸಣ್ಣವಳು. ಅವಳು
1: ಅಷ್ಟು ಸಣ್ಣ, ಹೆಸರು ಎಂತ?
2: ಅವಳು ವೈಷ್ಣವಿ ಕುಂಜತ್ತಾಯ ಅಂತ.
1: ಓಕೆ.
2: ಅವಳು ನಾನೇ ಮನೆಯಲ್ಲೆಲ್ಲ ಹೆಜ್ಜೆ ಹೇಳಿ ಕೊಡ್ತಿದ್ದೆ, ನನಗೂ ಸ್ವಲ್ಪ ಸ್ವಲ್ಪ ಹೆಜ್ಜೆ ಎಲ್ಲ ಬತ್ತು, ಅದನ್ನೆಲ್ಲ ಅವಳಿಗೆ ಕಲಿಸ್ತಾ ಇದ್ದೆ. ಕಡೆಗೆ ಅವಳು ಕಲಿದೆ ಬಾಲಗೋಪಾಲ ವೇಷ ಮಾಡ್ತಿದ್ಲ ಅಲ್ಲಿ, ನಾನು ಹೇಳಿಕೊಟ್ಟದ್ರಲ್ಲೇ ಬಾಲಗೋಪಾಲ ಮಾಡ್ತಿದ್ಲು. ನಮ್ದು ಸಂಘ ಮುಂಚೆ ಹೆಸರು ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಅಂತಿತ್ತು.
1: ಅದ್ಯಾಕೆ ಗೋಪಾಲ?
2: ಅದು ನಮ್ಮ ಊರಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು. ಆ ನಂತರ ಅಲ್ಲಿ ಎಲ್ಲ ಮಕ್ಕಳೆಲ್ಲ ಇದ್ದಿದ್ರು, ಪ್ರಾಯದ ಹೆಂಗಸರೆಲ್ಲ, ಅವರೆಲ್ಲ ಮದುವೆ ಆಗಿ ಹೋದ್ರು, ಒಬ್ರೊಬ್ರು ಒಬ್ರೊಬ್ರೆ ಹೋದ್ರು. ಕಡೆ ಉಳಿದದ್ದು ಮಾತ್ರ ನನ್ನ ಹೆಂಡತಿ ನನ್ನ ಮಗಳ ಮಾತ್ರ, ಮತ್ತೆಲ್ಲ ಮದುವೆ ಆಗಿ ಹೋದ್ರು.
1: ಇದು ಯಾವ ವರ್ಷದಲ್ಲಿ ನೀವು?
2: ಇದು ಸಾಧಾರಣ 2006 5 6 7 ಟೈಮ್ನಲ್ಲಿ. ಕಡೆಗೆ ಆ ನಂತರ ಇವರು ಹೆಜ್ಜೆ ಎಲ್ಲ ಕಲಿತು ಕ್ಲಾಸ್ ಮಾಡಿ ಎಲ್ಲ ಆದ್ರಕೂಡ ಈ ಕುಂಟಿಕಾನ್ ಮಠದಿಂದ ಒಂದು ಲಂಡನ್ ಕಾಂಪಿಟೇಷನ್ ಏನೋ ಒಂದು ಯಕ್ಷಗಾನ ಕಾಂಪಿಟೇಷನ್ ಮಾಡ್ರು ಹವ್ಯಾಸಿ ಸಂಘದಿಂದ. ಆವಾಗ ನಮ್ದು ಕ್ಲಾಸ್ ನಡೀತಾ ಇತ್ತು ಹೆಜ್ಜೆ ತರಗತಿ. ಕಡೆ ನಮಗೂ ಫೋನ್ ಮಾಡಿದ್ರು ಅವರು, ಯಾರೋ ಒಬ್ರು ಮಂಜುನಾಥ್ ಬಟ್ಟೆ ಯಾರು ಕಾರ್ಕಳದವ್ರು, ನಿಮ್ದೊಂದು ಟೀಮ್ ಇದೆಯಂತೆಲ್ಲ ಕೊಡಿ ಪ್ರೋಗ್ರಾಮ್ ಅಂದ್ರು. ಕಡೆ ನಾವು ಕೂಡಲೇ ಎಲ್ಲ ಮೀಟಿಂಗ್ ಮಾಡಿ ಮಕ್ಕಳೆಲ್ಲ ಹೇಳ್ರೆ ಮಾಡುವ ಮಾಡುವ ಅಂತ. ಕಡೆಗೆ ಪ್ರಸಂಗ ಟ್ರಯಲ್ ಸ್ಟಾರ್ಟ್ ಮಾಡ್ತು ಶಶಿಪ್ರಭೆ, ರಾಣಿ ಶಶಿಪ್ರಭೆ ಅಂತ.
1: ಅಂದ್ರೆ ನೀವೀಗ ಅದು ಹೆಣ್ಮಕ್ಳದ ಟೀಮ್ ಆಯ್ಪುಕೋಯೆ, ನೀವು ಆಯ್ಕೆ ಮಾಡಿಕೊಳ್ಳುವ ಪ್ರಸಂಗ ಎಲ್ಲ ಹೆಣ್ಮಕ್ಳಿಗೆ ಸೂಟ್ ಆಪಂಗೆ ಹಂಗೆ ಯೋಚನೆ ಮಾಡಿ?
2: ನಮ್ದು ಹೆಣ್ಮಕ್ಳಿಗಾದ್ರು ಎಲ್ಲ ನಮ್ದು ಈಗ ಕುಶಲವ ಮಾಡತ್ ನಾವು, ಕುಶಲವ ಮಕ್ಕಳು ಹುಡುಗಿಯವರೇ ಮಾಡುದು, ಕುಣಿತರು ಮೇಳದವ್ರು ಕುಣದಂಗೆ ಕುಣಿತರು. ಸಾಫ್ಟ್ ಪ್ರಶ್ನೆ ಇಲ್ಲ ನಮ್ಮಲ್ಲಿ, ಸಾಫ್ಟ್ ವೇಷನು ಮಾಡ್ತರು, ಈ ವೇಷನು ಸಾಫ್ಟ್ ಅದು ಮಾಡುವವರು ಮಾಡ್ತಾರೆ. ನಮ್ಮ ಹೆಂಡತಿ ಅಲ್ಲ ನಮ್ಮ ಮಿಸ್ಸಸ್ ಸ್ವಲ್ಪ ನರ್ತನ ಅಲ್ಲ ಕಡಿಮೆ, ಅವಳು ಅದಕ್ಕೆ ಶಶಿಪ್ರಭೆ ಮಾಡ್ತಳು, ಮಾತಾಂಡ ತೇಜನು ಮಾಡ್ತಳು, ಅವಳು ಆಲ್ರೌಂಡರ್, ಹಾಸ್ಯನು ಮಾಡ್ತಳು, ಶ್ರೀವೇಷನು ಮಾಡ್ತಳು. ನಮ್ಗೊಂಥರ ಈ ಸಾಂಬಾರ್ ಬಟ್ಲು ಇದ್ದಂಗ ಅವಳು,
1: ನಿಮ್ಮ ಹೆಂಡತಿ
2: ಮನೆಯಲ್ಲೂ ಸಾಂಬಾರ್ ಬಟ್ಲು ಇರುತ್ತೆ, ಅವಳು ಅಡುಗೆ ಮನೆಯಲ್ಲಿ ನಮ್ ಸಂಘದಲ್ಲೂ ಒಳ್ಳೆ ಸಾಂಬಾರ್ ಬಟ್ಲು ಇದ್ದ
1: ಎಲ್ಲದಕ್ಕೂ ಸಲ್ತಾರೆ
2: ಎಮರ್ಜೆನ್ಸಿಗೆ. ಹಿಂದಿನಿಂದವರಿಗೂ ನನ್ನ ಹತ್ರ ಆತಿಲ್ಲ ಆತಿಲ್ಲ ಅಂತ ಇರ್ತಿಲ್ಲ, ಆಟ ದಿನ ಪರ್ಫೆಕ್ಟ್ ಮಾಡ್ತಳು,
1: ಸಖದಾಗಿ ಮಾಡ್ತಾಳೆ,
2: ಒಳ್ಳೆ ಮಾಡ್ತಾಳೆ, ಅದೊಂದು ಖುಷಿ ನಮ್ಗೆ. ನಮ್ ಮಗಳು ಬಿಡಿ, ಅವರೆಲ್ಲ ಹುಡುಗಿಯವ್ರು ಬೇಗ ಕಲ್ತ್ಕೊಂಡಿದ್ರೆ ಈಗ ರೆಗ್ಯುಲರ್ ಅವಳು ಈ ಮೇಳದಲ್ಲೂ ಎಲ್ಲ ವೇಷ ಮಾಡ್ತಾಳೆ ಎಲ್ಲರೊಟ್ಟಿಗೂ.
1: ಮಗಳು
2: ಮಗಳು ಟ್ರಯಲ್ಗೆ ಎಲ್ಲ ರಿಹರ್ಸಲ್. ನಾವು ನಮ್ ಸಂಘದ ಆಟದಲ್ಲಿ ಈಗ ನಮ್ಮ ಆಟ ಮಾಡ್ರು ರಿಹರ್ಸಲ್ ಇಲ್ಲ ನಮ್ದು, ಪ್ರಸಂಗ ಒಂದ್ 4 ದಿನ ಮುಂಚೆ ಹೇಳಿಬಿಟ್ಟೆ ಇಂತ ಪ್ರಸಂಗ ಸೆಟ್ ಮಾಡ್ಕೊಳ್ಳಿ ಅಂತ. ಅವ್ರವ್ರೆ ಎಲ್ಲ ಒಂದು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ್ಯಾವ ಪದ್ಯ ಅಂತ ಕೇಳಿದ್ರು ಟಿಕ್ ಮಾಡಿ ಕೊಡುತ್ತ, ರೆಡಿ ಆಗಿ ಬಂದ್ಬಿಟ್ರೆ
1: ಅಷ್ಟೇ.
2: ಒಂದ್ ಗಂಟೆ ಬೇಗ ಬಂದು ಭಾಗವತರ ಹತ್ರ ಕೇಳ್ತಾರೆ ಹೆಂಗೆ ಏನಂತ, ಅಷ್ಟು ಬಿಟ್ರೆ ನಾವು ರಿಹರ್ಸಲ್ ಹಿಮ್ಮೇಳ ಇಟ್ಕೊಂಡು ಬೇರೆ ಸಂಘ ಟೈಪ್ ಎಲ್ಲ ಮಾಡೋದಿಲ್ಲ. ಅಂದ್ರೆ ಅವ್ರ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇದ್ರೆ ಎಲ್ಲವರು,
1: ಬಟ್ ಅದು ಡೈಲಾಗ್ಸ್ ಡೈಲಾಗ್ ಎಲ್ಲ
2: ಎಲ್ಲಾದ್ರೂ ರೆಡಿ ಮಾಡ್ಕೊಂತಾರೆ, ಪದ್ಯದಲ್ಲೇ ಇದೆಯಲ್ಲ ಡೈಲಾಗ್ಸ್, ಪದ್ಯದಲ್ಲೇ ಡೈಲಾಗಿ ಬರುತ್ತಲ್ಲ ಅವ್ರು, ಅದ್ರಲ್ಲೇ ಎಲ್ಲ ರೆಡಿ ಮಾಡ್ಕೊಂತಾರೆ. ಮತ್ತೆ ಬೇರೆ ಈಗೆಲ್ಲ ಗೂಗಲ್ ಅಲ್ಲೆಲ್ಲ ಹೊಡೆದ್ರು ಬಂದ್ಬಿಡತ್ತೆ ಯಕ್ಷಗಾನ, ಯೂಟ್ಯೂಬ್ ಅಲ್ಲಿ ನೋಡ್ತರು, ತುಂಬಾ ಯಕ್ಷಗಾನ ನೋಡ್ತರು, ಬರೇ ವೇಷ ಮಾಡೋದಲ್ಲ ಇವರು. ಯಕ್ಷಗಾನ ಪ್ರೋಗ್ರಾಮ್ ಇದ್ರೆ ಆಟ ನೋಡ್ತರು, ಇವ್ರಿಗೆ ಬೇಕಾದ ಪ್ರಸಂಗ ಇದ್ರೆ ಏನ್ ಮಾತಾಡಿದ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಸ್ವಲ್ಪ. ಕಡೆ ಒಂದ್ ಮೊನ್ನೆ ಎಲ್ಲ ಒಂದ್ ನಮ್ ಮಗಳು ಆಟಕ್ಕೆ ಹೋದಾಗ ಹೇಳ್ತಿದ್ಲು, ಭಾಗವತರ ಒಂದ್ ಹೇಳ್ತಿದ್ದ ಇವ್ ಮತ್ತೊಂದ್ ಮಾಡ್ತಾ ಇದ್ದೆ ಯಕ್ಷನಪ್ಪ ಅಂತಿರ್ಲಿ.
1: ಅದನ್ನ ನಿಮಗ್ ಗೊತ್ತತ್ತ?
2: ನಮ್ಗ್ ಗೊತ್ತತ್ತ, ಅವ್ರಿಗೆ ಗೊತ್ತತ್ತ, ಆದ್ರೆ ನಾವ್ ಅದನ್ನ ಹೇಳುದಿಲ್ಲ ಎಲ್ಲರ ಹತ್ರ. ಅವಳು ನನ್ನ ಹತ್ರ ಬಂದ್ ಹೇಳು ಈಗ ಯಕ್ಷಗಾನ ಹಂಗೆ ಅಂದೆ, ಕುಣದ್ರು ಸೈ ಅಂತ ಯಕ್ಷಗಾನ.
1: ಅಂದ್ರೆ ಭಾಗವತರ ಭಾಗವತಿಕೆಗೂ ಇಲ್ಲಿ ಯಾರ ಪಾತ್ರಧಾರಿಗಳು ಮುಮ್ಮೇಳದಲ್ಲಿದ್ದಾರೆ ಅವರ ನೃತ್ಯ ಅವರ ಡೈಲಾಗ್ ಡೆಲಿವರಿಗೂ ಸಂಬಂಧ ಇಲ್ಲ.
2: ಅಲ್ಲ, ಕೆಲವು ಹುಡುಗರ ಮಕ್ಕಳದ್ ಇಲ್ಲ, ಅದು ಗ್ರಹಿಸುದಿಲ್ಲ, ಪದ್ಯ ಎತ್ತದ ಕೂಡಲೇ ಕುಣಕ್ ಶುರು ಮಾಡ್ರು.
1: ಸೊ ಅವೆರಡಕ್ಕೂ ಇರುಪುರು ಇಲ್ಲ ಅಂತ್ರಿ ನೀವು?
2: ಅಂದ್ರೆ ಎಲ್ಲರಲ್ಲ, ಕೆಲವೊಂದಿಷ್ಟು ಜನರಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತು ಮಾಡೋಕೆ ಗ್ರಹಿಸುದಿಲ್ಲ ಅದ್ರ ಬಗ್ಗೆ. ಈ ಪ್ರೇಕ್ಷಕರು ಹಂಗೆ ಜಾಸ್ತಿ ಕೊಣದ ಕೂಡ್ಲೆ ಚಪ್ಪಾಳೆ ತೊಟ್ರು ಬಿಸಿಲು ಹೊಡೆದ್ರು ಬಾರಿ ಅವನಿಗದ್ ನಾವು ಖುಷಿ ಆಯ್ತಂತ. ಅವ್ ಮಾಣ ದಿನ ಅದನ್ನೇ ಮಾಡುದು.
1: ಅಂದ್ರೆ ಆ ಪ್ರೇಕ್ಷಕರಿಗೂ ಅಂತ ಅಭಿರುಚಿ ಇಪ್ಪುದಿಲ್ಲ, ಅಂದ್ರೆ
2: ಅವರಿಗೆ
1: ಸರಿ ತಪ್ಪನ್ನ ವಿಶ್ಲೇಷಿಸುವ
2: ಮನ್ಸಿ ಖುಷಿ ಆದ್ರೆ ಸಹಿ.
1: ಕರೆಕ್ಟ್.
2: ಈ ಹಿರಿಯ ಕಲಾವಿದ್ರು ಕೆಲವ್ರು ಆಟ ನೋಡ್ದವ್ರು ಹೇಳ್ತಾರೆ ಇಲ್ಲ ಅವ್ ಹಂಗ್ ಮಾಡೋಕಾಗಿತ್ತು ಅಂತ, ಅದೊಂದು ಜನ ಒಪ್ಪುದಿಲ್ಲ. ಈ ನಾನೇ ಕಲಾವಿದನಾಗಿ ಒಂದ್ ಆಟದಕ್ಕೆ ಹೋದಾಗ ಅಲ್ಲಿ ಏನಾದ್ರೂ ಹಿಂಗಿಂದ ಅದ್ ನೋಡ್ರಿ, ನಾನ್ ಬೇರೆ ಜನರ ಹತ್ರ ಹೇಳ್ರು ಏ ನೀವು ಬಾರಿ ಹಿಂದಿದ್ರಿ ಮರ್ರೆ, ಈಗಲಿಂದ ಈ ಜನರೇಷನ್ ಅಪ್ಡೇಟ್ ಆಗ್ಲಿಲ್ಲ ನೀವು ಅಂತ.
1: ಹೌದು,
2: ನಿಜವಾಗಿ ನಾವು ಈಗ್ಲಿಂದ ಅಪ್ಡೇಟ್ ಆಗ್ಲಿಲ್ಲ, ನಾನೇ ಒಪ್ಕೊಂತ.
1: ಇದು ಇದು ಆಕ್ಚುಲಿ ಆ ಜನರೇಷನ್ ಇಂದ ಬೆಳೆದು ಬಂದವರು ಇದಾರಲ್ಲ ಯಕ್ಷಗಾನದಲ್ಲಿ, ಇದು ಎಲ್ರಿಗೂ ಆಗ್ತಾ ಇರೋ ಸಮಸ್ಯೆ. ನಮ್ಮ ಮನೇಲಿ ನನ್ನ ಮಾವನನ್ನ ನಾನು ಕಾಣ್ತಾ ಇರ್ತೆ, ಯಕ್ಷಗಾನ ಪದಾಲ ಹಾಕೊಂಡೆ ಇಪ್ಪುದು, ಯಕ್ಷಗಾನ ಪ್ರಸಂಗ ಹಾಕೊಂಡೆ ಇಪ್ಪುದು, ಆ ಪದಾಲ ಹಾಡೋತಿ ಭಾಗವತರು ಸ್ವಲ್ಪ ಎಳೆದ್ರೆ, ಆ ಶೈಲಿಯಲ್ಲಿ ಸ್ವಲ್ಪ ಭಿನ್ನತೆ ಸಿನಿಮೀಯ ದಾಟಿ ತಂದ್ರೆ ಸಮಾಬೈತ್ರು ಅವರು ಅಂದ್ರೆ ಅಪ್ಡೇಟ್ ಆಯ್ಲ.
2: ನಮ್ಮ ಮನೆಯಲ್ಲೂ ನಾ ಎಲ್ಲಾರು ಕಾಳಿ ನೋಡ್ರು ಪದ್ಯ ಹಾಕ್ತೆ, ನಮ್ಮ ಮನೆಯೊಳ ಹೇಳುದು ಅಯ್ಯೋ ಇದೆಂತ ಪದ್ಯ ಮರ್ರೆ, ಇದ್ನ ಇದ್ ಹೆಂಗ್ ಕೆಲಸ ಮಾಡೋದು ಹೆಂಗ್ ನಂಗ ನೋಡ್ರ ಪದ್ಯ ಕೆಲಸ ಮಾಡೋಕಾತಿಲ್ಲ ಅಂತಲಿ ಇವಳು.
1: ಅಷ್ಟು ಶಾಸ್ತ್ರೀಯವಾಗಿದೆ
2: ಅದು, ಪರ್ಫೆಕ್ಟ್ ಇರುತ್ತಲ್ಲ. ಇವರಿಗೆ ಇವ್ರು ಕಂಡದ ಇತ್ತೀಚಿನ ಪದ್ಯಗಳು. ನಮ್ಮ ಟೀಮಿಗೆ ಇವ್ರು ಶಂಗನಾಯ್ ಸುರೇಶ್ ಶೆಟ್ರು ಅವರು ಮೊದ್ಲು ಪೆರಡೂರು ಮೇಳದಲ್ಲಿ ನಾವು ಹುಟ್ಟೆ ಇತ್ತು, ನಾನ್ ಚೆಂಡಗಿದ್ದೆ, ಅವ್ರು ಪದ್ಯಕ್ಕಿದ್ರು. ಅನಂತರ ಮೊಗೆಬೆಟ್ ಪ್ರಸಾದ್ ಅಂತ,
1: ಪ್ರಸಾದ್ ಮೊಗೆಬೆಟ್,
2: ಮೊಗೆಬೆಟ್ ಪ್ರಸಾದ್ ಅವ್ರು ನಮ್ ಟೀಮಿಗೆ ಬರ್ತಾರೆ ಪದ್ಯಕ್ಕೆ. ಅವರೇ ಇಬ್ರು ನಮ್ ಜಾಸ್ತಿ ಬಂದಿದ್ದು ಅವರಿಬ್ರು. ನಾ ಫಸ್ಟ್ ನಮ್ದು ಆಟ ಫಿಕ್ಸ್ ಆದ್ರೂ ಕೇಳುದೇ ಸುರೇಶ್ ಶೆಟ್ರು, ಇಲ್ಲ ಅಂದ್ರೆ ಮೊಗೆಬೆಟ್. ಅವರಿಬ್ರು ಭಾಗವತ್ಗೆ ಇಲ್ಲ ಅಂದ್ರೆ ನಮ್ದು ಆಟ ಕ್ಯಾನ್ಸಲ್. ನಾ ಬೇರೆ ಯಾರನ್ನ ಹಾಕೊಂಡ್ ಮಾಡುದಿಲ್ಲ, ನಮ್ ಟೀಮಿಗೆ ಅವ್ರ ಸೆಟ್ ಹಾಕ್ರ.
1: ಪ್ರಸಂಗನೆಲ್ಲ ನೀವು ಹೆಂಗೆ ಆಯ್ಕೆ ಮಾಡ್ಕೊಂತೀರಿ ಸರ್?
2: ನಾವೊಂದು ನಾಲ್ಕೈದು ಪ್ರಸಂಗ ಸೆಟ್ಟಿಂಗ್ ನಮ್ದು, ಒಂದು ಶಶಿಪ್ರಭೆ, ಒಂದು ಕುಶಲವ, ಒಂದು ಕಂಸವದೆ, ಒಂದು ರಾಮಾಶ್ವಮೇಧ. ರಾಮಾಶ್ವಮೇಧ ಅಂದ್ರೆ ಈ ವೀರಮಣಿ ಕತೆ ಹಿಂದಿಂದು, ಮಾಯಾಪುರಿ ಅಂತಾರ ಅದಕ್ಕೆ. ಅದು ಮತ್ತೆ ಸುಧನ್ವ ಅರ್ಜುನ ಎಲ್ಲ ಮಾಡತ್ ನಾವು. ನಮ್ದು ಸಣ್ಣ, ಈಗ ಇರೋದು ನಾವು ಏಳು ಜನ ನಮ್ ಟೀಮ್ ಅಲ್ಲಿ, ಏಳು ಜನಿಗೆ ಆಗುವಷ್ಟು ಪ್ರಸಂಗ
1: ಅಷ್ಟೇ ಪಾತ್ರಧಾರಿಗಳು ಅಂತದ್ದೇ ಪ್ರಸಂಗ ಹೇಳ್ಕಂತ್ರಿ. ನೀವಾಗ ಅದಕ್ಕೆ ಹೆಸರು ಚೇಂಜ್ ಮಾಡ್ರಿ ಅಂದ್ರಿ, ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಮಂಡಳಿ ಆತನ ಏನೋ ಇತ್ತಲ್ಲ ಹೆಸರು, ಅದನ್ನ ಚೇಂಜ್ ಮಾಡ್ರಿ. ಅದೆಂತ ಚೇಂಜ್ ಮಾಡ್ರಿ?
2: ಫುಲ್ ಒಂದ್ಸರಿ ಈ ಲಂಡನ್ ಕಾಂಪಿಟೇಷನ್ ಬಂದಾಗ ಈ ಹಳೆ ಟೀಮ್ ಅಲ್ಲಿ ಇದ್ದವ್ರು ಯಾರು ಇಲ್ಲ ಈಗ. ಕಡೆಗೆ ನಮ್ಮ ಇವರೇ ಅಲ್ಲ ಕಲಾವಿದ್ರೆಲ್ಲ ಸೇರಿ, ಇಲ್ಲ ಬೇರೆ ಟೀಮೇ ಸಪರೇಟ್ ಮಾಡುವ ನಾವು, ಮೊದ್ಲಿನ ಹೆಸರೇ ಬೇಡ ಬೇರೆ ಅಂತ ಮಾಡುವ ಅಂತ ಮಾಡಿ ಈ ಹೆಸರಿಟ್ಟು ಕಡೆಗೆ.
1: ಇದಾಗಿ ಎಷ್ಟು ಟೈಮ್ ಆಯ್ತು ಈಗ ಯಕ್ಷ ಕಲಾವಲ್ಲರಿ ಆಗಿ? ಎಷ್ಟು ಟೈಮ್ ಆಯ್ತು?
2: ಇದು ಸಾಧಾರಣ 2014 ಅನ್ಸುತ್ತೆ
1: ಶುರು ಮಾಡಿದ್ದ. ಆಕ್ಚುಲಿ ಒಂದ್ ತಂಡ ಕಟ್ಕೊಂಡು ಉಮೇದಲ್ಲಿ ಕಟ್ಟಿ ಹೊತ್ತು ಅದ ತಂಡದಲ್ಲಿ ಉಳಿಸ್ಕೊಂಡ್ಕಲ್ಲ, ಕಲಾವಿದ್ರನ್ನಾಗ್ಲಿ ಅಥವಾ ಲಿಪ್ಪರ್ನಾಗ್ಲಿ ಯಾರನ್ನೇ ಆಗ್ಲಿ, ಅದೆಷ್ಟು ಕಷ್ಟ ಸವಾಲ್ ಅಂತ ಅನ್ನಿಸ್ತೀನಿ.
2: ಅಲ್ಲ ಉಳಿಸ್ಕೊಂಡೇ ಕಷ್ಟ ನಮ್ದೀಗ ನೋಡಿ, ನಮ್ದು ಒಬ್ರು ಶ್ರುತಿ ಕನ್ನಂತ ಅಂತ ಡಾಕ್ಟರ್, ಅವಳು ನಮ್ ಟೀಮ್ ಅಲ್ಲಿ ವೇಷ ಮಾಡುವವರು, ಅವ್ರು ಇರೋದು ಬೆಂಗಳೂರಲ್ಲಿ. ಅವರು ನಾವೀಗ ಒಂದು ಆಟಕ್ಕೆ ಒಪ್ಕೊಂಡ್ರು ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ, ನಾವಿಲ್ಲ ಅವ್ರ ಬದ್ಲಿ ಬೇರೆ ಜನ ಸೆಟ್ ಮಾಡ್ಕೊಳ್ಳೋದು. ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ಲು, ಅವರು ರಿಟೈರ್ ಅಂದ್ರೆ ನಮ್ ಟೀಮ್ ಸಿಗುದೇ ಇಲ್ಲ, ಈಗ ಮಗು ಸಣ್ಣದು ಆಗಲ್ಲ ಸಮಸ್ಯೆ. ನನ್ ಮಗಳು ಹಾಗೆ ಈಗ ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡುದು. ನಾನಿಲ್ಲ ಆಟ ಒಪ್ಕೊಂಡ್ರೆ ಅಪ್ಪ ನಾನ್ ಬರುದಿಲ್ಲ ಅಂದ್ರೆ ನನ್ ಕತೆಗೆ ಆಯ್ತು. ನಮ್ ಮಿಸ್ಸಸ್ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಅಂದ್ರು ಕಷ್ಟ. ಏನೋ ದೇವ್ರ ಲೆಕ್ಕದಲ್ಲಿ ಅವ್ರವ್ರೊಳಗೆ ಹೊಂದಾಣಿಕೆ ಮಾಡ್ಕೊಂಡು ಅಂತೂ ಆಟಕ್ ತೊಂದ್ರೆ ಇಲ್ಲ. ಕಡಿಮೆ ಆದ್ರೆ ನಾವು ಹೊರಗಿನ ಜನ ಕರ್ಕೊಂತೇವೆ, ನಾನು ಲೇಡೀಸ್ ಯಾರಾದ್ರೂ ಇದ್ರೆ. ನಾಡಿದ್ ಚೌತಿಯಲ್ಲಿ ಪ್ರೋಗ್ರಾಮ್ ಇದೆ ಈಗ, ನಮ್ಮ ಅಶ್ವಿನಿ ಕೊಂಡ್ರಕುಳ್ಳಿ ಅವರು ಹೇಳಿದೆ ಬನ್ನಿ ಅಂತ, ನಮ್ ಮಗಳಿಗೆ ಅವರಿಗೂ ಟಚ್ ಇದೆ, ವೇಷ ಎಲ್ಲ ಮಾಡಿದ್ರು ಬರ್ತೇ ಅಂದು ಒಪ್ಕೊಂಡಿದ್ರು. ಹಾಗೆ ಕಡಿಮೆ ಆದಾಗ ಯಾರನ್ನಾರು ಲೇಡೀಸ್
1: ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಲೇಡೀಸೇ
2: ಆಗಿಲ್ಲ ಈಗ, ಬರೀ ಲೇಡೀಸ್ ಆಗುದಿಲ್ಲ ಕೆಲವು. ನಾಡಿದ್ದೀಗ ನಮ್ಮ ನಿಮ್ ಬಣಕಷ್ಟ ಕಾಲೇಜ್ ಲೆಕ್ಚರ್ ಶಶಾಂಕ್ ಪಟೇಲ್ ಅಂತ ಇದ್ರು, ಅವ್ರದೇ ಕುಶಲ ಹೌದು ರಾಮ. ಈಗ ಚೌತಿಲಿ ಸೆಪ್ಟೆಂಬರ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಸ್ವಲ್ಪ ಈಗ
1: ಮಾಡ್ತಿದ್ರಿ.
2: ಹೌದು, ಹಾಸ್ಯಗಾರರು ಎಷ್ಟು ಮಾಡಿದ್ರು ಲೇಡೀಸ್ ಚಂದ ಮಾಡ್ತಾರೆ, ಆದ್ರೆ ಈ ಜೆಂಟ್ಸ್ ಮಾಡಿದಷ್ಟು ಗಂಡಸರು ಮಾಡ್ದಂಗ ಅಷ್ಟು ಚಂದ ಆಗ್ತಿಲ್ಲ.
1: ಅದ್ ಯಾಕೆ ಹಂಗೆ?
2: ಅದ್ ಏನೋ ಏನೋ ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಈ ಮೇಳದಲ್ಲೆಲ್ಲ ನೋಡಿ ನೋಡಿ, ಮತ್ತೆ ಈ ಸ್ವರದ ಪ್ರಭಾವ ಇತ್ತಲ್ಲ ಕೆಲವು ಹೆಂಗಸ್ರದ್ದು, ಲೇಡೀಸ್ ಅವ್ರದ್ದು ಸ್ವರ ಸಣ್ಣ ಸ್ವಲ್ಪ, ಗಂಡಸರ ಸ್ವರ ದಪ್ಪ. ಮತ್ತೆ ಇವ್ರಿಗೆ ಎಲ್ಲಾ ರೀತಿಯ ಒಂದು ಈ ಕೆಲವು ಡಬಲ್ ಮೀನಿಂಗ್ ಮಾತಾಡೋದಿಲ್ಲ ಹೆಂಗಸರು, ಈ ಗಂಡಸರೆಲ್ಲ ಜಾಸ್ತಿ ಬಂದ್ಬಿಡುತ್ತೆ.
1: ಅಲ್ಲ ಡಬಲ್ ಮೀನಿಂಗ್ ಬೇಕಂತ್ರೆ ನೀವು?
2: ಬೇಡಪ್ಪ, ಯಾಕೆ ಸುಮ್ಮನೆ, ಅದಕ್ಕಿಂತ ಬೇರೆ ಬೇರೆ ವಿಷಯಗಳು ಹಾಸ್ಯಗಳು ತುಂಬಾ ಇದೆ.
1: ಅಲ್ಲ ನಾವು ಅಡುಗುಲಜ್ಜಿ, ಈ ಗಂಡು ಮಕ್ಳು ಅಡುಗುಲಜ್ಜಿ ಹಾಕೊಂಡ್ ಬರ್ತಿದ್ರಲ್ಲ ಯಕ್ಷಗಾನ ನಾಗಶ್ರೀಗಳ ಅಡುಗುಲಜ್ಜಿ ನಾಗಶ್ರೀಗಳ ಬತ್ತಲ್ಲ, ಅದನ್ನೆಲ್ಲ ಕಂಡು ನಾವು ತುಂಬಾ ಗಮ್ಮತ್ತಲ್ಲಿ ಅದನ್ನೆಲ್ಲ ಕಂಡು ಅದೊಂದು ಮನರಂಜನೆ ಆಯ್ತು. ಗಂಡಸ್ರೆ ಅಡುಗುಲಜ್ಜಿ ಹಾಕ ಬಂದ್ರೆ ಈಗ ಹೆಣ್ಣು ಮಕ್ಳು ಆ ತರದ್ ಮಾಡ್ರೆ ಲೈಕ್ ಆತಿಲ್ಲ ಮೇಡಮ್?
2: ಹೆಂಗಸ್ರಿಗೆ ಅಡುಗೋಲಜ್ಜಿ, ಶಶಿಪ್ರಭೆಯಲ್ಲಿ ಒಂದು ಅಜ್ಜಿ ಬರುತ್ತೆ ದ್ವಾರಪಾಲಕಿ, ಅದು ಲೇಡೀಸ್ ಒಳ್ಳೆ ಮಾಡ್ತಾರೆ. ಅದೇ ಕೀಚಕವಾದ ವಿಜಯ ಭಕ್ತ, ಅದ್ ಹೆಂಗಸ್ರಿ ಮಾಡೋದು ಕಷ್ಟ. ಅದ್ ನರ್ತನು ಸ್ವಲ್ಪ ಇತ್ತು, ಮತ್ತೊಂಚೂರು ಗಣಸರು ವರ್ಚಸ್ಸಿನ ವೇಷಗಳು ಕೆಲವು, ಈ ದ್ವಾರಪಾಲಕ ಇದೆಲ್ಲ ಮಾಡಬಹುದು ಕೆಲವು ಅಡುಗೋಲಜ್ಜಿ. ಕೆಲವೊಂದಿಷ್ಟು ಇದ್ರಲ್ಲಿ ಕಂಸವಧಿಯಲ್ಲಿ ರಜಕ ಬರುತ್ತೆ, ಅದನ್ನು ಹೆಂಗಸರು ಮಾಡ್ತಾರೆ, ಕೆಲವರು ಚಂದ ಮಾಡ್ತಾರೆ. ಈ ಕೆಲವೊಂದು ವೇಷಗಳು ಸ್ವಲ್ಪ ಗಂಡಸರಿಗೆ ಸೂಟ್ ಆಗುತ್ತೆ ಜಾಸ್ತಿ
1: ಅಂತೇಳಿ
2: ಹೇಳಿದ್ರೆ ಮಾಡ್ತರು, ಆದ್ರೂ ಅದು ಅಷ್ಟು ಒಳ್ಳೆದಾಯ್ಕ ಅಂತಿಲ್ಲ,
1: ಇಫೆಕ್ಟಿವ್ ಆಗ್ತಿಲ್ಲ ಅಂತ. ಮತ್ತೆ ಕೆಲವದಕ್ಕೆ ಧ್ವನಿ ಭಾರ ಎಲ್ಲ ಬೇಕಾಗ್ತ.
2: ಅದೇ ಅದೇ ಕೆಲವು ಹಾಸ್ಯಗಳಿಗೆ ಈ ಗಂಡಸರ ಸ್ವರದ ಈ ಇದ್ರಲ್ಲಿ ಶನೀಶ್ವರ ಮಾತ್ಮೇಲೆ ನಂದಿ ಶೆಟ್ಟಿ ಅಂತೇಳಿ ನಂದಿ ಶ್ರೇಷ್ಠಿ ಅಂತ ಬರ್ತ, ಅದು ಈಗ ಹೆಂಗಸರು ಮಾಡ್ರೆ ಆ ಸ್ವರ ಭಾರ ಇರೋದಿಲ್ಲ ಅವರಿಗೆ, ಸ್ವರ ಭಾರ ಒಂದ ವೆಯ್ಟ್ ಸ್ವರದಲ್ಲಿ ಗೊಡ್ಸ ಸ್ವರ ಇರುದಿಲ್ಲ, ಹಂಗಾಗಿ ಸ್ವಲ್ಪ ಹೆಂಗಸ್ರಿಗೆ ಕಷ್ಟ ಅನ್ಸುತ್ತೆ.
1: ಅದು ಕಷ್ಟ ನ್ಯಾಯ ಒದಗಿಸುಕ್ ಆತಿಲ್ಲ ಅಂತ ಹೇಳಿ
2: ಮಾಡ್ತರು, ಅದು ಬೇರೆ. ಆದ್ರೆ ಜನರಿಗೆ ರೀಚ್ ಆಗು ಕಡಿಮೆ ಆಗ್ತದೆ.
1: ನೀವೊಂದು ವರ್ಷಕ್ಕೆ ಎಷ್ಟು ಪ್ರಸಂಗಗಳ ಪ್ರದರ್ಶನ ಮಾಡ್ತ್ರಿ?
2: ನಾವು ಮಾಡೋಕೆ ಮುಂಚೆ ಒಂದು 8 ಆಟ ಮಾಡ್ತಿತ್ತು ವರ್ಷಕ್ಕೆ, ಒಂದು ರೆಗ್ಯುಲರ್ ಅಂತಲ್ಲ ತಿಂಗಳಿಗೆ ಒಂದ್ 2 ತಿಂಗಳಿಗೆ. ನಾವು ಬೇಜಾರಾದ್ರೂ ಆ ಕ್ಷಣ ಮಾಡೋದಿತ್ತು ನಮ್ದೇ ದುಡ್ಡು.
1: ಹೌದಾ?
2: ಕಮರ್ಷಿಯಲ್ ಅಲ್ಲಿ ನವರಾತ್ರಿ ಎಲ್ಲ ಒಂದು ಆಟ ಕೇಳು ಇಲ್ಲ ಮರೇ, ಆಟ ಎಲ್ಲ ಫುಲ್ ಆಯ್ತು, ಅದು ದುಡ್ಡೆಲ್ಲ ಕೊಡು ಕಷ್ಟ ಮಾರ್ರೆ ಅಂದ್ರೆ, ದುಡ್ಡು ಕೇಳಲ್ಲ ಮರ್ರೆ ಆಟ ಮಾಡು ಆಟ ಜಾಗ ಕೊಡಿ ಅಂತ. ಅಲ್ಲ ನೀವೇ ಮಾಡಿದವ್ರು ಅಡ್ಡಿಲ್ಲ ಅಂದ್ರೆ ಸಿಟ್ಟು ಬಂತ, ಸಿಟ್ಟು ಬಂತು ಬೇಜಾರಾಯ್ತು. ಊರ್ ಮನೆಯವ್ರಿಗೆ ಒಂದು ಪ್ರೋಗ್ರಾಮ್ ಸಿಕ್ಕಲ್ಲ ಅಂದ್ ಕಡೆ ಎಲ್ಲ ಮಕ್ಳಿಗೆಲ್ಲ ಆಟ ಮಾಡುವ ಅಂತ, ಕಡೆ ನಾನೇ ಕೈಯಿಂದ ಹಾಕೊಂಡು ಆಟ ಮಾಡ್ತು. ಕಡೆ
1: ಎಷ್ಟು ಕೈಯಿಂದ ಅಂದ್ರೆ ಎಷ್ಟು ಖರ್ಚು?
2: ಸುಮಾರು ಹೊತ್ತು ಹಿಮ್ಮೇಳದವ್ರಿಗೆ ಕೊಡ್ಕ, ಭಾಗವತರಿಗೆ ಕೊಡ್ಬೇಕು, ಮದ್ಲೆಗಾರರು ಚಂಡೆ ನಾನೇ ಬಾರಿಸ್ತೇನೆ ಫ್ರೀ. ಡ್ರೆಸ್ ಗೆ ಒಂದು 15,000 ಡ್ರೆಸ್ ಗೆ ಟೋಟಲ್ ಒಂದು 25,000 ಖರ್ಚಾಗುತ್ತೆ.
1: ಡ್ರೆಸ್ ನಲ್ಲಿ ನೀವು ಎಲ್ಲಿಂದ ತರ್ತೀರಿ?
2: ಡ್ರೆಸ್ ಇಲ್ಲೇ ಸಾಲಿಗ್ರಾಮ. ಮತ್ತೆ ಮುಂಚೆ ನಮ್ಮ
1: ಮೇಳದವರಿಂದನೆ ತಪ್ಪದ ನೀವು?
2: ಅಲ್ಲ, ಡ್ರೆಸ್ ಕಾಸ್ಟ್ಯೂಮ್ಸ್ ಯಕ್ಷಗಾನ ಕಾಸ್ಟ್ಯೂಮ್ಸ್ ಬಾಡಿಗೆಗೆ ಇತ್ತೀಗಲ್ಲ.
1: ಓಕೆ.
2: ಒಂದು ಸಾಲಿಗ್ರಾಮದಲ್ಲಿ ಇದೆ ಗಣೇಶ ಅಂತ ಒಂದು, ಅದ ಮುಂಚೆ ಇರ್ಲಿಲ್ಲ. ನಾವು ಮಂಕಿ ಭಾಸ್ಕರ್ ಗೌಡರ್ ಅಂತ ಅಲ್ಲಿಂದ ತರಿಸ್ತಿತ್ತು ಉತ್ತರ ಕನ್ನಡದಿಂದ. ಅವ್ರಿಗೂ ನಮ್ಗೆ ಒಂಥರ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ನಮ್ಗೆ ಅವ್ರ ದುಡ್ಡಿನ ನಿರೀಕ್ಷೆ ಇಲ್ಲ. ನಮ್ ಟೀಮ್ ಒಟ್ಟಿಗೆ ಬಂದ್ರೆ ದುಡ್ಡಿನ ನಿರೀಕ್ಷೆ ಇಲ್ಲ ಅವರಿಗೆ, ನಮ್ದು ಆಟ ನಮ್ದೇ ಟೀಮ್ ಅಂತ ಅವರಿಗೆ. ಒಂಥರ ಮನೆಯವರಿದ್ದಂಗೆ ನಮ್ಗೆ ಹೆಂಗಸರಲ್ಲ ಕಟ್ಟಿ ಬಿಡುದು ಅದಿದೆಲ್ಲ ಒಂಥರ ಭಾರಿ ವಿಶ್ವಾಸದಲ್ಲಿ ಚಂದ.
1: ಇದು ಸಹ ಎಂತಂದ್ರೆ ಈಗ ಮಹಿಳಾ ಯಕ್ಷಗಾನ ಅಂತಂದ್ರೆ ಮಹಿಳೆಯರಿಗೆ ವೇಷ ಎಲ್ಲ ಕಟ್ಟುದಿರುತ್ತಲ್ಲ, ಅದನ್ನ ಮಹಿಳೆಯರೇ ಅಥವಾ ನೀವು ಹೆಂಗೆ? ಅದು ಯಾವ
2: ಗಂಡಸರು ಗಂಡಸರು ಬರ್ತದೆ. ಅದೇ ನಮ್ಗೆ ಭಾಸ್ಕರ್ ಗೌಡರು ಅಂದ್ರೆ ನಮ್ಗೊಂಥರ ಫ್ಯಾಮಿಲಿ, ನಮ್ಮ ಅಣ್ಣ ತಮ್ಮ ಹಿಂಗ ಆ ಮನಸ್ಥಿತಿಯಲ್ಲೇ ಬಂದು ನಮ್ಗೆ ವೇಷಮೆಲ್ಲ ಮಾಡಿಬಿಡ್ತಾರೆ. ಈಗೀಗ ನಮ್ಮಲ್ಲಿ ಕೆಲವರೆಲ್ಲ ಮೇಕಪ್ ಮಾಡ್ಕೊಂತಾರ,
1: ಅವ್ರವರೇ
2: ಮಾಡ್ಕೊಂತಾರ, ಅಭ್ಯಾಸ ಆಯ್ತು. ಅವ್ರು ಕಾಸ್ಟ್ಯೂಮ್ಸ್ ಕಟ್ಟಿ ಬಿಡುಕೆ ನಾನು ಓದಿದ್ದೆ ಕೆಲವು ಸರಿ, ನಮ್ಮ ಮಗಳಿಗೆಲ್ಲ ನಾನು ಕಟ್ಟಿ ಬಿಡ್ತೆ ಕೆಲವು ಸರಿ. ಅಂದ್ರೆ ಈ ಕ್ಯಾದ್ಗಿ ಮುಲ್ಲೆ ಮೇಲಿಂದೆಲ್ಲ ಕಟ್ಟುಗ್ ಬರ್ತಿಲ್ಲ ನಂಗೆ, ಕೆಳಗಿನ ಕಸೆ ಹಾಕುದು ಅದೆಲ್ಲ ನಾ ಕಟ್ಟಿ ಬಿಡ್ತೆ ಅವ್ರಿಗೆಲ್ಲ. ಅದು ಜಾಸ್ತಿ ಹೊರಗಿನವ್ರನ್ನೇ ಕರ್ಸುದು ನಾವು, ಸ್ವಲ್ಪ ಪ್ರೋಗ್ರಾಮ್ ಟೈಮ್ ಫ್ರೀ ಇರ್ಬೇಕಂತ.
1: ಅದ್ ನೀವು ಈ ಪ್ರಸಂಗನೆಲ್ಲ ತಕಂತ್ರಲ್ಲೇ ದೂರ ದೂರಕ್ಕೆ ಹೋತ್ರಿ ಅಥವಾ ಇಲ್ಲೇ ಹತ್ರನೇ ಸುತ್ತಾಡ್ತ್ರ? ಯಾಕಂದ್ರೆ ಹೊಯ್ಕಲ್ಲ ಹಾಪುದು ಬಪ್ಪುದು ಎಲ್ಲ ಇರುತ್ತಲ್ಲ, ಅದೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
2: ನಾವು ಯಾರು ಎಲ್ಲಿ, ನಾವು ಬೆಂಗಳೂರಲ್ಲೂ ಆಟ ಮಾಡಿದ್ ನಾವು, ಒಂದ್ ಆಟ ಬೆಂಗಳೂರಲ್ಲಿ ಮಾಡಿ ಬಂದಿತ್ತು, ಇದೇ ಕುಶಲವ ಪ್ರಸಂಗ.
1: ಓಕೆ, ಎಲ್ಲಿ ಮಾಡಿದ್ರಿ ಬೆಂಗಳೂರಲ್ಲಿ?
2: ಬೆಂಗಳೂರಲ್ಲಿ ಅಲ್ಲಿ ನೆಟ್ಕಲಪ್ಪ ಸರ್ಕಲ್ ಹತ್ರ ಒಂದು ಡ್ಯಾನ್ಸ್ ಸ್ಕೂಲ್ ಇದೆ, ನಂಗೆ ಕರೆಕ್ಟ್ ಹೆಸರು ನೆನಪಿಲ್ಲ, ಈ ಶ್ರುತಿಕಾನಂತ ಅಂತ ಹೇಳಿದ್ನಲ್ಲ ಡಾಕ್ಟರ್, ಅವ್ರ ಅಂಡರ್ ಆಗಿದ್ದದು. ಅವರು ಯಾರು ಡ್ಯಾನ್ಸ್ ಮಾಸ್ಟರ್ ಅಂತ ಕೃಷ್ಣ ಅಂತ ಹೆಸರು, ಅವರು ಭರತನಾಟ್ಯ ಇದ್ರು, ಅವ್ರ ಸ್ಕೂಲ್ ಅಲ್ಲೇ ಪ್ರೋಗ್ರಾಮ್ ಮಾಡುದು ನಾವು. ಅವರು ಖುಷಿ ಪಟ್ರು ಭಾರಿ, ಅಂದ್ರೆ ಭಾರಿ ಹೊಸ್ತನದ ಕುಣಿತಗಳು ಅದೆಲ್ಲ ಇರ್ಲಿಲ್ಲ ನಮ್ಮಲ್ಲಿ, ಮತ್ತ ಭಾಷೆಗಳು ಈ ಮಾಮೂಲಿ ಮೇಳದ ಭಾಷೆಗಳು ಕಡಿಮೆ, ನಮ್ಮದೇ ಆದ ಪದ್ಯದ ಅರ್ಥಗಳು.
1: ಮೇಳದ ಭಾಷೆಗಳಲ್ಲ
2: ಮೇಳದಂದ್ರೆ ಈಗಲ್ಲ, ಇವತ್ ಮಾತಾಡಿದ್ ನಾಳೆ ಮಾತಾಡೋದಿಲ್ಲ ಅವ್ರು, ಬೇರೆ ಬೇರೆ ಅವ್ರ ಮನೆಯಿಂದ ಹೊರಟದ್ದು ಬಸ್ಸಿಗೆ ಬಂದದ್ದು ಬರುವ ವರ್ಷ ಯಾವ ಮೇಳಕ್ಕೆ ಹೋಗುದು
1: ಎಲ್ಲ
2: ತಕೊಂಡದ್ದು ಅದೆಲ್ಲ ಮಾತಾಡ್ತದೆ, ನಮ್ದೆಲ್ಲ ಆ ವಿಷಯಗಳ ಯಾವ್ದು ಬರೋದೇ ಇಲ್ಲ. ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಮತ್ ನಾವು ಏನ್ ಹೇಳಿಕೊಟ್ಟಿತ್ತು ಅದೇ, ಅದ್ರಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾರೆ ಬೇಕಿದ್ರೆ ವಿಷಯಗಳೆಲ್ಲ. ಅಷ್ಟು ಬಿಟ್ರೆ ನಿಮ್ಗೆ ಈಗಲಿನ ಈ ನಮ್ದು ವೈಯಕ್ತಿಕ ಅರ್ಥಗಳು ಅದು ಯಾವ್ದು ಬರ್ಲಿಕ್ಕಿಲ್ಲ ನಮ್ಮಲ್ಲಿ. ಕುಣಿತಗಳು ಅಷ್ಟೇ, ಬಾರಿ ನೀವು ಕ್ಯಾರ್ಗಿ ಮುಲ್ಲೆ ನೆಲಕ್ಕೆ ತಾಕ್ಸೋದು ಹಿಂದ್ ಬಾಗುದು ಅದೆಲ್ಲ ಮಾಡ್ಲಿಕ್ಕಿಲ್ಲ, ಸರ್ಕಸ್ ಇಲ್ಲ, ಕುಣಿತಾರೆ.
1: ಜಿಮ್ನಾಸ್ಟಿಕ್ ಯಕ್ಷಗಾನ
2: ಯಾವುದು ಇಲ್ಲ, ಪ್ಯೂರ್ ಯಕ್ಷಗಾನ ಇರ್ಕಂತ. ಕುಣಿತಗಳು ಅಷ್ಟೇ, ಆಕಾರಗಳು ಹೊಸ್ತು ಕುಣಿದ್ರು ಅಡ್ಡಿಲ್ಲ, ಆಕಾರ ಬೇಕು ಅದಕ್ಕೆ, ಮತ್ತೆ ಕಾಲಲ್ಲಿ ಉಚ್ಚಾರ ಬೇಕು. ದಿನಾಗಡ್ದಿಗೆ ಅದೇ ಕುಣಿದ್ರು ಅದೇ ಬರ್ಬೇಕು, ಒಟ್ಟು ಕಾಲ ಆಡ್ಸರ್ ಆಗುದಿಲ್ಲ. ನಾವು ಬಾರ್ಸೋರು ಹಂಗೆ ಅದನ್ನೇ ಬಾರಿಸ್ಬೇಕು ನಾವು, ದಿನಾಗಡ್ದಿಗೆ ಅದೇ ಅಂತ ಅದನ್ನೇ ಬಾರಿಸ್ಬೇಕು, ಬಿಟ್ರೆ ಕೈ ಚುರುಕಿದೆ ಅಂತ ಬೇರೆ ಬಾರ್ಸಿದ್ರೆ ನಮ್ಗೆ ಅವ್ರಿಗೆ ಸೆಟ್ ಆಗುದಿಲ್ಲ. ಅವ್ರು ಕುಣದಕ್ಕೂ ನಾವು ಬಾರಿಸೋದಕ್ಕೂ ಅಷ್ಟು ಸೆಟ್ಟಿಂಗ್ ಇದ್ರೆ ಮಾತ್ರ ಚಂದ.
1: ಸೊ ನೀವು ಅದನ್ನ ಸಾಂಪ್ರದಾಯಿಕವಾಗಿ ಇಟ್ಕಂತಾನೆ ಒತ್ತು ಕೊಡ್ತೀರಾ?
2: ಜಾಸ್ತಿ ಕೊಡ್ತಾರೆ, ಆದ್ರೂ ಈ ಮಕ್ಕಳು ಹುಡುಗರು ಈಗ ಕೇಳುದಿಲ್ಲ. ಅವರು ಸ್ವಲ್ಪ ಈ ಬೇರೆ ಯಕ್ಷಗಾನ ಎಲ್ಲ ನೋಡಿ ಹೊಸ ಹೊಸ ಕುಂತ ಎಲ್ಲ ಶುರು ಮಾಡಿದ್ರು ನಮ್ಮಲ್ಲಿ.
1: ಮತ್ತೆ ಹೆಂಗ್ ಮನವೊಲಿಸ್ತ್ರಿ ಅವ್ರನ್ನ?
2: ಆದ್ರೂ ಒಪ್ಪುದಿಲ್ಲ, ಕೆಲವು ಮಧ್ಯದಲ್ಲಿ ಕೊಂಡು ಬಿಡ್ತಾರೆ, ರಂಗಸ್ಥಳದಲ್ಲಿ ಹೇಳುವಂಗಿಲ್ಲ, ಬಂದ ಮೇಲೆ ಬೈದ್ರು ಅಡ್ಡಿಲ್ಲ ಅಂದ್ಬಿಡ್ತರು. ಬಂದ್ ಚೌಕಿಲ್ ತೊಂದ್ರೆ ಇಲ್ಲ, ಅಪ್ಪನ ಎಲ್ಲ ಬೈದು ತೊಂದ್ರೆ ಇಲ್ಲ, ಬೈದು ಅಲ್ಲಿ ರಂಗಸ್ಥಳದಲ್ಲಿ ಮಾತಾಡೋಂಗಿಲ್ಲ, ಅವ್ರು ಕೊಣದ್ ಬಾರ್ಸ್ಲೇಬೇಕಾ, ಬಾರ್ಸ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಸೇಮ್.
1: ಬಟ್ ನಿಮ್ಗೆ ಎದೆಯೊಳಗ ಒಂಥರ ಆತಿರತ್ತ?
2: ಆತಿರತ್ತ ಆದ್ರೆ ಸಿಟ್ಟು ಬತ್ತವ್ರಿ, ನಂಬದಿ ತಿರುಗುದೇ ಇಲ್ಲ, ಇಲ್ಲ ಚೌಕಿ ಬಂದ ಮೇಲೆ ಅಲ್ಲ ಮತ್ ಕಂಡ್ಕೊಂಡ್ರೆ ಸುಮ್ಮನೆ.
1: ಸೊ ಇದೆಲ್ಲದ ನಡುವೆ ನೀವು ಇಷ್ಟು ವರ್ಷದಿಂದ 2006 ಶುರು ಮಾಡಿದ?
2: 2006-07 ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿವರೆಗೆ. ಈಗ ವರ್ಷಕ್ಕೊಂದ್ 2 ಆಟಕ್ ಬಂದಿದ್ದೇವೆ ಅಷ್ಟೇ.
1: ಮೊದ್ಲೆಲ್ಲ ಎಷ್ಟೆಷ್ಟು ಮಾಡ್ತಿದ್ರೆ?
2: ಒಂದ್ 8 ತಾಟ.
1: 8 ತಾಟ ಮಾಡ್ತಿದ್ರೆ ಈಗ ಈ ತರ ಹವ್ಯಾಸಿ ತಂಡ ಕಟ್ಕೊಂಡಿದ್ದು ನಿಮ್ಗೆ ಅಟ್ಲೀಸ್ಟ್ ಖರ್ಚು ಮಾಡೋ ದುಡ್ಡಾರು ಬತ್ತ ಹೆಂಗೆ?
2: ದುಡ್ಡು ಅಂತ ಇಲ್ಲ, 35,000 ಆಟ ಮಾಡ್ಕೊಂಡು 40,000 ಖರ್ಚು ಮಾಡುದಷ್ಟೇ.
1: ಆತರ
2: ಈಗ ದೂರದ ಬಂದವ್ರಿ ಅಟ್ಲೀಸ್ಟ್ ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ನಾವು ಬಂದ್ ಬೆಂಗಳೂರಿಂದ ಬಂದ್ರ ಅಂತ ಮಾಡುವ, ಅವ್ರಿಗೊಂದು ಬಸ್ ಚಾರ್ಜ್ ಯಾರು ಕೊಡ್ಕಲ್ಲ, ಅದೆಲ್ಲ ಕೊಟ್ಕೊಂಡು ಡ್ರೆಸ್ ಬಾಡ್ಗಿ ಹಿಮ್ಮೇಳದಾರ ಅವ್ರ ಇವ್ರದ್ದು ವೆಹಿಕಲ್ ಬಾಡ್ಗಿ ಎಲ್ಲ ಕೊಟ್ಕೊಂಡು ಕಳೆದ ವರ್ಷ ಒಂದ್ 3-4 ಆಟ ಹಂಗೆ ಐತೆ, ಎಲ್ಲ ಆಟದಲ್ಲೂ ಒಂದ್ 5,000-6,000 ಕೈ ಬಿಡ್ತು
1: ನಿಮ್ ಕೈಯಿಂದ.
2: ನಮ್ ಕೈಯಿಂದ ಬಿಡ್ತು, ಆರೋ ಒಂದ್ ಖುಷಿ, ನಮ್ ಟೀಮ್ ಆಟ ಮಾಡ್ತಲ್ಲ ಅಂತ.
1: ಅದೊಂದು ಹುಚ್ಚು ಪ್ರೀತಿ ಇರುತ್ತಲ್ಲ ಯಕ್ಷಗಾನದ ಮೇಲೆ,
2: ಒಂದ್ ಯಕ್ಷಗಾನಕ್ಕಾಗಿ ಒಂದ್ ಇಂತಿಷ್ಟು ಕಳೋದಂತ. ಬೇರೆದ್ ಕಲೆ ಎಷ್ಟೆಷ್ಟೋ ಕಳಿತ್ ನಾವು, ಹೋಗ್ಲಿ ವರ್ಷಕ್ಕೊಂದ್ 10,000-20,000 ಕಳೀತಪ್ಪ ನಮ್ ಖರ್ಚು ಅಂತ. ನಮ್ದು ಆ ಮನಸ್ಥಿತಿ.
1: ಆದ್ರೆ ನೀವು ಯಕ್ಷಗಾನ ಬಿಟ್ಟಿದ್ದೆ ಅಂತ ಕಂದ್ರೆ ನೀವು ಚಂಡೆವಾದ
2: ಚಂಡೆಗೆ ಬಿಟ್ಟಿದ್ದು, ನಾನ್ ಪೆರ್ಡೂರು ಮೇಳದಲ್ಲಿ ಇದ್ದೆ ಅವಾಗ.
1: ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಇದ್ದೀರಿ ಸರ್?
2: ಮುಂಚೆ ಸ್ಟಾರ್ಟಿಂಗ್ ನಾಗರಕೋಟ್ಗೆ ಮೇಳ ಅಂತ, ಅದರಲ್ಲಿ 2 ವರ್ಷ ಇದ್ದೆ. ಆ ನಂತರ ಅವ್ರ ಮೇಳ ಕೈದಾಯ್ತು, ಅದು ಭಾರಿ ಸಾಂಪ್ರದಾಯದ ಮೇಳ ಅದು. ಅದು ಸಾಂಪ್ರದಾಯ ಅಂದ್ರೆ ಅವ್ರ ವೇಷ ಹಿಂಗೆ ಇರ್ಬೇಕಂತ.
1: ಅದೆಲ್ಲಿ ಅದು? ನಾಗರಕೋಟ್.
2: ನಾಗರಕೋಟ್ಗೆ ಅಂದ್ರೆ ಹೊಸನಗರ ಮತ್ತೆ ಇದು ಕಾರ್ಗಡಿ ರಾಮಚಂದ್ರಪುರ ಮಠ ಇದೆಯಲ್ಲ,
1: ಹೌದು,
2: ಅಲ್ಲೇ ಹತ್ರ ಅದು. ನಾಗರಕೋಟ್ಗೆ ದುರ್ಗಾಂಬ ಯಕ್ಷಗಾನ ಕಲಾ ಸಂಘ ಅಂತ ಮೇಳ ಅದು. ನಾನು ಅದ್ರಲ್ಲಿ 2 ವರ್ಷ ಇದ್ದೆ. ಅಲ್ಲಿ ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ಕಿಲ್ಲ, ಕಾಲು ಚೌಕಿ ಅಂದ್ರೆ ದೇವಸ್ಥಾನ ಅಂತ, ಚೌಕಿಯೊಳಗೆ ಬೀಡಿ ಸೇರ್ಲಿಕ್ಕಿಲ್ಲ, ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ಕಿಲ್ಲ. ನಾನು ಆ ವರ್ಷ ಇದ್ದೆ, 6 ತಿಂಗಳಲ್ಲಿ ನಾನು ಒಂದು 5-6 ಜಾತಿ ಚಪ್ಪಲಿ ಕಳ್ಕೊಂಡಿದ್ದೆ. ನಾನು
1: ಹೊರಗಡೆ ಇಟ್ಟು
2: ಹೊರಗಡೆ ಇಡುದು, ಆಟ ಬಂದ್ರೆ ಚಪ್ಪಲಿ ಹಾಕೊಂಡು ಹೋಗ್ತೀನಿ. ಆವಾಗೆಲ್ಲ ಸಂಬಳ ಕೇಳಿದ್ರೆ ನಗಾಡ್ತಾರೆ, 6 ತಿಂಗಳಿಗೆ 2,000 ಸಂಬಳ. ತಿಂಗಳ
1: ವರ್ಷದಲ್ಲಿ ಸರ್? ಇದು
2: ಸಾಧಾರಣ 1990-91 1990-91 ಆ ಟೈಮ್ ನಲ್ಲಿ. ಅದೇ 2 ವರ್ಷ ಮಾಡಿದೆ. ಕಡೆಗೆ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಆ ವರ್ಷ ಕೊಳುವಾಡಿ ಅಂತ ಒಂದ್ ಮೇಳ ಇತ್ತು, ಹೆರಂಜಲ್ ಸುಬ್ಬಣ್ಣ ಗಾಣಿಗರು ಮಾಡಿದ್ರು. ಅದ್ರಲ್ಲಿ ಒಂದ್ 3 ತಿಂಗಳಿದ್ದೆ ನಾನು. ಕಡೆಗೆ ಅದು ಅವ್ಯವಸ್ಥೆ, ಸ್ವಲ್ಪ ನಾನು ಕಡೆಗೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಆ ನಂತರ ಸೌಕೂರು ಮೇಳಕ್ಕೊಂದು ಸ್ವಲ್ಪ ಟೈಮ್ ಹೋದೆ ಬದ್ಲಿಗಾಗಿ, ಅವ್ರಿಗೂ ಚಂಡೆಯವ್ರ ಪ್ರಾಬ್ಲಮ್ ಇತ್ತು, ಅದಕ್ಕೋದೆ. ಆ ನಂತರ ಕಮಲ್ಶಲೆ ಮೇಳಕ್ಕೆ ಬಂದೆ. ಕಮಲ್ಶಲೆ ಮೇಳದಲ್ಲಿ ಒಂದ್ 2-3 ತಿರುಗಾಟ ಆಗಿದೆ ಟೋಟಲಿ, ಒಂದೇ ವರ್ಷ. ಒಂದ್ ವರ್ಷ ಬಿಟ್ಟು ಕಡೆಗೆ ಅವರು ಬೇರೆ ಯಾರನ್ನ ಹಾಕೊಂಡ್ರು, ನಮ್ದೇ ಸರಿಯಾಗ್ಲಿಲ್ಲ, ಒಂದೇ ನಮ್ಗೆ ಸರಿಯಾಗ್ಲಿಲ್ಲ, ಏನೋ ಆಯ್ತು ಟೋಟಲಿ, ನಮ್ಗವ್ರಿಗೂ ಅಷ್ಟು ಸರಿ ಬರ್ಲಿಲ್ಲ. ಲಾಸ್ಟ್ ಅದೆಲ್ಲ ಬಿಟ್ಟು ಪೆರ್ಡೂರ್ ಮೇಳಕ್ಕೆ ಹೋದೆ, ಟೆಂಟ್ ಮೇಳಕ್ಕೆ ಅಂತ. ಒಂದ್ 2 ತಿರುಗಾಟ ಮಾಡಿದೆ ಅದ್ರಲ್ಲಿ, ಒಳ್ಳೆ ಖುಷಿ ಆಯ್ತು. ಅಲ್ಲಿ ಒಳ್ಳೆ ಕಲಾವಿದ್ರು ಮತ್ತೆ ತುಂಬಾ ಜನರ ಪರಿಚಯ ಆಗತ್ತೆ, ಎಲ್ಲ ವರ್ಗದ ಜನ ಸಿಕ್ತರು, ಒಳ್ಳೆಯವರು ಕೆಟ್ಟವರು ಎಲ್ಲ. ಆದ್ರೆ ನಂಗೆ ಪೆರ್ಡೂರ್ ಮೇಳಕ್ಕೆ ಹೋದ್ಮೇಲೆ ಭಾರಿ ನನ್ನ ಲೈಫೇ ಚೇಂಜ್ ಆಯ್ತು.
1: ಯಾವ ತರ ಚೇಂಜ್ ಆಯ್ತು
2: ಅಲ್ಲ, ಕೆಲವೊಂದು ಕಲಾವಿದ್ರು ಒಡನಾಟ, ಒಳ್ಳೆ ಕಲಾವಿದರು, ನಮ್ಮ ಈ ಸುಬ್ರಹ್ಮಣ್ಯ ದಾರೇಶ್ವರರು ನನ್ಗೆ ಭಾರಿ ಆತ್ಮೀಯರು, ಅವರು ನಮ್ ಭಾರಿ ಸಲಿಗೆ ಇತ್ತು. ಮತ್ತೆ ರಂಗಸ್ಥಳದಲ್ಲಿ ಅಂದ್ರೆ ಗಜಾನ ದೇವಾಡಿಗೆ ಮೇನ್ ಚಂಡೆಗಾರ, ನಾನು ಒತ್ತು ಚಂಡೆ ಅಂತ ಫಸ್ಟ್ ಬಾರಿಸೋರಿಗೆ. ಆದ್ರೆ ನಮ್ಮಲ್ಲಿ ಆ ಭೇದ ಇಲ್ಲ, ನಾ ಮನೆಗ ಬಂದು ನಮ್ ಮನೆ ಬರ್ತಿದ್ದೆ ಮಧ್ಯೆ ಮನೆಗೆ ಬಂದ ಹೋಪತ್ತಿಗೆ ಅವ್ರ ಮ್ಯಾನೇಜರ್ ಶಾಸ್ತ್ರಿಗಳಿಗೆ ಫೋನ್ ಮಾಡ್ತಿದ್ದೆ, ನಾನು ಬಪ್ಪ ಲೇಟ್ ಆಗ್ತು ಗಜಾನನ್ ಫಸ್ಟ್ ಹೋಪ್ ಕೇಳಿ ಅಂತಿದ್ದೆ. ನಾನು ಕಡೆಗೆ ಗೊತ್ತಿದ್ದೆ ಚಂಡೆಗೆ, ನಮ್ಮಲ್ಲಿ ಆ ಇದೆಲ್ಲ ಇರ್ಲಿಲ್ಲ. ಅವರು ಹಂಗೆ ಒಂದೊಂದು ದಿನ ರಾಧಣ್ಣ ನೀವು ಕಡೆ ಬನ್ನಿ ನಾ ಫಸ್ಟ್ ಹೋತೆ ಅಂತಿದ್ರು, ಭಾರಿ ವಿಶ್ವಾಸ ಇದ್ದಿತ್ತು. ದಾರೇಶ್ವರಿಗೂ ಹಂಗೆ, ಅವನೇ ಬೇಕು ಇವನೇ ಬೇಕಂತಿಲ್ಲ, ನಾ ಬಂದ್ರು ಖುಷಿ ಅವರಿಗೆ, ಹಂಗಾಗಿ ನಮ್ಗವ್ರಿಗೆ ವಿಶ್ವಾಸ. ಮತ್ತೆ ಬೇರೆ ಒಂದಿಷ್ಟು ಆಟ ಕಾಮಕ್ ಬಂದವರು ಹಂಗೆ ನಮ್ಗೆ ಭಾರಿ, ನಾವಂದ್ರೆ ಭಾರಿ ಪ್ರೀತಿ, ನಾವಂದ್ರೆ ಎಲ್ಲರೊಟ್ಟಿ ಮೂವ್ ಆಗ್ತೇವೆ, ನಾವು ದೊಡ್ಡ ಹಂಗ ಹಂಗೆ ಅಂತ ಇರ್ಲಿಲ್ಲ,
1: ಜಾಬ್ ತೋರಿಸುದಿಲ್ಲ,
2: ಏನಿಲ್ಲ, ನಾ ಸಿಂಪಲ್ ಎಲ್ಲ ಮಕ್ಕಳೊಟ್ಟಿಗೂ ನಮ್ಮ ಮಕ್ಕಳೊಟ್ಟಿಗೆ ಆಟ ಆಡ್ಕೊಂಡಿರುತ್ತೆ. ದೊಡ್ಡವ್ರು ಸಿಕ್ಕರು ಅವ್ರ ಹತ್ರ ಚಂದ ಮಾತಾಡುತ್ತೆ, ಮನೆಗೆಲ್ಲ ಕರ್ಕೊಂಡು ಹೋದ್ರು. ನಾವು ಮನೆಗೆ ಹೋದಾಗ ಒಂಥರ ಮನೆ ಅವರೊಟ್ಟಿಗೆ ಅವ್ರ ಮನೆಯವ್ರ ತರ ಇರುತ್ತೆ ನಾವೆಲ್ಲ,
1: ಎಲ್ಲರೊಳಗೊಂದಾಗು ಮಂಕುತಿಮ್ಮ.
2: ಅದೆಲ್ಲ ಹಂಗಲ್ಲಾಗಿ ನಮ್ಗೆ ಒಂಥರ ಯಕ್ಷಗಾನದಲ್ಲಿ ಅದರಿಂದ ಏನೋ ಒಂಥರ ಚೇಂಜಸ್ ಬಂತು ನನಗೆ. ಮತ್ತೆ ಪೆರ್ಡೂರ್ ಮೇಳ ಸಾವುಕಾರ ಕರುಣಾಕರ್ ಶೆಟ್ರು, ಅವರು ಭಾರಿ ವಿಶ್ವಾಸ ನಮ್ಗೆ ಈಗಲೂ. ಈಗ ಕೂಡ ಸಿಕ್ಕರು. ಹಂಗಾಗಿ ನಮ್ಗ ಕೆಲವರ ಜೀವನ ನಮ್ ಜೀವನಕ್ಕೆಲ್ಲ ಅಳವಡಿಸ್ಕೊಂಡೆ ನಾವು ಹೀಗೆ ಇರ್ಬೇಕು ಅಂದ್ರೆ ಆದರ್ಶ ಅಂತ. ಈ ಶಂಗನಾಣ ಸುರೇಶ್ ಶೆಟ್ಟರ್ ಭಾಗವತರು ಅವರು ದೊಡ್ಡ ಭಾಗವತರು, ಅದು ಏನು ಗೌರವ ಇಲ್ಲ ಇವತ್ತು ಇಲ್ಲ ಅವರಿಗೆ. ನಮ್ಗೆ ನಾವು ಹಂಗೆ ಇದ್ರೆ ಜನ ನಮ್ಮ ಲೈಕ್ ಮಾಡ್ತಾರಂತ, ನಾವು ಅದಕ್ಕೆ ಆ ಜೀವನಕ್ಕೆ ನಾವು ಎಲ್ಲ ಸ್ವಲ್ಪ ಆದಷ್ಟು ಎಲ್ಲ ಬಿಟ್ಟು ಬಿಡೋದು ಕಷ್ಟ ಆಗುತ್ತೆ.
1: ಸೊ ಹಂಗೆ ನೀವು ಆದ್ರೆ ನೀವು ಕಡೆಗೆ ಎಂತಕ್ಕೆ ಬಿಟ್ಟಿದ್ದಂತ?
2: ನಮ್ಮ ಮನೆಯಲ್ಲಿ ನಾವು ಮೂರ್ ಜನ ಅಣ್ಣ ತಮ್ಮ, ನಮ್ದು ಒಂದು 9-10 ಎಕರೆ ಜಮೀನ್ ಎಲ್ಲ ಇತ್ತು, ಅದೆಲ್ಲ ಡಿವೈಡ್ ಆಯ್ತು. ನನಗೂ ಮದುವೆ ಆಯ್ತು, ಮದುವೆ ಆಗಿ ಮಗು ದೊಡ್ಡ ಅಲ್ಲ ಕಡೆ ನಮ್ ತಮ್ಮ ಅಣ್ಣ ಎಲ್ಲ ಡಿವೈಡ್ ಮಾಡ್ಕಂತ ಎಲ್ಲ ಒಂದು 3-4 ಎಕರೆ ಜಮೀನ್ ಬಂತು. ಅದ್ ನೋಡುವರಿಲ್ಲ, ಮನೆ ಎಲ್ಲ ಬೇರೆ ಬೇರೆ ಆಯ್ತು, ಎಲ್ಲ ಸಿಂಗಲ್ ಫ್ಯಾಮಿಲಿ ಆಯ್ತು. ನಾವು ಗಂಡ ಹೆಂಡತಿ ಮಗು ಅವ್ರವ್ರು ಬೇವಿಲ್ಲ. ನಂಗ ಯಕ್ಷಗಾನ ರಾತ್ರಿ ನೆಡೋದಲ್ಲ, ಹಂಗಾಗಿ ಮನಿ ಬಿಡುವಂಗಿಲ್ಲ. ಇಲ್ಲ ಮಗು ಮತ್ತೆ ಹೆಂಡತಿ ಇಬ್ರೇ ಆಗ್ಬಿಡ್ತಾರೆ, ಹಳ್ಳಿ ವಾತಾವರಣ ಬೇರೆ, ಹತ್ರ ಮನೆ ಇಲ್ಲ. ಹಂಗಾಗಿ ಯಕ್ಷಗಾನ ರೆಗ್ಯುಲರ್ ಮೇಳಕ್ಕೆ ಹೋಗೋದ್ ಕೈ ಮಾಡಿದೆ. ಕಡೆ ಈ ಸಂಘದ ಆಟಗಳು ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತು ನನ್ಗೆ. ತಿಂಗಳ 25 ಆಟಕ್ಕೆ ಹೋಗ್ತಿದ್ದೆ ನಾನು ಈ ಸಂಘಕ್ಕೆ. ಮತ್ತೆ ಕೆಲವು ಮೇಳದಲ್ಲಿ ಚಂಡೆ ಅವ್ರ ರಜೆ ಆದಾಗ ಫೋನ್ ಮಾಡ್ತಿದ್ರು, ಈ ಪೆರಡೂರ್ ಮೇಳಕ್ಕೆ ಫೋನ್ ಮಾಡಿದ್ರು ತುಂಬಾ ಸಾರಿ. ಆ ವರ್ಷ ಒಂದು 5-6 ಆಟಕ್ಕೆ ಹೋಗಿದ್ದೆ ನಾನು, ಬೇರೆ ಯಾರು ಚಂಡೆ ಅವ್ರು ಬರ್ಲಿಲ್ಲ ಮರೆ ರಾತ್ರಿ ಎಲ್ಲ ಫೋನ್ ಮಾಡಿದ್ರು ಒಂದ್ಸಲ ಎದ್ದೆಲ್ಲ ಹೋಗಿದ್ದೆ. ಹಿಂಗೆಲ್ಲ ಆಯ್ತು. ಕಡೆಗೆ ಆ ನಂತರ ಒಂದು 25 ಆಟಕ್ಕೆ ಹೋಗ್ತಿದ್ದೆ. ಕಡೆ ನನ್ಗೆ ಬೇಜಾರು ಬಂದು ದಿನ ಬೆಳಿಗ್ಗೆ ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತ. ಕಡೆ ಕೆಲವರಿಗೆಲ್ಲ ನಾನು ಕೆಲವು ಚಂಡೆಯವರು ಆಟ ಇಲ್ದೆ ಇರೋರೆಲ್ಲ ಇದ್ರು, ಬರೇ ಯಕ್ಷಗಾನ ನಂಬ್ಕೊಂಡಿದ್ದವ್ರು. ಕೆಲವೊಂದ್ ನನ್ನ ಆಟನ ಅವ್ರಿಗೆ ಕಳಿಸ್ತಿದ್ದೆ ನಾನು, ಏ ನಂಗ್ ಸ್ವಲ್ಪ ಫ್ರೀ ಇಲ್ಲ ನೀ ಒಂಚೂರು ಹೋತಿ ಅಂತ. ನಾನು ಅವ್ರ ಆಟದ ಮಾಡಿಸೋರಿಗೆ ಹೇಳ್ತಿದ್ದೆ ನನ್ಗೆ ಆರಾಮಿಲ್ಲ, ಅವ್ನು ಕಳಿಸ್ತಾ ಇದ್ದೆ, ಅಡ್ಡಿಲ್ಲ ಕಳಿಸಿ ತೊಂದ್ರೆ ಇಲ್ಲ ಅಂತಿದ್ರು. ಕೆಲವರಿಗೆಲ್ಲ ಮನ್ಸಿಗೆ ಒಪ್ಪುದಿಲ್ಲ,
1: ನೀವೇ ಬೇಕು
2: ನಾವೇ ಬೇಕಂತ. ಅಂತ ಇದ್ರಲ್ಲ ನೋಡುವ ಟ್ರೈ ಮಾಡ್ತೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಹೋಗ್ತಿದ್ದೆ. ಕಷ್ಟ ಆಗುತ್ತೆ ಕೆಲವು ಕಡೆ ಆಟಕ್ಕೆಲ್ಲ, ಲೇಟ್ ಆಗುತ್ತಂತ ಮನೆಗೆ ಗಂಡ ಹೆಂಡತಿನ ಮಗಳನ್ನ ಕರ್ಕೊಂಡು ಹೋದಿದ್ದೆ ಆಟಕ್ಕೆ.
1: ಹೌದಾ?
2: ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಊಟ ಮಾಡಿಸಿ ಎದುರು ಆಟಕ್ಕೆ ಕೂರಿಸಿ ಬಿಡುದು.
1: ಹಾಗೆ ಅವ್ರಿಗೆ ಆಟದ ಆಸಕ್ತಿ ಬಂದ ಹಾಗೆ?
2: ಇಲ್ಲ ಅಲ್ಲ, ಅಷ್ಟು ಮುಂಚೆನೆ ಬಂದ್ಬಿಟ್ಟಿತ್ತು, ಮುಂಚೆನೆ ಬಂದಿತ್ತು. ಹತ್ರ ಹತ್ರ ಮತ್ ಕೆಲವು ರಾತ್ರಿ ಲೇಟ್ ಆಗುದಿದ್ರು ಅವ್ರಿಗೂ ಹೆದರಿಕೆ, ನಾ ರಾತ್ರಿ ಒಬ್ಬನೇ ಬರ್ಕಲ್ಲ, ಏ ನಾವು ಬಂದ್ಬಿಡ್ತ ಅಂತ. ನಮ್ಮೊಟ್ಟಿಗೆ ಬಂದ ಅಲ್ಲಿ ಆಟದಲ್ಲಿ ಊಟ ಮಾಡ್ಕೊಂಡು ಎದ್ರು ಆಟ ಕಮ್ಕೊಂಡ್, ಆಟಕ್ಕೆ ಜನ ಇಲ್ದಿರ್ ಜನ ಆದಂಗು ಆಯ್ತು 2 ಜನ. ಬೆಳಿಗ್ಗೆ ಆಟ ಮುಗಿಸಿ ಮನೆ ಕರ್ಕೊಂಡ್ಬಾಪ್ರಿ.
1: ಇಲ್ಲ ಆಯ್ಕಿತ್ತು ನಿಮ್ದು ಕತೆ, ಫ್ಯಾಮಿಲಿ ಫುಲ್ ಆಟ ಯಕ್ಷಗಾನ.
2: ಈಗಲೂ ಅಷ್ಟೇ, ಯಕ್ಷಗಾನ ಇತ್ತಂದ್ರೆ ನಮ್ ಮಗಳು ಹೋಗುದೆ ಅಲ್ಲೆಲ್ಲಾರು, ಅಪ್ಪ ಬನ್ನಿ ಹೋಗು
1: ಎಲ್ಲಾರು,
2: ಅಮ್ಮ ಬರ್ಲಿ ಬಿಡ್ಲಿ ಅಪ್ಪ ಹೊರಡಿ ಅಂತ
1: ಎಲ್ಲಾರು
2: ಎಲ್ಲಾದ್ರು.
1: ಅಷ್ಟು ಯಕ್ಷಗಾನದ ಗೀಳು.
2: ಹೌದು.
1: ಆದ್ರೆ ಬೆಂಗಳೂರಿಗೆ ಕೆಲಸ
2: ಮಾಡ್ಕೊಳ್ಳಿ
1: ಆಯ್ಲಿ ಸರ್, ತುಂಬಾ ಖುಷಿ ಆಯ್ತು. ಆದ್ರೆ ಇನ್ನೊಂದು ವಿಷಯ ನಾ ತಿಳ್ಕೊಂಡ್ಕೆ ಅಂತಂದ್ ಕೇಂದ್ರೆ, ಈ ಯಕ್ಷಗಾನದಲ್ಲಿ ಈಗ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನ ನೀವು ಒಪ್ಲಿಕ್ಕೆ ಅಷ್ಟೊಂದು ಮನಸ್ಥಿತಿಯಲ್ಲಿ ಇಲ್ಲ?
2: ಅಲ್ಲ, ಬದಲಾವಣೆ ಸಹಜ ಬಿಡಿ, ಆದ್ರೆ ಅತೀ ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಅತೀ ಬದಲಾವಣೆ ಮಾಡಿ ಯಕ್ಷಗಾನಕ್ಕೆ ತೊಂದರೆ ಆಗ್ಬಾರ್ದು. ಇಲ್ಲ, ಬದಲಾವಣೆ ಇಲ್ಲ ಅಂದ್ರೆ ಯಕ್ಷಗಾನ ನೋಡೋರ ಸಂಖ್ಯೆ ಕಡಿಮೆ. ಈಗಲಿನ ಕೆಲವು ಮೇಳಗಳು, ಅದು ಕಥೆಯೆಲ್ಲ ಕೇಳ್ಬೇಡಿ, ಪಿಕ್ಚರ್ ಹಾಡುಗಳ ವಿಪರೀತ ಪಿಕ್ಚರ್ ಹಾಡುಗಳು, ಅದು 150-300 ಆಟ ಓಡಿದೆ ಈ ವರ್ಷ. ಈಗ ನಾವು ಬಾರಿ ಸಂಪ್ರದಾಯ ಅಂತ ಇಟ್ಕೊಂಡ್ರೆ ಆಟ 100 ಆಟ ಓಡೋದಿಲ್ಲ,
1: ಕಾಂಬರಿಲ್ಲ,
2: ಅನಿವಾರ್ಯ. ಒಂದಿಷ್ಟು ಜನಗೆ ಮನೋರಂಜನೆ ಸಿಕ್ತು, ಅದಿಷ್ಟು ಕಲಾವಿದರಿಗೆ ಒಳ್ಳೆ ಸಂಬಳ ಸಿಕ್ತು, ಒಳ್ಳೆ ಊಟ ಸಿಕ್ತು, ಒಂದ್ ಸಂಸಾರ ನಡೀತಲ್ಲ.
1: ಹೌದು.
2: ಆ ದೃಷ್ಟಿಯಿಂದ ನಾವು ರಾಜಿ ಮಾಡ್ಕೊಳ್ಕೆ,
1: ರಾಜಿ ಮಾಡ್ಕೊಳ್ಕೆ, ರಾಜಿ ಅಂತ ಹೇಳ್ತೀವಿ,
2: ರಾಜಿ ಮಾಡ್ಕೊಳ್ಕೆ. ನಾವಂದ್ರೆ ಈ ಸಂಪ್ರದಾಯವೂ ಬಿಡಬಾರ್ದು, ಕೆಲವು ಪ್ರದೇಶದಲ್ಲಿ ಬೇಕು, ಇದು ಬೇಕು, ಎರಡು.
1: ಸೊ ಎರಡು ಬೇಕಂತ.
2: ಅನ್ನದೊಟ್ಟಿ ಪಾಯಸ ಕಣುಮ್ದಲ್ಲ, ಪಾಯಸ ಒಂಬತ್ತಿ ಪಾಯಸ ಒಂಬುದೇ, ಅನ್ನ ಸಾರು ಒಂಬತ್ತಿ ಅನ್ನ ಸಾರು ಒಂಬುದೇ, ಹಂಗಿದ್ರೆ ಚಂದ.
1: ಓಕೆ. ಸೊ ಈಗ ನೀವು ಪ್ರಸಂಗದ ವಿಷಯಕ್ಕೆ ಬಂದ, ನಿಮ್ಗೆ ಯಾವ್ದು ಪೌರಾಣಿಕ ಇಷ್ಟ ಅಥವಾ ಸಾಮಾಜಿಕ? ಆತರ
2: ಪೌರಾಣಿಕ. ಸಾಮಾಜಿಕ ನಾನು ಆಟ ನೋಡುದೇ ಇಲ್ಲ,
1: ಕಾಂತೆ ಇಲ್ಲ,
2: ಕಾಂತೆ ಇಲ್ಲ ಬೆಳಗ್ಗೆ ಬೇರೆ ಅಣಕೆ. ನಾನು ನಾಗವಲ್ಲಿ ಪ್ರಸಂಗ, ನಾ ಪೆರಡೂರ್ ಮೇಳದಲ್ಲಿ ಇರ್ತ, ಆ ವರ್ಷ 200 ಪ್ರಯೋಗ ಆಗಿದೆ ಒಂದ್ ಸೀಸನ್ ಅಲ್ಲಿ. ದಿನ ಅದೇ ದಿನ ಏನು, ನಿನ್ನೆ ಏನ್ ಬಾರ್ಸೈತಿ ಇವತ್ತು ಅದೇ ಬಾರ್ಸೋದು, ಅದನ್ನೇ ಕೇಳೋದು, ಅದೇ ಮಾತು ನನಗೆ ತಲೆ ಎಲ್ಲ ಇದಾಗಿ. ನಾನು ಡಿಸೆಂಬರ್ ಅಲ್ಲಿ ಜನವರಿಯಲ್ಲೇ ಕರುಣಾಕರ ಶೆಟ್ಟಿ ಹೇಳಿದೆ, ಬರುವಷ್ಟು ನಾ ಮೇಳಕ್ ಬರುದಿಲ್ಲ ಮಾರ್ರೆ ಅಲ್ಲಿ. ನನ್ಗೆ ತಡಕಿಲ್ಲ, ದಿನ ಒಂದೇ, ಬೇರೆ ಚೇಂಜ್ ಆಸಿಲ್ಲ, ನಾವು ಬೇರೆ ಬಾರ್ಸ್ಲಿಕ್ಕೂ ಇಲ್ಲ. ನಿನ್ನೆ ಏನ್ ಬಾರ್ಸಿತಿ ಇವತ್ತು ಅದೇ, ಅವ್ರು ಕುಣಿದು ಅದೇ, ನನಗೊಂಥರ ಹುಚ್ಚಿಡ್ದಂಗ ಆಗ್ಬಿಟ್ಟಿತ್ತು ಆ ವರ್ಷ.
1: ಅದು ಏಕತಾನ
2: ಒಂದೇ ತರ ಚೇಂಜಸ್ ಇಲ್ಲ ಯಾವ್ದು. ನಾನು ಜನವರಿಗೆ ಹೇಳಿಬಿಟ್ಟಿದ್ದೆ ಇಲ್ಲಿ ನಾ ಬರೋ ವರ್ಷ ಬರೋದಿಲ್ಲ, ನೀವು ಜನ ಮಾಡ್ಕೊಳ್ಳಿ ಅಂತ. ಅದು ಒಂದು ಕಾರಣ ಆಯ್ತು. ಅದೇ ಟೈಮ್ನಲ್ಲಿ ಡಿವೈಡು ಅದ್ ಮನೆಯಲ್ಲೇ ಎಲ್ಲ ಒಟ್ಟಾಯ್ತು.
1: ಒಂದಕ್ಕೊಂದು
2: ಅದ್ರ ಮೇಲೆ ನಾನು ಈ ಸಾಮಾಜಿಕ ಮತ್ತೆ ಹೊಸ ಪ್ರಸಂಗ ನೋಡು ಕಡಿಮೆ.
1: ನಿಮ್ಗೆ ಚಂಡಿ ಕರೆದ್ರು ಹೋಗ್ತಿಲ್ಲ ನೀವು?
2: ಚಂಡಿ ಕರೆದ್ರು ಹೊಸ ಪ್ರಸಂಗದಲ್ಲಿ ಕರೋದಿಲ್ಲ ಯಾರು ಈಗ
1: ಕರೋದಿಲ್ಲ.
2: ಇಲ್ಲ ಅವ್ರದ್ದೇ ಆದ ಒಂದು ಮೇಳಗಳಲ್ಲಿ ಬಿಟ್ರೆ ಸಂಘದಲ್ಲಿ ಯಾರು ಹೊಸ ಪ್ರಸಂಗ ಮಾಡುದಿಲ್ಲ. ಹವ್ಯಾಸಿ ಆಟಗಳಲ್ಲಿ ಮಾಡ್ತಾರಲ್ಲ ಎಲ್ಲೂ ಪೌರಾಣಿಕ ಬಿಟ್ಟರು ಹೊಸ ಪ್ರಸಂಗ ಮಾಡುದಿಲ್ಲ.
1: ಇದಕ್ಕೆ ನೀವು ಟೈಮ್ ಡ್ಯೂರೇಷನ್ ಎಷ್ಟು ಇಟ್ಕಂತ್ರಿ?
2: ಯಾವ್ದಕ್ಕೆ
1: ಕಾಲಮಿತಿ ನಿಮ್ದು?
2: ನಮ್ದು ಮೂರುವರೆ ತಾಸು.
1: ಹವ್ಯಾಸಿ ಆದ್ರೆ ಮೂರುವರೆ ತಾಸು?
2: ನಮ್ದು ಮೂರುವರೆ ತಾಸ, ಮೂರುವರೆ ಗಂಟೆ ಆಟ ಮಾಡತ್ ನಾವು. ನಮ್ ಟೀಮ್ ಇದು ಎಲ್ಲರದು ಅಷ್ಟೇ, ಒಂದ್ ನಾಲ್ಕು ಗಂಟೆ ಟೈಮ್ ನಲ್ಲಿ ಮುಗಿಸ್ರಿ, 8 ಗಂಟೆ ಶುರು ಆದ್ರೆ 12 ಗಂಟೆ ಕೈದಾಗತ್ತೆ.
1: ಈಗ ನಂಗೆ ನಿನ್ನೊಂದು ಪ್ರಶ್ನೆ ಅಂತ ಕೇಳಿ, ಈಗಿನ ಯುವ ಜನತೆ ನಿಮ್ ತರನೇ ಚಂಡಿ ಎಲ್ಲ ನನ್ನ ಚಂಡವಾದಕ ಚಂಡವಾದಕ ಆತೆ ಹಂಗಲ್ಲ ಅಂದ್ರೆ ಅವ್ರಿಗೆ ಬದುಕುಕಾತ್ತ? ಅದನ್ನೇ ನಂಬ್ಕೊಂಡು
2: ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ದುಡಿದಕ್ಕಿಂತ ಯಕ್ಷಗಾನ ಕಲಾವಿದ್ರು ಜಾಸ್ತಿ ದುಡಿತಾ ಇದ್ರು. ದಿನ ಅವ್ರ ದಿನ ಒಂದ್ ಪ್ರೋಗ್ರಾಮ್ 3,000 ತಕೊಂತರು, ದಿನ 3 ಪ್ರೋಗ್ರಾಮ್ ಹೋಗ್ತರು, 9,000 ಆಯ್ತಲ್ಲ. ಎಲ್ಲಾ ದಿನ ಇರುತ್ತಂತಲ್ಲ, ಎವರೇಜ್ 3,000 ಕಟ್ರು, ತಿಂಗಳಿಗೆ 90,000 ಆಯ್ತಲ್ಲ. ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ ಅವ್ರಿಗೆ, ಏನೋ ಮುಚ್ಚಿಗೆ ಹೊರದವ್ರು ಬಿಟ್ರೆ ಅದು ಎಷ್ಟು, ಒಂದು 3-4 ಗಂಟೆ ಹೊತ್ತು ಚಂಡೆ ಬರ್ಸ್ ಅಲ್ಲ. ಈ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ 10 ಗಂಟೆ ದುಡಿಕಲ್ಲ, ಒಂದೂವರೆ ಲಕ್ಷ ಸಂಬಳ ಕೊಡ್ತಾರೆ, ಅದು ಬೇರೆ. 10 ಗಂಟೆ ವರ್ಕ್ ಅಲ್ಲ.
1: ಸೊ ಅದಕ್ಕಿಂತ ಇದು ಬಾರಿ ಒಳ್ಳೇದು.
2: ಈಗ ಯಕ್ಷಗಾನ ನೀವು ಗವರ್ಮೆಂಟ್ ಜಾಬ್ ಗಿಂತ ಸೇಫ್
1: ಸೇಫ್ ಅಂತ್ರಿ,
2: 100%. ಯಾವ ಕೆಲವರು ಒಪ್ಪುದಿಲ್ಲ ಕಲಾವಿದ್ರು, ಆದ್ರೆ ನಂದ್ರಷ್ಟೇ. ನಾನಿದ್ರು ಬದುಕ್ತೆ ಈಗ, ನನ್ಗೀಗ 54 ವರ್ಷ. ನಾನೀಗ ನಾವು ಜಮೀನ್ ಗಿಮೀನ್ ಏನಿಲ್ಲ ಅಂದ್ರು ಬರೀ ಯಕ್ಷಗಾನದಲ್ಲೇ ಜೀವನ ಮಾಡಿ ತೋರಿಸ್ತೇನೆ ನಾನು ಬೇಕಿದ್ರು.
1: ಅದರೊಟ್ಟಿಗೆ ನೀವು ಕೃಷಿಯೂ ಮಾಡ್ತೀರಿ?
2: ನಾವು ಫುಲ್ ಟೈಮ್ ಕೃಷಿ, ಈಗ
1: ಕೃಷಿಕರಾಗಿದ್ದೇವೆ,
2: ಫುಲ್ ಟೈಮ್ ಕೃಷಿ. ಸಣ್ಣಿಂದ ನಾವು ಕೃಷಿ ಆಸಕ್ತಿ ನನಗೆ, ನಮ್ದೇ ಆದ ಮೆಥಡ್ ಗಳು ತೋಟದಲ್ಲೆಲ್ಲ
1: ಎಕ್ಸ್ಪೆರಿಮೆಂಟ್ ಮಾಡ್ತಾ
2: ಇರತ್ತೆ ನಮ್ದು. ನಮ್ದೊಂಥರ ಹಂಗೆ ಎಕ್ಸ್ಪೆರಿಮೆಂಟ್ ಲ್ಯಾಂಡ್ ಅಂತ ಎಲ್ಲ ಹಂಗೆ ಹೇಳೋದು.
1: ಹಂಗಾರ ರಾಧಾಕೃಷ್ಣ ಅವರನ್ನ ಇನ್ನೊಂದ್ಸಲ ಕೃಷಿ ಸಮಾಚಾರಕ್ಕೂ ಮಾತಾಡ್ಸ್ಲಕ್ಕೇನು
2: ನೋಡುವ.
1: ಇವತ್ತು ಯಕ್ಷ ಸಮಾಗಮದಲ್ಲಿ ರಾಧಾಕೃಷ್ಣ ಕುಂಜತ್ತಾಯರು ಯಕ್ಷ ಕಲಾವಲ್ಲರಿ, ಇವರದೇ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ಈ ತಂಡದ ಬಗ್ಗೆ, ಅವರ ವೈಯಕ್ತಿಕ ಚಂಡೇವಾದಕರಾಗಿ ಏನೆಲ್ಲ ಇತ್ತು ಅದ್ರ ಬಗ್ಗೆ ಮಾತಾಡ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ.
2: ನಿಮಗೂ ಕೂಡ ನಮ್ನ ಇಲ್ಲಿ ಕರೆಸಿ ಒಂದು ಒಂದಿಷ್ಟು ವಿಷಯಗಳನ್ನು ಹೊರಗೆ ತೆಗೆದ್ರಿ, ಕಡಿಮೆ ಒಂದಿಷ್ಟು ಜನರಿಗೂ ನಮ್ ಪರಿಚಯ ಆಗುತ್ತೆ ಈಗ ಇದು ಕೇಳದವರಿಗೆ. ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು.
1: ಇನ್ನೊಂದ್ಸಲ
2: ಬರ್ದ ವತಿಯಿಂದ ನನ್ನ ಮತ್ತು ವೈಯಕ್ತಿಕ
1: ಧನ್ಯವಾದಗಳು. ಇನ್ನೊಂದ್ಸಲ ಬರ್ಕ್ ನೀವು ನಮ್ಮ ಕೃಷಿ ಸಮಾಚಾರ ಅಂತ ನೀವು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಅಂದ್ರಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಣ
2: ಅಕ್ಕ.
1: ಥ್ಯಾಂಕ್ ಯು ಪ್ರಿಯ ಕೇಳುಗರೆ, ಯಕ್ಷ ಸಮಾಗಮವನ್ನು ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಂದ್ರಿಪದ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ಸಿಕ್ವ ಕಾಯ್ತಾ ಇರಿ. ದಿನೇಶ್ ಉಪ್ಪೂರರ ಸಂಗ್ರಹದ ಯಕ್ಷಗಾನ ಭಾಗವತಿಕೆಯ ಪದಗಳು.

0: ಜಾಬ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದು ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್, ರೀಲ್ಸ್ ಅಲ್ಲಿ ಬಪ್ಪರ, ರೀಲ್ಸ್ ಮಾಡುವರ, ಇಂಥವ್ರೇ ನಮ್ ನೆನಪಾಪದ್ ಫಸ್ಟಿಗೆ ಅವ್ರ ಮಂಡಿಯೇ ಬಪ್ಪದ್. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದು ಅಂದ್ರೆ ನಾಚ್ಕಂದ್ ಅಯ್ಯಪ್ಪ ಯಾರೆ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕ ಹಾರಿಸೋದಲ್ಲ ಇದ್ದಿತ್ತು. ಆದ್ರೆ ಅಂತ ಸಂದರ್ಭದಲ್ಲೂ, ಅಂತ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರ್ದ, ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವರು ಯಾರ ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿಕೇನೆ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್. ASN ಹೆಬ್ಬಾರ್ ಅವರು ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರು ಇಂಟರ್ವ್ಯೂ ಮಾಡ್ತಿದ್ರ ಹ್ಯಾಂಗೆ. ಹಂಗಾಗಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೇಗಿದ್ರಿ?
1: ನಾವು ಹುಷಾರಿದ್ ಸರ್, ನೀವು?
2: ಎಲ್ರಿಗೂ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ, ಬೇರೆ ಯಾವ್ದ್ರಿಗೆ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗೆ ಇತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನು ಬಿಡುಕಾತಿಲ್ಲ, ಬಿಡುಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡುಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಮಾತಾಡದೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಗೆಲ್ಲ ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರ ನಾವು ಮಾತಾಡಕ ಅದನ್ನೇ ಮಾತಾಡ್ತಾ ಇರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸ್ತೆ ಮೇಲೆ ಹೋಪ್ಸನಿಗೆ ಕತಿ ಹೇಳಕ, ಮತ್ತೊಂದು ಮಾಡ್ಕ, ಪದ ಹೇಳಕ ಎಲ್ಲ ಎಷ್ಟಿತ್ತು. ಕುಂದಾಪುರ ಕನ್ನಡ ಮಾತಾಡೋಕ ಅಂತ ಹೇಳಿದ್ರೆ ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂಥ ಹಾಡುಗಳಿದ್ದಿತ್ತು. ಒಂದು ತೊಟ್ಟು ತುಗುಸನಿಗೆ ತೊಟ್ಟು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡಿಸನಿಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು. ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದು? ಅದೆಲ್ಲ ನಾವು ಸಂಗ್ರಹ ಮಾಡಕ ಕೇಳಕ ಕಾಣಕ ಮತ್ತೆ ಅಲ್ಲಿ ಹೋಗಿ ಅವತ್ರ ಮಾತಾಡಕ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರೆ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಕ್ಕೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲಿಲ್ಲ. ಅವಳು
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು ಅಲ್ಲ. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದು ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗೆ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ, ಜೆಸಿ ಆಯ್ಲಿ, ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡೋರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡೋರು ಇದ್ರು, ನಮ್ಮ ವಿಶ್ವಂಭರ ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ

0: ನಾನು ಅಂಥವ ಯಾವುದು ಮಾಡ್ದವ ಅಲ್ಲ, ನಾನು ಸಂಶೋಧನೆ ಮಾಡೋಕೆ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದರೆ ನನಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬ ಕಡೆ ಕರೀತ್ರು, ಸ್ಕೂಲ್ ಡೇ ಕರೀತ್ರು, ಕಾಲೇಜ್ ಡೇಗೆ ಕರೀತ್ರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತ್ರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜಿಗೆ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವರು ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು, ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
0: ಅದ ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು? ನಾನು ಕುಂದಾಪುರ ಕನ್ನಡ ಮಾತಾಡ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದ್ರೆ ಬ್ರಾಹ್ಮಣ ಏತರ ಕನ್ನಡ ಇತ್ತಲ್ಲ, ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
1: ಮೈಕ್ ಹಿಡಿದ್ರು ಕೂಡಲೇ
0: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ, ಮಹಾಶಯರೇ, ಮಹಿಳೆಯರೇ ಅಂತ ಹೇಳಿ ಮಾತಾಡಿ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರು ಆಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಿಗೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹೊಡಿಸಿ ಮಾಡಿದೆ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ ಚಂದ ಅಂತ ಒಂದು ಹೇಳಿದ್ದು ಕಾಣಿ, ಒಂದು ಕಿತ್ತೆದ್ದು ಒಂದು ಚಪ್ಪಾಳೆ ಬಂತು, ಹರ್ಷೋದ್ಗಾರ ಬಂತು, ಜನ ಮಕ್ಕಳು ಎಲ್ಲ ಹೋದಳೆ ಕೂಗಿದ್ದೆ. ಎಷ್ಟು ಖುಷಿ ಅಂದ್ರೆ ಅಂತ ಖುಷಿ. ಆಗ ನಂಗೆ ಗೊತ್ತಾಯ್ತು, ಈ ಕುಂದಾಪುರ ಕನ್ನಡದಾಗ ಭಾಷಣ ಮಾಡಿದ್ರೆ, ಕುಂದಾಪುರ ಕನ್ನಡಕ್ಕೆ ಒಂದು ಹಾಡು ಹಾಡಿದ್ರೆ ಜನಕ್ಕೆ ಇಷ್ಟು ಖುಷಿ ಆಗ್ತಂತಾದ್ರೆ ಯಾಕೆ ನಾವು ಪ್ರತಿ ಸಭೆಯಲ್ಲಿ ಕುಂದಾಪುರ ಕನ್ನಡನೇ ಮಾತಾಡೋಕಾಗ ಅಂತ ಕಣ್ತು. ಗಂಗೊಳ್ಳಿ, ಮರವಂತೆ, ಬೈಂದೂರು, ಕೊಲ್ಲೂರು, ಕೋಟೆಸರ, ಕುಂಬಾಶಿ, ತೆಕ್ಕಟ್ಟೆ, ಬಸರೂರು, ಹಾಲಾಡಿ, ಸಿದ್ದಾಪುರ, ಶಂಕರನಾರಾಯಣ, ಕೋಡಿ ಕುಂದಾಪುರ, ಆ ನರಿಬೇಣ, ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರ್ಣಾನಂದ. ಕಾರಂತ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳೋ ಸೊನ್ನೆಗೆ ಒಂದು ಖುಷಿ ಕಾಣಕ. ಹೆಬ್ಬರ್ರೆ ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿಬೀಜ, ಗ್ವಾಯಿಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರು ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿಬೀಜ ಅಂತ ಹೇಳೋದು. ನಮ್ಮೂರ ಗ್ವಾಯಿಬೀಜ, ಮಾವಿನ ಹಣ್ಣು ತಿಂದ್ಕೊಂಡು ಬಿಡಬೇಕು ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಅಯ್ಯೋ ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿ ಕೂಡಲೆ. ಹಾರಾಡಿ ರಾಮಯ್ಯ, ವೀರಭದ್ರ, ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳೋ ಸೊನೆಗೆ ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ್ ಆಗಿಬಿಟ್ಟು ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ ಹಿಂಗಲೇ ಇತ್ತು ಅಂತ ಹೇಳಿ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತು ನಮ್ಮ ಹತ್ರ, ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೀಯ ನೋಟ, ದೇವಣ್ಣ ಕಂಪ್ತಿಯರು ಕೊಗ್ಗಣ ಕಂಪ್ತಿರ ಅಪ್ಪಯ್ಯ, ನಾವೆಲ್ಲಿರುವ ಅವರೇ ಗೊಂಬೆಯಾಟ ಮಾಡ್ತಿದ್ರು. ದೇವಣ್ಣ ಕಂಪ್ತಿಯರ ಗೊಂಬೆಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕಸ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದ್ ಬರದೆ, ಇಲ್ಲಿನ ಬಂಡಾಕಸ್ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜ್ ಚಂದ, ಕಾಲೇಜಿಗೆ ಹುಡುಗಿಯರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ ಕಾಳರ ಷಷ್ಠಿಗೆ ಹೋದ ನನ್ನ ಗಂಡ, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ. ಅದು ಅತಿಯಕ್ಕ ಮೈದಿನಕ ಸೊಪ್ಪಿ ಹೋಪಲೆ ಎಂಬ ಪದ್ಯದಾಗೆ ಇತ್ತು, ಕಾಳವರ ಷಷ್ಠಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ದಿನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
1: ಡೌಟ್ ಇಲ್ಲ.
0: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ. ಎಲ್ಲ ಆರು ಇಲ್ಲಿ ಕೋಮಗಲಭೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೌರು ನೋಡಮ್ಮ, ಊರ ಬಗ್ಗೆ ಬಗ್ಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ. ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ. ಚಂದ ಚಂದ ಎಲ್ಲವೂ ಚಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತೇಳಿ ಮುಗಿಸಿಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
0: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೇರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೇರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ. ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ ನಾನು ಕವಿಗೋಷ್ಠಿ. ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರಿದೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ ನಾನು ಅಲ್ಲಿ ಹೋದ ಅಲ್ಲಿ ಹೋದ್ಕೊಳ್ಳಿ ನಾನು ಹಾಸ್ಯ ಬಿಟ್ಟೆ. ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲ ಮಾರಾರೆ ನಂಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ, ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ, ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಆ ಮಲ್ಲಿಗೆ ತೋಟದಾಗೆ ರಸಿಕತನದ ಕೆಲಸ ನಡೀತೈತೈತೆ. ಹಾಂಗಾಯಿ ಹಾಂಗಾಯಿ ಆಗಿನ ಕಾಲದ ಕತೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ. ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದ್ರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂತಹ ಹೆಣಿಗೆ, ಅದು ಬೇರೆ ಕಡೆ ಕಟ್ಟುವುದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ
1: ಸಮಯದಲ್ಲಿ.
0: ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ. ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗಿ. ಎಂತ ಒಂದು ಗಮ್ಮತ್ತು ಇದಲ್ಲ, ಈಗೆಲ್ಲ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು.
1: ಶಂಕರ್ಪುರ
0: ಹೌದು,
1: ಯಾಕಂಗಾಯ್ತು
0: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಒಂದು ಕುಟುಂಬ ಇದ್ದಿತ್ತು, ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿಗೆ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು. ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಖ್ಯೆ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು, ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು. ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು, ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ, ಬೇಜಾರಾತ್ತೇನ ನಂಗೊತ್ತಿಲ್ಲ ನಂಗೊತ್ತಿಲ್ಲ ಮಾರ್ಯಾರ ನಂಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಾಗೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರರು ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿ ಬಿಟ್ರೆ ಅಂತ. ಸಿಕ್ಸರ್ ಬರ್ಸಿ ಬಿಟ್ರೆ ಅಲ್ಲ ಎಂಥ ಪದ ಮಾರರೆ ಎಂಥ ಕನ್ನಡ ಮಾರರೆ ಕುಂದಾಪುರದ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ನ ಮೇಲೆ ಕೈಯಾಡಿಸಿ ಮಾಡಿದ್ರೆ ಅಲ್ಲಿ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯಾದ ಎಲ್ಲ ಮುತ್ತಿಗೆ ಹಾಕಿ ನಂಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡ್ತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮ್ಮ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರೇ ನಿಮ್ಮ ಪದ ಕೇಳಿ. ಅಷ್ಟು ಖುಷಿ ಆಯ್ತಂದ್ರೆ ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂತ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ನಮಗೆ ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವ್ಯಾಪ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂತು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
0: ಬೇಜಾರು ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರೆ ಹೆಬ್ಬಾರ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
1: ಅಂತ ಹೇಳಿಬಿಟ್ಟು
0: ಕೆಡಿಸಿಬಿಟ್ರಲ್ಲ ಅಂತ. ಯಾರಿಗಾದ್ರೂ ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ ಎಂತ ಹೇಳದು, ಹೆಬ್ಬಾರ ಎಂತ ಹೇಳದು, ಹೆಬ್ಬಾರ ಎಂತ ಹೇಳದು. ನಾನು ಹೇಳಿದೆ ಹೆಬ್ಬಾರ ಎಂತ ಹೇಳಿದಂತ ಅರ್ಥ ಆಯ್ಕಾದ್ರೆ ನೀವು ಕುಂದಾಪುರ ಕನ್ನಡ ಕಲ್ತ್ಕೊಬರ್ಕ ಅಲ್ಲಿವರೆಗೆ ನಿಮ್ಗೆ ಅರ್ಥ ಆಗ್ತಿಲ್ಲ, ಹೋಯ್ನೆ ಹತ್ತಿಲ್ಲ ಎಂತ. ಅಷ್ಟು ಪವರ್ಫುಲ್, ಅಷ್ಟು ಜೋರು, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರಿತ್ತು ನಮ್ಮ ಶಬ್ದ. ನಮ್ಮನೆ ಶಬ್ದ ಭಂಡಾರ ಕುಂದಾಪುರ ಕನ್ನಡಗಿತ್ತು, ಮತ್ತೆ ಎಲ್ಲಿ ಇದಕ್ಕೆ ಸಾಧ್ಯವೇ ಇಲ್ಲ. ಅದೇ ನಾನು ಹೇಳುದು, ಕುಂದ ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟೊಂದು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು. ಯಾವುದಕ್ಕೆ ಧ್ವನಿ ಇಲ್ಲ? ಕಂಬ ಇಂಗ್ಲೀಷಿಗಿತ್ತ? ಇಂಗ್ಲೀಷಿಗೆ ಹೇಳಿ ಕಂಬ ಇಷ್ಟಪಡ್ಡ ಧ್ವನಿ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲೀಷ್ ದೊಡ್ಡ ಕೋಲಲ್ಲ. ಇಂಗ್ಲೀಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಅಂತ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದಿರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು, ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡೆಯಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲಿ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬರ್ತಿಲ್ಲ.
1: ಇದು ಮಾತ್ರ ಸತ್ಯ,
0: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮೇಲೆ ಹೋಗಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬರ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡೋದು ಪುಸ್ತಕದ ಕನ್ನಡ,
1: ನಿಜ ನಿಜ
0: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ? ಪ್ರಯತ್ನ ಮಾಡ್ಕೊ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟು ಪತ್ರಿಕೆಗಳಿಗೆ ಲೇಖನೆಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕೊ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಣ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪಾಯದ್ರದ್ದ.
0: ಹೌದು
1: ಅಲ್ಲ?
0: ಹೌದು ಹೌದು. ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡ್ಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ, ಕುಂದಾಪುರ ಕನ್ನಡ ಇಲ್ಲ. ಅದು ಇದರಲ್ಲಿ ಯಾರಿಗೂ ಹೊಲಿಸು, ಯಾರನ್ನೂ ಹೊಲಿಸ್ಕತಕ್ಕಂಥ ರೀತಿಯ ಕುಂದಾಪುರ ಕನ್ನಡ ಇತ್ತು. ನನಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮೂನೆ ಹೇರಳವಾದಂಥ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯಾಯರು. ಎಂಥ ಅದ್ಭುತ ಗೊತ್ತುಂಟ. ಹಾಗಿರ್ಕಂತ ಹೇಳೋದು ನಾನು ಒಂದು ಪುಸ್ತಕ ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥದ್ದು. ನನ್ನ ಕಥೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ ನಮ್ಮ ಮಾಬುಕಳ ಹೊಳೆ ದೋಣಿ ದೋಡಿಸ ಅದೊಂದು ಸೀನ್ ಇತ್ತಲ್ಲ ದೋಣಿ
0: ದಾಟಿ ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತ ಹೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಬಹಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನಪಿಟ್ಕೊಂಡಿದ್ದಾರೆ. ಆ ಟೈಮಲ್ಲಿ ಯಾರೂ ಮಾತಾಡದಿದ್ದಂಥ ಕಾಲದಲ್ಲಿ ಹೆಬ್ಬಾರು ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರಿದ್ರು. ಇದೆಲ್ಲ ಎದೆ ಹೊಯ್ಲೆ ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದರೆ ಜನ ತಕ್ಕಂತರ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕೊಂಡದಿತ್ತಲ್ಲ, ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
0: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗೆ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಳಿಕ್ ನೀವು ಶಾನಕಿಪ್ಪತ್ತಿಗೆ ಇದ್ದದ್ದು, ಈಗಳಿಕ್ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
0: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಹಾಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ. ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣೆಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದರೆ ಅಲ್ಲಲ್ಲಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ತಲೆ ಅಂದರೆ ಅಷ್ಟು ಕಾರ್ ಕತ್ತಲೆ. ನಮ್ಮ ಶಿವರಾಮಕಾಂತರ ಚೋಮಂದುಡಿ ಬರೆದಾಗೆ ಕಪ್ಪು ಅಂದರೆ ಕಪ್ಪು, ಕತ್ತಲೆ ಅಂದರೆ ಕತ್ತಲೆ ಅಂತ ಹೇಳಿ ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರೆದಿದ್ರು ಶಿವರಾಮಕಾಂತರು ಚೋಮಂದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರೆಲ್ಲ, ನಾನು ಆಗ ಬರೋದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರೆದಿದ್ದೆ ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ಅವ ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರಾಗ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡು ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ಕಲುಕೆ ನರಿಬೇಣಕ್ಕೆ ಹೋಗ್ಬೋದು. ನರಿಬೇಣದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ಟರೆ 1 ಗಂಟೆ ಒಂದು ಅರ್ಧ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದು ಹಣೆ, ಎರಡನೇ ಕ್ಲಾಸಿಗೆ ಎರಡು ಹಣೆ, ಮೂರನೇ ಕ್ಲಾಸಿಗೆ ಮೂರು ಹಣೆ, ನಾಲ್ಕನೇ ಕ್ಲಾಸಿಗೆ ನಾಲ್ಕು ಹಣೆ, ಐದನೇ ಕ್ಲಾಸಿಗೆ ಐದು ಹಣೆ
1: ಫೀಸ್
0: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಒಪ್ಪುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಇಡುದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡುದು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತಿ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಕೆಂತಿಲ್ಲ ಯಾರಿಗೆಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
1: ಕೊಡಿಯಿಂದ
0: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಹೋಗ್ತದೆ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಳಿಲ್ಲ. ನಮ್ ಕೊಡೆ ಅಂದ್ರೆ ಗೊತ್ತಾಗ್ತಿ. ನಾವು ಎಂತ ಮಾಡ್ತಿತ್ತು, ಆಗೆಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳ್ಕೆ ಬರ್ತಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿದ್ದೆ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡೋದು, ನನ್ನ ಹೆಸರು ಬರ್ಕೊಡೋದು, ಮಕ್ಕಳಲ್ಲಿ ಬರ್ಬೋದು, ಅವರು ಒಂದು ಗಡ್ಡಿ ತಗೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗಿನ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಡು ಬೇಂದಿ ಇರ್ಲಿಲ್ಲ, ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ ಮೂರ್ ಚಡ್ಡಿ ಬೇಕತ್ತ ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದೈತೆ. ಈಗ ನಾವು ಒಳ್ಳೆ ಆಯ್ತು ಆಸಕ್ತಿ ಬೇರೆ, ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮ್ಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆ ಎಲ್ಲಿತ್ತು? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು, ಇಂಥದ್ದು ಒಂದು ಒಂದು ಗೋಡೆ ಬರಹಿಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರ್ ಊರ್ ಕಾರಣ ಆ ರೀತಿಯ ಗೋಡೆ ಬರಹ, ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಗಿತ್ತು. ಇಲ್ಲೇ ನಿಮ್ಗೆ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ, ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆಗ್ತಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿತ್ತು. ಕುಂದಾಪುರದವರೆ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ, ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾವ್ದು ಏನು ಅಜಂತ ಪ್ರಶ್ನೆ ಎದುರಿಗೆ, ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್, ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತೀಗ್ ಪಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತೀಗ್ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತು ದೊಡ್ಡಲ್ಲ ಅದು ಕಾಮಕ್ಕೆ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು, ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು, ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು, ಗೊರಸು ಕೆತ್ತು ಅಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
1: ನೀವೆಲ್ಲ ಅದನ್ನ ಕಾಮಕ್ಕೆ
0: ಹೋಗ್ತಿತ್ತು ಗಾಡಿ ಬೇಣಕ್ಕೆ. ಅದಲ್ಲದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ, ಆಗ ಇವರು ಅಲ್ಲಿ ಗಾಡಿ ಬೇಣ, ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಕಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುರಿತ ಅಲ್ಲಿ ಗಾಡಿ ಎಲ್ಲ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊಂಡು ಬಪ್ಪದು
1: ಎಂತಕ್ಕೆ
0: ಎಂತ ಗುರಿತ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು,
1: ಮನೆಗೆ
0: ಸಾರಿಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆಗಿನ ಕಾಲದಲ್ಲಿ.
1: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂದ್ರೆ ಎಂತಕ್ಕೆ?
0: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ, ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು. ಅಲ್ಲಿ ಪೊಟ್ರ ಎಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು, ಹಾಗೆ ನರಿ ಬೇಣ ಅಂತ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹಿಂಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಬಹುಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು, ಬ್ರಹ್ಮರಾಕ್ಷಸ ಇತ್ತು, ಹೋಯ್ಬೇಡಿ ಅಲ್ಲಿ ಅಂತ
1: ಹೇಳುದು.
0: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷಸ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಹಂಸನಿಗೆ. ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿ ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರ ಅವ್ರಿಗೆ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ಬೇಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು, ಹೆದರ್ಸು ಆಗಿನ ಕಾಲದಲ್ಲಿ. ಅದ್ ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ, ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳಿದು ಕಾಣ್ತೀನಿ ರಾತ್ರಿಯಲ್ಲಿ, ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿಯ ಒಂದು ಹಾಡು ಹಾಡುದು, ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆತಿತ್ತು. ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ, ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
1: ಕಚ್ಚಾ ರೋಡ್.
0: ಎಷ್ಟು ಮಟ್ಟಿಗೆ ಬೆಳೀತು
1: ಅಲ್ಲ, ನಿಮ್ಗೆ ಈಗ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು. ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್, ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವ್ರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ, ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗರ ಇದ್ದಿತ್ತು. ಆ ಪಾಗರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ, ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ. ಆಯ್ತಾ, ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರಿಗೂ ಅರ್ಥತ್ತಿಲ್ಲ. ಒಳಗೆ ಒಳ ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ, ಭೋಜನ ಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಲಿ ಕೋಣೆ, ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಲಿ ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
1: ಮತ್ತೆ ಬಚ್ಲಿ ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗೆ.
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು, ಆಗೆಲ್ಲ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಕ್ಕೊಂದು ಕಲ್ಲು, ಪಾತ್ರ ಹೋಗಕ್ಕೊಂದು ಕಲ್ಲು, ಹಿಂಗಿದ್ದೆಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬತ್ತಿಲ್ಲ ಅಂತ ಹೇಳುವ ಕಾಂಟ್ರಾಕ್ಟ್ ಆದವ. ಈಗ ಬಂದು ವಕೀಲ್ರೆ, ಇದು ನಮ್ಮ ಸೈಟ್, ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದು ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೇಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈಗ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಕ್ ಬರ್ತದೆ, ನಾವು ಎಂತ ಮಾಡಕ್ಕತ್ತ, ನಮ್ಗೆ ಈಗ ಎಂತ ಇಲ್ಲ. ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ. ಬದುಕಿನಲ್ಲಿ ಏನು ಸೀರೆ ಹೋಗಿದೆ? ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲ್ ಬಂತು, ನಮ್ಮ ಜನ ಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತಹ ಒಂದು ಬದುಕು. ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಅನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
1: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶುವಲಿ ಅದೊಂದು ಇರುತ್ತೆ. ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ, ಗಡಿ ಬಿಡಂಗೆ ಮಾತಾಡ್ದಂಗೆ. ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ ಭಾಷೆನ ಪ್ರೀತಿಸೋಕ್ ಶುರು ಮಾಡ್ರೆ. ನೀವ್ ಅದಕ್ಕೆ ಎಂತೆಲ್ಲ ಸರ್ಕಸ್ ಮಾಡ್ಕಾಯ್ತು?
0: ಬಂದು ಕೂಡ ಹಾಂಗೆ ಆಯ್ತು ಅವರಿಗೆ. ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಂದ್ರೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ, ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಪ್ರತಿಕೂಲ ಕಾಸರಗೋಡ ಕನ್ನಡ ಸಿನಿಮಾ ಬತ್ತ ಅಂತೇಳಿ. ಆಗ ಅವಳು ಹೇಳಲು, ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಂತ. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ತೆ ನಾ ಇಲ್ಲಿ ಬಂದ ಕೂಡಲೇ ಮದುವೆ, ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳ್ಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳ ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಳು ಅಂತ ಹೇಳ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿಯವ್ರು ಕೇಂಬುದು, ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ದು, ನಿನ್ನ ಕನ್ನಡ ಎಂತೂ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿಯವ್ರ ಕೇಂತ್ರಿಕ. ಹಾಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ಸನಗೆ ಅಷ್ಟರ ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿರ್ಲಿ. ಈಗ ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು, ಒಂದು ಜೋರಿತ್ತು, ರಾಪ್ ಇತ್ತು ಎಲ್ಲ, ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
1: ಆದ್ರೆ ನೀವು ನೋಡಿ, ಯಾವುದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
0: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡತ್ತೆ, ಸಾಕ್ಷಿಗಾರ ಹತ್ರ ಮಾತಾಡತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೆಣಕು ಪ್ರಶ್ನೆ ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮೇಲ್ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದು ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು, ಅವ್ರಿಗೆ ಅರ್ಥತ್ತ. ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತೆ. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡೋದಿತ್ತು ಒಬ್ಬರಿಂದ ಒಬ್ಬರಿಗೆ, ಆಗ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು, ಅವರ ಕೇಸ್ನಲ್ಲಿ ನಾನು ಅವರನ್ನ ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ �ಬಂತು ಅವರಿದ್ದಂತ ಹೇಳ್ರು, ಕುಂದಾಪುರ ಕನ್ನಡ ಬೈದ್ ಬಿಟ್ರ ನಂಗೆ. ಆಗ ನಿನ್ನ ಕೈಪೆತ್ತಕಾಲ ಹೇತ್ಕೊಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಕಾಲ ಹೇತ್ಕೊಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಅರ್ಥತ್ತೆ, ಯಾರಿಗೂ ಅರ್ಥತ್ತಿಲ್ಲ ಇಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದ್ರಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ ಬಿಟ್ರಲ್ಲ ಹೆಬ್ಬಾರ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತಂತೆ. ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ, ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು, ಅಡ್ಡಿಲ್ಲ ಮರ ನೀನು ಅಡ್ಡಿಲ್ಲ, ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ಲವರೆಗೂ ನಾನು ಹೇಳೋದು, ಹೆಬ್ಬಾರಿ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದಾನೆ, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲೂ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವ್ರು ಅಂದ್ರೆ ಬರೀ ಮಾತಾಡುದಲ್ಲ, ಕತೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ತು ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೇಂದ್ರೆ ಅದು ಕುಂದಾಪುರ ಕನ್ನಡ. ಕುಂದಾಪುರ ಕನ್ನಡ ಒಟ್ಟಿಗೆ ಯಾರಿದ್ದಿರ್ಕೇಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲಾ. ನಂದೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿಗೆ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತೆ, ಆಗಳಿಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವು ಒಂಚೂ ತಡದಾಯಿ ಹುಟ್ಟಿದ ಆತಿದ್ದಿತ್ತು ಅನ್ಸುತ್ತ ಹೆಂಗೆ?
0: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆನೆ ಮನೆ ಬೆಳೆದವ್ರು ನಾವು ಅಷ್ಟು ಮಟ್ಟಿಗೆ. ಅಂದ್ರೆ ದೊಡ್ಡ ಮನೆ ನಮ್ಮದು. ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲಸಲ ನನ್ನ ಮುಂದಿಂದ ಹೋದ್ರು, ಕೆಲಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುವುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನಲ್ಲಿರಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತಲೂ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು, ಎಷ್ಟು ಆಚರಣೆಗಳಿದ್ದಾವಲ್ಲ ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿಯನ್ನು ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದು ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ದಿಂಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತಹ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿನ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡ, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
0: ಇದು ಬಹಳ ವಿಚಿತ್ರವಾದಂತಹ ಪ್ರಶ್ನೆ ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಎನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲಿ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಆಗಿ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ. ನನಗೆ ಹಳತಪ್ಪಗೆ ಪುರುಸೊತ್ತಿಲ್ಲ ಮಾರೇ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳುದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತು ಎಪ್ಪಗಾಗ ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮ ತೊಡಸ್ಕೊಳ್ಬೇಕು ಎಂತದ್ರಲ್ಲಾಗ್ಲಿ. ಹಂಗ ಈಗ ತೊಡಸ್ಕೊಂಬುದು ಹ್ಯಾಂಗೆ? ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ. ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು, ಈಗ ಹೊಸ ಆಟ ಯಾವುದು? ಮೊಬೈಲ್, ಮೊಬೈಲ್, ಕಂಪ್ಯೂಟರ್ ಅಥವಾ ಫೇಸ್ಬುಕ್, ಮತ್ತೊಂದು ಇತ್ತು ಅದ್ರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ? ನಾನು ಒಂದು ಒಳ್ಳೆ ಹೂವು ಬಂತಪ್ಪ, ಅದ್ರದ್ದು ಫೋಟೋ ತೆಗೆದೆ. ಒಂದು ಹುಲಿವೇಷ ಬಂತು, ಅದ್ರ ಫೋಟೋ ತೆಗೆದೆ. ಒಂದು ಮತ್ತೊಂದು ಬೇಡುವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ. ಹಳೆಯ ಜನಪದ ಒಂದು ಸಂಸ್ಕೃತಿ ಎಲ್ಲ ಫೋಟೋ ತೆಗೆದು ನಾನು ಹೆಬ್ಬಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟಿತು, ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ ತಾವು ಸಹ ಪಟ ಹಾಕು ಅಂತ ಹತ್ತು. ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರು ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನ ಕೃತ ಜನ ಅಲ್ಲ. ಅಷ್ಟು ಜನ ಇದನ್ನ ಕಾಣ್ತಾರೆ ಅಂತ ಆದರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯ ಕೊಡೋಕಾಗ? ಹಾಂಗಾಗಿ ಬರೋಕೆ ಶುರು ಮಾಡಿದೆ, ಕತೆ ಬರೋಕೆ ಶುರು ಮಾಡಿದೆ. ಅದರೊಳಗೆ ಅವರು ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಅಲ್ಲ. ಕುಂದಾಪುರ ಸಂಗತಿಗೆ ಎಷ್ಟು ಮಟ್ಟಿಗೆ ಅಂತ ಹೇಳಿ, ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಗಳೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ಎಂಬುದು ನಿಮ್ದು ಕಂಡ್ಕೊಂಡು ನಮ್ಗೆ ಗೊತ್ತತ್ತು ಬಾರ್ರೆ. ಮತ್ತೆ ಹೊಸ ಹೊಸ ಸಂಗತಿ ಗೊತ್ತಾಗ್ತದೆ, ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತಾ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡುತ್ತೆ. ಅದನ್ನ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನೂ 10 ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು. ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬತ್ತಿಲ್ಲ.
1: ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
0: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬತ್ತಿಲ್ಲ, ಅಷ್ಟೇ
1: ಬತ್ತಲ್ಲ.
0: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ ಬರ್ತೀನಿ. ನನಗೆ ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡಕ್ ಹತ್ತಿಲ್ಲ. ಅದು ಏನೇನೋ ಅದ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ ನಾನು.
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತ. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗವರ ಹೆಂಡತಿ ಕೂಡ ಇದ್ರ, ಅವ್ರ ಹತ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ ಎಷ್ಟೊಂದ್ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅರ್ಥ, ಇಲ್ಲಿ ಅವರು ಒಂದು ಹೇಳುದು ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದ್ ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣ ಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರ ಮ್ಯಾಮ್ ಹೇಳಿ.
2: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಇನ್ನು ಸ್ಪೀಡ್ ನಂಗೆ ಮಾತಾಡಿದ ಅರ್ಥ ಆಗ್ತಿರ್ಲಿಲ್ಲ ಅವರು ಎಂತ ಅಂತ. ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ, ಮದುವೆ ಆಗಿ ಹೊಸ ಅವ್ರು ಆಚೆ ಹೋದ ಕೂಡ್ಲೆ ನನ್ನ ನಾದಿನಿ ಹತ್ರ ಕೇಳೋದು, ಎಂತ ಹೇಳಿದ್ರು ಅವರು, ಅವಳು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೆ ಹೀಗೆ ಹೇಳಿದ್ದಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ,
1: ಟೈಮ್ ತಕ್ಕಂತ.
2: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
1: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ, ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು. ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿ ಇಪ್ಪದು. ನಮ್ಮ ಹೆಬ್ಬಾರ್ರು ಬಾಯಿ ತುಂಬಾ ಮಾತಾಡ್ತಾರೆ. ಈಗ ಮಾರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮಾರ್ರ ಇವ್ರಂತ?
2: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ. ನಮ್ಮನೇಲೂ ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರುದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಆದ ಸರ್ ಯಾಕೆ ನೀನ್ ಮಾತಾಡುದಿಲ್ಲ
1: ಅಂತ.
2: ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೆ ಏನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
1: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವ್ದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತಿ ನನ್ನ ಭಾಷೆ ನಾ ಹೇಳಿಕೊಡ್ತಿ. ಇದು ಇಲ್ಲಿ
2: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು. ಯಾಕೆ ನಾನು ಮೂರು ಹೆತ್ತದು ಕಾಸುಗೂಡಲ್ಲಿ, ಎಲ್ಲ ಕನ್ನಡ ಮಾತಾಡ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ ಅದು. ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ. ಅದ್ರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೆ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹಿಡಿದ್ರೆ ಆಗುದಿಲ್ಲ. ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
1: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್
2: ಮಾತಾಡ್ತಾರೆ? ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ.
2: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ.
1: ಅದು ಟೋನ್, ಟೋನೇ ಚೇಂಜ್ ಇರುತ್ತೆ.
2: ಹೌದು, ಆಗ ಆಚೀಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ. ನಾನ್ ಸ್ವಲ್ಪ
1: ದಾಕ್ಷಿಣ್ಯ ಸಂಕೋಚ
2: ಅದೇ
1: ಅವ್ರಿಗೆ ಫುಲ್ ಅಪೋಸಿಟ್.
3: ಮಕ್ಕಳು ಅವಳ ಹತ್ರ ತುಳು ಕನ್ನಡ.
1: ಅದೇ ಅದೇ ಅದೇ ನಾ ಕೇಳದ್, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದ. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎಲ್ಲರಲ್ಲೂ ಎಕ್ಸ್ಪರ್ಟ್ ಇರ್ತಾರ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ, ಸೊ ಒಂದ್ ಮಾತು ಹೇಳಿದಾರೆ,
2: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
1: ಬಾರಿ ಲೈಕ್ ಇತ್ತು,
2: ನಾನ್ ತುಂಬಾ ಇಷ್ಟಪಡ್ತೀನಿ ಅದನ್ನ.
1: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ ಒಂದು ಕಾಲದಿಂದ ಇವತ್ತಿನವರೆಗೂ ಇವರ ಎ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ, ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕಂಕಾಗ ಅಂತ ನಮ್ಗೆ ಶಣ್ಣಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎ ಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು ಸರ್. ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ. ಇಷ್ಟೊತ್ತು ಮಾತಾಡ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
3: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಯಿ ಮಳೆ ಜೋರು ಪಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ ತೆಂಗಿನಕಾಯಿ ಚೋರು ತಿಂಬುದಂದ್ರೆ ಎಷ್ಟು ಖುಷಿ ಅಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
1: ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM ಭಂಡಾರ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವ ಕಾ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
5: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಪೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಹೌದು, ನಮ್ಮ ಯಕ್ಷ ಸಮಾಗಮದಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ಆರಂಭ ಮಾಡ್ತಾ ಇತ್ತು. ಎಂತಂತ ಕೇಂದ್ರೆ, ಇದು ಸರಣಿ ಕಾರ್ಯಕ್ರಮ. ನಮ್ಮ ಕುಂದಾಪುರ ಕನ್ನಡದ, ನಮ್ಮ ಕುಂದಾಪುರ ಭಾಗದ, ಕುಂದಾಪುರ ಅಂದ್ರೆ ಕುಂದಾಪುರ ಪ್ಯಾಟಿಮ ಅಂತ ಅನ್ಕೋಬೇಡಿ, ನಮ್ಮ ಕುಂದಾಪುರ ಕನ್ನಡದವ್ರು ಎಲ್ಲೆಲ್ಲ ಇದ್ರು ಅವರೆಲ್ಲ ಒಟ್ಟಾಯ್ಕೊಂಡ ಯಕ್ಷಗಾನದ ಮೇಲಿನ ಪ್ರೀತಿಗೆ ಅವ್ರದ್ದೇ ಒಂದು ಸಂಸ್ಥೆ ಮಾಡಿಕೊಂಡು, ಅವ್ರದ್ದೇ ಒಂದು ಯಕ್ಷಗಾನ ತಂಡಗಳನ್ನ ಮಾಡಿಕೊಂಡು ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಮಾಡೋರು ಬಹಳ ಜನ ಇದ್ರು, ಬಹಳ ತಂಡಗಳಿದ್ದಾವೆ. ಸೊ ಅವ್ರನ್ನೆಲ್ಲ ಕರೆದ ಆ ತಂಡಗಳೊಟ್ಟಿಗೆ ಮಾತಾಡುವ ಅಂತ ಹೇಳಿ ಅಂದ್ಕೊಂಡ ಈ ಕಾರ್ಯಕ್ರಮನ ಶುರು ಮಾಡಿದ್ದೆ. ಇದು ಯಕ್ಷಗಾನದ ಯಕ್ಷ ಸಮಾಗಮದ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇವತ್ತು ಪ್ರಥಮವಾಗಿ ನಮ್ಮೊಟ್ಟಿಗಿದ್ರ ರಾಧಾಕೃಷ್ಣ ಕುಂಜತ್ತಾಯರು. ಇವರದ್ದು ಯಕ್ಷ ಕಲಾವಲ್ಲರಿ ಅನ್ನುವಂತಹ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ತಂಡ ಇವ್ರು ಕಟ್ಕೊಂಡಿರ. ಇವರನ್ನ ನಾವು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಸೂಪರ್.
1: ಸೂಪರ್ ಆಗಿದ್ದೀರಾ. ಖುಷಿ ಅಂತ ಕೇಂದ್ರೆ, ನಮ್ಮ ರಾಧಾಕೃಷ್ಣ ಕುಂಜತ್ತಾಯರು

0: ಚಂಡೆ ವಾದಕರು ಹೌದು, ಬಹಳ ಮೇಳಗಳಲ್ಲಿ ಚಂಡೆ ವಾದಕರಾಗಿ ಕೆಲಸ ಮಾಡಿದವರು. ಅದ್ರ ಒಟ್ಟಿ ಖುಷಿ ಅದು ಇನ್ನೂ ಒಂದು ದೊಡ್ಡ ವಿಷಯ ಅದ್ಕೆಂಡ್ರೆ, ಮಹಿಳೆಯರನ್ನ ಹಾಕೊಂಡೇ ಒಂದು ಯಕ್ಷಗಾನದ ತಂಡವನ್ನ ಕಟ್ಟಿದ್ದು. ಒಂದು ಕಾಲದಲ್ಲಿ ಯಕ್ಷಗಾನ ಅಂದ್ರೆ ಹೆಣ್ಮಕ್ಕಳಿಗಲ್ಲ, ಇದು ಬರೀ ಗಂಡ್ಮಕ್ಕಳಿಗೆ ಅಂದ್ರೆ ಅದ್ರ ಹೆಸರೇ ಎಂತ ಹೇಳ್ತಾರೆ, ಗಂಡು ಕಲೆ. ಗಂಡು ಕಲೆ ಅಂತ ಹೇಳ್ತಾರೆ. ಕಡೆಗೆಲ್ಲ ಮುಗಿಸ್ರೆ ಗಂಡು ಕಲೆ ಅಂತ ಹೆಣ್ಗಳಿ ಮಾಡುಕಾತಿಲ್ಲ ಅಂತ. ಆದ್ರೆ ಗಂಡು ಕಲೆ ಅಂತ ಎಂತ ಕಂತ್ರಿ ಸರ್ ಅದನ್ನ?
1: ಅವಾಗ ಮೋಸ್ಟ್ಲಿ ಅವಾಗ ಜಾಸ್ತಿ ಗಂಡಸರೇ, ಹೆಂಗಸರು ಈ ಯಕ್ಷಗಾನ ಫೀಲ್ಡ್ ಅಲ್ಲಿ ಕಡಿಮೆ ಇದ್ರು. ಗಂಡು ಕಲೆ ಮತ್ತೆ ಹಾರ್ಡ್ ವರ್ಕ್ ಅಲ್ಲ ಅದು ಸ್ವಲ್ಪ, ಅದಕ್ಕಾಗಿ ಯಾರು ಬರ್ತಿರ್ಲಿಲ್ಲ ಅನ್ಸುತ್ ನನ್ನ ಲೆಕ್ಕದಲ್ಲಿ.
0: ಓಕೆ, ನಾನೊಬ್ರನ್ನ ಕೇಳತಿಗ ಅವ್ರು ಹೇಳ್ರ, ಅದು ಗಂಡು ಕಲೆ ಎಂಬುದು ಎಂತ ಕಂದ್ರೆ, ಆ ಯಕ್ಷಗಾನ ವೇಷಗಳು ತುಂಬಾ ಭಾರಿ ಭಾರ.
1: ಅದೇ ವೇಟ್, ಹಾರ್ಡ್ ವರ್ಕ್.
0: ಅದನ್ನ ಹೆಣ್ಮಕ್ಳಿಗೆ ಅಷ್ಟು, ನಾವು ನಯ ನಾಜುಕು ಕೋಮಲೆಯರು, ಸೊ ಹಂಗಾಗಿ ಹೆಣ್ಮಕ್ಳಿಗೆ ಆತಿರ್ಲಿಲ್ಲ. ಆ ಕಾರಣಕ್ಕೆ ಅದನ್ನ ಗಂಡು ಕಲೆ ಅಂದ್ರ, ಹೆಣ್ಮಕ್ಳ ಬಪ್ಪಕ್ಕಾಗ ಅಂತಲ್ಲ, ಬಟ್ ಕಾಲಾಂತರದಲ್ಲಿ ಹೆಣ್ಮಕ್ಳು ಕೂಡ ಯಕ್ಷಗಾನಕ್ಕೆ ಅರ್ಪಣೆ ಅಂದ್ರೆ ಪಾದಾರ್ಪಣೆ ಮಾಡಿದ್ರು ಅಂತಾಯ್ತು. ಈ ಮಹಿಳಾ ತಂಡ ಕೊಟ್ಟು ಯೋಚನೆ ಬಂದದ ಹ್ಯಾಂಗ್ ಸರ್ ನಿಮ್ಗೆ?
1: ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಿದ್ದಾಗ್ಲಿಕ್ಕೆ ನಾನು ಯಕ್ಷಗಾನ ಫೀಲ್ಡ್ ಇಂದ ಹೊರಗೆ ಬಂದೆ, ಅಂದ್ರೆ ರೆಗ್ಯುಲರ್ ಮೇಳಕ್ಕೆ ಹೋದವ, ಮೇಳ ಬಿಟ್ಟು ಮನೇಲಿ ಬಂದೆ. ನಮ್ದೆಲ್ಲ ಡಿವೈಡ್ ಆಯ್ತು ಲ್ಯಾಂಡ್ ಎಲ್ಲ, ಮನೇಲಿ ಸುಮ್ಮನೆ ಕೂತೆ. ಕಡೆ ನಮ್ಮ ಮಿಸ್ಸಸ್ ವೇಷ ಮಾಡ್ತರು, ಶ್ರೀಲಕ್ಷ್ಮಿ ಕುಂಜತ್ತಾಯ ಅಂತ.
0: ಶ್ರೀಲಕ್ಷ್ಮಿ ಕುಂಜತ್ತಾಯ.
1: ಕಡೆಗೆ ಅವ್ರ ಅಕ್ಕ ಒಬ್ರು, ಇವರು ತಾರಾ ಅಂತ, ಅವರು ಉಡುಪಿಯಲ್ಲಿ ಲೆಕ್ಚರ್. ಆನಂತರ ಅವ್ರ ಮತ್ತೊಬ್ರ ಅಕ್ಕ ಇಂದುಮತಿ ಅಂತ, ಶಿವಮೊಗ್ಗದಲ್ಲಿ ಇಂಗ್ಲಿಷ್ ಮೀಡಿಯಂ ಟೀಚರ್. ಕಡೆಗೆ ಲತಾ ಅಂತ ಮತ್ತೊಬ್ರು ಇದ್ರು, ಮಿಸ್ಸಸ್ ಅಕ್ಕ. ಅವ್ರ ಮಗಳು ವಂದನಾ ಅಂತ, ಅವಳು ಶಂಕರನಾಯ್ಕ ಕಾಲೇಜಿಗೆ ಹೋಗ್ತಿದ್ಲ ಅವಾಗ. ಅವ್ರೆಲ್ಲ ಫ್ರೀ ಇದ್ರು, ಅವ್ರಿಗೆ ಎಲ್ಲ ನಮ್ ಫ್ಯಾಮಿಲಿ ಯಕ್ಷಗಾನದ ಹುಚ್ಚು. ಹಂಗೆ ಅವ್ರು ಹೇಳ್ರು, ಏ ಒಂದ್ ಕ್ಲಾಸ್ ಮಾಡುವ, ನಾವೆಲ್ಲ ವೇಷ ಮಾಡುವ. ಐರೋಡಿ ಮಂಜಾತ್ ಕುಲಾಲ್ರ ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಬನ್ನಿ ಮಾರ್ರೆ ನಮ್ಮಲ್ಲ ಒಂದ್ ಕ್ಲಾಸ್ ಮಾಡುವ ಮಕ್ಕಳಿಗೆಲ್ಲ ಕಲ್ಸಿ ಅಂದ್ರು. ಬಂದು ಒಂದೂವರೆ ವರ್ಷ ಕ್ಲಾಸ್ ಮಾಡಿದ್ರು ನಮ್ಮಲ್ಲೇ ಟ್ರಯಲ್.
0: ಅಲ್ಲ ಮಾರ್ರೆ, ಒಬ್ರು ಶಿವಮೊಗ್ಗದಲ್ಲಿ ಇಪ್ಪದ, ಒಬ್ರು ಉಡುಪಿಯಂಗ್ ಇಪ್ಪದ, ಮತ್ತೊಬ್ರು ಶಂಕರನಾರಾಯಣದಲ್ಲಿ ಇಪ್ಪದ, ನೀವು ಹಳ್ಳಿ ಹೊಳೆಂಗ್ ಇಪ್ಪದ ಅಲ್ಲ, ಅದನ್ನ ಹೆಂಗ್ ಒಟ್ಟಕ್ಕದ ಹೆಂಗ್ ನೀವೆಲ್ಲ?
1: ಯಕ್ಷಗಾನ ಹುಚ್ಚಂದ್ರ ಹಂಗೆ, ಶಿವಮೊಗ್ಗದಿಂದ ಒಂದು ದಿನ ಟ್ರಯಲ್ಗೆ ಅವ್ರು ಬಂದು ಹೋಗ್ತಿದ್ರು ಹಳ್ಳಿಯೊಳಗೆ. ಹಳ್ಳಿಯೊಳಿ ಶಾಲೆಯಲ್ಲಿ ಟ್ರಯಲ್, ಶಾಲೆಯವರು ಎಲ್ಲ ಸಪೋರ್ಟ್ ಮಾಡಿದ್ರು ನಮ್ಗೆ, ಸಭಾಭವನ ಬಿಟ್ಕೊಡ್ತಿದ್ರು ವಾರದಲ್ಲಿ ಒಂದಿನ. ಶನಿವಾರ ದಿನ ಮಧ್ಯಾಹ್ನ ಮೇಲೆ, ಆದಿತ್ಯವಾರ ದಿನ ಮಧ್ಯಾಹ್ನ ಮೇಲೆ ಇಟ್ಕೊಂತಿದ್ ನಾವು, ಇಲ್ಲ ಶನಿವಾರ ಮಧ್ಯಾಹ್ನ ಮೇಲೆ. ಒಂದು ಟ್ರಯಲ್ಗೆ 2 ಗಂಟೆ ಟ್ರಯಲ್ಗೆ ಶಿವಮೊಗ್ಗದಿಂದ ಬಂದು ಮತ್ತ ರಾತ್ರಿ ಬಸ್ ಹತ್ತದ್ದು ಇತ್ತು ಅವ್ರು, ಇಲ್ಲ ಬೆಳಿಗ್ಗೆ ಬೇಗ ಹೋಗ್ತಿದ್ರು. ಮಾರನೇ ದಿನ ಶಾಲೆ ರಗಳೆ ಆಗ್ತಲ್ಲ.
0: ಎಷ್ಟು ಆಸಕ್ತಿ ಇತ್ತು ಮಾರ್ರೆ,
1: ಭಾರಿ ಇಂಟ್ರೆಸ್ಟ್ ಅವರಿಗೆಲ್ಲ. ಈಗಲೂ ವೇಷ ಮಾಡ್ತಾರೆ ನಮ್ ಟೀಮ್ ಅಲ್ಲೇ.
0: ಸೊ ಒಂದೂವರೆ ವರ್ಷ ನೀವು ಐರೋಡಿ ಅವರು ಕುಲಾಲ್ ಅವರಿಂದ ನೀವು ಟ್ರೈನಿಂಗ್ ತಕೊಂಡ್ರಿ ಎಲ್ಲಾರು, ಅಂದ್ರೆ ಅವರಿಗೆಲ್ಲ ಆಸಕ್ತಿ ಇತ್ತು, ಯಾರು ಹೆಜ್ಜೆ ಕಲ್ತಿರ್ಲ?
1: ಇಲ್ಲ, ನಮ್ಮ ಹೆಂಡತಿ ಎಲ್ಲ ಮೊದ್ಲು ವೇಷ ಮಾಡಿದ್ರು, ಆದ್ರೂ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇರ್ಲಿಲ್ಲ. ನಮ್ಗೆ ಮಾಡದ್ಮೇಲೆ ಪರ್ಫೆಕ್ಟ್ ಇರ್ಕಂತ.
0: ನಿಮ್ಗ ಅವ್ರೆಲ್ರಿಗೂನ?
1: ಎಲ್ಲರಿಗೂ.
0: ಇದ್ರಲ್ಲಿ ನಿಮ್ ಮಗಳು ಕೂಡ ಇದ್ದಾರೆ?
1: ಮಗಳು ಅವಾಗ ಸಣ್ಣವಳು. ಅವಳು
0: ಸಣ್ಣ ಹೆಸರೆಂತ?
1: ಅವಳು ವೈಷ್ಣವಿ ಕುಂಜತ್ತಾಯ ಅಂತ. ಅವಳು ನಾನೇ ಮನೇಲೆಲ್ಲ ಹೆಜ್ಜೆ ಹೇಳಿ ಕೊಡ್ತಿದ್ದೆ, ನನಗೂ ಸ್ವಲ್ಪ ಸ್ವಲ್ಪ ಹೆಜ್ಜೆ ಎಲ್ಲ ಬತ್ತು, ಅದನ್ನೆಲ್ಲ ಅವಳಿಗೆ ಕಲಿಸ್ತಾ ಇದ್ದೆ. ಕಡೆಗೆ ಅವಳು ಕಲಿದೆ ಬಾಲಗೋಪಾಲ ವೇಷ ಮಾಡ್ತಿದ್ಲಾಗ್ಲಿ, ನಾನ್ ಹೇಳಿಕೊಟ್ಟದ್ರಲ್ಲೇ ಬಾಲಗೋಪಾಲ ಮಾಡ್ತಿಲ್ಲ. ನಮ್ದು ಸಂಘ ಮುಂಚೆ ಹೆಸರು ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಅಂತ ಇತ್ತು.
0: ಅದ್ಯಾಕೆ ಗೋಪಾಲ?
1: ಅದು ನಮ್ಮ ಊರಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನ ಇತ್ತು. ಆ ನಂತರ ಅಲ್ಲಿ ಎಲ್ಲ ಮಕ್ಕಳೆಲ್ಲ ಇದ್ದಿದ್ರು, ಪ್ರಾಯದ ಹೆಂಗಸರೆಲ್ಲ, ಅವರೆಲ್ಲ ಮದುವೆ ಆಗಿ ಹೋದ್ರು, ಒಬ್ರೊಬ್ರೆ ಹೋದ್ರು. ಕಡೆ ಉಳಿದದ್ದು ಮಾತ್ರ ನನ್ನ ಹೆಂಡತಿ ನನ್ನ ಮಗಳು ಮಾತ್ರ, ಮತ್ತೆಲ್ಲ ಮದುವೆ ಆಗಿ ಹೋದ್ರು.
0: ಇದು ಯಾವ ವರ್ಷದಲ್ಲಿ ನೀವು?
1: ಇದು ಸಾಧಾರಣ 2006 5-6-7 ಟೈಮ್ ನಲ್ಲಿ. ಕಡೆಗೆ ಆ ನಂತರ ಇವ್ರ ಅಜ್ಜಿ ಎಲ್ಲ ಕಲ್ತು ಕ್ಲಾಸ್ ಮಾಡಿ ಎಲ್ಲ ಆದ್ರೂ ಈ ಕುಂಟಿಕಾನ್ ಮಠದಿಂದ ಒಂದು ಲಂಡನ್ ಕಾಂಪಿಟೇಷನ್, ಏನೋ ಒಂದು ಯಕ್ಷಗಾನ ಕಾಂಪಿಟೇಷನ್ ಮಾಡ್ರು ಹವ್ಯಾಸಿ ಸಂಘದಿಂದ. ಅವಾಗ ನಮ್ ಕ್ಲಾಸ್ ನಡೀತಾ ಇತ್ತು ಹೆಜ್ಜೆ ತರಗತಿ. ಕಡೆ ನಮ್ಗೂ ಫೋನ್ ಮಾಡಿದ್ರು ಅವರು, ಯಾರೊಬ್ರು ಮಂಜುನಾಥ್ ಬಟ್ಟೆ ಯಾರು ಕಾರ್ಕಳದವ್ರು, ನಿಮ್ದೊಂದು ಟೀಮ್ ಇದೆಯಂತೆಲ್ಲ ಕೊಡಿ ಪ್ರೋಗ್ರಾಮ್ ಅಂದ್ರು. ಕಡೆ ನಾವು ಕೂಡಲೇ ಎಲ್ಲ ಮೀಟಿಂಗ್ ಮಾಡಿ ಮಕ್ಕಳೆಲ್ಲ ಹೇಳ್ರೆ ಮಾಡುವ ಅಂತ. ಕಡೆಗೆ ಪ್ರಸಂಗ ಟ್ರಯಲ್ ಸ್ಟಾರ್ಟ್ ಮಾಡ್ತು ಶಶಿಪ್ರಭೆ, ರಾಣಿ ಶಶಿಪ್ರಭೆ ಅಂತ.
0: ಅಂದ್ರೆ ನೀವೀಗ ಅದು ಹೆಣ್ಮಕ್ಳದ ಟೀಮ್ ಆಯ್ಪುಕೋಯೆ, ನೀವು ಆಯ್ಕೆ ಮಾಡಿಕೊಳ್ಳುವ ಪ್ರಸಂಗ ಎಲ್ಲ ಹೆಣ್ಮಕ್ಳಿಗೆ ಸೂಟ್ ಆಪಂಗೆ ಹಂಗೆ ಯೋಚನೆ ಮಾಡಿ?
1: ನಮ್ದು ಹೆಣ್ಮಕ್ಳಿಗಾದ್ರು ಎಲ್ಲ ನಮ್ದು ಈಗ ಕುಶಲವ ಮಾಡತ್ ನಾವು, ಕುಶಲವ ಮಕ್ಕಳು ಹುಡುಗಿಯವರೇ ಮಾಡುದು, ಕುಣಿತರು ಮೇಳದವ್ರು ಕುಣದಂಗೆ ಕುಣಿತರು. ಸಾಫ್ಟ್ ಪ್ರಶ್ನೆ ಇಲ್ಲ ನಮ್ಮಲ್ಲಿ, ಸಾಫ್ಟ್ ವೇಷನು ಮಾಡ್ತರು, ವೇಷನು ಸಾಫ್ಟ್ ಅದು ಮಾಡುವವರು ಮಾಡ್ತಾರೆ. ನಮ್ಮ ಹೆಂಡತಿ ಅಲ್ಲ, ನಮ್ಮ ಮಿಸ್ಸಸ್ ಸ್ವಲ್ಪ ನರ್ತನ ಎಲ್ಲ ಕಡಿಮೆ. ಅವಳು ಅದಕ್ಕೆ ಶಶಿ ಪ್ರಭೆ ಮಾಡ್ತಳು, ಮಾತಾಂಡ ತೇಜನು ಮಾಡ್ತಳು, ಅವಳು ಆಲ್ರೌಂಡರ್, ಹಾಸ್ಯನು ಮಾಡ್ತಳು, ಶ್ರೀವೇಶನು ಮಾಡ್ತಳು. ನಮ್ಗೊಂಥರ ಈ ಸಾಂಬಾರ್ ಬಟ್ಲು ಇದ್ದಂಗ ಅವಳು.
0: ನಿಮ್ಮ ಹೆಂಡತಿ
1: ಮನೆಯಲ್ಲೂ ಸಾಂಬಾರ್ ಬಟ್ಲು ಇರುತ್ತೆ, ಅವಳು ಅಡುಗೆ ಮನೆಯಲ್ಲಿ. ನಮ್ ಸಂಘದಲ್ಲೂ ಒಳ್ಳೆ ಸಾಂಬಾರ್ ಬಟ್ಲು ಇದ್ದ,
0: ಎಲ್ಲದಕ್ಕೂ ಸಲ್ತಾರೆ
1: ಎಮರ್ಜೆನ್ಸಿಗೆ. ಹಿಂದಿನಿಂದವರಿಗೂ ನನ್ನ ಹತ್ರ ಆತಿಲ್ಲ ಆತಿಲ್ಲ ಅಂತ ಇರ್ತಿಲ್ಲ, ಆಟ ದಿನ ಪರ್ಫೆಕ್ಟ್ ಮಾಡ್ತಳು,
0: ಸಕ್ಕದಾಗ ಮಾಡ್ತಾ,
1: ಒಳ್ಳೆ ಮಾಡ್ತಳು. ಅದೊಂದು ಖುಷಿ ನಮ್ಗೆ. ನಮ್ ಮಗಳು ಬಿಡಿ, ಅವರೆಲ್ಲ ಹುಡುಗಿಯವ್ರು ಬೇಗ ಕಲ್ತ್ಕೊಂಡಿದ್ರೆ. ಈಗ ರೆಗ್ಯುಲರ್ ಅವಳು ಈ ಮೇಳದಲ್ಲೂ ಎಲ್ಲ ವೇಷ ಮಾಡ್ತಾಳೆ, ಎಲ್ಲ ರೊಟ್ಟಿಗೂ
0: ಮಗಳು
1: ಮಗಳು ಟ್ರಯಲ್ಗೆ ಎಲ್ಲ ರಿಹರ್ಸಲ್. ನಾವು ನಮ್ ಸಂಘದ ಆಟದಲ್ಲಿ ಈಗ ನಮ್ಮ ಆಟ ಮಾಡ್ರು ರಿಹರ್ಸಲ್ ಇಲ್ಲ ನಮ್ದು. ಪ್ರಸಂಗ ಒಂದ್ ನಾಲ್ಕು ದಿನ ಮುಂಚೆ ಹೇಳಿಬಿಟ್ಟೆ, ಇಂಥ ಪ್ರಸಂಗ ಸೆಟ್ ಮಾಡ್ಕೊಳ್ಳಿ ಅಂತ. ಅವ್ರವ್ರೆ ಎಲ್ಲ ಒಂದು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವ್ಯಾವ ಪದ್ಯ ಅಂತ ಕೇಳಿದ್ರೆ ಟಿಕ್ ಮಾಡಿ ಕೊಡುತ್ತೆ, ರೆಡಿಯಾಗಿ ಬಂದ್ಬಿಟ್ರೆ
0: ಅಷ್ಟೇ.
1: ಒಂದ್ ಗಂಟೆ ಬೇಗ ಬಂದು ಭಾಗವತರ ಹತ್ರ ಕೇಳ್ತಾರೆ ಹೆಂಗೆ ಏನಂತ. ಅಷ್ಟು ಬಿಟ್ರೆ ನಾವು ರಿಹರ್ಸಲ್ ಹಿಮ್ಮೇಳ ಇಟ್ಕೊಂಡು ಬೇರೆ ಸಾಂಗ್ ಟೈಪ್ ಎಲ್ಲ ಮಾಡೋದಿಲ್ಲ, ಅಂದ್ರೆ ಅವ್ರ ಹೆಜ್ಜೆ ಎಲ್ಲ ಪರ್ಫೆಕ್ಟ್ ಇದ್ರೆ ಎಲ್ಲವರು.
0: ಬಟ್ ಅದು ಡೈಲಾಗ್ಸ್ ಡೈಲಾಗ್ ಎಲ್ಲ
1: ಎಲ್ಲಾದ್ರೂ ರೆಡಿ ಮಾಡ್ಕೊಂತಾರೆ, ಪದ್ಯದಲ್ಲೇ ಇದೆಯಲ್ಲ ಡೈಲಾಗ್ಸ್, ಪದ್ಯದಲ್ಲೇ ಡೈಲಾಗಿ ಬರುತ್ತಲ್ಲ ಅವ್ರು, ಅದ್ರಲ್ಲೇ ಎಲ್ಲ ರೆಡಿ ಮಾಡ್ಕೊಂತಾರೆ. ಮತ್ತೆ ಬೇರೆ ಈಗೆಲ್ಲ ಗೂಗಲ್ ಅಲ್ಲೆಲ್ಲ ಹೊಡೆದ್ರು ಬಂದ್ಬಿಡತ್ತೆ ಯಕ್ಷಗಾನ, ಯೂಟ್ಯೂಬ್ ಅಲ್ಲಿ ನೋಡ್ತರು, ತುಂಬಾ ಯಕ್ಷಗಾನ ನೋಡ್ತರು. ಬರೇ ವೇಷ ಮಾಡೋದಲ್ಲ ಇವರು, ಯಕ್ಷಗಾನ ಪ್ರೋಗ್ರಾಮ್ ಇದ್ರೆ ಆಟ ನೋಡ್ತರು, ಇವ್ರಿಗೆ ಬೇಕಾದ ಪ್ರಸಂಗ ಇದ್ರೆ ಏನ್ ಮಾತಾಡಿದ್ರು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಸ್ವಲ್ಪ. ಕಡೆ ಒಂದ್ ಮೊನ್ನೆ ಎಲ್ಲ ಒಂದ್ ನಮ್ ಮಗಳು ಆಟಕ್ಕೆ ಹೋದಾಗ ಹೇಳ್ತಿದ್ಲು, ಭಾಗವತರು ಒಂದ್ ಹೇಳ್ತಿದ್ದ, ಇವ್ ಮತ್ತೊಂದ್ ಮಾಡ್ತಾ ಇದ್ದೆ ಚೆನ್ನಪ್ಪ ಅಂತಿರ್ಲಿ.
0: ನಿಮಗ್ ಗೊತ್ತತ್ತ,
1: ನಮ್ಗ್ ಗೊತ್ತತ್ತ, ಅವ್ರಿಗೆ ಗೊತ್ತತ್ತ, ಆದ್ರೆ ನಾವ್ ಅದನ್ನ ಹೇಳುದಿಲ್ಲ ಎಲ್ಲರ ಹತ್ರ. ಅವಳು ನನ್ನ ಹತ್ರ ಬಂದು ಹೇಳು, ಈಗ ಯಕ್ಷಗಾನ ಹಂಗೆ ಅಂದೆ, ಕುಣದ್ರಸೈ ಅಂತ ಯಕ್ಷಗಾನ.
0: ಅಂದ್ರೆ ಭಾಗವತರ ಭಾಗವತಿಕೆಗೂ ಇಲ್ಲಿ ಯಾರು ಪಾತ್ರಧಾರಿಗಳು ಮುಮ್ಮೇಳದಲ್ಲಿದ್ದಾರೆ ಅವರ ನೃತ್ಯ ಅವರ ಡೈಲಾಗ್ ಡೆಲಿವರಿಗೂ ಸಂಬಂಧ ಇಲ್ಲ.
1: ಅಲ್ಲ, ಕೆಲವು ಹುಡುಗರ ಮಕ್ಳದ್ ಇಲ್ಲ, ಅದು ಗ್ರಹಿಸುದಿಲ್ಲ. ಪದ್ಯ ಎತ್ತದ ಕೂಡಲೇ ಕುಣಕ್ ಶುರು ಮಾಡ್ರು.
0: ಸೊ ಅವೆರಡಕ್ಕೂ ಇರುಪುರು ಇಲ್ಲ ಅಂತ್ರಿ ನೀವು?
1: ಅಂದ್ರೆ ಎಲ್ಲರಲ್ಲ, ಕೆಲವೊಂದಿಷ್ಟು ಜನರಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತು ಮಾಡೋಕೆ, ಗ್ರಹಿಸೋದಿಲ್ಲ ಅದ್ರ ಬಗ್ಗೆ. ಈ ಪ್ರೇಕ್ಷಕರು ಹಂಗೆ ಜಾಸ್ತಿ ಕೊಣದ ಕೂಡ್ಲೆ ಚಪ್ಪಾಳೆ ತೊಟ್ರು ಬಿಸಿಲು ಹೊಡೆದ್ರು ಬಾರಿ, ಅವನಿಗದ್ ನಾವು ಖುಷಿ ಆಯ್ತು ಅಂತ. ಅವ್ ಮಾಡ ದಿನ ಅದನ್ನೇ ಮಾಡುದು.
0: ಅಂದ್ರೆ ಆ ಪ್ರೇಕ್ಷಕರಿಗೂ ಅಂತ ಅಭಿರುಚಿ ಇಪ್ಪುದಿಲ್ಲ, ಅಂದ್ರೆ
1: ಅವರಿಗೆ
0: ಸರಿ ತಪ್ಪನ್ನ ವಿಶ್ಲೇಷಿಸುವ
1: ಮನ್ಸಿಗೆ ಖುಷಿ ಆದ್ರೆ ಸಹಿ.
0: ಕರೆಕ್ಟ್.
1: ಈ ಹಿರಿಯ ಕಲಾವಿದರು ಕೆಲವ್ರು ಆಟ ನೋಡ್ದವ್ರು ಹೇಳ್ತಾರೆ, ಇಲ್ಲ ಅವ್ ಹಂಗ್ ಮಾಡೋಕಾಗಿತ್ತು ಅಂತ. ಅದೊಂದು ಜನ ಒಪ್ಪುದಿಲ್ಲ. ಈ ನಾನೇ ಕಲಾವಿದನಾಗಿ ಒಂದ್ ಆಟದ ಹೋದಾಗ ಅಲ್ಲಿ ಏನಾದ್ರು ಹಿಂಗಿಂದ ಅದ್ ನೋಡ್ರಿ, ನಾನ್ ಬೇರೆ ಜನರ ಹತ್ರ ಹೇಳ್ರು, ಏ ನೀವು ಬಾರಿ ಹಿಂದಿದ್ರಿ ಮರ್ರೆ, ಈಗಲಿಂದ ಈ ಜನರೇಷನ್ ಅಪ್ಡೇಟ್ ಆಗ್ಲಿಲ್ಲ ನೀವು ಅಂತ.
0: ಹೌದು,
1: ನಿಜವಾಗಿ ನಾವು ಈಗ್ಲಿಂದ ಅಪ್ಡೇಟ್ ಆಗ್ಲಿಲ್ಲ, ನಾನೇ ಒಪ್ಕಂತೆ. ಅದು
0: ಇದು ಆಕ್ಚುಲಿ ಆ ಜನರೇಷನ್ ಇಂದ ಬೆಳೆದು ಬಂದವರು ಇದಾರಲ್ಲ ಯಕ್ಷಗಾನದಲ್ಲಿ, ಇದೆಲ್ಲರಿಗೂ ಆಗ್ತಾ ಇರೋ ಸಮಸ್ಯೆ. ನಮ್ಮ ಮನೇಲಿ ನನ್ನ ಮಾವನನ್ನ ನಾನು ಕಾಣ್ತಾ ಇರ್ತೆ, ಯಕ್ಷಗಾನ ಪದಾಲ ಹಾಕೊಂಡೆ ಇಪ್ಪುದು, ಯಕ್ಷಗಾನ ಪ್ರಸಂಗ ಹಾಕೊಂಡೆ ಇಪ್ಪುದು. ಆ ಪದಾಲ ಹಾಡೋತಿ ಭಾಗವತರು ಸ್ವಲ್ಪ ಎಳೆದ್ರೆ, ಆ ಶೈಲಿಯಲ್ಲಿ ಸ್ವಲ್ಪ ಭಿನ್ನತೆ ಸಿನಿಮೀಯ ದಾಟಿ ತಂದ್ರೆ ಸಮಾಬೈತ್ರು ಅವರು, ಅಂದ್ರೆ ಅಪ್ಡೇಟ್ ಆಯ್ಲ.
1: ನಮ್ಮ ಮನೆಯಲ್ಲೂ ನಾ ಎಲ್ಲಾರು ಕಾಳಿಂಗ್ ನೋಡ್ರು ಪದ್ಯ ಹಾಕ್ತೆ, ನಮ್ ಮನೆಯವಳು ಹೇಳುದು, ಅಯ್ಯೋ ಇದೆಂತ ಪದ್ಯ ಮರ್ರೆ, ಇದ್ ಹೆಂಗ್ ಕೆಲಸ ಮಾಡೋದು ಹೆಂಗ್ ನಂಗ, ನಾವು ಪದ್ಯ ಕೆಲಸ ಮಾಡೋಕಾತಿಲ್ಲ ಅಂತಲಿ ಇವಳು.
0: ಅಷ್ಟು ಶಾಸ್ತ್ರೀಯವಾಗಿದೆ
1: ಅದು, ಪರ್ಫೆಕ್ಟ್ ಇರುತ್ತಲ್ಲ. ಇವರಿಗೆ ಇವ್ರು ಕಂಡದ ಇತ್ತೀಚಿನ ಪದ್ಯಗಳು. ನಮ್ಮ ಟೀಮಿಗೆ ಇವ್ರು ಶಂಗನಾಯ್ ಸುರೇಶ್ ಶೆಟ್ರು, ಅವರು ಮೊದ್ಲು ಪೆರಡೂರು ಮೇಳದಲ್ಲಿ ನಾವು ಹೊಟ್ಟೆ ಇತ್ತು, ನಾನ್ ಚೆಂಡಗಿದ್ದೆ, ಅವ್ರು ಪದ್ಯಕ್ಕಿದ್ರು. ಅನಂತರ ಮೊಗೆಬೆಟ್ ಪ್ರಸಾದ್ ಅಂತ,
0: ಪ್ರಸಾದ್ ಮೊಗೆಬೆಟ್,
1: ಮೊಗೆಬೆಟ್ ಪ್ರಸಾದ್ ಅವ್ರು ನಮ್ ಟೀಮಿಗೆ ಬರ್ತಾರೆ ಪದ್ಯಕ್ಕೆ. ಅವರೇ ಇಬ್ರು ನಮ್ ಜಾಸ್ತಿ ಬಂದಿದ್ದು ಅವರಿಬ್ರು. ನಾ ಫಸ್ಟ್ ನಮ್ದು ಆಟ ಫಿಕ್ಸ್ ಆದ್ರೂ ಕೇಳೋದೇ ಸುರೇಶ್ ಶೆಟ್ರು, ಇಲ್ಲ ಅಂದ್ರೆ ಮೊಗೆಬೆಟ್. ಅವರಿಬ್ರು ಭಾಗವತ್ಗೆ ಇಲ್ಲ ಅಂದ್ರೆ ನಮ್ದು ಆಟ ಕ್ಯಾನ್ಸಲ್. ನಾ ಬೇರೆ ಯಾರನ್ನ ಹಾಕೊಂಡು ಮಾಡುದಿಲ್ಲ, ನಮ್ ಟೀಮಿಗೆ ಅವ್ರು ಸೆಟ್ ಆತರ.
0: ಪ್ರಸಂಗನೆಲ್ಲ ನೀವ್ ಹೆಂಗೆ ಆಯ್ಕೆ ಮಾಡ್ಕೊಂತೀರಿ ಸರ್?
1: ನಾವೊಂದು ನಾಲ್ಕೈದು ಪ್ರಸಂಗ ಸೆಟ್ಟಿಂಗ್ ನಮ್ದು. ಒಂದು ಶಶಿಪ್ರಭೆ, ಒಂದು ಕುಶಲವ, ಒಂದು ಕಂಸವಧೆ, ಒಂದು ರಾಮಾಶ್ವಮೇಧ. ರಾಮಾಶ್ವಮೇಧ ಅಂದ್ರೆ ಈ ವೀರಮಣಿ ಕತೆ ಹಿಂದಿಂದು, ಮಾಯಾಪುರಿ ಅಂತಾರೆ ಅದಕ್ಕೆ. ಅದು ಮತ್ತೆ ಸುಧನ್ವ ಅರ್ಜುನ ಎಲ್ಲ ಮಾಡತ್ ನಾವು. ನಮ್ದು ಸಣ್ಣ, ಈಗ ಇರೋದು ನಾವು ಏಳು ಜನ ನಮ್ ಟೀಮ್ ಅಲ್ಲಿ, ಏಳು ಜನಿಗೆ ಆಗುವಷ್ಟು ಪ್ರಸಂಗ
0: ಅಷ್ಟೇ ಪಾತ್ರಧಾರಿಗಳು ಅಂತದ್ದೇ ಪ್ರಸಂಗ ಇಟ್ಕಂತ್ರಿ. ನೀವಾಗ ಅದಕ್ಕೆ ಹೆಸರು ಚೇಂಜ್ ಮಾಡ್ರಿ ಅಂದ್ರಿ, ಗೋಪಾಲಕೃಷ್ಣ ಮಹಿಳಾ ಯಕ್ಷಗಾನ ಮಂಡಳಿ ಆತರ ಏನೋ ಇತ್ತಲ್ಲ ಹೆಸರು, ಅದನ್ನ ಚೇಂಜ್ ಮಾಡ್ರಿ. ಅದ ಎಂತ ಚೇಂಜ್ ಮಾಡ್ರಿ?
1: ಫುಲ್ ಒಂದ್ಸರಿ ಈ ಲಂಡನ್ ಕಾಂಪಿಟೇಷನ್ ಬಂದಾಗ ಈ ಹಳೆ ಟೀಮ್ ಅಲ್ಲಿ ಇದ್ದವ್ರು ಯಾರು ಇಲ್ಲ ಈಗ. ಕಡೆಗೆ ನಮ್ಮ ಇವರೇ ಅಲ್ಲ ಕಲಾವಿದ್ರೆಲ್ಲ ಸೇರಿ, ಇಲ್ಲ ಬೇರೆ ಟೀಮೇ ಸಪರೇಟ್ ಮಾಡುವ ನಾವು, ಮೊದ್ಲಿನ ಹೆಸರೇ ಬೇಡ, ಬೇರೆ ಅಂತ ಮಾಡುವ ಅಂತ ಮಾಡಿ ಈ ಹೆಸರಿಟ್ಟು ಕಡೆಗೆ.
0: ಇದಾಗಿ ಎಷ್ಟು ಟೈಮ್ ಆಯ್ತು ಈಗ ಯಕ್ಷಕಲಾವಲ್ಲರಿಯಾಗಿ? ಎಷ್ಟು ಟೈಮ್ ಆಯ್ತು?
1: ಇದು ಸಾಧಾರಣ 2014 ಅನ್ಸುತ್ತೆ
0: ಶುರು ಮಾಡದ. ಆಕ್ಚುಲಿ ಒಂದ್ ತಂಡ ಕಟ್ಕೊಂಡು ಉಮೇದಲ್ಲಿ ಕಟ್ಟಿ ಹೊತ್ತು ಅದ್ರ ತಂಡದಲ್ಲಿ ಉಳಿಸ್ಕೊಂಡ್ಕಲ್ಲ, ಕಲಾವಿದ್ರನ್ನಾಗ್ಲಿ ಅಥವಾ ಲಿಪ್ಪರ್ನಾಗ್ಲಿ ಯಾರನ್ನೇ ಆಗ್ಲಿ, ಅದೆಷ್ಟು ಕಷ್ಟ ಸವಾಲ್ ಅಂತ ಅನ್ನಿಸ್ತೀನಿ.
1: ಅಲ್ಲ ಉಳಿಸ್ಕೊಂಡೇ ಕಷ್ಟ. ನಮ್ದೀಗ ನೋಡಿ, ನಮ್ದು ಒಬ್ರು ಶ್ರುತಿ ಕನ್ನಂತ ಅಂತ ಡಾಕ್ಟರ್, ಅವಳು ನಮ್ ಟೀಮ್ ಅಲ್ಲಿ ವೇಷ ಮಾಡುವವರು. ಅವ್ರು ಇರೋದು ಬೆಂಗಳೂರಲ್ಲಿ. ಅವರು ನಾವೀಗ ಒಂದು ಆಟಕ್ಕೆ ಒಪ್ಕೊಂಡ್ರು ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ. ನಾವಿಲ್ಲ, ಅವ್ರ ಬದ್ಲಿಗೆ ಬೇರೆ ಜನ ಇನ್ಸರ್ಟ್ ಮಾಡ್ಕೊಳ್ಳೋದು. ಒಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ಲು, ಅವರು ರಿಟೈರ್ ಅಂದ್ರೆ ನಮ್ ಟೀಮ್ ಸಿಗುದೇ ಇಲ್ಲ. ಈಗ ಮಗು ಸಣ್ಣದು, ಆಗಲ್ಲ ಸಮಸ್ಯೆ. ನನ್ ಮಗಳು ಹಾಗೆ ಈಗ ಅಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡುದು. ನಾನಿಲ್ಲ ಆಟೋ ಒಪ್ಕೊಂಡ್ರೆ ಅಪ್ಪ ನಾನ್ ಬರುದಿಲ್ಲ ಅಂದ್ರೆ ನನ್ ಕತ್ತೆಗೆ ಆಯ್ತು. ನಮ್ ಮಿಸ್ಸಸ್ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಅಂದ್ರು ಕಷ್ಟ. ಏನೋ ದೇವ್ರ ಲೆಕ್ಕದಲ್ಲಿ ಅವ್ರವ್ರೊಳಗೆ ಹೊಂದಾಣಿಕೆ ಮಾಡ್ಕೊಂಡು ಅಂತೂ ಆಟಕ್ಕೆ ತೊಂದ್ರೆ ಇಲ್ಲ. ಕಡಿಮೆ ಆದ್ರೆ ನಾವು ಹೊರಗಿನ ಜನ ಕರ್ಕೊಂತೀವಿ. ನಾನು ಲೇಡೀಸ್ ಯಾರಾದ್ರೂ ಇದ್ರೆ, ಈ ನಾಡಿದ್ ಚೌತಿಯಲ್ಲಿ ಪ್ರೋಗ್ರಾಮ್ ಇದೆ ಈಗ, ನಮ್ಮ ಅಶ್ವಿನಿ ಕೊಂಡ್ರಕುಳ್ಳಿ ಅವರು ಹೇಳಿದೆ ಬನ್ನಿ ಅಂತ. ನಮ್ ಮಗಳಿಗೆ ಅವರಿಗೂ ಟಚ್ ಇದೆ, ವೇಷ ಎಲ್ಲ ಮಾಡಿದ್ರು ಬರ್ತೆ ಅಂದು ಒಪ್ಕೊಂಡಿದ್ರು. ಹಾಗೆ ಕಡಿಮೆ ಆದಾಗ ಯಾರನ್ನಾರು ಲೇಡೀಸ್
0: ಅಡ್ಜಸ್ಟ್ಮೆಂಟ್ ಮಾಡ್ತಾರೆ.
1: ಆಗಿಲ್ಲ, ಈಗ ಬರೀ ಲೇಡೀಸ್ ಆಗುದಿಲ್ಲ ಕೆಲವು. ನಾಡಿದ್ದೀಗ ನಮ್ಮ ನಿಮ್ ಬಣಕಷ್ಟ ಕಾಲೇಜ್ ಲೆಕ್ಚರ್ ಶಶಾಂಕ್ ಪಟೇಲ್ ಅಂತ ಇದ್ರು, ಅವ್ರದೇ ಕುಶಲ ಹೌದು ರಾಮ. ಈಗ ಚೌತಿಲಿ ಸೆಪ್ಟೆಂಬರ್ ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಸ್ವಲ್ಪ ಈಗ
0: ಮಾಡ್ತಿದ್ರಿ.
1: ಹೌದು, ಹಾಸ್ಯಗಾರರು ಎಷ್ಟು ಮಾಡಿದ್ರು ಲೇಡೀಸ್ ಚಂದ ಮಾಡ್ತರು, ಆದ್ರೆ ಈ ಜೆಂಟ್ಸ್ ಮಾಡ್ದಷ್ಟು ಗಂಡಸರು ಮಾಡ್ದಂಗ ಅಷ್ಟು ಚಂದ ಆಗ್ತಿಲ್ಲ. ಅದು ಏನೋ ಅವ್ರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಈ ಮೇಳದಲ್ಲೆಲ್ಲ ನೋಡಿ ನೋಡಿ ಮತ್ತೆ ಈ ಸ್ವರದ ಪ್ರಭಾವ ಇತ್ತಲ್ಲ ಕೆಲವು ಹೆಂಗಸ್ರದ್ದು. ಲೇಡೀಸ್ ಅವ್ರದ್ದು ಸ್ವರ ಸಣ್ಣ ಸ್ವಲ್ಪ, ಗಂಡಸರು ಸ್ವರ ದಪ್ಪ. ಮತ್ತೆ ಇವ್ರಿಗೆ ಎಲ್ಲಾ ರೀತಿಯ ಒಂದು ಈ ಕೆಲವು ಡಬಲ್ ಮೀನಿಂಗ್ ಮಾತಾಡೋದಿಲ್ಲ ಹೆಂಗಸರು. ಈ ಗಂಡಸರೆಲ್ಲ ಜಾಸ್ತಿ ಬಂದ್ಬಿಡುತ್ತೆ.
0: ಅಲ್ಲ, ಡಬಲ್ ಮೀನಿಂಗ್ ಬೇಕಂತ್ರೆ ನೀವು?
1: ಬೇಡಪ್ಪ, ಯಾಕೆ ಸುಮ್ಮನೆ? ಅದಕ್ಕಿಂತ ಬೇರೆ ಬೇರೆ ವಿಷಯಗಳು ಹಾಸ್ಯಗಳು ತುಂಬಾ ಇದೆ.
0: ಅಲ್ಲ, ನಾವು ಅಡುಗುಲಜ್ಜಿ ಈ ಗಂಡ್ ಮಕ್ಳು ಅಡುಗುಲಜ್ಜಿ ಹಾಕೊಂಡ್ ಬರ್ತಿದ್ರಲ್ಲ ಯಕ್ಷಗಾನ ನಾಗಶ್ರೀಗಳ ಅಡುಗುಲಜ್ಜಿ ನಾಗಶ್ರೀಗಳ ಬತ್ತಲ್ಲ, ಅದನ್ನೆಲ್ಲ ಕಂಡು ನಾವು ತುಂಬಾ ಗಮ್ಮತ್ತಲ್ಲಿ ಅದನ್ನೆಲ್ಲ ಕಂಡು ಅದನ್ ಮನರಂಜನೆ ಆಯ್ತು. ಗಂಡಸ್ರೆ ಅಡುಗುಲಜ್ಜಿ ಹಾಕ ಬಂದ್ರೆ ಈಗ ಹೆಣ್ಮಕ್ಳು ಆ ತರದ್ ಮಾಡ್ರೆ ಲೈಕ್ ಆತಿಲ್ಲ.
1: ಹೆಂಗಸ್ರಿಗೆ ಅಡುಗೋಲಜ್ಜಿ, ಶಶಿ ಪ್ರಬೆಲ್ ಒಂದು ಅಜ್ಜಿ ಬರುತ್ತೆ ದ್ವಾರಪಾಲಕಿ, ಅದು ಲೇಡೀಸ್ ಒಳ್ಳೆ ಮಾಡ್ತಾರೆ. ಅದೇ ಕೀಚಕವಾದ ವಿಜಯ ಭಕ್ತ, ಅದ್ ಹೆಂಗಸ್ರಿ ಮಾಡುದ್ ಕಷ್ಟ. ಅದ್ ನರ್ತನು ಸ್ವಲ್ಪ ಇತ್ತು, ಮತ್ತೊಂದ್ ಚೂರು ಗಣಸರು ವರ್ಚಸ್ಸಿನ ವೇಷಗಳು ಕೆಲವು. ಈ ದ್ವಾರಪಾಲಕ ಇದೆಲ್ಲ ಮಾಡ್ಬಹುದು ಕೆಲವು ಅಡುಗೋಲಜ್ಜಿ. ಕೆಲವೊಂದಿಷ್ಟು ಇದ್ರಲ್ಲಿ ಕಂಸಾವಧಿಯಲ್ಲಿ ರಜಕ ಬರುತ್ತೆ, ಅದನ್ನು ಹೆಂಗಸರು ಮಾಡ್ತಾರೆ, ಕೆಲವು ಚಂದ ಮಾಡ್ತಾರೆ. ಈ ಕೆಲವೊಂದು ವೇಷಗಳು ಸ್ವಲ್ಪ ಗಂಡಸರಿಗೆ ಸೂಟ್ ಆಗತ್ತೆ ಜಾಸ್ತಿ
0: ಅಂತೇಳಿ
1: ಹೇಳಿದ್ರೆ ಮಾಡ್ತರು, ಆದ್ರೂ ಅದು ಅಷ್ಟು ಒಳ್ಳೇದಾಯ್ಕ ಅಂತಿಲ್ಲ,
0: ಇಫೆಕ್ಟಿವ್ ಆಗ್ತಿಲ್ಲ ಅಂತ. ಮತ್ತೆ ಕೆಲವದಕ್ಕೆ ಧ್ವನಿ ಭಾರ ಎಲ್ಲ ಬೇಕಾಗ್ತ.
1: ಅದೇ ಅದೇ ಕೆಲವು ಹಾಸ್ಯಗಳಿಗೆ ಈ ಗಂಡಸರ ಸ್ವರದು ಈ ಇದ್ರಲ್ಲಿ ಶನೀಶ್ವರ ಮಾತ್ಮೇಲೆ ನಂದೀಶ್ ಶೆಟ್ಟಿ ಅಂತೇಳಿ, ನಂದೀಶ್ ಶೆಟ್ಟಿ ಅಂತ ಬರ್ತು. ಅದು ಈಗ ಹೆಂಗಸರು ಮಾಡ್ರೆ ಆ ಸ್ವರ ಭಾರ ಇರೋದಿಲ್ಲ ಅವರಿಗೆ, ಸ್ವರ ಭಾರ ವೇಟ್ ಸ್ವರದಲ್ಲಿ ಗೊಡ್ಸ ಸ್ವರ ಇರುದಿಲ್ಲ, ಹಂಗಾಗಿ ಸ್ವಲ್ಪ ಹೆಂಗಸ್ರಿಗೆ ಕಷ್ಟ ಅನ್ಸುತ್ತೆ.
0: ಅದು ಕಷ್ಟ ನ್ಯಾಯ ಒದಗಿಸು ಕಾತಿಲ್ಲ ಅಂತ ಹೇಳಿ
1: ಮಾಡ್ತರು, ಅದು ಬೇರೆ. ಆದ್ರೆ ಜನರಿಗೆ ರೀಚ್ ಆಗು ಕಡಿಮೆ ಆಗ್ತದೆ.
0: ನೀವೊಂದು ವರ್ಷಕ್ಕೆ ಎಷ್ಟು ಪ್ರಸಂಗಗಳ ಪ್ರದರ್ಶನ ಮಾಡ್ತ್ರಿ?
1: ನಾವು ಮಾಡೋಕೆ ಮುಂಚೆ ಒಂದು 8-10 ಆಟ ಮಾಡ್ತಿತ್ತು ವರ್ಷಕ್ಕೆ, ಒಂದು ರೆಗ್ಯುಲರ್ ಅಂತಲ್ಲ, ತಿಂಗಳಿಗೆ 1-2 ತಿಂಗಳಿಗೆ. ನಾವು ಬೇಜಾರಾದ್ರೂ ಆ ಅಕ್ಷರ ಮಾಡೋದಿತ್ತು ನಮ್ದೇ ದುಡ್ಡು.
0: ಹೌದಾ?
1: ಕಮರ್ಷಿಯಲ್ಲಿ ನವರಾತ್ರಿ ಎಲ್ಲ ಒಂದು ಆಟ ಕೇಳು, ಇಲ್ಲ ಮರೆ ಆಟ ಎಲ್ಲ ಫುಲ್ ಆಯ್ತು, ಅದು ದುಡ್ಡೆಲ್ಲ ಕೊಡು ಕಷ್ಟ ಮಾರ್ರೆ ಅಂದ್ರೆ, ದುಡ್ಡು ಕೇಳಲ್ಲ ಮರ್ರೆ ಆಟ ಮಾಡುಕ ಆಟ ಜಾಗ ಕೊಡಿ ಅಂತ. ಅಲ್ಲ ನೀವೇ ಮಾಡಿದವ್ರು ಅಡ್ಡಿಲ್ಲ ಅಂದ್ರೆ, ಸಿಟ್ಟು ಬಂತ, ಸಿಟ್ಟು ಬಂತು ಬೇಜಾರಾಯ್ತು. ಊರ್ ಮನೆಯವ್ರಿಗೆ ಒಂದು ಪ್ರೋಗ್ರಾಮ್ ಸಿಕ್ಕಲ್ಲ, ಅಂದ್ ಕಡೆ ಎಲ್ಲ ಮಕ್ಳಿಗೆಲ್ಲ ಆಟ ಮಾಡುವ ಅಂತ, ಕಡೆ ನಾನೇ ಕೈಯಿಂದ ಹಾಕೊಂಡು ಆಟ ಮಾಡ್ತು. ಕಡೆ
0: ಎಷ್ಟು ಕೈಯಿಂದ ಅಂದ್ರೆ ಎಷ್ಟು ಖರ್ಚು?
1: ಸುಮಾರು ಹೊತ್ತು. ಹಿಮ್ಮೇಳದವ್ರಿಗೆ ಕೊಡ್ಕ, ಭಾಗವತರಿಗೆ ಕೊಡ್ಬೇಕು, ಮದ್ಲೆಗಾರ ಚಂಡೆ ನಾನೇ ಬಾರಿಸ್ತೇನೆ ಫ್ರೀ. ಡ್ರೆಸ್ಸಿಗೆ ಒಂದು 15,000 ಡ್ರೆಸ್ಸಿಗೆ ಟೋಟಲ್ ಒಂದು 25,000 ಖರ್ಚಾಗುತ್ತೆ.
0: ಡ್ರೆಸ್ ನೀವು ಇಲ್ಲಿಂದ ತರ್ತೀರಾ?
1: ಡ್ರೆಸ್ ಇಲ್ಲೇ ಸಾಲಿಗ್ರಾಮ, ಮತ್ತೆ ಮುಂಚೆ ನಮ್ಮ
0: ಮೇಳದವರಿಂದನೆ ತಪ್ಪದ ನೀವು?
1: ಅಲ್ಲ, ಡ್ರೆಸ್ ಕಾಸ್ಟ್ಯೂಮ್ಸೇ, ಯಕ್ಷಗಾನ ಕಾಸ್ಟ್ಯೂಮ್ಸೇ ಬಾಡಿಗೆಗೆ ಇತ್ತೀಗಲ್ಲ.
0: ಓಕೆ.
1: ಒಂದು ಸಾಲಿಗ್ರಾಮದಲ್ಲಿ ಇದೆ ಗಣೇಶ ಅಂತ ಒಂದು, ಅದ ಮುಂಚೆ ಇರ್ಲಿಲ್ಲ. ನಾವು ಮಂಕಿ ಭಾಸ್ಕರ್ ಗೌಡ್ರ ಅಂತ ಅಲ್ಲಿಂದ ತರಿಸ್ತಿತ್ತು ಉತ್ತರ ಕನ್ನಡದಿಂದ. ಅವ್ರಿಗೂ ನಮ್ಗೊಂಥರ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ನಮ್ಗೆ ಅವ್ರ ದುಡ್ಡಿನ ನಿರೀಕ್ಷೆ ಇಲ್ಲ. ನಮ್ಮ ಟೀಮ್ ಒಟ್ಟಿಗೆ ಬಂದ್ರೆ ದುಡ್ಡಿನ ನಿರೀಕ್ಷೆ ಇಲ್ಲ ಅವರಿಗೆ, ನಮ್ದು ಆಟ ನಮ್ದೇ ಟೀಮ್ ಅಂತ ಅವರಿಗೆ, ಒಂಥರ ಮನೆಯವರಿದ್ದಂಗೆ ನಮ್ಗೆ. ನಮ್ಗೆ ಹೆಂಗಸಲ್ಲ ಕಟ್ಟಿ ಬಿಡುದು ಅದಿದೆಲ್ಲ ಒಂಥರ ಭಾರಿ ವಿಶ್ವಾಸದಲ್ಲಿ ಚಂದ
0: ಮಾಡಿ. ಇದು ಸಹ ಎಂತಂದ್ರೆ ಈಗ ಮಹಿಳಾ ಯಕ್ಷಗಾನ ಅಂತಂದ್ರೆ ಮಹಿಳೆಯರಿಗೆ ವೇಷ ಎಲ್ಲ ಕಟ್ಟುದಿರುತ್ತಲ್ಲ, ಅದನ್ನ ಮಹಿಳೆಯರೇ ಅಥವಾ ನೀವು ಹೆಂಗೆ ಅದು ಯಾವ
1: ಗಂಡಸರು ಗಂಡಸರು ಬರ್ತದೆ? ಅದೇ ನಮ್ಗೆ ಭಾಸ್ಕರ್ ಗೌಡರು ಅಂದ್ರೆ ನಮ್ಗೊಂಥರ ಫ್ಯಾಮಿಲಿ, ನಮ್ಮ ಅಣ್ಣ ತಮ್ಮ ಹಿಂಗ ಆ ಮನಸ್ಥಿತಿಯಲ್ಲೇ ಬಂದು ನಮ್ಗೆ ವೇಷಮೆಲ್ಲ ಮಾಡಿಬಿಡ್ತಾರೆ. ಈಗೀಗ ನಮ್ಮಲ್ಲಿ ಕೆಲವರೆಲ್ಲ ಮೇಕಪ್ ಮಾಡ್ಕೊಂತಾರೆ, ಅವರವರೇ ಮಾಡ್ಕೊಂತಾರೆ, ಅಭ್ಯಾಸ ಆಯ್ತು. ಅವ್ರು ಕಾಸ್ಟ್ಯೂಮ್ಸ್ ಕಟ್ಟಿ ಬಿಡುಕೆ ನಾನು ಓದಿದ್ದೆ ಕೆಲವು ಸರಿ, ನಮ್ಮ ಮಗಳಿಗೆಲ್ಲ ನಾನು ಕಟ್ಟಿ ಬಿಡ್ತೆ ಕೆಲವು ಸರಿ. ಅಂದ್ರೆ ಈ ಕ್ಯಾದ್ಗಿ ಮುಲ್ಲೆ ಮೇಲಿಂದೆಲ್ಲ ಕಟ್ಟುಗ್ ಬರ್ತಿಲ್ಲ ನಂಗೆ, ಕೆಳಗಿನ ಕಸೆ ಹಾಕುದು ಅದೆಲ್ಲ ನಾ ಕಟ್ಟಿ ಬಿಡ್ತೆ ಅವರಿಗೆಲ್ಲ. ಅದು ಜಾಸ್ತಿ ಹೊರಗಿನವ್ರನ್ನೇ ಕರ್ಸುದು ನಾವು, ಸ್ವಲ್ಪ ಪ್ರೋಗ್ರಾಮ್ ಟೈಮ್ ನಲ್ಲಿ ಫ್ರೀ ಇರ್ಬೇಕಂತ.
0: ಅದ್ ನೀವು ಈ ಪ್ರಸಂಗನೆಲ್ಲ ತಕಂತ್ರಲ್ಲೇ ದೂರ ದೂರಕ್ಕೆ ಹೋತ್ರಿ ಅಥವಾ ಇಲ್ಲೇ ಹತ್ರನೇ ಸುತ್ತಾಡ್ತ್ರ? ಯಾಕಂದ್ರೆ ಹೋಯ್ಕಲ್ಲ ಹಾಪುದು ಬಪ್ಪುದು ಎಲ್ಲ ಇರುತ್ತಲ್ಲ, ಅದೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
1: ಹೋಗ್ ನಾವು ಯಾರು ಎಲ್ಲಿ, ನಾವು ಬೆಂಗಳೂರಲ್ಲೂ ಆಟ ಮಾಡಿದ್ ನಾವು.
0: ಹೌದು,
1: ಒಂದ್ ಆಟ ಬೆಂಗಳೂರಲ್ಲಿ ಮಾಡಿ ಬಂದಿತ್ತು, ಇದೇ ಕುಶಲವ ಪ್ರಸಂಗ.
0: ಓಕೆ, ಎಲ್ಲಿ ಮಾಡಿದ್ ಬೆಂಗಳೂರಲ್ಲಿ?
1: ಬೆಂಗಳೂರಲ್ಲಿ ಅಲ್ಲಿ ನೆಟ್ಕಲಪ್ಪ ಸರ್ಕಲ್ ಹತ್ರ ಒಂದು ಡ್ಯಾನ್ಸ್ ಸ್ಕೂಲ್ ಇದೆ, ನಂಗೆ ಕರೆಕ್ಟ್ ಹೆಸರು ನೆನಪಿಲ್ಲ. ಈ ಶ್ರುತಿಕಾನಂತ ಅಂತ ಹೇಳಿದ್ನಲ್ಲ ಡಾಕ್ಟರ್, ಅವ್ರ ಅಂಡರ್ ಆಗಿದ್ದದು. ಅವರು ಯಾರು ಡ್ಯಾನ್ಸ್ ಮಾಸ್ಟರ್ ಅಂತ ಕೃಷ್ಣ ಅಂತ ಹೆಸರು, ಅವರು ಭರತನಾಟ್ಯ ಇದ್ರು, ಅವ್ರ ಸ್ಕೂಲ್ ಅಲ್ಲೇ ಪ್ರೋಗ್ರಾಮ್ ಮಾಡಿದ್ ನಾವು. ಅವರು ಖುಷಿ ಪಟ್ರು ಭಾರಿ,
0: ತುಂಬಾ ಇಷ್ಟ.
1: ಅಂದ್ರೆ ಭಾರಿ ಹೊಸ್ತನದ ಕುಣಿತಗಳು ಅದೆಲ್ಲ ಇರ್ಲಿಲ್ಲ ನಮ್ಮಲ್ಲಿ, ಮತ್ತೆ ಭಾಷೆಗಳು ಈ ಮಾಮೂಲಿ ಮೇಳದ ಭಾಷೆಗಳು ಕಡಿಮೆ, ನಮ್ಮದೇ ಆದ ಪದ್ಯದ ಅರ್ಥಗಳು.
0: ಮೇಳದ ಭಾಷೆಗಳೆಲ್ಲ
1: ಮೇಳದಂದ್ರೆ ಈಗೆಲ್ಲ ಇವತ್ ಮಾತಾಡಿದ್ ನಾಳೆ ಮಾತಾಡೋದಿಲ್ಲ ಅವ್ರು, ಬೇರೆ ಬೇರೆ ಅವ್ರ ಮನೆಯಿಂದ ಹೊರಟದ್ದು, ಬಸ್ಸಿಗೆ ಬಂದದ್ದು, ಬರುವ ವರ್ಷ ಯಾವ ಮೇಳಕ್ಕೆ ಹೋಗುದು
0: ಎಲ್ಲ
1: ತಕೊಂಡದ್ದು ಅದೆಲ್ಲ ಮಾತಾಡ್ತಾರೆ. ನಮ್ದೆಲ್ಲ ಆ ವಿಷಯಗಳ ಯಾವ್ದು ಬರೋದೇ ಇಲ್ಲ, ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಮತ್ ನಾವು ಏನ್ ಹೇಳಿಕೊಟ್ಟಿತ್ತು ಅದೇ, ಅದ್ರಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾರೆ ಬೇಕಿದ್ರೆ ವಿಷಯಗಳೆಲ್ಲ. ಅಷ್ಟು ಬಿಟ್ರೆ ನಿಮ್ಗೆ ಈಗಲಿನ ಈ ನಮ್ದು ವೈಯಕ್ತಿಕ ಅರ್ಥಗಳು ಅದು ಯಾವ್ದು ಬರ್ಲಿಕ್ಕಿಲ್ಲ ನಮ್ಮಲ್ಲಿ. ಕುಣಿತಗಳು ಅಷ್ಟೇ, ಬಾರಿ ನೀವು ಕ್ಯಾರ್ಗೆ ಮುಲ್ಲೆ ನೆಲಕ್ಕೆ ತಾಕ್ಸುದು, ಹಿಂದ್ ಬಾಗುದು ಅದೆಲ್ಲ ಮಾಡ್ಲಿಕ್ಕಿಲ್ಲ, ಸರ್ಕಸ್ ಇಲ್ಲ, ಕುಣಿತಾರೆ.
0: ಜಿಮ್ನಾಸ್ಟಿಕ್ ಯಕ್ಷಗಾನ
1: ಯಾವುದು ಇಲ್ಲ, ಪ್ಯೂರ್ ಯಕ್ಷಗಾನ ಇರ್ಕಂತ. ಕುಣಿತಗಳು ಅಷ್ಟೇ, ಆಕಾರಗಳು ಹೊಸ್ತು ಕುಣಿದ್ರು ಒಡ್ಡಿಲ್ಲ, ಆಕಾರ ಬೇಕು ಅದಕ್ಕೆ, ಮತ್ತೆ ಕಾಲಲ್ಲಿ ಉಚ್ಚಾರ ಬೇಕು. ದಿನ್ನಾಗಡ್ದಗ ಅದೇ ಕುಣಿದ್ರು ಅದೇ ಬರ್ಬೇಕು, ಒಟ್ಟು ಕಾಲ ಆಡ್ಸರಾಗುದಿಲ್ಲ. ನಾವು ಬಾರ್ಸೋರು ಹಂಗೆ ಅದೇ ಅದನ್ನೇ ಬಾರಿಸ್ಬೇಕು ನಾವು, ದಿನ ಆಗಿರ್ತದೆ ಅದೇ ಅಂತ ಅದನ್ನೇ ಬಾರಿಸ್ಬೇಕು, ಬಿಟ್ರೆ ಕೈ ಚುರುಕಿದೆ ಅಂತ ಬೇರೆ ಬಾರ್ಸಿದ್ರೆ ನಮ್ಗೆ ಅವ್ರಿಗೆ ಸೆಟ್ ಆಗುದಿಲ್ಲ. ಅವ್ರು ಕುಣದಕ್ಕೂ ನಾವು ಬಾರಿಸೋದಕ್ಕೂ ಅಷ್ಟು ಸೆಟ್ಟಿಂಗ್ ಇದ್ರೆ ಮಾತ್ರ ಚಂದ.
0: ಸೊ ನೀವು ಅದನ್ನ ಸಾಂಪ್ರದಾಯಿಕವಾಗಿ ಇಟ್ಕಂತಾನೆ ಒತ್ತು ಕೊಡ್ತಾರೆ?
1: ಹಾ, ಜಾಸ್ತಿ ಕೊಡ್ತಾರೆ. ಆದ್ರೂ ಈ ಮಕ್ಕಳು ಹುಡುಗರು ಈಗ ಕೇಳುದಿಲ್ಲ, ಅವರು ಸ್ವಲ್ಪ ಈ ಬೇರೆ ಯಕ್ಷಗಾನ ಎಲ್ಲ ನೋಡಿ ಹೊಸ ಹೊಸ ಕುಣಿತ ಎಲ್ಲ ಶುರು ಮಾಡಿದ್ರು ನಮ್ಮಲ್ಲಿ.
0: ಮತ್ತೆ ಹೆಂಗ್ ಮನ ಒಲಿಸ್ತ್ರಿ ಅವ್ರನ್ನ?
1: ಆದ್ರೂ ಒಪ್ಪುದಿಲ್ಲ, ಕೆಲವು ಮಧ್ಯದಲ್ಲಿ ಕೊಂಡು ಬಿಡ್ತಾರೆ, ರಂಗಸ್ಥಳದಲ್ಲಿ ಹೇಳುವಂಗಿಲ್ಲ, ಬಂದ ಮೇಲೆ ಬೈದ್ರ ಅಡ್ಡಿಲ್ಲ ಅಂದ್ಬಿಡ್ತಾರೆ. ಬಂದ್ ಚೌಕಿಲ್ ತೊಂದ್ರೆ ಇಲ್ಲ, ಅಪ್ಪನೇ ಎಲ್ಲ ಬೈದು ತೊಂದ್ರೆ ಇಲ್ಲ ಬೈದು, ಅಲ್ಲಿ ರಂಗಸ್ಥಳದಲ್ಲಿ ಮಾತಾಡೋಂಗಿಲ್ಲ, ಅವ್ರು ಕುಣದ್ ಬಾರಿಸ್ಲೇಬೇಕಾ, ಬಾರಿಸ್ಲಿಲ್ಲ ಅಂದ್ರೆ ನಮ್ಗೆ ಒಂಥರ ಸೇಮ್.
0: ಬಟ್ ನಿಮ್ಗೆ ಎದೆಯೊಳಗ ಒಂಥರ ಆತಿರತ್ತ?
1: ಆತಿರತ್ತ, ಆದ್ರೆ ಸಿಟ್ಟು ಬತ್ತವ್ರಿ, ನಂಬದಿ ತಿರುಗುದೇ ಇಲ್ಲ, ಅಂತ ಇಲ್ಲ, ಚೌಕಿ ಬಂದ್ಮೇಲೆ ಅಲ್ಲ ಮತ್ ಕಂಡ್ಕೊಂಡ್ರೆ ಏನ್ ಸುಮ್ನೆ.
0: ಸೊ ಇದೆಲ್ಲದ ನಡುವೆ ನೀವು ಇಷ್ಟು ವರ್ಷದಿಂದ 2006 ಶುರು ಮಾಡಿದ,
1: 6-7 ಸ್ಟಾರ್ಟ್ ಮಾಡಿದ್ದು, ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿವರೆಗೆ. ಈಗ ವರ್ಷಕ್ಕೊಂದ್ 2 ಆಟಕ್ಕೆ ಬಂದಿದ್ದೇವೆ ಅಷ್ಟೇ.
0: ಮೊದ್ಲೆಲ್ಲ ಎಷ್ಟೆಷ್ಟು ಮಾಡ್ತಿದ್ರೆ?
1: ಒಂದ್ 8
0: 8 ಮಾಡ್ತಿದ್ರೆ. ಈಗ ಈ ತರ ಹವ್ಯಾಸಿ ತಂಡ ಕಟ್ಕೊಂಡಿದ್ದು ನಿಮ್ಗೆ ಅಟ್ಲೀಸ್ಟ್ ಖರ್ಚು ಮಾಡೋ ದುಡ್ಡಾರು ಬತ್ತ ಹೆಂಗೆ?
1: ದುಡ್ಡು ಅಂತ ಇಲ್ಲ, 35,000 ಆಟ ಮಾಡ್ಕೊಂಡು 40,000 ಖರ್ಚು ಮಾಡುದು ಅಷ್ಟೇ.
0: ಆತರ
1: ಈಗ ದೂರದ ಬಂದವ್ರಿ ಅಟ್ಲೀಸ್ಟ್ ಬಸ್ ಚಾರ್ಜ್ ಆರು ಕೊಡ್ಕಲ್ಲ ನಾವು, ಬಂದ್ ಬೆಂಗಳೂರಿಂದ ಬಂದ್ರ ಅಂತ ಮಾಡುವ, ಅವ್ರಿಗೊಂದ್ ಬಸ್ ಚಾರ್ಜ್ ಆರು ಕೊಡ್ಕಲ್ಲ, ಅದೆಲ್ಲ ಕೊಟ್ಕೊಂಡು ಡ್ರೆಸ್ ಬಾಡ್ಗಿ ಹಿಮ್ಮೇಳದಾರ ಅವ್ರ ಇವ್ರದ್ದು ವೆಹಿಕಲ್ ಬಾಡ್ಗಿ ಎಲ್ಲ ಕೊಟ್ಕೊಂಡು ಕಳೆದ ವರ್ಷ ಒಂದ್ 3-4 ಆಟ ಹಂಗೆ ಆಯ್ತು, ಎಲ್ಲ ಆಟದಲ್ಲೂ ಒಂದ್ 5,000 ಕೈ ಬಿಡ್ತು
0: ನಿಮ್ ಕೈಯಿಂದಾನೆ.
1: ನಮ್ ಕೈಯಿಂದ ಬಿಡ್ತು, ಆರೋ ಒಂದ್ ಖುಷಿ, ನಮ್ ಟೀಮ್ ಆಟ ಮಾಡ್ತಲ್ಲ ಅಂತ.
0: ಅದೊಂದು ಹುಚ್ಚು ಪ್ರೀತಿ ಇರುತ್ತಲ್ಲ ಯಕ್ಷಗಾನದ ಮೇಲೆ,
1: ಒಂದ್ ಯಕ್ಷಗಾನಕ್ಕಾಗಿ ಒಂದ್ ಇಂತಿಷ್ಟು ಕಳೋದಂತ, ಬೇರೆದ ಕಾಲ ಎಷ್ಟೆಷ್ಟೋ ಕಳಿತ್ ನಾವು, ಹೋಗ್ಲಿ ವರ್ಷಕ್ಕೊಂದು 10,000-20,000 ಕಳೀತಪ್ಪ ನಮ್ ಖರ್ಚು ಅಂತ,
0: ಅಲ್ಲ
1: ನಮ್ದು ಆ ಮನಸ್ಥಿತಿ.
0: ಆದ್ರೆ ನೀವು ಯಕ್ಷಗಾನ ಬಿಟ್ಟಿದ್ದೆ ಅಂತ ಕಂದ್ರೆ ನೀವು ಚಂಡೆವಾದ
1: ಚಂಡೆಗೆ ಬಿಟ್ಟಿದ್ದು, ನಾನ್ ಪೆರ್ಡೂರು ಮೇಳದಲ್ಲಿ ಇದ್ದೆ ಅವಾಗ.
0: ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಇದ್ದೀರಿ ಸರ್?
1: ಮುಂಚೆ ಸ್ಟಾರ್ಟಿಂಗ್ ನಾಗರಕೋಟ್ಗೆ ಮೇಳ ಅಂತ, ಅದರಲ್ಲಿ 2 ಇದ್ದೆ. ಆ ನಂತರ ಅವ್ರ ಮೇಳ ಕೈದಾಯ್ತು, ಅದು ಭಾರಿ ಸಾಂಪ್ರದಾಯದ ಮೇಳ ಅದು. ಅದು ಸಾಂಪ್ರದಾಯ ಅಂದ್ರೆ ಅವ್ರ ವೇಷ ಹಿಂಗೆ ಇರ್ಬೇಕಂತ.
0: ಅದೆಲ್ಲಿ ಅದು? ನಾಗರಕೋಟ.
1: ನಾಗರಕೋಟ್ಗೆ ಅಂದ್ರೆ ಹೊಸನಗರ ಮತ್ತೆ ಇದು ಕಾರ್ಗಡಿ ರಾಮಚಂದ್ರಪುರ ಮಠ ಇದೆಯಲ್ಲ,
0: ಹೌದು,
1: ಅಲ್ಲೇ ಹತ್ರ ಅದು. ನಾಗರಕೋಟ್ಗೆ ದುರ್ಗಾಂಬ ಯಕ್ಷಗಾನ ಕಲಾ ಸಂಘ ಅಂತ ಮೇಳ ಅದು. ನಾನು ಅದ್ರಲ್ಲಿ 2 ವರ್ಷ ಇದ್ದೆ. ಅಲ್ಲಿ ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ತಿಲ್ಲ ಕಾಲೇಜು. ಚೌಕಿ ಅಂದ್ರೆ ದೇವಸ್ಥಾನ ಅಂತದ್ದು. ಚೌಕಿಯೊಳಗೆ ಬೀಡಿ ಸೇರ್ಲಿಕ್ಕಿಲ್ಲ, ಚೌಕಿಯೊಳಗೆ ಮೆಟ್ಟ ಹಾಕೊಂಡು ಹೋಗ್ತಿಲ್ಲ. ನಾನು 6 ವರ್ಷ ಇದ್ದೆ. 6 ತಿಂಗಳಲ್ಲಿ ನಾನು ಒಂದು 5-6 ಜಾತಿ ಚಪ್ಪಲಿ ಕಳ್ಕೊಂಡಿದ್ದೆ. ನಾನು
0: ಹೊರಗಡೆ
1: ಇಡುದು, ಆಟ ಬಂದ ಚಪ್ಪಲಿ ಹಾಕೊಂಡು ಹೋಗ್ತೀನಿ. ಅವಾಗೆಲ್ಲ ಸಂಬಳ ಕೇಳಿದ್ರೆ ನಗಾಡ್ತಾರೆ. 6 ತಿಂಗಳಿಗೆ 2,000 ಸಂಬಳ. ತಿಂಗಳಿನ
0: ಯಾವ ವರ್ಷದಲ್ಲಿ ಸರ್ ಇದು?
1: ಸಾಧಾರಣ 1990-91 1990-91 ಆ ಟೈಮ್ ನಲ್ಲಿ. ಅದೇ 2 ವರ್ಷ ಮಾಡಿದೆ. ಕಡೆಗೆ ಮನೆಗೆ ಬಂದೆ. ಮನೆಗೆ ಬಂದ ನಂತರ ಆ ವರ್ಷ ಕೊಳುವಾಡಿ ಅಂತ ಒಂದ್ ಮೇಳ ಇತ್ತು, ಹೆರಂಜಲ್ ಸುಬ್ಬಣ್ಣ ಗಾಣಿಗರು ಮಾಡಿದ್ರು. ಅದ್ರಲ್ಲಿ ಒಂದ್ 3 ತಿಂಗಳಿದ್ದೆ ನಾನು. ಕಡೆಗೆ ಅದು ಅವ್ಯವಸ್ಥೆ ಸ್ವಲ್ಪ, ನಾನು ಕಡೆಗೆ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ. ಆ ನಂತರ ಸೌಕೂರು ಮೇಳಕ್ಕೊಂದು ಸ್ವಲ್ಪ ಟೈಮ್ ಹೋದೆ ಬದ್ಲಿಗಾಗಿ. ಅವ್ರಿಗೂ ಚಂಡೆಯವ್ರ ಪ್ರಾಬ್ಲಮ್ ಇತ್ತು, ಅದಕ್ಕೋದೆ. ಆ ನಂತರ ಕಮಲ್ಶಲೆ ಮೇಳಕ್ಕೆ ಬಂದೆ. ಕಮಲ್ಶಲೆ ಮೇಳದಲ್ಲಿ ಒಂದ್ 2-3 ತಿರುಗಾಟ ಆಗಿದೆ ಟೋಟಲಿ. ಒಂದ್ ವರ್ಷ ಬಿಟ್ಟು ಕಡೆಗೆ ಅವರು ಬೇರೆ ಯಾರನ್ನ ಹಾಕೊಂಡ್ರು. ನಮ್ದೇ ಸರಿಯಾಗ್ಲಿಲ್ಲ, ಒಂದೇ ನಮ್ಗೆ ಸರಿಯಾಗ್ಲಿಲ್ಲ, ಏನೋ ಆಯ್ತು ಟೋಟಲಿ. ನಮ್ಗವರಿಗೂ ಅಷ್ಟು ಸರಿ ಬರ್ಲಿಲ್ಲ. ಲಾಸ್ಟ್ ಅದೆಲ್ಲ ಬಿಟ್ಟು ಪೆರ್ಡೂರ್ ಮೇಳಕ್ಕೆ ಹೋದೆ, ಟೆಂಟ್ ಮೇಳಕ್ಕೆ ಅಂತ. ಒಂದ್ 2 ತಿರುಗಾಟ ಮಾಡಿದೆ ಅದ್ರಲ್ಲಿ. ಒಳ್ಳೆ ಖುಷಿ ಆಯ್ತು ಅಲ್ಲಿ, ಒಳ್ಳೆ ಕಲಾವಿದ್ರು ಮತ್ತೆ ತುಂಬಾ ಜನರು ಪರಿಚಯ ಆಗತ್ತೆ. ಎಲ್ಲ ವರ್ಗದ ಜನ ಸಿಕ್ತರು, ಒಳ್ಳೆಯವರು ಕೆಟ್ಟವರು ಎಲ್ಲ. ಆದ್ರೆ ನನ್ಗೆ ಪೆರ್ಡೂರ್ ಮೇಳಕ್ಕೆ ಹೋದ್ಮೇಲೆ ಭಾರಿ ನನ್ನ ಲೈಫೇ ಚೇಂಜ್ ಆಯ್ತು.
0: ಯಾವ ತರ ಚೇಂಜ್ ಆಯ್ತು
1: ಅಲ್ಲ, ಕೆಲವೊಂದು ಕಲಾವಿದ್ರು ಒಡನಾಟ, ಒಳ್ಳೆ ಕಲಾವಿದರು. ನಮ್ಮ ಈ ಸುಬ್ರಹ್ಮಣ್ಯ ದಾರೇಶ್ವರರು ನನ್ಗೆ ಭಾರಿ ಆತ್ಮೀಯರು. ಅವರು ನಮ್ ಬಾರಿ ಸಲಿಗೆ ಇತ್ತು. ಮತ್ತೆ ರಂಗಸ್ಥಳದಲ್ಲಿ ಅಂದ್ರೆ ಗಜಾನ ದೇವಾಡಿಗೆ ಮೇನ್ ಚಂಡೆಗಾರರು, ನಾನು ಒತ್ತು ಚಂಡೆ ಅಂತ ಫಸ್ಟ್ ಬಾರಿಸೋರಿಗೆ. ಆದ್ರೆ ನಮ್ಮಲ್ಲಿ ಆ ಭೇದ ಇಲ್ಲ. ನಾ ಮನೆಗ ಬಂದು ನಮ್ ಮನೆ ಬರ್ತಿದ್ದೆ ಮಧ್ಯೆ ಮನೆಗೆ ಬಂದ ಹೋಪತ್ತಿಗೆ ಅವ್ರ ಮ್ಯಾನೇಜರ್ ಶಾಸ್ತ್ರಿಗಳಿಗೆ ಫೋನ್ ಮಾಡ್ತಿದ್ದೆ, ನಾನು ಬಪ್ಪ ಲೇಟ್ ಆಗ್ತು ಗಜಾನನ್ ಫಸ್ಟ್ ಹೋಪ್ ಕೇಳಿ ಅಂತಿದ್ದೆ. ನಾನು ಕಡೆಗೆ ಓದ್ತಿದ್ದೆ ಚಂಡೆಗೆ, ನಮ್ಮಲ್ಲಿ ಆ ಇದೆಲ್ಲ ಇರ್ಲಿಲ್ಲ. ಅವರು ಹಂಗೆ ಒಂದೊಂದು ದಿನ ರಾಧಣ್ಣ ನೀವು ಕಡೆ ಬನ್ನಿ ನಾ ಫಸ್ಟ್ ಓದ್ತೆ ಅಂತಿದ್ರು. ಭಾರಿ ವಿಶ್ವಾಸ ಇದ್ದಿತ್ತು. ದಾರೇಶ್ವರಿಗೂ ಹಂಗೆ, ಅವನೇ ಬೇಕು ಇವನೇ ಬೇಕಂತಿಲ್ಲ, ನಾ ಬಂದ್ರು ಖುಷಿ ಅವರಿಗೆ. ಹಂಗಾಗಿ ನಮ್ಗವ್ರಿಗೆ ವಿಶ್ವಾಸ. ಮತ್ತೆ ಈ ಬೇರೆ ಒಂದಿಷ್ಟು ಆಟ ಕಾಮಕ್ ಬಂದವರು ಹಂಗೆ ನಮ್ಗೆ ಭಾರಿ, ನಾವಂದ್ರೆ ಭಾರಿ ಪ್ರೀತಿ. ನಾವಂದ್ರೆ ಎಲ್ಲರೊಟ್ಟಿ ಮೂವ್ ಆಗ್ತೇವೆ. ನಾವು ದೊಡ್ಡ ಹಂಗ ಹಂಗೆ ಅಂತ ಇರ್ಲಿಲ್ಲ,
0: ಜಾಬ್ ತೋರಿಸೋದಿಲ್ಲ,
1: ಏನಿಲ್ಲ. ನಾ ಸಿಂಪಲ್ ಎಲ್ಲ ಮಕ್ಕಳೊಟ್ಟಿಗೂ ನಾ ಮಕ್ಕಳೊಟ್ಟಿಗೆ ಆಟ ಆಡ್ಕೊಂಡಿರತ್ತೆ. ದೊಡ್ಡವ್ರು ಸಿಕ್ಕರು ಅವ್ರ ಹತ್ರ ಚಂದ ಮಾತಾಡತ್ತೆ, ಮನೆಗೆಲ್ಲ ಕರ್ಕೊಂಡು ಹೋದ್ರು. ನಾವು ಮನೆಗೆ ಹೋದಾಗ ಒಂಥರ ಮನೆ ಅವರೊಟ್ಟಿಗೆ ಅವ್ರ ಮನೆಯವ್ರ ತರ ಇರತ್ ನಾವೆಲ್ಲ
0: ಎಲ್ಲರೊಳಗೊಂದಾಗು ಮಂಕುತಿಮ್ಮ.
1: ಅದೆಲ್ಲ ಹಂಗಲ್ಲಾಗಿ ನಮ್ಗೆ ಒಂಥರ ಯಕ್ಷಗಾನದಲ್ಲಿ ಅದರಿಂದ ಏನೋ ಒಂಥರ ಚೇಂಜಸ್ ಬಂತು ನನಗೆ. ಮತ್ತೆ ಪೆರ್ಡೂರ್ ಮೇಳ ಸಾವುಕಾರ ಕರುಣಾಕರ್ ಶೆಟ್ರು ಅವರು ಭಾರಿ ವಿಶ್ವಾಸ ನಮ್ಗೆ ಈಗಲೂ, ಈಗ ಕೂಡ ಸಿಕ್ಕರು. ಹಂಗಾಗಿ ನಮ್ಗೆ ಕೆಲವು ಅವ್ರ ಜೀವನ ನಮ್ ಜೀವನಕ್ಕೆಲ್ಲ ಅಳವಡಿಸ್ಕೊಂಡೆ. ನಾವು ಹೀಗೆ ಇರಬೇಕು ಅಂದ್ರೆ ಆದರ್ಶ ಅಂತ. ಈ ಶಂಗನಾಳ ಸುರೇಶ್ ಶೆಟ್ರು ಭಾಗವತರು ಅವರು ದೊಡ್ಡ ಭಾಗವತರು, ಆದ್ರೆ ಏನು ಗೌರವ ಇಲ್ಲ, ಇವತ್ತು ಇಲ್ಲ ಅವರಿಗೆ. ನಮ್ಗೆ ನಾವು ಹಂಗೆ ಇದ್ರೆ ಜನ ನಮ್ಮನ್ನ ಲೈಕ್ ಮಾಡ್ತಾರಂತ. ನಾವು ಅದಕ್ಕೆ ಆ ಜೀವನಕ್ಕೆ ನಾವು ಎಲ್ಲ ಸ್ವಲ್ಪ ಆದಷ್ಟು ಎಲ್ಲ ಬಿಟ್ಟು ಬಿಡುದು ಕಷ್ಟ ಆಗುತ್ತೆ. ಎರಡ್ದಷ್ಟು ಅಂತ.
0: ಸೊ ಹಂಗೆ ನೀವು ಆದ್ರೆ ನೀವು ಕಡೆಗೆ ಎಂತಕ್ಕೆ ಬಿಟ್ಟಿದ್ದೆ ಅಂತ?
1: ನಮ್ ಮನೆಯಲ್ಲಿ ನಾವು 3 ಜನ ಅಣ್ಣ ತಮ್ಮ. ನಮ್ದು ಒಂದು 9-10 ಎಕರೆ ಜಮೀನ್ ಎಲ್ಲ ಇತ್ತು, ಅದೆಲ್ಲ ಡಿವೈಡ್ ಆಯ್ತು. ನನ್ಗೂ ಮದುವೆ ಆಯ್ತು, ಮದುವೆ ಆಗಿ ಮಗು ದೊಡ್ಡ ಅಲ್ಲ ಕಡೆ ನಮ್ ತಮ್ಮ ಅಣ್ಣ ಎಲ್ಲ ಡಿವೈಡ್ ಮಾಡ್ಕಂತ ಎಲ್ಲ ಒಂದು 3-4 ಎಕರೆ ಜಮೀನ್ ಬಂತು. ಅದ್ ನೋಡುವರಿಲ್ಲ, ಮನೆ ಎಲ್ಲ ಬೇರೆ ಬೇರೆ ಆಯ್ತು. ಎಲ್ಲ ಸಿಂಗಲ್ ಫ್ಯಾಮಿಲಿ ಆಯ್ತು. ನಾವು ಗಂಡ ಹೆಂಡತಿ ಮಗು ಅವ್ರವ್ರು ಬೇಬಿಲ್ಲ. ನಾನು ಯಕ್ಷಗಾನ ರಾತ್ರಿ ನೆಡೋದಲ್ಲ, ಹಂಗಾಗಿ ಮನೆ ಬಿಡುವಂಗಿಲ್ಲ. ಇಲ್ಲ ಮಗು ಮತ್ತೆ ಹೆಂಡತಿ ಇಬ್ರೇ ಆಗ್ಬಿಡ್ತಾರೆ. ಹಳ್ಳಿ ವಾತಾವರಣ ಬೇರೆ, ಹತ್ರ ಮನೆ ಇಲ್ಲ. ಹಂಗಾಗಿ ಯಕ್ಷಗಾನ ರೆಗ್ಯುಲರ್ ಮೇಳಕ್ಕೆ ಹೋಗೋದು ಕೈ ಮಾಡಿದೆ. ಕಡೆ ಈ ಸಂಘದ ಆಟಗಳು ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತು ನನಗೆ. ತಿಂಗಳ 25 ಆಟಕ್ಕೆ ಹೋಗ್ತಿದ್ದೆ ನಾನು ಈ ಸಂಘಕ್ಕೆ. ಮತ್ತೆ ಕೆಲವು ಮೇಳದಲ್ಲಿ ಚಂಡೆಯವ್ರು ರಜೆ ಆದಾಗ ಫೋನ್ ಮಾಡ್ತಿದ್ರು. ಈ ಪೆರ್ಡೂರ್ ಮೇಳಕ್ಕೆ ಫೋನ್ ಮಾಡಿದ್ರು ತುಂಬಾ ಸಾರಿ. ಆ ವರ್ಷ ಒಂದು 5-6 ಆಟಕ್ಕೆ ಹೋಗಿದ್ದೆ ನಾನು. ಬೇರೆ ಯಾರು ಚಂಡೆಯವ್ರು ಬರ್ಲಿಲ್ಲ ಮರೆ, ರಾತ್ರಿ ಎಲ್ಲ ಫೋನ್ ಮಾಡಿದ್ರು ಒಂದ್ಸಲ, ಎದ್ದೆಲ್ಲ ಹೋಗಿದ್ದೆ. ಹಿಂಗೆಲ್ಲ ಆಯ್ತು. ಕಡೆಗೆ ಆ ನಂತರ ಒಂದು 20-25 ಆಟಕ್ಕೆ ಹೋಗ್ತಿದ್ದೆ. ಕಡೆ ನನ್ಗೆ ಬೇಜಾರು ಬಂದು ದಿನ ಬೆಳಿಗ್ಗೆ ಒಂಥರ ಮೇಳಕ್ಕೆ ಹೋದಂಗೆ ಆಗ್ತಿತ್ತ. ಕಡೆ ಕೆಲವರಿಗೆಲ್ಲ ನಾನು ಕೆಲವು ಚಂಡೆಯವರು ಆಟ ಇಲ್ಲದೆ ಇರುವವರೆಲ್ಲ ಇದ್ರು, ಬರೇ ಯಕ್ಷಗಾನ ನಂಬ್ಕೊಂಡಿದ್ದವ್ರು. ಕೆಲವೊಂದು ನನ್ನ ಆಟನ ಅವ್ರಿಗೆ ಕಳಿಸ್ತಿದ್ದೆ ನಾನು, ಏ ನಂಗೆ ಸ್ವಲ್ಪ ಫ್ರೀ ಇಲ್ಲ ನೀವೊಂಚೂರು ಹೋತಿ ಅಂತ. ನಾನು ಅವ್ರ ಆಟದ ಮಾಡಿಸೋರಿಗೆ ಹೇಳ್ತಿದ್ದೆ ನನ್ಗೆ ಆರಾಮಿಲ್ಲ, ಅವ್ನು ಕಳಿಸ್ತಾ ಇದ್ದೆ, ಅಡ್ಡಿಲ್ಲ ಕಳಿಸಿ ತೊಂದರೆ ಇಲ್ಲ ಅಂತಿದ್ರು. ಕೆಲವರಿಗೆಲ್ಲ ಮನ್ಸಿಗೆ ಒಪ್ಪುದಿಲ್ಲ,
0: ನೀವೇ ಬೇಕು
1: ನಾವೇ ಬೇಕಂತ. ಅಂತ ಇದ್ರಲ್ಲ ನೋಡುವ ಟ್ರೈ ಮಾಡ್ತೇವೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಹೋಗ್ತಿದ್ದೆ. ಕಷ್ಟ ಆಗ್ತದೆ. ಕೆಲವು ಕಡೆ ಆಟಕ್ಕೆಲ್ಲ ಲೇಟ್ ಆಗುತ್ತಂತ ಮನೆಗೆ ಗಂಡ ಹೆಂಡತಿನ ಮಗಳನ್ನ ಕರ್ಕೊಂಡು ಹೋದಿದ್ದೆ ಆಟಕ್ಕೆ.
0: ಹೌದಾ?
1: ಕಾರಲ್ಲಿ ಕರ್ಕೊಂಡೋಗಿ ಅವಳನ್ನ ಊಟ ಮಾಡಿಸಿ ಎದುರು ಆಟಕ್ಕೆ ಕೂರಿಸಿ ಬಿಡುದು.
0: ಹಾಗೆ ಅವ್ರಿಗೆ ಆಟದ ಆಸಕ್ತಿ ಬಂದ ಹಾಗೆ?
1: ಇಲ್ಲ ಅಲ್ಲ, ಅಷ್ಟು ಮುಂಚೆನೆ ಬಂದ್ಬಿಟ್ಟಿದ್ದ, ಮುಂಚೆನೆ ಬಂದಿತ್ತು. ಹತ್ರ ಹತ್ರ ಮತ್ ಕೆಲವು ರಾತ್ರಿ ಲೇಟ್ ಆಗುದಿದ್ರು, ಅವ್ರಿಗೂ ಹೆದರಿಕೆ, ನಾ ರಾತ್ರಿ ಒಬ್ಬನೇ ಬರ್ಕಲ್ಲ, ಏ ನಾವು ಬಂದ್ಬಿಡ್ತ ಅಂತ. ನಮ್ಮೊಟ್ಟಿಗೆ ಬಂದ ಅಲ್ಲಿ ಆಟದಲ್ಲಿ ಊಟ ಮಾಡ್ಕೊಂಡು ಎದುರು ಆಟಕ್ಕೆ ಅಮ್ಕೊಟ್ಟ. ಆಟಕ್ಕೆ ಜನ ಇಲ್ದಿರ್ ಜನ ಅದಂಗು ಐತಿ, ಎರಡು ಜನ ಬೆಳಿಗ್ಗೆ ಆಟ ಮುಗಿಸಿ ಮನೆ ಕರ್ಕೊಂಡ್ ಬಾಡಿ.
0: ಇಲ್ಲ ಆಯ್ಕಿತ್ತು ನಿಮ್ದು ಕತೆ, ಫ್ಯಾಮಿಲಿ ಫುಲ್ ಆಟ ಯಕ್ಷಗಾನ.
1: ಈಗಲೂ ಅಷ್ಟೇ ಯಕ್ಷಗಾನ ಇತ್ತಂದ್ರೆ ನಮ್ಮ ಮಗಳು ಹೋಗುದೆ ಅಲ್ಲೆಲ್ಲಾರ, ಅಪ್ಪ ಬನ್ನಿ ಹೋಗು
0: ಎಲ್ಲಾರು,
1: ಅಮ್ಮ ಬರ್ಲಿ ಬಿಡ್ಲಿ ಅಪ್ಪ ಹೊರಡಿ ಅಂತ
0: ಎಲ್ಲಾರು
1: ಎಲ್ಲಾದ್ರು.
0: ಅಷ್ಟು ಯಕ್ಷಗಾನದ ಗೀಳು.
1: ಹೌದು.
0: ಆದ್ರೆ ಬೆಂಗಳೂರಿಗೆ ಕೆಲಸ ಮಾಡ್ಕೊಳ್ಬೇಕು,
1: ಬೆಂಗಳೂರಲ್ಲಿ ವರ್ಕ್ ABB ಕಂಪ್ನಿಯಲ್ಲಿ
0: ಮಾಡ್ತೀವಿ. ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಆದ್ರೆ ಇನ್ನೊಂದು ವಿಷಯ ನಾ ತಿಳ್ಕೊಳಕ್ಕೆ ಅಂತಂದ್ ಕೇಂದ್ರೆ, ಈ ಯಕ್ಷಗಾನದಲ್ಲಿ ಈಗ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನ ನೀವು ಒಪ್ಲಿಕ್ಕೆ ಅಷ್ಟೊಂದು ಮನಸ್ಥಿತಿಯಲ್ಲಿ ಇಲ್ಲ?
1: ಅಲ್ಲ, ಬದಲಾವಣೆ ಸಹಜ ಬಿಡಿ, ಆದ್ರೆ ಅತೀ ಅಷ್ಟು ಒಳ್ಳೇದಲ್ಲ ಅನ್ಸುತ್ತೆ. ಅತೀ ಬದಲಾವಣೆ ಮಾಡಿ ಯಕ್ಷಗಾನಕ್ಕೇನ್ ತೊಂದ್ರೆ ಆಗ್ಬಾರ್ದು. ಇಲ್ಲ, ಬದಲಾವಣೆ ಇಲ್ಲ ಅಂದ್ರೆ ಯಕ್ಷಗಾನ ನೋಡೋರ್ ಸಂಖ್ಯೆ ಕಡಿಮೆ. ಈಗಲಿನ ಕೆಲವು ಮೇಳಗಳು, ಅದು ಕಥೆಯೆಲ್ಲ ಕೇಳ್ಬೇಡಿ, ಪಿಕ್ಚರ್ ಹಾಡುಗಳ ವಿಪರೀತ ಪಿಕ್ಚರ್ ಹಾಡುಗಳು, ಅದು 150-300 ಆಟ ಓಡಿದೆ ಈ ವರ್ಷ. ಈಗ ನಾವು ಬಾರಿ ಸಂಪ್ರದಾಯ ಅಂತ ಇಟ್ಕೊಂಡ್ರೆ ಆಟ 100 ಆಟ ಓಡೋದಿಲ್ಲ,
0: ಕಾಂಬರಿಲ್ಲ,
1: ಅನಿವಾರ್ಯ. ಒಂದಿಷ್ಟು ಜನಗ ಮನೋರಂಜನೆ ಸಿಕ್ತು, ಅದಿಷ್ಟು ಕಲಾವಿದರಿಗೆ ಒಳ್ಳೆ ಸಂಬಳ ಸಿಕ್ತು, ಒಳ್ಳೆ ಊಟ ಸಿಕ್ತು, ಒಂದ್ ಸಂಸಾರ ನಡೀತಲ್ಲ.
0: ಹೌದು.
1: ಆ ದೃಷ್ಟಿಯಿಂದ ನಾವು ರಾಜಿ ಮಾಡ್ಕೊಳಕ್ಕೆ,
0: ರಾಜಿ ಮಾಡ್ಕೊಳಕ್ಕೆ, ರಾಜಿ ಅಂತ ಹೇಳ್ತೀವಿ,
1: ರಾಜಿ ಮಾಡ್ಕೊಳಕ್ಕೆ. ನಾವಂದ್ರೆ ಈ ಸಂಪ್ರದಾಯವೂ ಬಿಡಬಾರ್ದು, ಕೆಲವು ಪ್ರದೇಶದಲ್ಲಿ ಬೇಕು, ಇದು ಬೇಕು, ಎರಡು
0: ಎರಡು ಬೇಕಂತ.
1: ಅನ್ನದೊಟ್ಟಿ ಪಾಯಸ ಕಣುಮ್ದಲ್ಲ, ಪಾಯಸ ಒಂಬತ್ತಿ ಪಾಯಸ ಒಮ್ಮದೆ, ಅನ್ನ ಸಾರು ಒಂಬತ್ತಿ ಅನ್ನ ಸಾರು ಒಮ್ಮದೆ, ಹಂಗಿದ್ರೆ ಚಂದ.
0: ಓಕೆ. ಸೊ ಈಗ ನೀವು ಪ್ರಸಂಗದ ವಿಷಯಕ್ಕೆ ಬಂದ್ರೆ ನಿಮ್ಗೆ ಯಾವ್ದು ಪೌರಾಣಿಕ ಇಷ್ಟ ಅಥವಾ ಸಾಮಾಜಿಕ? ಆತರ
1: ಪೌರಾಣಿಕ. ಸಾಮಾಜಿಕ ನಾನು ಆಟ ನೋಡುದೇ ಇಲ್ಲ,
0: ಕಾಣ್ತೇ ಇಲ್ಲ,
1: ಕಾಣ್ತೇ ಇಲ್ಲ. ಬೆಳಗ್ಗೆ ಬೆರಳು ಎಣಿಕೆ, ನಾನು ನಾಗವಲ್ಲಿ ಪ್ರಸಂಗ ನಾ ಪೆರಡೂರ್ ಮೇಳದಲ್ಲಿ ಇರ್ತ, ಆ ವರ್ಷ 200 ಪ್ರಯೋಗ ಆಗಿದೆ ಒಂದ್ ಸೀಸನ್ ಅಲ್ಲಿ. ದಿನ ಅದೇ ದಿನ ಏನು ನಿನ್ನೆ ಏನ್ ಬಾರ್ಸೈತಿ ಇವತ್ತು ಅದೇ ಬಾರ್ಸೋದು, ಅದನ್ನೇ ಕೇಳೋದು, ಅದೇ ಮಾತು ನನಗೆ ತಲೆ ಎಲ್ಲ ಇದಾಗಿ. ನಾನು ಡಿಸೆಂಬರ್ ಅಲ್ಲಿ ಜನವರಿಯಲ್ಲೇ ಕರುಣಾಕರ ಶೆಟ್ಟಿ ಹೇಳಿದೆ, ಬರುವಷ್ಟು ನಾ ಮೇಳಕ್ ಬರುದಿಲ್ಲ ಮಾರ್ರೆ ಅಲ್ಲಿ. ನನ್ಗೆ ತಡಕಿಲ್ಲ, ದಿನ ಒಂದೇ, ಬೇರೆ ಚೇಂಜಸ್ ಇಲ್ಲ, ನಾವು ಬೇರೆ ಬಾರ್ಸ್ಲಿಕ್ಕೂ ಇಲ್ಲ. ನಿನ್ನೆ ಏನ್ ಬಾರ್ಸಿತಿ ಇವತ್ತು ಅದೇ, ಅವ್ರ ಕುಣು ಇದು ಅದೇ. ನನಗೊಂಥರ ಹುಚ್ಚಿಡ್ದಂಗ ಆಗ್ಬಿಟ್ಟಿತ್ತು ಆ ವರ್ಷ.
0: ಏಕತಾನತೆ
1: ಒಂದೇ ತರ, ಚೇಂಜಸ್ ಇಲ್ಲ ಯಾವ್ದು. ನಾನ್ ಜನವರಿಗೆ ಹೇಳಿಬಿಟ್ಟಿದ್ದೆ, ಇಲ್ಲ ನಾ ಬರುವಷ್ಟು ಬರುದಿಲ್ಲ, ನೀವು ಜನ ಮಾಡ್ಕೊಳ್ಳಿ ಅಂತ. ಅದು ಒಂದು ಕಾರಣ ಆಯ್ತು. ಅದೇ ಟೈಮ್ನಲ್ಲಿ ಡಿವೈಡು ಅದ್ ಮನೆಯಲ್ಲೇ ಎಲ್ಲ ಒಟ್ಟಾಯ್ತು. ಅದ್ರ ಮೇಲೆ ನಾನು ಈ ಸಾಮಾಜಿಕ ಮತ್ತೆ ಹೊಸ ಪ್ರಸಂಗ ನೋಡು ಕಡಿಮೆ.
0: ನಿಮ್ಗೆ ಚಂಡಿ ಕರೆದ್ರು ಹೋಗ್ತಿಲ್ಲ ನೀವು?
1: ಚಂಡಿ ಕರೆದ್ರು ಹೊಸ ಪ್ರಸಂಗದಲ್ಲಿ ಕರುದಿಲ್ಲ ಯಾರು ಈಗ,
0: ಕರುದಿಲ್ಲ.
1: ಇಲ್ಲ, ಅವ್ರದ್ದೇ ಆದ ಮೇಳಗಳಲ್ಲಿ ಬಿಟ್ರೆ ಸಂಘದಲ್ಲಿ ಯಾರು ಹೊಸ ಪ್ರಸಂಗ ಮಾಡುದಿಲ್ಲ. ಹವ್ಯಾಸಿ ಆಟಗಳಲ್ಲಿ ಮಾಡ್ತಾರಲ್ಲ, ಎಲ್ಲೂ ಪೌರಾಣಿಕ ಬಿಟ್ಟರು ಹೊಸ ಪ್ರಸಂಗ ಮಾಡುದಿಲ್ಲ.
0: ಇದಕ್ಕೆ ನೀವು ಟೈಮ್ ಡ್ಯೂರೇಷನ್ ಎಷ್ಟು ಇಟ್ಕಂತ್ರಿ?
1: ಯಾವ್ದಕ್ಕೆ
0: ಕಾಲ ಮಿತಿ ನಿಮ್ದು?
1: ನಮ್ದು 3.5 ತಾಸು.
0: ಹವ್ಯಾಸಿ ಆದ್ರೆ 3.5 ತಾಸು?
1: ನಮ್ದು 3.5 ತಾಸು, 3.5 ಗಂಟೆ ಆಟ ಮಾಡತ್ ನಾವು. ನಮ್ ಟೀಮ್ ಇದು ಎಲ್ಲರದು ಅಷ್ಟೇ, ಒಂದ್ 4 ಗಂಟೆ ಟೈಮ್ ನಲ್ಲಿ ಮುಗಿಸ್ತಾರೆ, 8 ಗಂಟೆ ಶುರು ಆದ್ರೆ 12 ಗಂಟೆ ಕೈದಾಗತ್ತೆ.
0: ಈಗ ನಂಗೆ ನಿನ್ನೊಂದು ಪ್ರಶ್ನೆ ಅಂತ ಕೇಳ್ರಿ, ಈಗಿನ ಯುವ ಜನತೆ ಈಗ ನಿಮ್ ತರನೇ ಚಂಡಿ ಎಲ್ಲ ನನ್ನ ಚಂಡವಾದಕ ಚಂಡವಾದಕ ಆತೆ ಹಂಗಲ್ಲ ಅಂದ್ರೆ ಅವ್ರಿಗೆ ಬದುಕುಕಾತ್ತ ಅದನ್ನೇ ನಂಬ್ಕೊಂಡು?
1: ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ದುಡಿದಕ್ಕಿಂತ ಯಕ್ಷಗಾನ ಕಲಾವಿದ್ರು ಜಾಸ್ತಿ ದುಡಿತಾ ಇದ್ರು. ದಿನ ಅವ್ರ ದಿನ ಒಂದ್ ಪ್ರೋಗ್ರಾಮ್ 3,000 ತಕೊಂತರು, ದಿನ 3 ಪ್ರೋಗ್ರಾಮ್ ಹೋಗ್ತರು, 9,000 ಆಯ್ತಲ್ಲ. ಎಲ್ಲಾ ದಿನ ಇರುತ್ತಂತಲ್ಲ, ಎವರೇಜ್ 3,000 ಕಟ್ರು, ತಿಂಗಳಿಗೆ 90,000 ಆಯ್ತಲ್ಲ. ಇನ್ವೆಸ್ಟ್ಮೆಂಟ್ ಇಲ್ಲಲ್ಲ ಅವ್ರಿಗೆ, ಏನೋ ಮುಚ್ಚಿಗೆ ಹೊರದವ್ರು ಬಿಟ್ರೆ ಅದು ಎಷ್ಟು, ಒಂದು 3-4 ಗಂಟೆ ಹೊತ್ತು ಚಂಡೆ ವರ್ಷ. ಈ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರು 10 ಗಂಟೆ ದುಡಿಕಲ್ಲ, ಒಂದೂವರೆ ಲಕ್ಷ ಸಂಬಳ ಕೊಡ್ತಾರೆ, ಅದು ಬೇರೆ. 6 ಗಂಟೆ ವರ್ಕ್ ಅಲ್ಲ.
0: ಸೊ ಅದಕ್ಕಿಂತ ಇದು ಬಾರಿ ಒಳ್ಳೇದು.
1: ಈಗ ಯಕ್ಷಗಾನ ನೀವು ಗವರ್ಮೆಂಟ್ ಜಾಬ್ ಗಿಂತ ಸೇಫ್
0: ಸೇಫ್ ಅಂತ್ರಿ,
1: 100%. ಯಾವ ಕೆಲವರು ಒಪ್ಪುದಿಲ್ಲ ಕಲಾವಿದ್ರು, ಆದ್ರೆ ನಂದ್ರಷ್ಟೇ, ನಾನಿದ್ರು ಬದುಕ್ತೆ ಈಗ. ನನ್ಗೀಗ 54 ವರ್ಷ, ನಾನೀಗ ನಾವು ಜಮೀನ್ ಗಿಮೀನ್ ಏನಿಲ್ಲ ಅಂದ್ರು ಬರೀ ಯಕ್ಷಗಾನದಲ್ಲೇ ಜೀವನ ಮಾಡಿ ತೋರಿಸ್ತೇನೆ ನಾನು ಬೇಕಿದ್ರೆ.
0: ಓ, ಅದರೊಟ್ಟಿಗೆ ನೀವು ಕೃಷಿಯೂ ಮಾಡ್ತೀರಿ?
1: ನಾವು ಫುಲ್ ಟೈಮ್ ಕೃಷಿ, ಈಗ
0: ಕೃಷಿಕರಾಗಿದೆ
1: ಫುಲ್ ಟೈಮ್ ಕೃಷಿ. ಸಣ್ಣಿಂದ ನಾವು ಕೃಷಿ ಆಸಕ್ತಿ ನಮ್ಗೆ, ನಮ್ದೇ ಆದ ಮೆಥಡ್ಗಳು ತೋಟದಲ್ಲೆಲ್ಲ
0: ಎಕ್ಸ್ಪೆರಿಮೆಂಟ್ ಮಾಡ್ತಾ
1: ಇರತ್ತೆ ನಮ್ದು. ನಮ್ದೊಂಥರ ಹಂಗೆ ಎಕ್ಸ್ಪೆರಿಯಂಟ್ ಲ್ಯಾಂಡ್ ಅಂತ ಎಲ್ಲ ಹಂಗೆ ಹೇಳೋದು.
0: ಹಂಗಾರೆ ರಾಧಾಕೃಷ್ಣ ಅವರನ್ನ ಇನ್ನೊಂದ್ಸಲ ಕೃಷಿ ಸಮಾಚಾರಕ್ಕೂ ಮಾತಾಡ್ಸ್ಲಕ್ಕೇನು
1: ನೋಡುವ.
0: ಇವತ್ತು ಯಕ್ಷ ಸಮಾಗಮದಲ್ಲಿ ರಾಧಾಕೃಷ್ಣ ಕುಂಜತ್ತಾಯರು ಯಕ್ಷ ಕಲಾವಲ್ಲರಿ, ಇವರದೇ ಮಹಿಳಾ ಯಕ್ಷಗಾನ ಹಳ್ಳಿ ಹೊಳೆ ಈ ತಂಡದ ಬಗ್ಗೆ, ಅವರ ವೈಯಕ್ತಿಕ ಚಂಡೇ ವಾದಕರಾಗಿ ಏನೆಲ್ಲ ಇತ್ತು ಅದ್ರ ಬಗ್ಗೆ ಮಾತಾಡ್ರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ.
1: ನಿಮಗೂ ಕೂಡ ನಮ್ನ ಇಲ್ಲಿ ಕರೆಸಿ ಒಂದು ಒಂದಿಷ್ಟು ವಿಷಯಗಳನ್ನು ಹೊರತೆಗೆದ್ರಿ, ಕಡಿಮೆ ಒಂದಿಷ್ಟು ಜನರಿಗೂ ನಮ್ ಪರಿಚಯ ಆಗುತ್ತೆ ಈಗ ಕೇಳದವರಿಗೆ. ನಿಮಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು.
0: ಇನ್ನೊಂದ್ಸಲ
1: ಬರೆದ ವತಿಯಿಂದ ನನ್ನ ಮತ್ತು ವೈಯಕ್ತಿಕ
0: ಧನ್ಯವಾದಗಳು. ಇನ್ನೊಂದ್ಸಲ ಬರ್ಕ್ ನೀವು ನಮ್ಮ ಕೃಷಿ ಸಮಾಚಾರ ಅಂತ ನೀವು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಅಂದ್ರಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಣ
1: ಅಕ್ಕ.
0: ಥ್ಯಾಂಕ್ ಯು ಪ್ರಿಯ ಕೇಳುಗರೆ, ಯಕ್ಷ ಸಮಾಗಮವನ್ನು ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ನೀವು ಕೇಂದ್ರಪದ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮುಂದಿನ ಸಂಚಿಕೆಯಲ್ಲಿ ಮತ್ಸಿಕ್ವ ಕಾಯ್ತಾ ಇರಿ. ದಿನೇಶ್ ಉಪ್ಪೂರರ ಸಂಗ್ರಹದ ಯಕ್ಷಗಾನ ಭಾಗವತಿಕೆಯ ಪದಗಳು.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಶ್ರೋತೃಗಳೇ, ಭೂ ಕೈಲಾಸ ಎನ್ನುವಂತ ಒಂದು ಚಿತ್ರದ ಗೀತೆ, ದೇವ ದೇವ ಧವಳಾಚಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಇದು ಆರ್ ಸುದರ್ಶನಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯತ್ತ ಸಾಗೋಣ. ಹಾಗೆ ಈ ಒಂದು ಚಿತ್ರ 1958ರಲ್ಲಿ ತೆರೆಕಂಡಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆ.

ಸಾಗರ ಚಂದ್ರ ಕಲಾಧರ ಚಿನ್ಮಯ ರೂಪದ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6 ಸುಮಧುರವಾದಂತಹ ಹಳೆಯ ಚಿತ್ರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕೇಳೋಣ ಓಹಿಲೇಶ್ವರ ಎನ್ನುವಂತಹ ಒಂದು ಚಿತ್ರದ ಗೀತೆ. ಅದುವೇ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆ ಯಾವುದೆಂದರೆ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಹಾಗೆ ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು 1956 ತೆರೆ ಕಂಡಿರುವಂತ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ.

ಬಾಗದ ನ್ಯಾಯವೆಲ್ಲಿದೆ? ಕಾಮದೇವ ಕಾವು ತರಲು ಎಲ್ಲಿ ರಕ್ಷಣೆ? ತಾಯಿ ಪಾಲು ವಿಷವದಾದ ನ್ಯಾಯವೆಲ್ಲಿ

ಸಮೇತ ಪ್ರಾಣ ಜ್ಯೋತಿ ಮರಳಿತಾರಯ್ಯ ಮರಳಿತಾರಯ್ಯ ಮರಳಿತಾರಯ್ಯ.

ಕುಂದಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಪೋಸ್ಟ್ ಮಾಸ್ಟರ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಎರಡು ರಂಬೆಯ ನಡುವೆ ಬೆಳೆದ ಬಿಳಿ ಗುಲಾಬಿ ಹೂವಿದು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ರಘುನಾಥ್ ಪಾಣಿಗ್ರಾಣಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಜಿ ವಿ ಅಯ್ಯರ್ ಅವರ ಒಂದು ರಚನೆಯನ್ನ ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಆಹಾ ಎಂಥ ಒಂದು ಅರ್ಥಪೂರ್ಣವಾದಂತಹ ಭಾವನಾತ್ಮಕವಾದಂತಹ ಸುಶ್ರಾವ್ಯವಾದಂತಹ ಗಾಯನದಲ್ಲಿ ಈ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರ 89.6 ಇದರಲ್ಲಿ ಕೇಳಿ ಆನಂದಿಸೋಣ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಭಕ್ತ ಕನಕದಾಸ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಈತನೀಗ ವಾಸುದೇವನು ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕನಕದಾಸರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನವು ಕೂಡ ಈ ಒಂದು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ಇದು 1962 ತೆರೆಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃಗಳೇ, ಸಾಟಿ ಇಲ್ಲದ ನಟ, ಮರೆಯಲಾಗದ ಅತಿ ಮಧುರವಾದಂತ ಗಾಯಕ, ಎಂತಹ ಅಪೂರ್ವ ಸಂಗಮ, ಬಣ್ಣಿಸಲು ಪದಗಳೇ ಸಾಲದು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಇಂಥ ಒಂದು ವೈಭವ ಬಂದಿದೆ ಬರಲಿ ಎಂದು ಕನ್ನಡಿಗರಾದ ನಾವೆಲ್ಲ ಆ ದೇವರ ಪಾದದಲ್ಲಿ ಪ್ರಾರ್ಥಿಸೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಇದು ಗಾಳಿ ಬಂದಾಗ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಮೋಘವಾದಂತ ನಟನೆಯ ಅದ್ಭುತವಾದಂತ ಗೀತೆ. ಇದು 1956 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಶ್ರೋತೃಗಳೇ, ಕುಂಕು ಸೃಷ್ಟಿಯಲ್ಲಿ ಇಲ್ಲ, ನೋಡುವವರ ಒಂದು ದೃಷ್ಟಿಯಲ್ಲಿ ಇದೆ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗೋಣವೇ.

ಅಂಗ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ. ಪ್ರತಿ ಕ್ಷಣ ಹೊಸ ರೂಪ, ಹೊಸ ಕ್ಷಣದೊಂದಿಗೆ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಕೇಳೋಣ ಚಂದ್ರಕುಮಾರ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಗೆಜ್ಜೆ ಜನ್ ಜನ್ ಜನ್ ನಲಿದಾವೆ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕರೀಂ ಖಾನ್ ಅವರ ಒಂದು ರಚನೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಈ ಒಂದು ಗೀತೆ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಅತಿ ಮಧುರವಾದಂತ ಮಧುರ ಗೀತೆಗಳಲ್ಲಿ ಒಂದಾದಂತ ಕರೀಂ ಖಾನ್ ಅವರ ಒಂದು ಸಾಹಿತ್ಯದ ಒಂದು ಅದ್ಭುತವಾದಂತ ಗೀತೆ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಕಿತ್ತೂರು ಚೆನ್ನಮ್ಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಪ್ರಸಾರ ಮಾಡ್ತಾ ಇದ್ದೀನಿ ಶ್ರೋತೃಗಳೇ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜನಕಮ್ಮ ಹಾಗೂ ಕೋಮಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಅದು ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ. ಎಂತಹ ಒಂದು ಅದ್ಭುತವಾದಂತಹ ಗೀತೆ, ಇಂತಹ ಗೀತೆಗಳನ್ನ ಕೇಳಿದ್ರೆ ಕಣ್ಣಿನಲ್ಲಿ ನೀರು ಬರುವಂತಹ ಒಂದು ಅದ್ಭುತವಾದಂತಹ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ತಾವೆಲ್ಲರೂ ಈ ಒಂದು ಮಧುರವಾದಂತಹ ಗೀತೆಯನ್ನ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸಿ.

0: ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಪ್ರತಿ ಕ್ಷಣ ಹೊಸ ರೂಪ ಹೊಸ ಕ್ಷಣದೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ, ನಿಮ್ಮ ಬಾನುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್. ಅದುವೇ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಶ್ರೋತೃಗಳೇ, ತಾಯಿ ತಂದೆಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ನಮ್ಮ ಘಂಟಸಾಲ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಗುಂಡೂರಾವ್ ಅವರ ಒಂದು ಅಮೋಘವಾದಂತಹ ರಚನೆ, ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1956 ತೆರೆ ಕಂಡಿರುವಂತಹ ಒಂದು ವರ್ಷ. ಕಲಾ ದೇವರಿಂದಲೇ ಮಾತ್ರ ಸಾಧ್ಯ, ಇಂತಹ ಅಭಿನಯ ಅವರೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ಗೆ ಮಾತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಟಿ ಜಿ ಲಿಂಗಪ್ಪ ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಅದು ನಮ್ಮ ಕರುನಾಡ ಕನ್ನಡಿಗರಲ್ಲಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನ ಮತ್ತೆ ಮತ್ತೆ ಕೇಳಬೇಕೆನಿಸುವಂತ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃಗಳೇ, ತಾವೆಲ್ಲ ಕೇಳಿ ಆನಂದಿಸಿ, ನಿಮ್ಮೆಲ್ಲರ ಮೆಚ್ಚಿನ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಕುಂದಾಪುರ.
1: ತಾಯಿ ತಂದೆಯ ಸೇವೆಯ

ಸುಗಂಧ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾಂಧುಲಿ ಗೆಳೆಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ. ಇದೀಗ ಕೇಳೋಣ ಹರಿಭಕ್ತ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳೇ. ಹರಿ ನಾಮವೇ ಒಂದೇ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಇದು 1956 ತೆರೆ ಕಂಡಿರುವಂತಹ ಒಂದು ಚಿತ್ರದ ಅದ್ಭುತವಾದಂತಹ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನಾನು ಈ ಒಂದು ಗೀತೆ ಅತ್ತ ಸಾಕ್ತಾ ಇದ್ದೀನಿ ಶ್ರೋತೃಗಳನ್ನು.

ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನಿದ್ದೀನಿ, ನಿಮ್ಮ ಬಾನುಲಿಗಳಿಯ ಸುಬ್ರಹ್ಮಣ್ಯ ಐತಾಳ್. ಇದೀಗ ಪ್ರೇಮ ಪಾಶ ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೂವೊಂದು ನಗುತ್ತಿದೆ ಅರಳಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ, ಸೂರಟ್ ಅಶ್ವತ್ ಅವರ ಒಂದು ರಚನೆ, ಬಿ ವಿ ರಾಧಾ ಅವರ ಒಂದು ಅಮೋಘವಾದಂತಹ ನಟನೆ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲಿ, ಈ ಒಂದು ಚಿತ್ರದ ಹಾಡು ನಟನೆಯಂತೂ ಸೂಪರ್. ಇಂತಹ ಸುಮಧುರವಾದಂತಹ ಹಾಡುಗಳನ್ನ ಕೇಳುತ್ತಾ ಇದ್ದರೆ ಯಾವುದೋ ಒಂದು ಲೋಕಕ್ಕೆ ಹೋದಂತ ಒಂದು ಅನುಭವ. ಹಾಗೆ ಹಿಂದಿನ ಕಾಲದಲ್ಲಿ ರೇಡಿಯೋದಲ್ಲಿ ನೂರಾರು ಬಾರಿ ಕೇಳಿ ಹಾಡಿದಂತ ನೆನಪು ನನಗೆ ಈ ಒಂದು ಹಾಡನ್ನ ಕೇಳಿದಾಗ ನೆನಪಾಗುತ್ತದೆ. ಈ ಒಂದು ಹಾಡು ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿದ್ರೆ ಹೇಗಿರುತ್ತೆ ಅಂತ ನೋಡೋಣವೇ.

ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಅನ್ನಪೂರ್ಣ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಹೃದಯ ವೀಣೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆ. ಈ ಒಂದು ಗೀತೆಯನ್ನ ಹಾಡಿದಂತ ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಹಾಗೆ ಈ ಒಂದು ಗೀತೆಯ ರಚನೆಕಾರರಾಗಿ ಜಿ ಉದಯ್ ಶಂಕರ್, ಸಂಗೀತ ನಿರ್ದೇಶಕರಾಗಿ ರಾಜನ್ ಮತ್ತು ನಾಗೇಂದ್ರ. ಇದು 1964 ತೆರೆ ಕಂಡಿರುವಂತ ಒಂದು ವರ್ಷ. ಹಾಗೆ ಈ ಒಂದು ಚಿತ್ರದ ತಾರ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯ್, ಮಾಯಾವತಿ, ಆರ್ ನಾಗೇಂದ್ರ ರಾವ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಹಾಗೆ ಶ್ರೋತೃಗಳೇ, ಮನಸ್ಸಿನಲ್ಲಿ ಉಳಿಯುವಂತಹ ಹಾಡು, ಯಾವಾಗಲೂ ಮೇಲೆ ಹಾಕುವಂತಹ ಈ ಹಾಡು ಹೇಳಿರುವುದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಏನೇ ಹೇಳಿ, ಈ ಹಾಡು ಕೇಳಿ ಮನಸ್ಸು ತುಂಬಿತು ಎಂದು ಹೀಗೆ ಹೇಳುತ್ತಾ, ಹೀಗೆ ಕೇಳ್ತಾ ಇದ್ದೀರಿ ರೇಡಿಯೋ ಕುಂದಾಪುರದಲ್ಲಿ ಬರುವಂತ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಜೀವನ ಚಿತ್ರದ ಒಂದು ಗೀತೆ ಇದೇ ಇದೇ ಸವಿ ಬಾಳ ದಿನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆ. ಇದು 1964 ತೆರೆ ಕಂಡಂತ ಒಂದು ವರ್ಷದ ಚಿತ್ರದ ಗೀತೆ. ಇದು ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸೂರಟ್ ಅಶ್ವಥ್ ಅವರ ಒಂದು ರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಅದ್ಭುತವಾದಂತಹ ಗೀತೆ. ಇದು KS ಅಶ್ವಥ್, ಪಂಡರಿಬಾಯಿ ಹಾಗೂ ಬಸವರಾಜ್ ಅವರ ಒಂದು ಅಮೋಘವಾದಂತಹ ತಾರಾಗಣದ ಅದ್ಭುತವಾದಂತಹ ಗೀತೆ. ಹಾಗೆ ಅಮೋಘ, ಅದ್ಭುತ, ಅನನ್ಯ, ಅನಂತ, ಅಪೂರ್ವ, ಅಪ್ರತಿಮ, ಅಸಾಧಾರಣ, ಅನುಪಮ, ಐಶ್ವರ್ಯ, ಅಪರ್ಮ್ಯಾನ, ಅಚಂದ್ರಾರ್ಕ, ಅಜರಾಮರ, ಆ ದಿನಗಳು ಮತ್ತೆ ಬರುವುದಿಲ್ಲ ಎಂದು ಹೀಗೆ ಹೇಳುತ್ತಾ ಹೀಗೆ ಕೇಳ್ತಾ ಇರಿ. ರೇಡಿಯೋ ಕುಂದಾಪುರದಲ್ಲಿ ಬರುವಂತಹ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಪ್ರತಿದಿನ ಕೇಳಿ ಆನಂದಿಸಿ. ಇದೀಗ ಒಂದು ಸುಂದರವಾದಂತಹ ಗೀತೆಯತ್ತ ಸಾಗೋಣ.

ಸುಂದರ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸುಂದರವಾದಂತ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪೋಸ್ಟ್ ಮಾಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆ, ಇಂದೇನು ಹುಣ್ಣಿಮೆಯೋ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಜಿ ವಿ ಅಯ್ಯರ್ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1964 ತೆರೆ ಕಂಡಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

0: ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅದುವೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ. ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ ಶ್ರೋತೃಗಳೇ. ಜಾರಿ ಬಿದ್ದೆಯ ಓ ಜಾಣ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಾಹುಕಾರ್ ಜಾನಕಿ ಹಾಗೂ ಎಂ ವಿ ರಾಜಮ್ಮ ಅವರ ಒಂದು ಅಮೋಘವಾದಂತಹ ನಟನೆ, ಹಾಗೆ ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಚಿತ್ರದಲ್ಲಿ ಅತ್ಯ ಅದ್ಭುತವಾದಂತಹ ನಟನೆಯ ಚಿತ್ರ, ಪೂರ್ಣ ಪ್ರಮಾಣದ ಚಿತ್ರವೂ ಕೂಡ ಹೌದು. ಈ ಹಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಅಭಿನಯ ಸೂಪರ್, ನೀಳಕಾಯ ಹಾಗೆ ಮೂಗು, ಅವರ ಒಂದು ದೇಹದಾಢ್ಯ, ಸಂಭಾಷಣೆ, ವೈಖರಿ ಎಲ್ಲವೂ ಸೂಪರ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ಸುಂದರವಾದಂತಹ ಗೀತೆಯನ್ನ ಅದು ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ ಶ್ರೋತೃಗಳೇ.
1: ಬ್ರಹ್ಮಚಾರಿ

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಸಂಬಳಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಮತ್ತೆಂತ ಅಲ್ದೆ ಬದುಕು ಹ್ಯಾಂಗೇ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆರ್ ನಾವ್ ಮಾತ್ರ ರೇಡಿಯೋ ಕುಂದಪ್ರ ಕೇಂತಿಪ್ಪಕ್ಕ.
0: ರೇಡಿಯೋ ಕುಂದಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಣೆ. ಹೋಯ್ ನಮಸ್ಕಾರ ಮರ್ರೆ. ಇವತ್ತು ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ಲದೆ ನಮ್ಮ ಕುಂದಾಪುರ ಕನ್ನಡ ಅಂದ ಒಂದು ಭಾರಿ ಲೈಕಿನ ಭಾಷೆ, ಹಂಗೆ ಅದು ನಮ್ಮ ಬದುಕು ಕೂಡ ಹೌದಲ್ದ. ಎಂತ ಕೇಳಿ, ಮಗು ಹುಟ್ಟಿದಳಿಕೆ ಮೊದಲು ಕೂಗುದೇ ಅಮ್ಮ ಅಂತ ಹೇಳಿ, ಹಂಗೆ ನಾವು ಹುಟ್ಟಿ ಬೆಳೆದ ಊರು, ಭಾಷೆ, ನಮ್ಮ ಕೊನೆಯ ಉಸಿರಿರೋ ತನಕ ನಮ್ಮ ಉಸಿರಿನ ಒಂದೊಂದು ಕಣ ಕೂಡ ಅದೇ ಆಗಿರುತ್ತಲ್ದ. ಬದುಕುವುದಕ್ಕೆ 100 ಭಾಷೆ ಆದ್ರೆ ಜೀವಿಸುವುದಕ್ಕೆ ಒಂದೇ ಭಾಷೆ, ಅದೇ ನಮ್ಮ ಅಬ್ಬಿ ಭಾಷೆ. ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡ ಅಂತ ಹೇಳುದ ನಮ್ಮ ಹಿರಿಮೆಯ ಗರಿಯನ್ನ ಎತ್ತಿ ಹಿಡಿಯುವ ಒಂದು ಭಾಷೆ ಅಂದ್ರೆ ಅದು ತಪ್ಪಾತಿಲ್ಲ ಅಲ್ದ. ನಮ್ಮ ಕುಂದಾಪುರ ಕನ್ನಡ ತಂದೆ ಆದ ಸ್ವಗಡು ಪದಗಳ ಬಳಕೆ ಹೊಂದಿದೆ ಅಲ್ದ ಮರ್ರೆ. ಎಂತ ಕೇಳಿಕಂಬ, ನಾವು ಎಲ್ಲಿಗಾರು ಹಾದಳಿಕೆ ನಮ್ಮ ಮಾತು ಕೇಳ ಕೂಡ್ಲೆ, ಹೋ ನೀವು ಕುಂದಾಪುರದವ್ರೆ ಮರ್ರೆ ಅಂತೇಳಿ ಕೇಂದಳಿಕೆ, ನಮ್ಗಾಪ ಖುಷಿಯೇ ಬೇರೆ. ಎಂತ ಕೇಳಿ, ನಮ್ಮ ಭಾಷೆಗಿರುವ ಒಂದು ಗತ್ ದೌಲತ್ ಬೇರೆ ಯಾವ ಭಾಷೆಗೂ ಇಲ್ಲ ಅಂತ ಹೇಳ್ರೆ ಅದು ತಪ್ಪಾತಿಲ್ಲ ಅಂತೇಳಿ ಹೇಳುದ ನನ್ನ ಒಂದು ಅಭಿಪ್ರಾಯ. ನಮ್ಮ ಕುಂದಾಪುರ ಕನ್ನಡವೇ ಹಂಗೆ ಅಲ್ದೆ ಭಿನ್ನ ವಿಭಿನ್ನವಾದ ಒಂದು ದಾಟಿ ಮತ್ತು ಶೈಲಿಯನ್ನು ಹೊಂದಿದೆ ಅಂತ ಹೇಳುಕ್ಕೆ ನಮ್ಗೆ ಹೆಮ್ಮೆ ಅತ್ತಲ್ದ. ನಮ್ಮ ಸಂಸ್ಕೃತಿಯ ಒಂದು ಭಾಗ ಅಂದ್ರೆ ಅದುವೇ ನಮ್ಮ ಕರಾವಳಿ. ಎಂತ ಕೇಳಿಕಂಬ, ಪ್ರತಿ ವರ್ಷ ಆಸಡಿ ಅಮಾವಾಸ್ಯ ದಿನ ಅಂದ್ರೆ ನಮ್ಮ ಕರ್ಕಾಟಿ ಅಮಾವಾಸ್ಯ ದಿನ ವಿಶ್ವ ಕುಂದಾಪುರ ಕನ್ನಡ ದಿನವನ್ನಾಗಿ ನಾವು ಸಂಭ್ರಮ ಸಡಗರದಿಂದ ಈಗ ಆಚರಣೆ ಮಾಡ್ತೈತಲ್ದ. ನಮ್ಮ ಭಾಷೆ ಬದುಕಿಗೆ ಸಿಕ್ಕಿದ ಒಂದು ಸನ್ಮಾನದ ದಿನ ಅಂದ್ರೆ ಅದೇ ನಮ್ಮ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡಕ್ಕೆ 1000 ವರ್ಷದ ಇತಿಹಾಸ ಇರುವ ಒಂದು ಭಾಷೆ ಅಂದಳಿ ಹೇಳಕ್ಕ. ನಮ್ಮ ಕುಂದಾಪುರ ಕನ್ನಡದ ಒಗಟು, ಗಾದೆ ಮಾತು, ಹಾಡ, ಕುಣಿತ ಇದೆಲ್ಲ ನಾವು ಹುಟ್ಟುವತ್ತಿಗೆ ನಮ್ಮನ್ನು ಅಂಟ್ಕೊಂಡು ಬಂದಿತ್ತಲ್ದ. ಅದ ಹೇಳುಕ್ಕೆ ನಮ್ಗೆ ಒಂದು ಹೆಮ್ಮೆ ಮತ್ತು ಖುಷಿ. ಇನ್ನು ನಮ್ಮ ಕುಂದಾಪುರದ ಹಬ್ಬಗಳ ಆಚರಣೆ, ತಿಂಡಿ ತಿನಿಸು, ನಮ್ಮ ಕುಂದಾಪುರದ ಸ್ವಗಡ ಇದ್ರ ಬಗ್ಗೆ ಎಲ್ಲ ಒಂಚೂರು ಮಾತಾಡ್ಲೇಬೇಕು. ಎಂತ ಕೇಳಿಕಂಬ, ನಾವು ಹುಟ್ಟಿ ಬೆಳೆದ ಊರು, ನಾವು ಕಲ್ತ್ಕೊಂಡು ಬಂದ ಭಾಷೆ, ನಾವು ಆಚರಿಸ್ಕೊಂಡು ಬಂದ ಹಬ್ಬ, ನಾವು ಆಡ್ತಿರುವ ಆಟ ಪಾಠ ಇದೆಲ್ಲ ಈಗ ಸ್ವಲ್ಪ ಕಮ್ಮಿ ಆಗ್ತಿದ್ರು ಕೆಲವೊಂದು ಬದಿಗೆ ನಮ್ಮ ಕುಂದಾಪುರ ಕನ್ನಡದ ಸ್ವಗಡನ್ನು ಎತ್ತಿ ಹಿಡಿಯುವಂಥ ಆಟೋಟಗಳು ಹೀಗೆ ಎಲ್ಲವನ್ನ ಒಂದ್ಸಲ ನೆನಪು ಮಾಡ್ಕೊಂಬಂಗಾರಲ್ದ. ಅಲ್ಲ ಮರ್ರೆ, ನಾವು ಕೆಲವೊಂದ್ಸಲ ಮಾತಾಡೋ ಹೊತ್ತಿಗೆ ಹೇಳತ್ಕಣಿ, ಆಗಿನ ಕಾಲು ಅಲ್ಲ ವಂಡರ್ ಕಂಬಳು ಅಲ್ಲ ಅಂದ ಹೇಳಿ. ಎಂತಕ್ಕಂದ್ರೆ ಆಗಿನ ಕಾಲುವೆ ಹಂಗಿದ್ದಿತ್ತು, ಈಗ ನಾವು ಬಾಯಿಗೆ ರುಚಿ ಅದ ತಿಂಡಿಗಳನ್ನು ಮಾಡ್ಕ ತಿಂದ ಆ ಬದಿಯೆಲ್ಲ ಆರೋಗ್ಯನೂ ಹಾಳ, ಈ ಬದಿಯೆಲ್ಲ ಖರ್ಚು ಜಾಸ್ತಿ. ಆದ್ರೆ ಆ ಗಳಿಕೆಲ್ಲ ಹಂಗಲ್ದೆ, ನಮ್ ಕುಂದಾಪುರ ಬದಿಯಲ್ಲಿ ವಾವ್ ಎಂತ ತಿಂಡಿ ಮರ್ರೆ, ಅಲ್ಲ ಕಾಣಿ ಅದು ಎಂತ ಪದಾರ್ಥ ಮರ್ರೆ, ಎಷ್ಟು ಲಾಯ್ಕ ಐತ ಅಂದೇಳಿ ಹೇಳ್ತಾ ಇತ್ತ. ಎಂತಕ್ಕಂದ ಹೇಳ

ಆದ್ರೆ ಈಗ ಹೆಂಗೆ, ಈಗ ಮಾಡ್ಕಲ್ಲ ಅನ್ನೋ ಉದ್ದೇಶದಿಂದ ಮಾಡತ್ತ, ಮತ್ ನಾವು ಮಾಡುವಂತ ಪಾತ್ರೆ ಕೂಡ ಹಂಗೆ ಇತ್ತಾಯ್ತ. ಆಗಲಿಕ್ಕಿನ ಪಾತ್ರ, ಅವ್ರು ಬಳಸುವಂತ ಅಡುಗೆ ಮಾಡುವಂತ ರೀತಿ ನೀತಿಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿತ್ತ, ಹಾಗೆ ಅದಕ್ಕೆ ಪ್ರೀತಿ ಕೂಡ ಸೇರಿಸಿ ಮಾಡ್ತಿದ್ರಾಯ್ತ. ಎಂತಕ್ಕೆ ಈ ಮಾತು ಹೇಳ್ತಾ ಇದ್ದೆ ಅಂತ ಹೇಳ್ರೆ, ನಮ್ಮ ಮನೆ ಅಜ್ಜಿ ಒಂದು ಕತೆ ಹೇಳ್ತಿದ್ದಾಳೆ. ಆಗಲಿಕ್ಕೆ ನಂಗೆ ಅದನ್ನ ಕೇಂಡ ಈಗ ಆ ಕತೆ ನೆನಪಾಯ್ತು ಕಣಿ. ನಿಮಗೂ ಕೂಡ ನಾನು ಈ ಕತೆನ ಹೇಳ್ತೆ, ನೀವು ನೆನಪಾರ, ನೆನಪು ಮಾಡ್ಕಣಿ ಆಯ್ತಾ. ಎಂತ ಅಂತ ಹೇಳ್ರೆ, ಆ ಮದಿಯಾಯಿ ಸ್ವಲ್ಪ ದಿನದಾಗೆ ಅಳಿಯ ಬಂದಂಬ್ರೆ. ಆಗಲಿಕ್ಕೆ ಅಪರೂಪಕ್ಕೆ ಅಳಿ ಬಂದಲ್ಲ ಅಂತ ಹೇಳಿ ಮಾಯಿ ಪೈಸು ಮಾಡ್ದಾಳಂಬ್ರ ಮಗಳ ಹತ್ರ. ಹೆಣ ನಿನ್ನ ಗಣ್ಣಿಗೆ ಒಂದ್ ಲೋಟಿ ಪೈಸು ಕೊಟ್ಟಿ ಬಾ ಅಂದಳಿ ಹೇಳ್ದಳಂಬ್ರ. ಹೆಂಡತಿ ತಕ್ಕಂಡ ಗಣ್ಣ ಹತ್ರ ಪೈಸು ಕೊಡಿ ನಿಮ್ಮರ್ರೆ ಅಬ್ಬಿ ಮಾಡದ್ದ ಅಂದಳಂಬ್ರ. ಆರೆ ಅಳಿ ಹೇಳ್ನಂಬ್ರ, ನಂಗೆ ಪೈಸು ಎಲ್ಲ ಬೇಡ ಮಾರೈತಿ, ನಾ ಪೈಸು ತಿಂತಿಲ್ಲ ಅನ್ನಂಬ್ರ. ಹಂಗಾರ ಸರಿ ಬಿಡಿ ಅಂದ ಹೇಳಿ ತಕ್ಕಂಡು ಒಳಗ ಹೋದಳಂಬ್ರ. ಹಾಪತಿಗೆ ಅವನ್ ಕೈ ಮೇಲೆ ಒಂದ್ ಹುಂಡ ಪೈಸು ಬಿತ್ತಂಬ್ರ. ಬೀಳುಕು ಈ ಅಳಿ ಅಂತ ಮಾಡ್ದೆ ಅತ್ಲಾಗೆ ಈ ಬದಿ ಆ ಬದಿ ಕಣ್ಣಂಬ್ರ. ಕಂಡು ಕಂಡ ಯಾರು ಇಲ್ಲದ ಕಂಡ್ಕಂಡ ನೆಕ್ ನಂಬ್ರ. ಕೈ ಮೇಲೆ ಇದ್ದ ಪೈಸು ಹೊಟ್ಟಿಗೆ ಹೋಯ್ತಲ್ಲ, ಭಾರಿ ಲೈಕಿದ್ದಿತ್ತಂಬ್ರೆ ಪೈಸು. ಈಗ ಪೈಸು ಬೇಕಂದ ಹೇಳ್ರೆ ಮರೆಯದಿ ಪ್ರಶ್ನೆ, ಎಂತ ಮಾಡುದ, ಪೈಸು ಮಾತ್ರ ಭಾರಿ ಲೈಕಿತ್ತ ಅಂದ ಹೇಳಿ ಆಲೋಚನೆ ಮಾಡ್ತಾ ಈ ಕಣ್ಣಂಬ್ರ. ರಾತ್ರಿ ಕೂ ಮನಿ ಕಂಡ್ರ ಮೇಲೆ ಎಲ್ಲರೂ ಮನಿ ಕಂಡಾಯ್ತಲ್ಲ, ಇನ್ ಎಂತ ಮಾಡುದ, ಹಾಂಗೆ ಹಿಂಗೆ ಕೇಂದ್ರ ಸರಿಯತ್ತಿಲ್ಲ ಅಂದ ಹೇಳಿ ಸೀದಾ ಅಡ್ಗಿ ಮನಿ ಹಾನಂಬ್ರ. ಹೋಯ್ ಪೈಸದ ಮಡಕಿ ಬಾಯಿ ತೆಗೆದ್ಕಂಡಂಬ್ರ. ಪೈಸು ಪೂರ್ತಿ ಖಾಲಿ ಆಯ್ತಂಬ್ರ. ಅಲ್ಲಿ ಇಲ್ಲ ಆಚಿ ಬದಿ ಈಚಿ ಬದಿಗೆ ಅಳಗಿ ತೂರಾಗ ಒಂದ್ ತಡಕ ಹಿಡ್ದಿತ್ತಂಬ್ರ. ಇದ ಎಂತ ಮಾಡುದಂತ ಹೇಳಿ ಅಳಗಿಗೆ ಮಂಡಿ ಹಾಕ್ನಂಬ್ರ. ಅಂದ್ರೆ ಈ ಕತೆ ಅರ್ಥ ಎಂತ ಗೊತ್ತಿತ್ತ, ಆಗಲಿಕ್ ಮಾಡ್ತಿದ್ದ ಮಣ್ಣಿನ ಅಳಗೆಗೆಲ್ಲ ಅಷ್ಟು ಒಂದು ಲಾಯಕ ಆತಿದ್ದಿತ್ತಾಯ್ತ. ಎಂಥದೇ ಅಡುಗೆ ಮಾಡ್ಲಿ ಎಂಥದೇ ಮಾಡ್ಲಿ ಅಷ್ಟು ರುಚಿ ರುಚಿಯಾಗಿ ಇರ್ತಿತ್ತ. ಆದ್ರೆ ಈಗಿನ ಕಾಲು ಬೇರೆ ಬಿಡಿ ಅಲ್ದ. ಆದ್ರೂ ಇನ್ನು ಕೆಲವರ ಮನೆಯಲ್ಲಿ ನಮ್ಮ ಮಣ್ಣಿನ ಮಡಕೆಯ ಸುವಾಸನೆ ಇದೆ ಅಂತ ಹೇಳ್ರೆ ತಪ್ಪಾತಿಲ್ಲ. ಅದೆಲ್ಲ ಇರ್ಲಿ ಬಿಡಿ. ಈಗ ನಮ್ ಕುಂದಾಪುರದಲ್ಲಿ ಆಗಳಿಕೆ ಎಂತೆಲ್ಲ ಪದಾರ್ಥ ಮಾಡ್ತಾ ಇದ್ರ ಒಂಚೂರು ನೆನ್ಪ್ ಮಾಡ್ಕೋಪ್ಪ ಅಲ್ದಂಗಾರೆ. ಆಗಳಿಕಿನ ಕಾಲದಾಗೆ ಎಲ್ಲರ ಮನೆಗೂ ಮಾಡ್ತಿದ್ದದು ಒಂದ್ ಅಂತ ಹೇಳ್ರೆ ಗಜ್ಜಿ ಬಜ್ಜಿ, ಉಪ್ಪಿನ ಹೊಡಿ, ಚಟ್ಲಿ ಬಜ್ಜಿ, ಜಗ್ಗಿನ ಕಾಳು ಬಜ್ಜಿ, ಒಣಕಟ್ಟಿ ಮೀನಿನ ಬಜ್ಜಿ, ಚೂರುಗಾಯ್ಕಡ ಬಜ್ಜಿ, ಉರ್ಗನ್ ಸೊಪ್ಪಿನ ಬಜ್ಜಿ, ಅದರಲ್ಲೂ ಮಣ್ಣಿನ ಮಡಕಿಯಲ್ಲಿ ಮಾಡದಂತಹ ಮೀನಿನ ಸಾರು, ಅಪರೂಪಕ್ಕೆ ಕೋಳಿ ಸಾರು, ತೆಳ್ಳನ್ ದ್ವಾಸಿ, ದಾನಿ ಪದಾರ್ಥ, ಕೆಸಿನ ಸೊಪ್ಪಿನ ಎಲೆ ಪದಾರ್ಥ, ಚಟ್ಟಿ ಸೊಪ್ಪಿನ ತಾಳ್ಳ, ಉರ್ಗನ್ ಸೊಪ್ಪಿನ ತಾಳ್ಳ, ಬಸ್ಲಿ ಮತ್ತೆ ಮೂವಳಿ ಹಾಕಿ ಒಟ್ಟಕ್ಕಿ ಮಾಡಿದ ಸಾರು, ಹೊರಳಿ ಬಜ್ಜಿ, ಗುಳ್ಳಿ ತಾಳ್ಳ, ಔಟಿಕಾಯಿ ಬಜ್ಜಿ, ಮಾವಿನಕಾಯಿ ಬಜ್ಜಿ, ಹೆಲ್ಸಿನ ಹಣ್ಣಿನ ಬಜ್ಜಿ, ಮುರಿನ ಹಣ್ಣಿನ ಸಾರು, ಮಾವಿನ ಹಣ್ಣಿನ ಸಾರು, ಕಲ್ಲಾಣ್ಬಿನ ಪದಾರ್ಥ, ಹೆಗ್ಗೋಲಿ ಅಣ್ಬಿನ ತಾಳ, ಇದೆಲ್ಲ ಎಲ್ಲರ ಮನೆಗೂ ಮಾಡ್ತಾ ಇದ್ರ ಆಗ. ಆದ್ರೆ ಈಗ ಕೆಲವ್ರ ಮನೆ ಮಾಡ್ತಿರ, ಕೆಲವ್ರ ಮನೆ ಮಾಡುದಿಲ್ಲ. ಈ ಪದಾರ್ಥವೆಲ್ಲ ನಿಮ್ಗ ಒಂದ್ಸಲ ನೆನ್ಪಾದ್ರೆ ನಿಮ್ಮನೆಗೂ ನೀವು ಮಾಡ್ತಾ ಇದ್ರಿ ಅಲ್ದ, ಅದನ್ನ ನೆನಪು ಮಾಡ್ಕಣಿ. ಹಂಗೆ ಪುರ್ಸೋತ ದಳಿಕೆ ಇದನ್ನು ಕೂಡ ಒಂದ್ಸಲ ಮಾಡಿ ಆಯ್ತಾ. ಎಂತಕ್ಕೆ ಅಂತ ಹೇಳ್ರೆ ಇದೆಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ಹೇಳ್ರೆ ಅದು ಹೇಳೋಕ್ ಆತಿಲ್ಲ ಕಾಣಿ. ಆರೋಗ್ಯ ಜೋಪಾನ ಮಾಡ್ಕಂಕೆ ಒಂದು ಮನೆ ಮದ್ದು ಕೂಡ ಇದೆ ಆತಿತ್ತು. ನಮ್ಮ ಕುಂದಾಪುರ ಬದಿಯಲ್ಲಿ ಎಲ್ಲರ ಮನೆಯಲ್ಲೂ ಮಾಡ್ತಿದ್ದ ಆರೋಗ್ಯಕರ ಪದಾರ್ಥಗಳು ಇದ. ಈಗ ಒಂದಿಷ್ಟು ಆಹಾರ ಪದಾರ್ಥದಲ್ಲಿ ಬದಲಾದ್ರೂ ಹಿರಿಯರು ಯಾರ ಮನೆಯಲ್ಲಿದ್ರ ಅವ್ರ ಮನೆಯಲ್ಲೆಲ್ಲ ಇನ್ನೂ ಕೂಡ ಕೆಲವರು ಮಾಡ್ತಿದ್ರಾಯ್ತಾ. ಆಗಿನ ರುಚಿ ಆರೋಗ್ಯಕ್ಕೆ ಸಂಜೀವಿಯಾದ ಈ ಪದಾರ್ಥಗಳು ಮತ್ತೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಹಿರಿಯರಿಂದ ಕೇಳಿ ತಿಳ್ಕಂಡು ಮಾಡಿ ಹಂಗೆ ಆ ಕ್ಷಣಗಳನ್ನ ಒಂದ್ಸಲ ನೀವು ನೆನಪು ಮಾಡ್ಕಣಿ ಕಾಂಬಂಗಾರಲ್ದ. ಅಲ್ಲ ಮರ್ರೆ, ನಮ್ ಕುಂದಾಪುರ ಕನ್ನಡದಲ್ಲೂ ಒಂದ್ ಗಾದೆ ಮಾತು ಹೇಳ್ತಾ ಇದ್ರು ಕಾಣಿ. ಬಡವ್ರ ಮನಿ ಊಟ ಚಂದ, ಶ್ರೀಮಂತರ ಮನಿ ನೋಟ ಚಂದ ಅಂದ ಹೇಳಿ. ಈ ಮಾತು ಸತ್ಯ. ಎಂತ ಕೇಳಿ ಕಂಬ, ನಮ್ ಕುಂದಾಪುರ ಬದಿಯಲ್ಲಿ ಹೆಚ್ಚಿನವ್ರ ಮನೆಯಲ್ಲಿ ಮಾಡ್ತಾ ಇದ್ದ ತಿಂಡಿ ಆರೋಗ್ಯಕರ ಆಯ್ತು. ಹಂಗೆ ಅದರಲ್ಲಿ ಅವ್ರ ಪ್ರೀತಿಯನ್ನ ಸೇರಿಸಿ ನನ್ನ ಮನೆ ನಮ್ಮವರು ಎಂಬ ಬಾಂಧವ್ಯ ಸಾಮರಸ್ಯ ಕೂಡ ಅದರಲ್ಲಿ ಅಡಗಿರ್ತಿತ್ತಲ್ದ. ಆಗಳಿಕೆ ನಮ್ಮ ಬದಿಯಲ್ಲಿ ಅಲ್ಲಿ ಅಂದ್ರೆ ನಮ್ ಕುಂದಾಪುರ ಬದಿಯಲ್ಲಿ ಹೆಚ್ಚಿನ ಮನೆಯಲ್ಲಿ ಮಾಡ್ತಿದ್ದ ತಿಂಡಿಗಳನ್ನೆಲ್ಲ ಒಂದ್ ಸಲ ಈಗ ನೆನಪ್ ಮಾಡ್ಕಂಬಕಂಬ. ನಾನು ನನಗೆ ನೆನಪಾದ ತಿಂಡಿ ಹೆಸರುಗಳನ್ನೆಲ್ಲ ಹೇಳ್ತೆ, ನೀವು ಕೂಡ ಒಂದ್ಸಲ ನಿಮ್ಮ ಮನೆಯಲ್ಲಿ ಎಂತೆಲ್ಲ ತಿಂಡಿ ಮಾಡ್ತಿದ್ರ ಆಗಳಿಕೆ ಅಂತ ಹೇಳಿ ನೀವು ನೆನಪು ಮಾಡ್ಕಣಿ. ನಿಮ್ಮ ಮನೆಯಲ್ಲಿ ಅಜ್ಜಿ ಅಜ್ಜ ಯಾರು ಇದ್ರೆ ಅವ್ರ ಹತ್ರನು ಕೇಣಿ ಆಯ್ತಾ. ಎಂತಕ್ಕಂದ ಹೇಳ್ರೆ, ಈಗ ಜೋರ್ ಮಳಿ ಬಪ್ಪತ್ತಿಗೆಲ್ಲ ಅಕ್ಕಿ ಕಾಳು ಹೊರ್ದ ಚಾಕಣ್ಣು ಮಾಡ್ತಿದ್ರ, ಅದು ನಿಮ್ಗೆ ನೆನ್ಪಿತ್ತ. ಹಾಂಗೆ ಈ ಬಿಳಿ ದಾಸನ್ ಸೊಪ್ಪಿತ್ತಲ್ಲ, ಆ ದಾಸನ್ ಸೊಪ್ಪಿನಿಂದ ಇಡ್ಲಿ ಮಾಡ್ತಿದ್ರ, ಮತ್ತೆ ಹಂಗೆ ದ್ವಾಸಿ ಕೂಡ ಮಾಡ್ತಿದ್ರ. ಇದು ಯಾವ್ದು ಮಾಡೋಕಾಯ್ದಿದ್ರೆ ಗಡ್ಬಿಡಿ ಅತ್ತಂಬಾಗಿದ್ರೆ ಚರು ಮಾಡ್ತಿದ್ರ, ಅದು ನಿಮ್ಗೆ ನೆನ್ಪಿತ್ತ. ಹಂಗೆ ದಾನಿ ಬೇಯಿಸುದಿತ್ತು, ಹೊರಳಿ ಬೇಯಿಸು, ಅದನ್ನ ಕುಟ್ಟಿ ಪುಡಿ ಮಾಡಿ ಕಲಿಸ್ತಿದ್ರು ಹೊರಳಿನ, ಅದು ತಿಂಬಕ್ ಭಾರಿ ಲೈಕ್ ಆತಿತ್ತಾಯ್ತ. ಅದರಲ್ಲೂ ಕಡುಕಲ್ಲಿ ಹಾಕಿ ಕುಟ್ಟುವುದು ಕೇಂದ್ರಿತ್ತಲ್ಲ, ಆಹಾ ಎಂತ ರುಚಿ ಆತಿತ್ತ. ಆ ಹೊರಳಿನ ಉಂಡಿ ಕಂಡ ಮಾಡಿ ಕೊಡ್ತಿದ್ದಾಳೆ ನಮ್ಮನೆ ಅಬ್ಬಿ, ಅದು ನನಗೆ ಇನ್ನೂ

0: ಕೂಡ ನೆನ್ಪಾತಿತ್ತು, ಅಷ್ಟು ಲಾಯ್ಕ್ ಆತಿತ್ತು. ಹಾಗೆ ಅದನ್ನ ತಿಮ್ಮದ್ರಿಂದ ಕಾಲು ಕೂಡ ಗಟ್ಟಿ ಆತಿತ್ತು ಅಂತ ಹೇಳ್ತಿದ್ರು. ಇನ್ನು ಕಾಯಿ ವಡಿ, ಮನೆಗೆ ಯಾರು ಅಪರೂಪಕ್ಕೆ ನಂಟರು ಬಂದ್ರೆ ಮನೆಯಲ್ಲಿ ಮಾಡುವಂತ ಒಂದು ರುಚಿ ರುಚಿಯಾದ ತಿಂಡಿ ಅಂತ ಹೇಳಿದ್ರೆ ಅದು ಕಾಯಿ ವಡಿ ಆಯ್ತ. ಇನ್ನು ಹಲಸಿನಕಾಯಿ ಪಲ್ಯ, ಈ ಮಳೆ ಬಪ್ಪತ್ತಿಗೆ ಹಲಸಿನಕಾಯಿ ಪಲ್ಯ ಮಾಡ್ತಿದ್ರು, ಅದನ್ನ ತಿಂಬಿಕೆ ಏನೋ ಒಂಥರ ಖುಷಿ ಆಯ್ತ. ಮತ್ತೆ ಪತ್ರೊಡಿ, ಇದೆಲ್ಲ ನಿಮ್ಗೆ ನೆನಪಿರಕೂ ಸಾಕು, ಈಗಲೂ ಕೆಲವರು ಮನೆಗೆಲ್ಲ ಮಾಡ್ತಾರೆ. ಆದರೆ ಪತ್ರೊಡಿ ಅದು ಭಾರಿ ಲಾಯ್ಕ್ ಆತಿತ್ತು ಕಾಣಿ. ಇನ್ನು ಗ್ವಾಯಿ ಬೀಜ ಸುಡುವುದು, ಅದನ್ನ ತಿಂಬುದು ಒಂಥರ ಖುಷಿ ಆಯ್ತ. ಇನ್ನು ಗೆಣಸು, ಗೆಣಸಲ್ಲ ಸಿಕ್ಕೋತಿಗೆ ಅದನ್ನ ಸುಡುಮಣ್ಣಿಗೆ ಹಾಕಿ ಅದನ್ನ ತಿಂಬ ರುಚಿಯೇ ಬೇರೆ ಆಯ್ತ. ಇನ್ನ ಮನೆಯಲ್ಲಿ ಎಲ್ಲರೂ ಕಾಯಿ ಒಡೆದಲ್ಲ ಜಾಸ್ತಿ ಇತ್ತು ಅಂತ ಹೇಳ್ರೆ, ಮನೆಗೆ ಬೇಗ ತಿಂಡಿ ಆಯ್ಕಂದ ಹೇಳ್ರೆ ಹಂಚಿನ ದ್ವಾಸಿ ಮಾಡ್ತಿದ್ರು. ವಾವ್, ಎಷ್ಟು ಲಾಯ್ಕ್ ಆತಿತ್ತಲ್ದೆ ಆ ಹಂಚಿನ ದ್ವಾಸಿ, ಅದಕ್ಕೊಂಚೂರು ಕೋಳಿ ಗಸಿ ಬಿತ್ತ ಅಂತ ಹೇಳ್ರೆ ಭಾರಿ ಲಾಯ್ಕ್ ಆತಿದ್ದಿತ್ತು. ಅದಲ್ಲ, ಈಗ ಕೆಲವ್ರ ಮನೆ ಮಾಡ್ತಿರೋ ಕೆಲವ್ರ ಮನೆ ಮಾಡುದಿಲ್ಲ, ಆದ್ರೆ ನಮ್ಮನೆಗೆ ಇವತ್ತಿಗೂ ಕೂಡ ಮಾಡತ್ತಾಯ್ತ. ನೀವು ಒಂದ್ಸಲ ಮಾಡಿ ಕಾಣಿ. ಹಾಗೆ ಇನ್ನು ಸೌತಿಕಾಯಿ ದ್ವಾಸಿ, ಮುಳು ಸೌತಿಕಾಯಿ ದ್ವಾಸಿ ಮಾಡ್ತಾರೆ, ಇನ್ನು ಹಕ್ಕಲು ಸೌತಿಕಾಯಿ ದ್ವಾಸಿ ಮಾಡ್ತಾರೆ, ಇನ್ನು ಗುಂಬಳಕಾಯಿ ದ್ವಾಸಿ ಕೂಡ ಮಾಡ್ತಾರೆ ಆಯ್ತಾ. ಈ ಗುಂಬಳಕಾಯಿ ದ್ವಾಸಿ ತಿಮ್ಮದ್ರಿಂದ ಆರೋಗ್ಯ ಕೂಡ ಅಷ್ಟೇ ಲೈಕ್ ಇರ್ತಿತ್ತಂಬ್ರೆ. ಈ ಬೆನ್ನವಲ್ಲ ಪಪ್ಪದತ್ತಿಗೆ ಈ ಗುಂಬಳಕಾಯಿ ದ್ವಾಸಿ ಮಾಡ್ಕ ತಿಂದ್ರೆ ಬೆನ್ನವು ಕಮ್ಮಿ ಆತಿತ್ತು ಅಂದ್ರೆ ಹೇಳ್ತಿದ್ದಾಳೆ. ಇನ್ನು ಉಂಡ್ಲಕಾಯಿ, ಅದು ಎಲ್ಲರ ಮನೆಗೂ ಮಾಡ್ತಾರೆ, ನಿಮ್ಮ ಮನೆಗೂ ಒಂದ್ಸಲ ಮಾಡಿ ಕಾಣಿ ಆಯ್ತಾ. ಇನ್ನು ಕೆಲವೊಂದು ಜ್ಯೂಸ್ಗಳನ್ನೆಲ್ಲ ಮಾಡ್ತಾ ಇದ್ರೆ ಅದ್ರ ಹೆಸರು ನಿಮ್ಗೆ ನೆನಪಿತ್ತ, ನೆನಪಿಲ್ದಿರ ನಾನು ನೆನಪು ಮಾಡ್ದೆ ಕಾಣಿ. ಈ ಹೆಸರು ಕಾಳು ಇರುತ್ತಲ್ಲ, ಹೆಸರು ಕಾಳನ್ನ ಹೊರ್ದ ಅದನ್ನ ಕಡ್ದ ಜ್ಯೂಸ್ ಮಾಡ್ರೆ ಎಷ್ಟು ಲಾಯ್ಕ್ ಆತಗುತ್ತ. ಇನ್ನು ಉದ್ದಿನ ಕಾಳು ಜ್ಯೂಸ್, ಅದು ಹಂಗೆ ಭಾರಿ ಲಾಯ್ಕ್ ಆತಿದ್ದೀತಾಯ್ತ. ಉದ್ದಿನ ಕಾಳು ಹೊರ್ದ ಜ್ಯೂಸ್ ಮಾಡಿ ಕೊಡುದು, ಆಗಲಿಕ್ಕೆಲ್ಲ ನಮ್ಮನೆಗೆ ನಾನು ಕಂಡಿದೆ. ನಮ್ಮ ನೀ ಮನಿ ಹೊಯ್ಸುದು ಅಂದೇಳಿ ಹೇಳ್ತಿದ್ರೆ, ಅಂದ್ರೆ ಈ ಏಪ್ರಿಲ್ ಟೈಮಿಗೆಲ್ಲ ಮನಿ ಹೊಯ್ಸುದ್ ಮಾಡ್ತಿದ್ರೆ. ಆ ಮನಿ ಹೊಯ್ಸುವತ್ತಿಗೆ ಹಂಚಲ್ಲ, ಹಂಚಿನ ಮನೆಯೆಲ್ಲ ಇಲ್ಲ ನಮ್ಮನೆಗೆ, ಆಗಲಿಕ್ಕೆಲ್ಲ ಹುಲ್ಲಿನ ಮನೆಯೇ ಜಾಸ್ತಿ. ಮನಿ ಹೊಯ್ಸುವತ್ತಿಗೆ ಈ ಉದ್ದಿನ ಕಾಳು ಹೊರ್ದ ಜ್ಯೂಸ್ ಮಾಡ್ತಿದ್ರು, ಅದನ್ನ ಕುಡಿದ್ರೆ ಯಬ್ಬ ಹ್ವಾದ ಜೀವ ಬಂದಾಗ ಹತ್ತಿದ್ದೀತ. ಇನ್ನ ತಿರಿ ಕಟ್ಟುವತ್ತಿಗೆ ಕೂಡ ಹಿಂಗಿಂದ ಜ್ಯೂಸ್ ಎಲ್ಲ ಮಾಡಿ ಕೊಡ್ತಿದ್ರು. ಈ ತಿರಿ ಕೊಟ್ಟು ಬಂದರಿಗೆ ಸಾಕತ್ತಂತ ಹೇಳಿ ಈ ಜ್ಯೂಸ್ಗಳನ್ನೆಲ್ಲ ಮಾಡಿ ಕೊಡ್ತಿದ್ರು. ಅವರೆಲ್ಲ ಹೇಳ್ತಿದ್ರು ಎಷ್ಟು ಲಾಯ್ಕ ತಿತ್ತಲ್ಲ ಮಾರಯ್ಯ ಜ್ಯೂಸ್ ಅಂತ ಹೇಳಿ. ಆದ್ರೆ ನಾವು ಈಗ ಈ ಜ್ಯೂಸ್ನೆಲ್ಲ ಮಾಡುತ್ತಾ, ಕೆಲವ್ರ ಮನೆ ಮಾಡ್ತಿದ್ರೆ ನಮ್ಮನೆಗೂ ಮಾಡುತ್ತಾಯ್ತ. ನೀವು ಒಂದ್ಸಲ ಮಾಡಿ ಕಾಣಿ. ಇನ್ನು ಗೆದ್ದಿ ಕೆಲಸ ಎಲ್ಲ ಮಾಡಿ ಬಂದ್ಮೇಲೆ ಸಾಕಾರೆ ತಿಳಿ ಇರುತ್ತಲ್ಲ, ಈ ಗಂಜಿ ಭಾಗದ ತಿಳಿ ಇರುತ್ತಲ್ಲ, ಅನ್ನು ಭಾಗ್ಯ ಆದ್ಮೇಲೆ ತಿಳಿ ಸಿಕ್ಕತ್ತಲ್ಲ, ಆ ತಿಳಿಗೆ ಒಂದ್ ಕಾಳು ಉಪ್ಪು ಹೈಕಂಡು ಕುಡಿದ್ರೆ ಎಂತ ಬೈರಾರು ಕೂಡ ಆ ಬೈರ್ ಕಟ್ಟಿ ಹೊತ್ತಾಯ್ತ. ಅಯ್ಯ ಅಬ್ಬ ವಾ ಜೀವ ಬಂದಾಗಾಯ್ತ ಅಂದೆ ಹೇಳಕ. ಎಂತಕ್ಕಂದ ಹೇಳ್ರ, ಆ ತಿಳಿಯಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇರ್ತಿತ್ತಾಯ್ತ. ಆಗಳಿಗೆ ಒಬ್ಬಳು ಎಂತ ಮಾಡಿದಾಳೆ ಅಂತ ಹೇಳ್ರೆ, ಮನೆಗೆ ಮದುವೆ ಬಂದ ಸೊಸಿಗೆ ತಿಳಿ ಹಾಕ್ತಿದ್ದಾಳಂಬ್ರ, ತನ್ನ ಮಗಳ ಜೀವದ ಲಾಯ್ಕ ಐಕಂದ ಹೇಳಿ ಅನ್ನು ಮಾಡುವತ್ತಿಗೆ ತುಪ್ಪ ಹಾಕ್ತಿದ್ದಾಳಂಬ್ರ, ಮಗಳಿಗೆ ಅನ್ನು ಸ್ವಸಿಗೆ ತಿಳಿ. ಈಗ ಎಂತಾಯ್ತಂದ ಹೇಳ್ರೆ, ಸ್ವಸಿ ದಿನದಿಂದ ದಿನಕ್ಕೆ ಲಾಯ್ಕ್ ಆತ ಹೋದಳಂಬ್ರ, ದಪ್ಪು ಆದಳಂಬ್ರ, ಚಂದು ಆದಳಂಬ್ರ, ಆದ್ರೆ ಮಗಳ ಇದ್ದ ಹಂಗೆ ಇದ್ದಾಳಂಬ್ರ. ಅಂದ್ರೆ ಎಂತ ಅರ್ಥ ಗೊತ್ತಾ, ಈ ತಿಳಿ ಕುಡುದ್ರಿಂದ ನಮ್ ಜೀವಕ್ಕೆ ಎಷ್ಟು ಒಂದು ಒಳ್ಳೆ ಶಕ್ತಿ ಕೊಡತ್ತ, ಆರೋಗ್ಯನು ಕೂಡ ಅಷ್ಟೇ ಲಾಯ್ಕ್ ಮಾಡಿ ಇರತ್ತ. ಅದಕ್ಕೋಸ್ಕರ ನೀವೆಲ್ಲರೂ ನಿಮ್ಮನೆಗೆ ಬೈರಾದ್ರ ಅಳಿಕೆ ಒಂದ್ ಕಾಳು ಉಪ್ಪೈಕಂಡ ಒಂದ್ ತಿಳಿ ಕುಡೀನಿ, ಇಲ್ಲಾಂತ ಹೇಳಿದ್ರೆ ಒಂದ್ ತಿಂಗಳು ಅದನ್ನ ಮಾಡಿ ಕಾಣಿ, ನೀವು ಎಷ್ಟು ಇಂಪ್ರೂವ್ ಆತ್ರಿ ಅಂತ ಹೇಳ್ರೆ ಅದು ಗೊತ್ತಾಗ್ತ. ಕಾಡಿಕೆ ನಂಗೆ ಹೇಳಿ ಆಯ್ತಾ, ಇದೆಲ್ಲ ಆಗಳಿಕಿನ ಕಾಲದಾಗ ಎಲ್ಲರ ಮನೆಯಲ್ಲೂ ಮಾಡ್ತಿದ್ದಂತ ತಿಂಡಿಗಳು, ಮತ್ತೆ ಅವ್ರು ಮಾಡ್ತಿದ್ದಂತ ಜ್ಯೂಸ್ಗಳು. ಇದನ್ನೆಲ್ಲ ಒಂದ್ಸಲ ನೀವು ಪುರ್ಸೋತಿದ್ದಳಿಕೆ ಮಾಡಿ ಕಾಣಿ. ಆದ್ರೆ ಈಗಿನ ಕಾಲದಂಗೆ ಯಾರ ಮನೆಯಲ್ಲೂ ಇಂಥದ್ದು ಮಾಡ್ತರೋ ಇಲ್ಲಿಯೋ ನಂಗೆ ಗೊತ್ತಿಲ್ಲ, ಆದ್ರೆ ಒಂದ್ಸಲ ಈಗ ನಾನು ಹೇಳಿನಲ್ಲ ಮಾಡಿ ಕಾಣಿ ಅಕ್ಕಂಗಾರೆ.
1: ಅಲ್ಲ ಮರೆಯ, ನಿಮ್ ಕುಂದಾಪುರ ಬದಿಯಲ್ಲಿ ಎಂತ ಇತ್ತು ಎಂತ ಇಲ್ಲ ಕೇತ್ರಿಯ? ಅಯ್ಯೋ ದೇವ್ರೆ, ಎಲ್ಲಿ ಇಲ್ದಿದ್ದ ನಮ್ ಕುಂದಾಪುರ ಬದಿಯಲ್ಲಿ ಇತ್ತು ಕಾಣಿ ಮರ್ರೆ. ನಮ್ ಕುಂದಾಪುರ ಬದಿಯಲ್ಲಿ ಒಂದಿತ್ತೆ ಎರಡಿತ್ತೆ, ನದಿಗಳಿತ್ತ, ಬೆಟ್ಟ ಗುಡ್ಡಗಳಿತ್ತ, ದೇವಸ್ಥಾನಗಳಿತ್ತ, ಇದೆಲ್ಲ ಇಪ್ಪದ ಒಂದು ಸುಂದರ ಜಾಗ ಅಂತ ಹೇಳಿದ್ರೆ ಅದು ನಮ್ಮ ಕುಂದಾಪುರ ಮಾತ್ರ ಅಂದಳಿ ನಾವು ಹೇಳ್ಕೊಳ್ಳಕ್ಕ. ಎಂತಕ್ಕಂತ ಹೇಳಿದ್ರೆ ಅಂಥ ಒಂದು ಸುಂದರವಾದ ಜಾಗ ಬೇರೆ ಎಲ್ಲೂ ಹೊರ ಸಿಕ್ಕುವುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಎಲ್ಲ ಪ್ರವಾಸಿ ತಾಣಗಳನ್ನು ಹುಡ್ಕೊಂಡು ಬೇರೆ ಬದಿ ಹೋರೆ, ನಾವು ಪ್ರವಾಸಿ ತಾಣಗಳನ್ನು ಹುಡ್ಕೊಂಡು ಬೇರೆ ಎಲ್ಲಿಗೂ ಹೊಪ್ಪದ್ಬೇಡ, ನಮ್ಮ ಕುಂದಾಪುರದಲ್ಲ ಇತ್ತಾಯ್ತ. ಅಂಥ ಒಂದು ಜಾಗ ನಮ್ಮ ಕುಂದಾಪುರ. ಹಂಗಾಯ್ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕ. ನೀವು ಎಲ್ಲಿನವ್ರಿಗೇನ್ರೆ ನಾವು ಎದೆ ಮುಟ್ಟಿ ಎದೆ ತಟ್ಕೊಂಡು ಹೇಳ್ಕೊಂತತ್ತು ನಾವು ಕುಂದಾಪುರದವರೇ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇದು ಸ್ವರ್ಗಕ್ಕೆ ಮೂರೆಗೆ ಏನಾದಂತ ಒಂದು ಊರ ಅಂತ ಹೇಳಿದ್ರೆ ನಮ್ ಕುಂದಾಪುರ ಅಂದಳಿ ಹೇಳಕ್. ನಮ್ ಕುಂದಾಪುರದಲ್ಲಿ ಹರಿಯುವಂತ ಐದು ನದಿಗಳು ಇತ್ತಾಯ್ತ. ಈ ಐದು ನದಿಗಳು ಸೇರಿ ಒಂದು ಪಂಚಗಾವಳಿ ಅಂತ ಹೇಳಿ ಆಯ್ತು. ಈ ಪಂಚಗಾವಳಿ ಹೆಸರುಗಳನ್ನ ಈಗ ಒಂದ್ಸಲ ನೆನ್ಪು ಮಾಡ್ಕೊಂಬಲ್ದ, ಸೌಪರ್ಣಿಕ, ವರಾಹಿ, ಕೆದಕ, ಚಕ್ರ, ಕುಬ್ಜ ಈ ಐದು ನದಿಗಳು ಒಟ್ಟಾಗಿ ನಮ್ಮ ಗೊಂಗೊಳ್ಳಿಯೆಲ್ಲ ಸಮುದ್ರವನ್ನು ಸೇರುತ್ತೆ. ಇಂಥ ಒಂದು ಸುಂದರವಾದ ಜಾಗ ಇಪ್ಪದ ನಮ್ಮ ಕುಂದಾಪುರದಲ್ಲಿ ಮಾತ್ರ. ಇನ್ನು ನಮ್ಮ ಪ್ರವಾಸಿ ತಾಣಗಳು ಒಂದೇ ಎರಡೇ. ಮೊದಲಿಗೆ ಹೇಳ್ಕಂದ ಹೇಳ್ರೆ ನಮ್ಮ ಮರವಂತಿ. ಈ ಮರವಂತಿ ಅಂತ ಹೇಳ್ರೆ ಒಂದು ಸುಂದರವಾದ ಪ್ರವಾಸಿ ತಾಣ ಅಂದಳಿ ಹೇಳಕ್ಕ. ಈಗ ಈ ಸಮುದ್ರ ಒಂದು ಬದೆ ಕರೆದ್ರೆ ಇನ್ನೊಂದು ಬದೆ ಹೊಳಿ, ಅದ್ರ ಮಧ್ಯೆ ರೋಡ್, ಅಲ್ಲೇ ಪಕ್ಕದಲ್ಲಿ ವರಹ ಮಹಾರಾಜ ಸ್ವಾಮಿ ದೇವಸ್ಥಾನ. ಇದನ್ನ ಕಾಮಿಕೆ ಎರಡು ಕಣ್ಸಾಲ್ದ. ಹಂಗೆ ಕಾತ ಕೂಕಂಡ್ರೆ ಅಯ್ಯೋ ಸ್ವರ್ಗದಲ್ಲೇ ಇತ್ತಲ್ಲ ಅಂತ ಹೇಳಿ ನಾವು ಎಣಿಸ್ಕೊಳ್ಳಕ. ಅಷ್ಟು ಒಂದು ಸುಂದರವಾದ ಜಾಗ ಅಂತ ಹೇಳಿದ್ರೆ ನಮ್ಮ ಮರವಂತಿ. ಇನ್ನು ಕೋಡಿ ಬೀಚ್, ಒತ್ತಿನೇಣಿ, ಮೆಕ್ಕಿಕಟ್ಟು, ಉಳ್ಳೂರು 11, ಸೋಮೇಶ್ವರ ಬೀಚ್, ಇನ್ನು ನಮ್ಮ ಕೊಟಚಾದ್ರಿ ಗುಡ್ಡ. ಇದೆಲ್ಲ ಹೇಳಕ್ ಹೋದ್ರೆ ಒಂದು ಇಡೀ ದಿನ ಬೇಕೇನು ಅಂತ ನನಗನ್ಸುತ್ತಾಯ್ತ. ನಮ್ಮ ಊರಿಗೆ ಕಳೆಯನ್ನು ತಂದುಕೊಟ್ಟಂತ ಅದೆಷ್ಟೋ ಪುಣ್ಯ ಕ್ಷೇತ್ರಗಳಿತ್ತಾಯ್ತ. ಆ ದೇವಾಲಯಗಳನ್ನೆಲ್ಲ ಒಂದ್ಸಲ ನೆನಪು ಮಾಡ್ಕೊಂಬಾಯ್ತಂಗಾರೆ. ಹೆಸರೇ ಹೇಳುವಂತೆ ಕುಂದಾಪುರದ ಕುಂದೇಶ್ವರ, ವೆಂಕಟರಮಣ, ಅಣೆಗುಡ್ಡಿ ಗಣಪತಿ, ಕೋಟೇಶ್ವರದ ಕೋಟಿಲಿಂಗೇಶ್ವರ, ಹಲವು ಮಕ್ಕಳ ತಾಯಿ ಅಮೃತೇಶ್ವರಿ, ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ, ಕೊಲ್ಲೂರು ಮೂಕಾಂಬಿಕೆ, ಹಟ್ಟಿಯಂಗಡಿ ಗಣಪತಿ, ಕಮಲಶಿಲೆ ಅಮ್ಮ. ಒಂದೇ ಮಾತಿನಲ್ಲಿ ಹೇಳ್ಕಂದ್ರೆ ದೇವತೆಗಳು ನೆಲೆಸಿರುವ ದೇವಲೋಕ ಅಂದ್ರೆ ಅದುವೇ ನಮ್ಮ ಕುಂದಾಪುರ ಮಾತ್ರ. ಅದಕ್ಕೆ ಹೇಳುದು ನಾವು ಎಷ್ಟು ಪುಣ್ಯವಂತರಲ್ದ ಮರ್ರೆ. ಹಂಗೆ ಹೇಳಕ್ಕಾರೆ ಇನ್ನು ನಮ್ಮ ದೈದ್ಮನಿ ಏನು ಕಮ್ಮಿನ, ಅಷ್ಟು ಒಂದು ಪವರ್ಫುಲ್ ಶಕ್ತಿ ದೇವತೆಗಳು ನೆಲೆಸಿರೋ ಊರು ನಮ್ಮ ಕುಂದಾಪುರ. ಇನ್ನು ನಮ್ಮ ಕುಂದಾಪುರ ಬದಿಯಲ್ಲಿ ನಡೆಯುವಂಥ ಕೆಲವೊಂದು ಸೇವೆಗಳನ್ನು ಒಂದು ಸಲ ನೆನಪು ಮಾಡ್ಕೊಂಬ. ಎಂತಕ್ಕಂತ ಹೇಳಿದ್ರೆ ಅಂಥ ಒಂದು ಅದ್ಭುತವಾದ ಸೇವೆ ನಡೆಯುವಂಥ ಜಾಗ ಯಾವ್ದು ಕೇಂದ್ರೆ ಅದು ಕುಂದಾಪುರ. ಕುಂದಾಪುರದ ದೈದ್ಮನಿ ಆಗಲಿ, ದೇವಸ್ಥಾನ ಆಗಲಿ, ಇದೆಲ್ಲ ಇಪ್ಪದ ನಮ್ಮ ಕುಂದಾಪುರದಲ್ಲಿ. ಅಂಥ ದೈದ್ಮನಿಗಳಲ್ಲಿ, ದೇವಸ್ಥಾನಗಳಲ್ಲಿ ನಡೆಯುವಂಥ ಸೇವೆಗಳನ್ನು ಈಗ ನಾನು ನೆನಪು ಮಾಡ್ಕಂತೆ, ನೀವು ಕೂಡ ನೆನಪಾರೆ ನೆನಪು ಮಾಡ್ಕೊಣಿ ಆಯ್ತಾ. ಮೊದಲೇದಾಗಿ ಹೇಳ್ಕಂದ್ರೆ ಹೇಳ್ರೆ ಮುಷ್ಟಿ ಕಾಣಿಕೆ ಹಾಕುದ, ಯಕ್ಷಗಾನ, ಗೆಂಡ ಸೇವೆ, ಪಾಣರಾಟ, ರಥೋತ್ಸವ, ಹಾಲ್ ಹಬ್ಬ, ಬೇವು ಕಟ್ಟುದ, ಮಡಿಯಕ್ಕಿ ಹಾಕುದ, ಓಕಳಿ ಹಾರುದ, ಪಲ್ಲಕ್ಕಿ ಸೇವೆ, ದೇವರು ಹೊಳಿಯಾನ, ಹಂಗೆ ಊರಿನಲ್ಲಿ ಕಂಬಳ, ನಾಗಮಂಡ್ಲ, ತಾಳ್ಮದ್ಲೆ, ಹೌದ ರೈನು ಆಲ್ಗ, ಕುರಿ ಪೂಜೆ, ಅಬ್ಬಾರಿ ಪೂಜೆ, ಮಡಿ ಪ್ರದಕ್ಷಿಣೆ, ತುಲಾಭಾರ ಸೇವೆ, ಇನ್ನು ಹೂವಿನ ಕೋಲು, ಇದೆಲ್ಲ ಒಂದಾದ್ರೆ ಇನ್ನು ವಾರದ ಕೊನೆಯ ದಿನ ಶನಿವಾರ ನಮ್ಮ ಕುಂದಾಪುರ ಸಂತೆ. ಇಂಥ ಅಂದ ಚಂದದ ಆಚಾರ ವಿಚಾರ, ಹಬ್ಬ ಹರಿದಿನ, ಪೂಜೆ ಪುರಸ್ಕಾರ, ಭಕ್ತಿ ಶಕ್ತಿ ಇವುಗಳೆಲ್ಲವುದರ ಸಮ್ಮಿಲವೆನ್ನವೇ ಅದುವೇ ನಮ್ಮ ಹೆಮ್ಮೆಯ ಊರು ನಮ್ಮ ಕುಂದಾಪುರ. ಎದಿ ತಟ್ಕೊಂಡು ಹೇಳಿ ಕಾಂಬ ಎಂತಕ್ಕಂತ ಹೇಳಿದ್ರೆ ನಾವು ಕುಂದಾಪುರದವರು ಅಂತ ಹೇಳಿ. ನಾವು ಇನ್ನೊಂದ್ಸಲ ಗಟ್ಟಿಯಾಗಿ ಹೇಳುವ, ನಾವು ಕುಂದಾಪುರದವರು, ಕುಂದಗನ್ನಡಿಗರು ಅಂತ ಹೇಳಿ. ಇದು ಭಾಷೆ ಅಲ್ಲದೆ ಬದುಕು, ಇದು ನಮ್ಮ ಅಭಿಭಾಷೆ ಮರ್ರೆ. ಇದನ್ನ ಎಲ್ಲಹಾರು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಪಾಯ್ಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೆ. ಹಂಗೆ ನಮ್ಮ ಕುಂದಾಪುರದ ಸುತ್ತಮುತ್ತ ಕಣ್ಣು ಹಾಯಿಸ್ರೆ ಅದೆಷ್ಟೋ ಕವಿ ಸಾಹಿತಿಗಳು ಹುಟ್ಟಿ ಬೆಳೆದ ಊರೇ ಕುಂದಾಪುರ. ಇವರ ಕೀರ್ತಿ ಅಪಾರ ಅದ್ಭುತ ಅಂತ ಹೇಳಕ್ಕ. ಎಂತಕ್ಕಂತ ಹೇಳಿದ್ರೆ ಆ ಕವಿಗಳ ಹೆಸರಿನಿಂದಲೇ ನಮ್ಮೂರಿಗೆ ಒಂದಿಷ್ಟು ಕೀರ್ತಿ ಯಶಸ್ಸು ತಂದ್ಕೊಟ್ಟಿರಂದಳಿ ನಾವು ಹೇಳಕ್ಕ. ಈಗ ಗೋಪಾಲಕೃಷ್ಣ ಅಡಿಗ ಮೊಗೇರಿ, ಕೋಟಾ ಶಿವರಾಮ್ ಕಾರಂತರು, ಎಚ್ ದುಂಡಿರಾಜ್, ರೇಖಾ ಬನ್ನಾಡೆ, ವೈದೇಹಿ, ಕೆ ಸದಾಶಿವರಾವ್, ಪ್ರೊಫೆಸರ್ ಎಚ್ ಶ್ರೀಧರ್, ಇಂತಹ ಮಹಾನ್ ಕವಿಗಳ ಬೀಡು ನಮ್ಮ ಕುಂದಾಪುರದ ತವರೂರು. ನಮ್ಮ ಕುಂದಾಪುರ ಕುಂದಗನ್ನಡ ಬರೀ ಭಾಷೆ ಅಲ್ಲದೆ ಅದು ನಮ್ಮ ಬದುಕು ಕೂಡ ಹೌದು. ಹಂಗಾಯಿ ಎಲ್ಲರೂ ಎಲ್ಲಿ ಹೋದರೂ ನಮ್ಮ ಭಾಷೆಯನ್ನು ಮರಿಬೇಡಿ ಅಕ್ಕ. ನಮ್ಮ ಭಾಷೆ ಕುಂದಾಪುರ ಕನ್ನಡ, ಅದು ನಮ್ಮ ಅಬ್ಬಿ ಕಲಿತ ಭಾಷೆ. ಹಾಗೆ ನಮ್ಮ ಭಾಷೆ ಕೂಡ ಹೌದು. ಅದನ್ನು ನಮ್ಮ ಕೊನೆಯ ಉಸಿರಿರೋ ತನಕ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹಾಪು ಹಂಗಾರಲ್ದ. ಇವತ್ತು ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನ. ಈ ಕುಂದಾಪುರ ಕನ್ನಡ ದಿನದಲ್ಲಿ ನಾವು ಎಂತ ಮಾಡ್ಕೊಂತ ಹೇಳಿದ್ರೆ ನಮ್ಮ ಕುಂದಾಪುರ ಕನ್ನಡದೇ ಆದ ಸ್ವಗಡಗಳನ್ನು ಹೇಳ್ತಾ ಹೋದ್ರೆ ಎಷ್ಟು ಚಂದಲ್ದ. ನಮ್ಮ ಕುಂದಾಪುರ ಕನ್ನಡದಲ್ಲಿ ನಮ್ಮ ತಿಂಗಳುಗಳ ಹೆಸರುಗಳನ್ನು ಕೇಮ್ಕೆ ಒಂದು ಅಂದ ಚಂದ ಅಂತೇಳಿ ಹೇಳಕ್ಕ. ಅಷ್ಟು ಚಂದ ಇತ್ತಾಯ್ತ. ನನ್ನ ಹತ್ರ ಕೇಂದ್ರೆ ನಂಗಂತೂ ಗೊತ್ತಿಲ್ಲ ಆಯ್ತಾ. ಇದನ್ನೇ ಹೇಳೋಕೆ ಈಗ ನನ್ನೊಟ್ಟಿಗೆ ಶ್ರೀಮತಿ ಶಾರದಾ ನಾಗರಾಜ್ ಅವರಿದ್ರೆ ಅವ್ರ ತಿಂಗಳುಗಳ ಹೆಸರುಗಳನ್ನು ನಾನು ಹೇಳ್ತೆ ಸುಬ್ರಹ್ಮಣ್ಯ ಅಂತ ಹೇಳ್ತಿದ್ರೆ, ಹಂಗಾರೆ ಅವರ ಹೆಸರುಗಳನ್ನು ಹೇಳೋಕೆ ರೆಡಿ ಆಗಿದ್ರೆ ಅವ್ರ ಹತ್ರ ಕೇಮ್ ಹಂಗಾರಲ್ದ.
2: ಬ್ಯಾಸಿಗೆ ತಿಂಗಳ, ಕಾರ್ ತಿಂಗಳ, ಅಸಡೆ ತಿಂಗಳ, ಸ್ವಾಣಿ ತಿಂಗಳ, ಕನ್ನಿ ತಿಂಗಳ, ದಿವಾಳಿ ತಿಂಗಳ, ಕೊಡಿ ತಿಂಗಳ, ಹುಂಚಸಿ ತಿಂಗಳ, ಬಾರ ತಿಂಗಳ, ಹೆಸುಗ್ಗಿ ತಿಂಗಳ, ಕಿಸುಗ್ಗಿ ತಿಂಗಳ, ಹಗ್ಗಿನ ತಿಂಗಳ.
0: ಎಷ್ಟು ಲಾಯಕ್ ಇತ್ತಲ್ಲ ನಮ್ಮ ಕುಂದಾಪುರ ಕನ್ನಡದಲ್ಲಿ ತಿಂಗಳುಗಳ ಹೆಸರುಗಳನ್ನ, ಅವ್ರು ಎಷ್ಟು ಚಂದ ಮಾಡಿ ಹೇಳಿರಲ್ದ. ಈಗ ಶಾರದವ್ರೆ, ಈಗ ಇದು ತಿಂಗಳುಗಳ ಹೆಸರೈತೆ. ಈಗ ನಟ್ಟಿ ಕೂಡ ಹಂಗೆ, ನಟ್ಟಿ ಕೊಯ್ಲೆಲ್ಲ ಈಗ ಸ್ವಲ್ಪ ಕಮ್ಮಿ ಆತನೇ ಇತ್ತೆ, ಅಂತಕಂದ್ರೆ ಹೇಳ್ರೆ ಮಿಷನ್ ಎಲ್ಲ ಬಂದಿತ್ತಲ್ಲ, ಹಂಗ ಈ ನಟ್ಟಿ ಕೂಡ ಮಾಡುದು ಕಮ್ಮಿ ಆತ ಇತ್ತು. ನಂಗ್ ಒಂದ್ ಅನ್ಸ್ತೈತೆ ಅಂತಕಂದ್ ಹೇಳ್ರೆ, ಆಗಳಿಕೆಲ್ಲ ನಟ್ಟಿ ನಡ್ತಿದ್ರೈತ, ಬೆಳಗ್ಗೆ ಮುಂಚೆ 6 ಗಂಟೆಗೆ ಹೋರೆ, ಸಾಯಂಕಾಲ 6 ಗಂಟೆ 7 ಗಂಟೆವರೆಗೂ ನಟ್ಟದ್ದೆಲ್ಲ ಇತ್ತೈತ. ಈ ಆಳ ಅಂದ್ರೆ ಹೇಳ್ತಾರೆ, ಈ ಆಳ ಅಂದ್ರೆ ಎಂತ, ಒಂದ್ ಹಿಡಿ ಅಗಿ ಅಂದ್ರೆ ಎಷ್ಟೇ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
2: ಆಳ ಅಂದೇಳಿ ಹೇಳ್ರೆ, ಬೆಳಿಗ್ಗೆ ನಾವು 6 ಗಂಟೆಗೆ ಹೊರಟ್ರೆ ಸಾಯಂಕಾಲ 6 ಗಂಟೆವರೆಗೆ ಬಂದ್ರು ನಮ್ಗೆ ಒಂದ್ ನೆಮ್ಮದಿ ಇರ್ತಿದಿತ್ತು. ಅಷ್ಟೊತ್ತಿಗೆ ಅಂದ್ರೆ ತಲೆಬಿಸಿ ಎಂತ ಇದ್ರು ಅದ್ರಾಗೆ ಹೊತ್ತಿದಿತ್ತು ಎಲ್ಲದು. ಈಗ ಹಂಗಲ್ಲ, ಜಡ್ಡರಿಗೆ ಮನೆಯವರಿಗೆ ಗೊತ್ತಿದ್ರು, ಮಕ್ಕಳಿಗೆ ಹೇಳಿಕೊಡುದು ಇಲ್ಲ, ಅದ್ರ ಬಗ್ಗೆ ಮಕ್ಕಳಿಗೆ ಎಂತದಂದು ಗೊತ್ತಿಲ್ಲ. ನಟ್ಟಿ ಅಂದ್ರೆ ಎಂತದಾಗಿ ಇದು ನೋಡುದು, ಅದ್ರ ಬಗ್ಗೆ ಎಂತ ಅಂದು ಗೊತ್ತಿಲ್ಲ. ಹೆಂಗ್ ನಟ್ಟಿ ಬುಡ ಇಡೋದು ಎಂತ ಅಂದು ಗೊತ್ತಿಲ್ಲ. ಆಗ ಒಂದ್ ಆಳ ಅಂದೇಳಿ ಹೇಳ್ರೆ, 40 ಹಿಡಿಯಾಗಿ ಒಯ್ಕು. ಒಂದ್ ಹಿಡಿ ಅಂದ್ರೆ ಒಂದ್ ಹಿಡಿ 2 ಕಟ್ಟಾಗಿ, 40 ಹಿಡಿಯಾಗಿ ಅಂದ್ರೆ 80 ಕಟ್ಟಾಗಿ ಒಯ್ಕು. ಆ 80 ಕಟ್ಟು ಒಯ್ದಾಗಿನ ಸಾಯಂಕಾಲದವರಿಗೆ ಅಂದ್ರೆ 3, 3.5, 4 ಗಂಟೆಯಾರು ಆಯ್ತು, 5 ಗಂಟೆಯಾರು ಆಯ್ತು, 6 ಆಯ್ತು, ಅಷ್ಟು ತರಿ ನಟ್ಟಿ ಬರ್ಕ. ಅದು ಬಂದ್ರು ಒಂದ್ ಮುನ್ಸೆಗ್ ಅಷ್ಟು ಅವ್ರ ಮುಖದೇ ನಗಿ ಇರ್ತಿದಿತ್ತು ನಟ್ಟಿ ಬಂದವ್ರ ಮುಖದಾಗೆ. ಈಗ ಅಂದ್ರೆ ಈಗ ಅದು ಇಲ್ಲ, ನಟ್ಟಿಯೇ ಇಲ್ಲ. 6 ಇದ್ರು ಬೇರೆ ಬೀಜ ಹಾಕದ್ ತಂದು ಕೊಟ್ಟಿದ್ರು, 12 ಕಾಲೊಳಗೆ ನಟ್ಟಿ ಆಯ್ಕ ಅಷ್ಟು ಪೂರ್ತಿ. ಅದ್ರ ಮೇಲೆ ನಡುದು ಇಲ್ಲ, ಇರುವುದು ಇಲ್ಲ, ಗೆದ್ದೆಗ್ ನಡ್ತಾರ. ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಇದು ಇರುವುದಿಲ್ಲ, ಬೇರೆ ಬೇರೆದೆ ಅವ್ರದ್ದು ಆಲೋಚನೆ. ಅದ್ರ ಬದಲು ಒಂದ್ ಟಿವಿಗೆ ಒಂದ್ ಸೀರಿಯಲ್ ಕಂಡ್ರಲ್ಲ ಇತ್ತು ಮನೆಗೆ ಹೋಯಿ ಅಂದಳಿ, ಅದ್ರ ಬಗ್ಗೆ ಆಲೋಚನೆ ಎಲ್ಲ, ಅದ್ರ ಬಗ್ಗೆ ಎಲ್ಲ ಹೊತ್ತು, ಇದ್ರ ಬಗ್ಗೆ ಇರುವುದೇ ಇಲ್ಲ ಗಮನ.
0: ಈಗ ನಟ್ಟಿ ಎಲ್ಲ ಕಮ್ಮಿ ಮಾಡ್ತಾ ಇದ್ರಲ್ಲ, ಇದು ಎಂತ ಕನ್ಸತ್ ನಿಮ್ಗೆ? ಈಗ ಅಂದ್ರೆ ಈಗ ನಟ್ಟಿ ಎಲ್ಲ ಕಮ್ಮಿ ಆತಿತ್ತು, ಗೆದ್ದೆ ಎಲ್ಲ ಹಡ್ಬಿಡ್ತಿತ್ತ, ಇದ ಅಂದ್ರೆ ನಮ್ ಪೂರೈಸುದಿಲ್ಲ ಅಂತ ಹೇಳಿಯ, ಅಥವಾ ಕೆಲಸ ಮಾಡೋಕ್ ಜನ ಸಿಕ್ಕುದಿಲ್ಲ ಅಂತ ಹೇಳಿಯ?
2: ಅಂದ್ರೆ ಕೆಲಸ ಮಾಡೋಕೆ ಜನನೇ ಸಿಕ್ಕುದಿಲ್ಲಲ್ಲ ಈಗ ಯಾವ್ದಕ್ಕೂ ಅಂದ್ರೆ. ಅವ್ರು ಈಗ ಯಂತ್ರದ ಮುಖಾಂತರ ಮಾಡುದು, 6 ಅದ್ರಕ್ಕಿಂತ ಜಾಸ್ತಿ ಹಣ ಖರ್ಚು ಮಾಡ್ಕತ್ ಮತ್ತು ಮಾಡಿದವರಿಗೂ ಪೂರೈಸುದಿಲ್ಲ. ಅದು ಹಣ ಎಲ್ಲ ಖರ್ಚು ಜಾಸ್ತಿ ಮಾಡ್ಕ ಮತ್ತೆ ಅಷ್ಟು ಇಳುವರಿಯೂ ಒಳ್ಳೆ ತಗೋಕಾತಿಲ್ಲ. ಮೊದ್ಲಿನ ತರ ಆತರ ಗೊಬ್ಬರ ಗಿಬ್ಬರ ಎಲ್ಲ ಹಾಕುಕೋ ಹಾಕು ಮಾಡೋದು ಇಲ್ಲ. ದನಿನೆಲ್ಲ ಸಾಕೋದು ಕಷ್ಟ ಅಂತ ಸಾಕೋದು ಇಲ್ಲ, ಅದನ್ನೆಲ್ಲ ಹಾಕೋದು ಇಲ್ಲ. ಇದು ಫ್ಯಾಟಲ್ ಸಿಕ್ಕು ಗೊಬ್ಬರ ಎಲ್ಲ ತಂದು ಹಾಕ್ತಾರೆ ಅಷ್ಟು, ಆತರ ಮೊದ್ಲಿನ ತರ ಇಳುವರಿಯೂ ಸಿಕ್ಕುದಿಲ್ಲ. ಅದಕ್ಕೆ ಜನರು ಸ್ವಲ್ಪ ಅದ್ರ ಬಗ್ಗೆ ಬೇಸಾಯದ ಬಗ್ಗೆ ಇದು ಬಿದ್ದು ಗೆದ್ದೆಲ್ಲ ಹಾಳು ಬಿಡಿಸಿ ಕೆಲಸ ಮಾಡುವರೇ ಇಲ್ಲಲ್ಲ ಯಾರು ಮನೆಯಲ್ಲ. ಸದರೆಲ್ಲ ಹಳ್ತಾ ಇರ, ಅವರಿಗೆಲ್ಲ ಮಾಡೋಕ್ ಆತಿಲ್ಲಲ್ಲ, ಅವ್ರು ಮಾಡೋಕ್ ಆಪ್ರರಿ ಮಾಡಿದ್ರೆ. ಈಗಳಂದ್ರೆ ಆ ಕೆಲಸದ ಬಗ್ಗೆ ಗೊತ್ತಿಲ್ಲ, ಮಾಹಿತಿಯೇ ಇಲ್ಲ ಅದ್ರ ಬಗ್ಗೆ. ಅಂದ್ರೆ ಕೃಷಿ ಅಂದ್ರೆ ಅದ್ರ ಬಗ್ಗೆ ಅಷ್ಟು ಒಲವೇ ಇಲ್ಲ ಅವ್ರಿಗೆ. ಓದುದು ಮುಂದೆ ಅವ್ರದ್ದು ಯಾವ್ದಾದ್ರು ಪ್ಯಾಟಿಸೈಡ್ ಜೀವನ ಕಾಮಕ್ಕೆ ಒಳ್ಳೆ ಇಲ್ಲಿ ಒಳ್ಳೆಗೂ ಮಾಡುದಿಲ್ಲ ಯಾವ ಕೆಲಸನೂ. ಪ್ಯಾಟಿಸೈಡ್ಗೆ ಯಾವ್ದಾದ್ರು ಒಳ್ಳೊಳ್ಳೆ ಕಂಪನಿ ಗಂಪನಿ ಹಿಡಿದು ಕೆಲಸ ಮಾಡುದು ಅದೇ ಒಂದು, ಅದೇ ಗೊತ್ತಿರುದು. ಈಗ ಗೆದ್ದಿ ನೋಡುದಂದ್ರೂ ಗೊತ್ತಿಲ್ಲ, ಹಾರಿ ಹಿಡುದಂದ್ರೂ ಗೊತ್ತಿಲ್ಲ, ಬೇರೆ ಎಂತ ಕೆಲಸನೇ ಗೊತ್ತಿಲ್ಲ.
0: ಹಂಗ ಈಗ ನಮ್ ಕೃಷಿ ಎಲ್ಲ ಕಮ್ಮಿ ಆತಿತ್ತು ಅಂತ ಹೇಳಿ ಹೇಳ್ತೀರಿ ನೀವು. ಈಗ ಆಗಳಿಕೆ ಎಲ್ಲ ನಟ್ಟಿ ಇತ್ತು, ಈಗ ಎಲ್ಲ ಕಳಿ ತಗೋಕ್ ಯಂತ್ರ ಎಲ್ಲ ಬಂತು, ಆಗಳಿಕೆ ಕೈಯಾಗೆ ಕಳಿ ಕಿತ್ತು ತಗೀಕ. ಈಗ ನಟ್ಟಿಯ ಎಷ್ಟು ದಿನಕ್ಕೆ ಕಳಿ ತಗೋಕ್ ಹತ್ತಿದ್ರಿ ನೀವೆಲ್ಲ ಆಗಳಿಕೆ?
2: ನಟ್ಟಿಯ ಒಂದು 20-25 ದಿನಕ್ಕೆ ಆ ಗೆದ್ದಿ ಬುಡ ಎಲ್ಲ ಸರ್ತು ಕಾರ ಮೇಲೆ ನಾವು ಕಾಲಾಗ ಮೆಟ್ಟುದು ಹೌದು, ಮತ್ ಕಳಿ ಇಲ್ದಿರು ಮೆಟ್ಟತಿತ್ತು ಅಂದ್ರೆ ಮೆಟ್ಟಗತೆ ಒಳ್ಳೆ ಇಳುವರಿ ಕೊಡತ್ತು. ಎಲ್ಲ ಬುಡಕ್ಕೂ ಇದು ಬೀಳತ್ತು, ಪ್ರೆಷರ್ ಬಾದಿ ಬಿದ್ದು ಬುಡು ಇಳುವರಿ ಒಳ್ಳೆ ಕೊಡತ್ತ ಅಂದೇಳಿ ಮೆಟ್ತಿದ್ದಿತ್ತು. ಮತ್ತೆ ಕಳಿಯು 20-25 ದಿನ ಶುರು ಮಾಡಿದ್ರೆ ನಾವು ಎಷ್ಟು ದಿನ, ಒಂದ್ 10-15 ದಿನ ಆರು ಅದನ್ನ ತೆಗೆದು ಪೂರೈಸ್ತಿದ್ದಿತ್ತು, ಬೇಜಾರಂದಿಲ್ಲ. ಈಗ ಆ ಕಳಿ ಬದಿ ಬಿಟ್ಟು ಎಂತಕ್ಕೂ ಹೊತ್ತೇ ಇಲ್ಲ ಗೆದ್ದಿ. ಅದ್ರ ಮೇಲೆ ಹುಲ್ಲು ಬಂದ್ರೂ ಅದನ್ನು ಕಾಂತಿಲ್ಲ, ಬಂದಷ್ಟು ಬದತ್ತು ಅಂದೇಳಿ ಹೇಳಿ ಈಗಳಿಂದ ಅದನ್ನ ಕಾಂತೂ ಇಲ್ಲ. ಮತ್ತೆ ಇದು ಯಾವ್ದಾದ್ರು ಸಿಂಪಡಣೆ ಎಲ್ಲ ಮಾಡ್ತಾರಲ್ಲ, ರಾಸಾಯನಿಕ ವಸ್ತು ಎಲ್ಲ ಸಿಂಪಡಣೆ ಮಾಡಿ ಅದ ಕಳಿ ಎಲ್ಲ ತಕ್ಕಂತ್ರಿ ಈಗಳಿನ ಇದ್ರಾಗೆ.
0: ಈಗ ನೀವು ನಟ್ಟಿ ನೋಡಕ್ ಹೋಗ್ತಿದ್ರಿ ಅಲ್ಲ, ಆಗಳಿಕೆ ಹೋರಿ ಮುಖ ಯಂತ್ರ ಹೂಡಿ ನಟ್ಟಿ ನಡ್ತಿದ್ರೆ, ಈಗ ಯಂತ್ರ ಮೂಲಕ ಹೂಡಿ ನಟ್ಟಿ ನಡ್ತಿದ್ರೆ, ಆಗಳಿಕಿನ ನಟ್ಟಿಗೂ ಈಗಳಿಕಿನ ನಟ್ಟಿಗೂ ಸ್ವಲ್ಪ ವ್ಯತ್ಯಾಸ ಏನಾದ್ರೂ ಇತ್ತ ಅಂತ ಹೇಳ್ತೀರಾ?
2: ವ್ಯತ್ಯಾಸ ಆ ಹೋರಿ ಮುಖಾಂತರ ನಡುವತಿಗೆ ಒಂದು ಖುಷಿ, ಮುಂದ ಗುಣಸರು ಅದನ್ನ ಹೋರಿನೆಲ್ಲ ಹಿಡ್ಕೊಂಡು ಹೋಗಿ, ಮತ್ ನಮ್ ನಡುಕು ಸುಲಭ. ಮತ್ತದ ಮಣ್ಣು ಅದೇ ಕೂಡ್ಲೆ ಇದಾತ ಇರುತ್ತಲ್ಲ, ಅಂದ್ರೆ ಕೈ ಎಷ್ಟು ನಮ್ ಬೇಕಷ್ಟು ಪಟ ಪಟ ನಟ್ಟಕಂತ ಹೋಪ್ಕಾತಿದ್ದಿತ್ತು. ಈಗ ಹಂಗಲ್ಲ, ಎಷ್ಟು ಟೈಮ್ ಇರುವುದಿಲ್ಲ ಮಿಷನ್ ಯಂತ್ರ ಮುಖಾಂತರ ಅಲ್ಲ, ಆ ಯಂತ್ರ ಎಷ್ಟೊತ್ತು ಎಷ್ಟೊತ್ತಿಗಾರು ಹಾಕಿ ಕೊತ್ತು ಮತ್ತೆ ಟೈಮ್ ಇರುವುದಿಲ್ಲ ಅಂದ್ರೆ ಅದು 3 ದಿನ ಬಿಟ್ಟು ನೋಡುದಾರು ನಾವು ಅದೊಂದು ಹಿಂಗ ಅಲ್ಲಡ್ಸಿ ಅಲ್ಲಡ್ಸಿ ದುಡಿಸಿ ಎಲ್ಲಿ ಬುಡ ಬೀಳುತ್ತೋ ಅಲ್ಲೊಂದು ಇದ್ ಮಾಡುದಷ್ಟೇ. ಮತ್ತೆ ಮೊದ್ಲಿನ ತರ ಅಷ್ಟು ಖುಷಿ ಆತ್ಲ ಪಟ್ಟ ನಟ್ಟಿ ಹತ್ಲ, ಆ ತರ ಮಣ್ಣು ಆತಿಲ್ಲ ಎಂತದೂ ಇಲ್ಲ. ಯಾರು ಒಂದ್ ಮಾಡಿ ಕೊಟ್ಟಿರಲ್ಲ ಅಂದ್ರೆ ಒಟ್ಟು ಒಂದು ನಟ್ಟಿ ಮಾಡಕಲ್ಲ ಅಂದಳಿ ಒಂದು ಇದಕ್ಕೋಸ್ಕರ ನಟ್ಟುದಷ್ಟೇ.
0: ಈಗ ಎಂತ ಅಂದ್ರೆ ಹೇಳ್ರೆ, ಆಗಳಿಕಲ್ಲ ನಟ್ಟಿ ಸುರಿಗೆ ಈ ಗಣಪತಿ ಮಾಡುದಂದ್ರೆ ಹೇಳ್ತಿದ್ರ ಆಯ್ತಾ, ಫಸ್ಟ್ ನಟ್ಟಿ ದಿನ ಗಣಪತಿ ಅಂತ ಹೇಳಿ. ನಂಗೆ ಇದ್ರ ಬಗ್ಗೆ ಈಗ ಗೊತ್ತಿಲ್ಲ, ನೀವ್ ಒಂಚೂರು ಹೇಳಿ ಕಂಬ ಈ ಗಣಪತಿ ಅಂದ್ರೆ ಅಂತ. ಅಂತ ಎಂತಕ್ಕೋಸ್ಕರ ಇದನ್ನ ಮಾಡ್ತಿದ್ರೆ
2: ಫಸ್ಟಿಗೆ ಆವಾಗ ನೊಟ್ಟಿ ಆವಾಗೆಲ್ಲ ನೊಟ್ಟಿ ಅಂದ್ರೆ ಅಷ್ಟು ಖುಷಿ ಅಲ್ಲ ಒಂದಷ್ಟೊಂದು ಸಂಭ್ರಮದ ಕೆಲಸ ನೊಟ್ಟಿ ಅಂದೇಳಿ ಹೇಳ್ರೆ ಮನೆಗೆ ಫಸ್ಟ್ ನೊಟ್ಟಿ ಸ್ಟಾರ್ಟ್ ಮಾಡೋದು ಅಂದೇಳಿ ಹೇಳ್ರೆ ಅದಕ್ಕೋಸ್ಕರ ಮನೆಗೆ ಇದು ದೇವರಿಗೆಲ್ಲ ಕಾಯಿ ಎಲ್ಲ ಒಡೆದು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬಂದ್ ನೊಟ್ಟಿ ಹಿಂಗ್ಸ್ರಿ ಮಧ್ಯಾಹ್ನ ಬಂದ್ ಗೆದ್ದೆಗೆ ಎಲ್ಲರಿಗೂ ಅವಲಕ್ಕಿ ಮತ್ತೆ ಹೂಡಿ ಕಾಳು ಅದನ್ನೆಲ್ಲ ಬೇಯಿಸಿ ಕೊಡುದು ಮತ್ತೆ ಹಲಸಿನ ಹಣ್ಣಲ್ಲ ಅಂದ್ರೆ ಆಗಲಿಕ್ಕೆ ಹೊಟ್ಟೆ ತುಂಬುದಲ್ಲ ಹಲಸಿನ ಹಣ್ಣಲ್ಲ ಅಂದ್ರೆ ಖುಷಿ ಅಲ್ಲ ಜನರಿಗೂ ಖುಷಿ ಅಷ್ಟೇ ಅದಕ್ಕೋಸ್ಕರ ಹಲಸಿನ ಹಣ್ಣೆಲ್ಲ ತಂದು ಕೊಯ್ದು ಕೊಡುದು ಆ ಹೆಂಗಸರು ತಾವು ತಿಂದು ಮತ್ತೆ ಮನೆ ಮಕ್ಕಳಿಗೂ ತಗೊಂಡು ಹೋಗಿ ಕೊಡುದು ಮಕ್ಕಳು ಹಂಗೆ ನಾವು ಸಣ್ಣಕಿ ಪತಿ ನಮ್ಮ ಅಮ್ಮ ಎಲ್ಲ ನೊಟ್ಟಿಗೆ ಹೋಯ್ರಂದ್ರೆ ಇವತ್ತು ಫಸ್ಟ್ ನೊಟ್ಟಿ ಅಮ್ಮ ಇದು ಹಲಸಿನ ಹಣ್ಣೆಲ್ಲ ತಕೊಬತ್ತರು ಬಪ್ಪತಿಗೆ ಅಂದಾಳಿ ಹೇಳಿ ಖುಷಿ ಅಷ್ಟು ಖುಷಿ ಪಡ್ತಿತ್ತು ಈಗ ಗಣಪತಿ ನೊಟ್ಟಿ ಅಂದ್ರೆ ಎಂತದಂದು ಗೊತ್ತಿಲ್ಲ ಮಕ್ಕಳಿಗೆ ಅದು ಮಾಡೋದು ಇಲ್ಲ ಯಾರು ಯಾರು ಮಕ್ಕಳಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಎಂತದ್ದು ಮಾಹಿತಿ ಗೊತ್ತಿಲ್ಲ
0: ಈಗ ನಟ್ಟಿ ಆಯಿ ಲಾಸ್ಟಿಗೆ ಹದದ ನಟ್ಟಿ ಅಂತ ಹೇಳಿ ಮಾಡ್ತಾರೆ ಈ ಹದ ಅಂದ್ರೆ ಎಂತ ಮೇಡಮ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ
2: ಅದೇ ಹದ ಅಂದಳಿ ಹೇಳ್ರಿ ಆ ದಿನ ಎಲ್ಲ ನಟ್ಟಿ ಆಯಿ ಎಲ್ಲರಿಗೂ ಲಾಸ್ಟ್ ನಟ್ಟಿ ಅಲ್ಲ ಎಲ್ಲರಿಗೂ ಖುಷಿ ಇರುತ್ತ ಮತ್ತು ಪಾಪ ಹೂಡ ಧೂವರಿ ಎಲ್ಲ ಇರುತ್ತಲ್ಲ ಅವಕ್ಕೂ ಸ್ವಲ್ಪ ವಿಶ್ರಾಂತಿ ಇದು ಮಾಡೋಕೆ ಮನುಷ್ಯರಿಗಾರು ಸ್ವಲ್ಪ ಮಾಡ್ಕಂತಾರಲ್ಲ ನಮ್ ನಟ್ಟಿ ನಟ್ಟು ಸಾಕಾಯ್ತು ಸ್ವಲ್ಪ ಒಂದಿನ ನಾವು ಒಂಚು ಪುರ್ಸೊತ್ ಮಾಡ್ಕಂತ ಅಂದಳಿ ಕೂತ್ಕಂತಾರಲ್ಲ ಅವಕ್ಕೆ ಇದಿರುವುದಿಲ್ಲ ಅಲ್ಲ ಅದಕ್ಕೆ ಆ ಹೋರಿಗೂ ಹಂಗೆ ಅದು ಅದ್ರಿಗೆ ಒಂದಿನ ಒಳ್ಳೆ ದಿನ ಕಂಡವನ್ನೆಲ್ಲ ಮೀಸಿ ಅವಕ್ಕೆಲ್ಲ ಬೇಕಪ್ ಸಮ ಹುಲ್ಲೆಲ್ಲ ಹಾಕಿ ಮೈಗೆಲ್ಲ ಕೋಡಿಗೆಲ್ಲ ಎಣ್ಣೆ ಉದ್ದಿ ಮೀಸ್ಕ ಬಂದ್ ಅವಕ್ಕೆ ಒಳ್ಳೆ ಮಾಡುಕಲ್ಲ ಹಾಕಿ ತಿಂಬು ಕೊಟ್ಟು ಸಾಕಿ ಆತರ ಇದು ಮಾಡಿ ಮನೆಗೆ ಹದದ ದಿನ ನಟ್ಟಿ ದಿನ ಮನೆಗೂ ಹಂಗೆ ಒಳ್ಳೆ ಮಾಡಿ ಲಾಸ್ಟ್ ದಿನ ಆಗಲಿ ಕಷ್ಟ ಊಟಕ್ಕಲ್ಲ ಆರು ಒಳ್ಳೆ ಮಾಡಿ ಕೋಳಿ ಸಾರು ಮೀನ್ ಸಾರೆಲ್ಲ ಮಾಡಿ ನಟ್ಟಿ ಹೆಂಗಸರಿಗೆಲ್ಲ ಹಾಕಿ ಅಷ್ಟು ಒಳ್ಳೆ ಗಮ್ಮತ್ತೆಗೊಂದು ಪಾಯಸ ಮಾಡಿ ಎಲ್ಲ ಮಾಡಿ ಹದ ಅಂದಳಿ ಮಾಡ್ತಿದ್ರು ಅಷ್ಟೊಂದು ಹಬ್ಬ ಮಾಡದೆ ಮಾಡ್ತಿದ್ರು ಮನೆಯೆಲ್ಲ ಮಕ್ಕಳಿಗೂ ಖುಷಿ ಮನೆಯರಿಗೂ ಖುಷಿ ಎಲ್ಲರಿಗೂ ಖುಷಿ ಊರಿನವರಿಗೂ ನಟ್ಟಿ ಮನೆಯರಿಗೂ ಖುಷಿ ಬೇರೆ ಬಂದವರಿಗೂ ನಟ್ಟಿ ಖುಷಿ ಎಲ್ಲರಿಗೂ ಅಷ್ಟು ಖುಷಿ ಅದ ಅಂದಳಿ ಹೇಳ್ರಿ
0: ಅಷ್ಟು ಲೈಕ್ ಎಲ್ಲ ಮಾಡ್ತಿದ್ರೆ ಯಾಕಂದ್ರೆ ಹೇಳ್ರೆ ಒಂದು ಕೃಷಿ ಗೆದ್ದೆ ಅಲ್ಲ ಇಪ್ಪದಂತ ಹೇಳಿದ್ರೆ ಎಷ್ಟು ಚಂದ ಅಲ್ದ ಆ ನಟ್ಟಿ ನೋಡುದ ಅವ್ರ ಪುರುಸೊತ್ತ ನಾ ನಟ್ಟಿನ ಸಾಲ್ಸಕ್ಕೋಸ್ಕರ ಹಾಡು ಹೇಳ್ಕೊಂಡು ನಟ್ಟಿ ನೋಡುದ ಹೂಡುವತ್ತಿಗೆ ಗಣಸರ ಕೊಂಗಿ ಹೊಡುದು ಅದೆಲ್ಲ ಏನು ಒಂಥರ ಚಂದ ಕಣಿ ಗೆದ್ದಿ ಬೈಲಾಗ ಅದನ್ನ ಕಾಮ್ಕಿ ಏನು ಒಂಥರ ಖುಷಿ ಅಂತ ಹೇಳಕ್ ಆದ್ರೆ ಇವತ್ತೇಂತೈತಂದ್ ಹೇಳ್ರೆ ಎಲ್ಲ ಯಂತ್ರಗಳು ಬಂದ ಆ ಅಂದ ಚಂದಗಳೆಲ್ಲ ಹೊರಟೋಯ್ತು ಆದ್ರೂ ನಮ್ ಕುಂದಾಪುರ ಬದಿಯಲ್ಲಿ ಒಂದಿಷ್ಟು ಬದೆಗೆ ಇಂಥದೊಂದ್ ದೃಶ್ಯ ಕಾಮಿಕೆ ಕಣ್ಣಿಗೆ ಸಿಕ್ಕತ್ತ ಹಂಗೆ ಈ ಗಣಪತಿ ಈ ಹದ್ದ ಈ ಓಜ್ ಹಾಕೋದು ಇದ್ರ ಬಗ್ಗೆ ಎಲ್ಲ ತುಂಬಾ ಚಂದ ಮಾಡಿ ಹೇಳಿರಿ ಹಂಗೆ ಇವತ್ತು ಕೃಷಿ ಬದುಕಂತ ಹೇಳೋದು ಸ್ವಲ್ಪ ಕಮ್ಮಿ ಆತ ಇತ್ತು ಮುಂದಿನ ಜನಾಂಗಕ್ಕೆ ನೀವು ಎಂತ ಹೇಳಕ್ ಇಷ್ಟಪಡ್ತೀರಿ ಈಗ ಮುಂದೆ ನಾ ಕೃಷಿ ಮಾಡ್ಕೊಂಬರಿಗೆ ಎಂತ ಹೇಳಕ್ ಇಷ್ಟಪಡ್ತೀರಿ
2: ಮುಂದ ಕೃಷಿ ಅಂತೂ ಬೇಕೇ ಬೇಕು ಯಾವ್ದಕ್ಕಂದ್ರೆ ನಾವು ಎಂತ ಇದ್ ಮಾಡ್ರಿ ದುಡ್ಡಿಂದ ಎಲ್ಲದೂ ತಪ್ಪು ಕತ್ ಹೌದು ದುಡ್ಡಿದ್ರೆ ಅದು ಬೆಳಿದೇನೆ ಬೇರೆ ಯಾವ ಬದೆಗಾರು ಅದು ಬೆಳಿದೆ ನಮ್ಗೆ ತಪ್ಪು ಕತ್ತೆ ಈಗ ಊಟ ಮಾಡೋಕೆ ಅನ್ನ ಬೇಕೇ ಬೇಕು ಆದ್ರೆ ನಾವು ಅದು ಗೆದ್ದಿ ಇದನ್ನೆಲ್ಲ ನಾವು ಹಿಂಗ್ ಮಾಡ್ತಾ ಹೊರ ಅದಕ್ಕೆ ಬೆಳೆಯುವುದು ಬರಿ ಅತ ಹೊತ್ತು ಮತ್ತೆ ಅದು ನಮ್ಗೆ ಸಿಕ್ಕುವುದು ಕಷ್ಟ ಅನ್ಸುತ್ತೆ ಈಗ ಮೊದ್ಲು 20 ರೂಪಾಯಿದ ಅಕ್ಕಿ ಸೇರಿಗೆ ಒಂದಕ್ಕೆ ಈಗ 50 ರೂಪಾಯಿ 60 ರೂಪಾಯಿ ಹಿಂಗೆ ಮುಂದೆ 100 150 ಈ ತರ ಹತ್ತು ವರ್ಷತಿಗೆ ಅದು ಇದನ್ನು ಇದೆಲ್ಲ ಹಾಳು ಬಿದ್ದು ಹತ್ತಲ್ಲ ಅದನ್ನೆಲ್ಲ ತಂದು ಅದ್ರ ಬಗ್ಗೆ ಮಾಹಿತಿಯೂ ಗೊತ್ತಿರುವುದಿಲ್ಲ ಮತ್ತೆ ನಮ್ ಕೈ ಹತ್ತೆ ನಮ್ ಮನೆಯಲ್ಲೇ ಬೆಳು ಮಾಡುವ ವಸ್ತು ದುಡ್ಡು ಕೊಟ್ಟು ತಪ್ಪದಂದ್ರೆ ಜನರ ಜೀವನನು ಕಷ್ಟ ಆತ ಆರು ಜನರು ಅದ್ರ ಬಗ್ಗೆ ಅರ್ಥ ಮಾಡ್ಕಂತಿಲ್ಲ ಅದು ಒಂದು ಆರು ಈಗಳಿಂದ ಮೊದ್ಲಿನವ್ರು ಮಾಡ್ತಾ ಇದ್ದದ್ದು ಈಗಳಿಂದ ಮಕ್ಕಳಿಗೆಲ್ಲ ಅದನ್ನ ಸ್ವಲ್ಪ ಹೇಳಿ ಕೊಡ್ಕ ಮಾಹಿತಿಯೂ ಕೊಡ್ಕ ಆ ಕೃಷಿ ಕೆಲಸ ಮಾಡಿರ್ಗತ್ತೆ ಅವ್ರೇನು ಸಣ್ಣರಾಗಿ ಹೋಗತ್ತಿಲ್ಲ ಅಂದ್ರು ಅದ್ರ ಬಗ್ಗೆ ಇದು ಇರ್ಕ ಅವ್ರಿಗೂ ಬೆಲೆನೂ ಇರ್ಕ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೃಷಿ ಬಗ್ಗೆ ಅಷ್ಟೊತ್ತಿಗೆ ನಮ್ಮ ಊರು ಒಳ್ಳೇದತ್ತು ನಾವು ಒಳ್ಳೇದು ಮನೆ ಒಳ್ಳೇದು ಎಲ್ಲದೂ ಒಳ್ಳೇದತ್ತು ಜನರು ಒಳ್ಳೆ ರೀತಿಯಾಗಿ ಇರ್ಲಕ್ಕ
0: ಖಂಡಿತ ಮೇಡಮ್ ಕೃಷಿಯಿಂದ ಏನೇನ್ ಬೇಕಾದ್ರೂ ಸಾಧಿಸಬಹುದು ಅಂತ ತುಂಬಾ ಚಂದ ಮಾಡಿ ಹೇಳಿರಿ ನಂಗಂತೂ ಖುಷಿ ಆಯ್ತು ನೀವು ಹಿಂಗೆ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಅಂತ ಇರಿಯಕ್ಕ ತುಂಬಾ ಖುಷಿ ಆಯ್ತು ಇಷ್ಟೊತ್ತರಿಗೆ ನಮ್ಮ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಯುಕ್ತ ಶ್ರೀಮತಿ ಶಾರದಾ ನಾಗರಾಜ್ ಅವರು ತುಂಬಾ ಚಂದ ಮಾಡಿ ಕುಂದಗನ್ನಡದಲ್ಲಿ ತಿಂಗಳುಗಳ ಹೆಸರುಗಳನ್ನು ಹೇಳ್ರೆ ಮತ್ತೆ ಗೆದ್ದಿ ಬೇಸಾಯದ ಬಗ್ಗೆ ಕೂಡ ಹೇಳ್ರ ಆಯ್ತಾ ನಂಗಂತೂ ತುಂಬಾ ಖುಷಿ ಆಯ್ತು ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿರುವ ಗೆದ್ದಿ ಬೇಸಾಯವನ್ನ ಮಾಡಿ ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆ ಕೃಷಿ ಬದುಕನ್ನ ಮುಂದುವರ್ಸ್ಕೊಂಡು ಹೋಗಿ ಭೂಮಿನ ಹಡ್ಕೆಡ್ಬೇಡಿ ಆಯ್ತಾ ಖಂಡಿತ ರೈತ ಇದ್ರೆ ನಾವು ಇದ್ದಂತೆ ಹಣ ಎಷ್ಟೇ ಇದ್ರೂ ಕೂಡ ಅದನ್ನ ತಿಂಬಕಾತಿಲ್ಲ ಗೆದ್ದಿಯಲ್ಲಿ ಭತ್ತ ಬೆಳೆದ್ರೆ ಮಾತ್ರ ಮನೆಯಲ್ಲಿ ನೆಮ್ಮದಿಯಿಂದ ಊಟ ಮಾಡಿ ನಿದ್ದೆ ಮಾಡಬಹುದು ನೀವೆಲ್ಲರೂ ಗೆದ್ದೆ ಬೇಸಾಯ ಮಾಡ್ತೀರಿ ಎಂಬ ನಂಬಿಕೆ ನಂಗಿತ್ತು ಹಂಗಾರೆ ಇವತ್ತೇ ಹಾರಿ ಹೋಗ್ಲಾಯ್ಕಂಡ ಗೆದ್ದಿ ಬದಿ ಹೋಯ್ನಿ ಗೆದ್ದಿ ಬೇಸಾಯ ಮಾಡಿ ಹಂಗಾರು ನಾ ಬಪ್ಪದಂಗಾರೆ ಇವತ್ತೇ ನಮ್ಮ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಲ್ಲದೆ ಹಂಗಾಗಿ ನಮ್ಮ ಕುಂದಾಪುರ ಬದಿಯಲ್ಲಿ ಕೆಲವೊಂದು ಹಬ್ಬಗಳ ಆಚರಣೆ ಮತ್ತೆ ನಮ್ಮ ಬದಿಯಲ್ಲಿ ಇರುವ ಕೆಲವೊಂದು ವಿಶೇಷತೆಗಳ ಬಗ್ಗೆ ಹಂಗೆ ಅದ್ರ ಸ್ವಗಡ ಇದ್ರ ಬಗ್ಗೆ ಎಲ್ಲ ಹೇಳೋಕೆ ಈಗ ನನ್ನೊಟ್ಟಿಗೆ ಪೂರ್ಣಿಮಾ ಶೆಟ್ಟಿ ಅವರಿದ್ರ ಅವ್ರು ಎಂತ ಹೇಳ್ತಿರಂಗಾರ ಅಂತ ಹೇಳಿ ಕೇಳ್ಕೊಬಪ್ಪಲ್ದ
3: ಕಾಂತ ಕಾಂತ ಬಂತಲ್ಲ ನಮ್ ಕುಂದಾಪುರ ಕನ್ನಡ ಹಬ್ಬ ಎಷ್ಟು ಖುಷಿ ಗೊತ್ತಿತ್ತ? ಕುಂದಾಪುರ ಕನ್ನಡ ಹಬ್ಬ ಅನ್ಕೊಳ್ಳಿ, ಅಲ್ಲಿ ಸುದ್ದಿ ಇಲ್ಲಿ ಸುದ್ದಿ ಅಂದೇಳಿ ಹೇಳ್ತೀಯಾ. ಬನಿ ಹೋಯ್ ಕುಂದಾಪುರದ ಸುದ್ದಿ ಕೇಂಬಕ್ ನಿಮಗೆ ಪುರ್ಸೋತೆ ಸಾಕತ್ತಿಲ್ಲ. ಎಷ್ಟು ಗಂಡ್ರು ಕುಂದಾಪುರ ಸುದ್ದಿ ಈ ಕಾರ್ ತಿಂಗಳ ಅಂದ್ರೆ ಕೂಡ ಎಂತ ಮಾರ್ರೆ ನಟ್ಟಿ ಅಲ್ಲ ಹೆಂಗ್ಸ್ರ ಸಾಲ್ಗೆ ಇಟ್ಕೊಂಡು ಹಾಪದ ಗೂರ್ ಬೈಕ ಹಾಪದ ಕಾಮಕ ಚಂದವೇ ಬೇರೆ. ಅದು ಬಿಡಿ ಹೂಡುವನ್ ಆ ಕಂಬಳಿ ಹೈಕಂದ್ ಆ ಕಂಬಳಿ ಒಂದ್ ಕೈಯಾಗ ಹಿಡ್ಕಂದ್ ಆ ಹೋರಿನ ಎಬ್ಬುದ ಅದೆಲ್ಲ ಏನ್ ಲಾಯ್ಕೆ. ಆ ಬೈಲ್ ತುಂಬಾ ಮಕ್ಕಳ ಅಗಿ ಕಟ್ ಬೆಟ್ಟ ಹಾಕೋತರ ಕಾಂತ್ರ್ಯ, ಅಗಿ ಹೊರುವಾರ ಕಾಂತ್ರ್ಯ, ಗೊಬ್ಬರ ಹೊರುವಾರ ಕಾಂತ್ರ್ಯ, ಅದು ಸಾಲ ಅಂತ ಹೇಳಿ ಹೆಂಗ್ಸ್ರೆಲ್ಲ ಇತ್ತೇ ಇಲ್ಲ. ನಟ್ಟಿಗ್ ಓಜ್ ಹಾಕುದ್ ಕಾಂತ್ರ್ಯ, ಓಜ್ ಹಾಕುದ್ ಕೂಡ ಒಂದ್ಸಲ ಗೌಜಿರುತ್ತೆ, ಯೋ ನನ್ ನಟ್ಟಿ ಸಾಲ್ ದೊಡ್ಡದಾಯ್ತು ನಿನ್ ನಟ್ಟಿ ಸಾಲ್ ಸಣ್ಣದಾಯ್ತು ಅಂತ ಹೇಳಿ ಆ ಖುಷಿಯೇ ಬೇರೆ. ಅದೇ ಕೂಡ್ಲೆ ನಮ್ದು ನಟ್ಟಿ ಮುಗಿತ್ ಮುಗಿತ್ ತಮ್ಕೋ ಕಳಿ ಶುರುವಾತ್. ಕಳಿ ಶುರು ಹಾಕಿದ್ರೆ ಮುಂಚೆ ಹೊಗೆ ಹತ್ತುದಿರುತ್ತೆ. ಬಳಾಲ್ ಮಳಿ ಬಂತಂದ್ರೆ, ಜೋರ್ ಮಳಿ ಬಂತಂದ್ರೆ ಎಲ್ಲ ರಾತ್ರಿಗೆ ಬ್ಯಾಟ್ರಿ ಹಿಡ್ಕೊಂಡು ಬೈಲಂಗ್ ಇರ್ತದೆ ಎಂತ ಹೇಳಿ ಹೊಗೆ ಹತ್ತದ. ಹೊಗೆ ಮೀನ್ ತಿಂಬಕ್, ಕಲ್ಸಿ ಕಾಣಿ ಎಲ್ಲ ತಿಂಬಕ್ ಎಂತ ಖುಷಿ ಗೊತ್ತಿತ್ತ? ಅಷ್ಟು ರುಚಿ ಇರುತ್ತ. ಇದು ಇದೆಲ್ಲ ನಿಮ್ಗೆ ಎಲ್ಲೂ ಕಾಮಕೂ ಸಿಕ್ಕುದಿಲ್ಲ. ಎಲ್ಲಾ ಬೈಲ್ ತುಂಬಾ ಬೆಟ್ರ್ ತಕೊಂಡು ಓಡಾಡ್ತಿರ್ತಾರೆ ಕಣೆ. ಅದು ಮುಗಿತಂದ್ರ ಕೂಡಲೇ ಕಳಿ ಆಯ್ತಾ, ಕಳಿ ತೆಗ್ದಾದ ಕೂಡಲೇ ಎಲ್ರಿಗೂ ಸಾಕಾಗಿ ಇರುತ್ತೆ. ನಟ್ಟಿ ಮಾಡಿರ್ತಾರೆ ತಿಂಗಳಗಟ್ಲಿ ಕಳಿ ಬೆನ್ನು ಮುರ್ಕೊಂಡಿರ್ತಾರೆ. ಅದಕ್ಕೆ ಎಂತ ಮಾಡ್ತಾರೆ? ಆಸಾಡಿ ಹಬ್ಬ ಅನ್ನೇಳಿ ಮಾಡ್ತಾರೆ. ಆಗಳಿ ಕಾಲ ತಿಂಬ ಕಾಲ ಎಲ್ಲಿದ್ದೈತೆ? ಆಸಾಡಿ ಹಬ್ಬ ಮಾಡುದಂದ್ರೆ ಗೌಜೆ. ಆಸಾಡಿ ಹಬ್ಬ ಮಾಡ್ಕೊಂಡು ಒಂದ್ ಕೋಳಿ ಪದಾರ್ಥ ಮಾಡ್ಕೊಂಡು ಒಂದ್ ಮೀನ್ ಸಾರು ಮಾಡ್ಕೊಂಡು ಉಂಬುದು ಲಾಯಕ್ ಮಾಡ್ಕೊಂಡು ಅದು ಖುಷಿಯೇ ಬೇರೆ. ಆಸಾಡಿ ಹಬ್ಬಕ್ಕೆ ಒಬ್ರು ಮನೆಗೆ ಒಬ್ರು ಹಾಪುದು ಇರುತ್ತೆ. ಆಸಾಡಿ ಹಬ್ಬ ಮುಗಿದ್ರು ಕೂಡಲೇ ನಮ್ಮ ಸ್ವಾಣಿ ತಿಂಗಳು ಬಂತೆ. ಸ್ವಾಣಿ ತಿಂಗಳಿಗೆ ಎಂತ ಮಾಡ್ತೇವೆ ಅಂತ್ರಿ? ಹೊಸಲು ಬರೋದು ಮನೆಯೆಲ್ಲ ಆಸಾಡಿ ಅಂದ್ರೆ ಆಸಾಡಿ ಕರಿ ತೆಗುದಂತಿರುತ್ತೆ. ಆಸಾಡಿ ಕರಿ ತೆಗುದಂದ್ರೆ ಎಂತ ಅಂದೇಳಿಕೆ ಅಂತ್ರಿ? ಅಂದ್ರೆ ಕಾಣಿ ಆಗಳಿಗೂ ಹಿಂದೆ ಮನಮಾರು ವರ್ಷಕ್ಕೆ ಒಂದ್ಸರ್ತಿ ಇಡೀ ಮನಮಾರು ಚೊಕ್ಕ ಮಾಡುದಿರತ್ತೆ. ಹಂಚಿನ ಮಾಡಲ್ಲ ಅಲ್ವರ್ಲಿ ಇರ್ಲಿ ಹತ್ತು ತನ್ಕಂಡ ಆಸಾಡಿ ಕರಿ ತೆಗುದಂತ್ರ. ಕರಿ ತೆಗ್ದು ಮನೆ ಚೊಕ್ಕ ಮಾಡಿ ಆ ದಿನ ಆ ಸಂಕ್ರಾಂತಿ ದಿನ ಸ್ವಾಣಿ ಪೂಜಾ. ಸ್ವಾಣಿ ಪೂಜಾ ಅಂದ್ರೆ ಎಂತ? ಹೊಸ್ಲ್ ಪೂಜಾ. ಹೊಸ್ಲ್ ಪೂಜಾ ಮಾಡುದು ಅಜ್ಜಿನ ಕರುದ್. ಸ್ವಾಣಿ ಹೋಗಿಟ್ಟು ಅಜ್ಜಿನ ಒಳಗ್ ಕರುದ್, ಕರ್ದ ಕಡಿಕೆ ಒಂದ್ ನಾಲ್ಕು ದಿನ ಇರ್ತಾಳೋ ಅಜ್ಜಿ, ಐದ್ ದಿನ ಇರ್ತಾಳ ಕಡಿ. ಮತ್ತೆ ಪುನಃ ದ್ವಾಸಿ ಮಾಡಿ ತೊಗಿ ಮಾಡಿ ಅವಳಿ ತೊಗಿ ಮಾಡುದು, ಹೆಸರು ತೊಗಿ ಮಾಡಿ ಅವಳಿಗೆ ಅಜ್ಜಿಗೆ ಹಾಕಿ ಬಚ್ಚುದು. ಕಡಿ ಉಂಡ್ಲಕಾಯಿ ಅಂತ ಮಾಡ್ತಾರೆ ಕಣಿ. ಅದು ತಿಂಬಕ್ಕೆ ಎಷ್ಟು ಖುಷಿ ಗೊತ್ತಿತ್ತ? ಹಾಂಗಾಯಿ ನಮ್ಮ ಈ ಹಬ್ಬಗಳ ಕಾಮ್ರಿ ಚಂದ ಅಲ್ಲಿಂದ ಶುರುವಾತ್ ಕಣಿ. ವರ್ಷ ಇಡೀ ನಿಮ್ಗೆ ಕುಂದಾಪುರದಲ್ಲಿ ಯಾವ ಒಂದೊಂದೇ ತರದ ಹಬ್ಬ ಇರುತ್ತೆ ಕಡಿಕೆ. ಅದಾಯ್ತು ದೀಪಾವಳಿ ತಿಂಗಳು ಬಂತು. ದೀಪಾವಳಿ ತಿಂಗಳು ಬಂದ್ರು ಕೂಡಲೇ ನಮ್ಮ ಪುನಃ ಗೆದ್ದಿ ಹಿಟ್ಟು ಹಾಕುದು, ಕಡಿಕೆ ಬಲಿನ್ ದೇವ್ರ ಕರುದು, ಕಡಿ ಕೊಯ್ಲು ಕೊಯ್ಲು ಅಂತ ಹೇಳ್ಕೊಂಡ ಆ ಖುಷಿಯೇ ಬೇರೆ. ಮನೆ ತುಂಬಾ ಭತ್ತ ಇರುತ್ತೆ, ಹಸಿ ಅಕ್ಕಿ ಬಾಗುದಂದು ಇರುತ್ತೆ ಕಣಿ. ಎರಡು ಅಕ್ಕಿ ತಕೊಂಡು ಹೋಯ್ ಅದನ್ನ ಹಾಕಿ ಕೇಲಿಗೆ ಹಾಕಿ ಹಸಿ ಅಕ್ಕಿ ಬಾಗ್ತಾರೆ. ಅದು ಹಸಿ ಅಕ್ಕಿ ಬಾಗ್ದಂದಿನ ಮತ್ತೊಂದು ಖುಷಿ ಇತ್ತು, ಸಾಯಂಕಾಲ ಮೀನ್ ಪದಾರ್ಥವೇ ಐಕ. ಯಾಕಂದ್ರೆ ಹಳೆಯರ್ನೆಲ್ಲ ಹಿಂದಿನವ್ರನ್ನೆಲ್ಲ ಕರಿತೆ ನಾವು, ಅವರಿಗೆಲ್ಲ ಹಳ್ಳಿ ಮಳೆಯರಿಗೆಲ್ಲ ಹಾಕಿ ಬಚ್ಚದ್, ಸತ್ತರಿಗೆ ಇದ್ದರಿಗೆಲ್ಲ ಹಾಕಿ ಬಚ್ಚುದು. ನಾವು ಒಂದ್ ಚಂದ ಮಾಡಿ ಅವ್ರ ಹೆಸರು ಹೇಳ್ಕೊಂಡು ಉಂಬುದೇ. ಈ ಖುಷಿ ನಿಮಗೆ ಬೇರೆ ಎಲ್ಲಿ ಕಾಮಕೂ ಸಿಕ್ಕುದಿಲ್ಲ. ಇದ್ರ ಒಳಗೆ ಮತ್ತೊಂದು ಎಂತ ಗೊತ್ತಾ? ಕುಂದಾಪುರದ ಬರೀ ಹಬ್ಬ ಹುಣ್ಣಿಮೆ ಅಲ್ಲದೆ ಎಲ್ಲಿ ಕಂಡ್ರು ದೇವಸ್ಥಾನ, ಯಾವ ದೇವಸ್ಥಾನ ಬೇಕು, ಶಿವನ ದೇವಸ್ಥಾನ ಎಷ್ಟು ಬೇಕು ನಿಮ್ಗೆ. ಕೋಟೇಶ್ವರಕ್ಕೆ ಹೊರಗೆ ಕೋಟಿಲಿಂಗೇಶ್ವರನ್ ಕಾಂತ್ರಿ, ಕುಂದಾಪುರಕ್ಕೆ ಬಂದ್ರೆ ಕುಂದೇಶ್ವರನ್ ಕಾಂತ್ರಿ, ಶಂಕರನಾರಾಯಣ ಬದಿಗೆ ಹೋಯ್ತಂದ್ ಹೇಳ್ರೆ ಶಂಕರನಾರಾಯಣ ದೇವ್ರನೇ ಕಾಂತ್ರಿ. ಅಲ್ಲಿ ಬಿಡಿ, ಇಲ್ಲಿ ನಮ್ ತಾಯಿ ಮೂಕಾಂಬಿಕ ಕೊಲ್ಲೂರಿಗೆ ಹೊರಗೆ ಕೊಲ್ಲೂರ್ ಮೂಕಾಂಬಿಕ ಕೂತಿದ್ದಾಳೆ. ಅಲ್ಲಿ ಯಾವ್ದು ಕಾಂತ್ರಿ? ಕುಂದಾಪುರಕ್ಕೆ ಎಲ್ಲಿ ಕಂಡ್ರು ಮರ ಹಸಿರು, ಆ ಸಮುದ್ರ ನದಿ ಅಲ್ಲಿ ಕಾಣಿ, ಮರವಂತಿ ಬೀಚಿಗೆ ಎಲ್ಲೂ ಇಲ್ಲ ಅಂದ್ರೆ ಕಾಣಿ. ವಿಶ್ವದಂಗೆ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಇತ್ತಂದ್ರೆ ಅಷ್ಟು ಉದ್ದಕ್ಕೆ ಈ ಚಿಕ್ ಚಪ್ ನೀರ್ ಕಾತ್ರೆ, ಆಚೆಗೆ ಉಪ್ ನೀರ್ ಕಾತ್ರೆ. ಅದು ಆ ಚಪ್ ನೀರ್ ಉಪ್ ನೀರ್ ಒಟ್ಟಿಗೆ ಒಂದ್ ಮಹಾಸ್ವಾಮಿ ದೇವಸ್ಥಾನ ಇತ್ತೆ. ಆ ವರಾಹ ದೇವಸ್ಥಾನದಲ್ಲ ನಮ್ಮ ಮಹಾವಿಷ್ಣುವಿನ ಅವತಾರ ಇತ್ತು, ಅವ ಅಲ್ಲಿ ಕೂತ್ಕೊಂಡಿದ್ದ. ಅಮಾಸೆ ಅಂತ ಹೇಳಿದ್ರು ಕೂಡಲೇ ಕರ್ಕಟೆ ಅಮಾಸೆಗೆ ಎಲ್ಲ ಜನ ಹೋಯ್ಕಂಡ ಅಲ್ಲ ಅಮಾಸೆ ಸ್ನಾನ ಮಾಡ್ತಾರೆ. ಎಂತಕ್ಕಂದ್ರೆ ಕೆಟ್ಟದ್ದು ಅದು ಇದು ಅಂತ ಹೇಳಿ ಆರು ಕಾಣಿ. ಅಲ್ಲೂ ಆ ಹಳೇ ಜನರಿದ್ರಲ್ಲ ಅವ್ರು ಎಷ್ಟು ಬುದ್ಧಿವಂತರು ಕಾಣಿ. ಆ ಉಪ್ ನೀರೇ ಸ್ನಾನ ಮಾಡ್ರೆ ಮೈಯಗೆ ಚರ್ಮದಾಗ ಏನೇ ಕಾಯಿಲೆ ಇದ್ರೆ ಅದೆಲ್ಲ ಹೊಯ್ಲಿ ಅಂತ ಹೇಳಿ. ಈಗ ಹೋರಿಗೆ ಎರ್ತ ಕೊಡುದಂತ ಹೇಳ್ತಾರಲ್ಲ, ಹಿಂದಿಂದ ಯಾವ ತಪ್ಪೆ ಹೊರಳಿ ಸಾರು ಮಾಡ್ಕೊ ತಿಂತಿದ್ರು. ಹೊರಳಿ ಸಾರು ಗಂಟಿಗೆ ಹೊರಳಿ ಬೇಸಿ ಹಾಕುದು ಹೋರಿಗೆ, ಕೈಕಾಲು ಗಟ್ಟಿ ಐಲಿ ಅಂತ ಹೇಳಿ. ಆದ್ರೆ ಆ ಹೊರಳಿ ಸಾರು ನಾವು ಕುಡಿತಿತ್ತು ಎಂತಕ್ಕೆ ಹೇಳಿ, ಬೆನ್ನಿಗೆ ಒಳ್ಳೇದು, ಹೊರಳಿ ಎಷ್ಟು ಶಕ್ತಿ ಮತ್ತೆ ಯಾವುದೂ ಇಲ್ಲ. ಈಗ ನಿಮ್ಗೆ ನವಧಾನ್ಯ ತಿನ್ನಿ ಅದು ತಿನ್ನಿ, ಆಗಳಿಕೆ ಆ ಹೊರಳಿನ ಉಪಯೋಗ ಮಾಡ್ತಿದ್ರಲ್ಲ, ಹೊರಳಿನ ತಕಂತಿದ್ರಲ್ಲ ಹೊರಳಿ ಅವಕ್ಕೆ ಮತ್ತೆ ಎರ್ತ ಕೊಡುದಂತಿರ್ತಿದ್ರು. ಕೂಡಿದಿತ್ತು. ಅದೇ ಕರ್ಕಟ್ಟೆ ಅಮೋಷದಿಂದ ಕೈ ಕೂಡುದಂತಿರುತ್ತೆ. ಯಾವುದೋ ಒಂದು ಗಿಡದ ಶಕ್ತಿ ತಕ ಬಂದು ಅದನ್ನ ಕೊಯಿಸಿ ಕುಡಿತಿದ್ರು, ಕೈ ಕುಡಿತಿದ್ರು. ವರ್ಷಕ್ಕೊಂದ್ಸಲ ಕೈ ಕುಡಿದ್ರೆ ಆರೋಗ್ಯ ಹುಷಾರಾಗಿರ್ತಿತ್ತು, ಯಾವ ಕಾಯಿಲೆಯೂ ಬತ್ತಿಲ್ಲ ಅನ್ನೋದು ಇರ್ತಿದಿತ್ತು. ನಮ್ಮ ಒಳಗೆ ಕಾಯಿಲಿನ ದೂರಿ ಇಡುಕೆ ಒಂದು ಒಳ್ಳೆ ಅದೊಂದು ಇದಿದಿತ್ತು. ಆದ್ರೆ ಇದೆಲ್ಲ ಎಲ್ಲಿ? ಈಗ ನಾವು ಎಂಥದೂ ಮಾಡೋದಿಲ್ಲ. ಬೆಳಗ ಮುಚ್ಚಿ ಬೆಳಗಿನ ಜಾಮಕ್ಕೆ ಎದ್ಕೊಂಡು ನಾವು ಮೆತ್ತಿ ಗಂಜಿ ತೀನಿ, ಅರಿಶಿಣದ ಗಂಜಿ ತೀನಿ ಅಂತೇಳಿ ಹೇಳ್ತಿದ್ರು ನಮ್ಮ ಅಬ್ಬಿ ಎಲ್ಲ. ಅದರಲ್ಲಿ ಎಷ್ಟು ಲಾಯ್ಕಿ ತಲೆ ತೆಂಗಿನ ಎಣ್ಣೆ ಹಾಕುರು. ನಿಮ್ಗೆ ಎಷ್ಟು ಬೇಕು ತೆಂಗಿನ ತೋಟ, ಅದು ನೀವು ಒಂದ್ಸಲ ಅಲ್ಲಿ ಹೋಗಿ ನಿತ್ಕಂಡ್ರೆ ಆ ಕಡ್ಲಲ್ಲಿ ಕಾಮದೇ ಖುಷಿ. ಬೋರ್ ಗೆರಿಕೊಂಡು ಬರ್ತಿರ್ತಾಳಲ್ಲ ಅವಳನ್ನ ಆ ಚಂದ ಕಾಮಕ್ಕೆ, ಎಲ್ಲೆಲ್ಲಿ ನರಲ್ಲ ಬರ್ತಾರಲ್ಲ. ಯಾವ ದೇವಸ್ಥಾನ ಬೇಕಾದ್ರೂ ಇತ್ತು, ಯಾವ ಸಂಸ್ಕೃತಿ ಬೇಕಾದ್ರೂ ಇತ್ತು, ಇದೇ ನಮ್ಮ ಗುಡ್ಡಿ. ಇದ್ರಾಗೆ ಪಾಣರಾಟಕ್ಕ ಅಂತ್ರ್ಯ, ಪಾಣರಾಟದಲ್ಲ ಪಾಣರ್ ಕೋಣೋದು, ಆ ದೇವ್ರು ಎಲ್ಲಿಂದ ಬಂದ ಎಲ್ಲಿ ಹೋದ ಅಂತ ಹೇಳಿ ಹೊಗಳೋದ್ ಕಾಂತ್ರ್ಯ. ಈ ದೈವಸ್ಥಾನಗಳಲ್ಲಿ ಕೋಲಗಳು ಮಾಡ್ತಾರಲ್ಲ, ಅಲ್ಲ ಕೋಳಿ ಕುರಿ ಕೊಯ್ಯೋದು ಅದಿತ್ತು. ಅದಕ್ಕಿಂತ ಚಂದ ಮತ್ತೊಂದು ಸುದ್ದಿ ಇತ್ತು ನಿಮ್ಗೆ ಗೊತ್ತಿತ್ತಾ? ನಮ್ ಕೋಳಿ ಪಡಿ, ಗಣಸರಿಗೆ ಒಂದು ಕೋಳಿ ಪಡಿ ಅಂದ್ರೆ ಭಾರಿ ಖುಷಿ ಕಾಣಿ. ಅಲ್ಲಿ ಕಂಡು ಸಂಕ್ರಾಂತಿ ಟೈಮಿಗೆ ಕೋಳಿ ಪಡಿ ಮಾಡುದು ಎಲ್ಲ ತೋಟದಾಗೆ ಹಿತ್ಲಾಗೆ. ಅದ್ರಿಗೂ ಒಂದ್ ನಮ್ಮಿ ಕೆಂಪು ಟಪ್ಪಿ ಹಾಯ್ಕೊಂಡಿರ್ತಾರಲ್ಲ, ಅವ್ರನ್ನ ಕಂಡು ಹೆದರ್ಕೊಂಡು ಹೆದರ್ಕೊಂಡೆ ಅಲ್ಲಿ ಯಾರನ್ನೋ ಕೂರ್ಸುದು, ಇವ್ರು ಅಲ್ಲಿ ಕೋಳಿ ಪಡಿ ಮಾಡುದು, ಜೂಜ್ ಮಾಡುದು. ಆ ಕೋಳಿನ ಎಷ್ಟು ಚಂದ ಮಾಡಿ ಸಾಕ್ತಾರೆ ಗೊತ್ತಿತ್ತಾ? ಆ ಇವತ್ತು ಕೋಳಿ ಪಡೆಂಗ್ ಕೋಳಿ ಗೆದ್ದ ಅಂದ್ರೆ ಹಾ ವಟ್ಟ ಸಿಕ್ತಾನ ಹೇಳಿ. ಅದ್ರೊಟ್ಟಿಗೆ ಒಂದ್ ಎಂಟತ್ತು ಜನ ಮನಿ ಹೆಂಗ್ಸರಿ ಕಾಯಿ ಇತ್ತ ಸಾಮಾನ್ ಇತ್ತ ಅದಕ್ಕೆ ಅದಲ್ಲಕೇಂತಿಲ್ಲ. ಹೋದ್ರ ಒಂದ್ ಎಂಟತ್ತು ಜನ ಕರ್ಕ ಕೂಕಂತ್ರ ಪಾಪ ಆ ಹೆಂಗ್ಸರು ಲಾಯಕ್ ಮಾಡ್ಕೊಂಡು ಅದ್ರಾಗ ಅಚ್ಚಕಟ್ ಮಾಡಿ ಸಾರು ಮಾಡಿ ಹಾಕ್ತಾರೆ. ಆ ಇಷ್ಟಕ್ಕೆ ಬೆಳ್ಳುಳ್ಳಿ ಹಾಕೋದು ಅಥವಾ ನೀರುಳ್ಳಿ ಹಾಕೋದು ಆ ಪದಾರ್ಥ ಕೊಲ್ಲೆ ಚೆನ್ನ ಕಡುದೆ ಎಷ್ಟು ಲಾಯಕ್ ಆಗ್ತಂತ್ರಿ. ಈ ಹೊಳೆ ಮೀನ್ ಪದಾರ್ಥ ಮಾಡ್ತಾರಲ್ಲ ಹಾಂಗೆ. ಅದೇ ತರ ನಮ್ದು ಮತ್ತೂ ಒಂದ್ ಕೆಲವೊಂದಲ್ಲ ಇತ್ತೆ. ಈಗ ಹೆಣ್ಣುಗಳು ಮೈ ನೆರೆದು ಅಂತ ಹೇಳಿದ್ರು ಕೂಡಲೇ ತಲ್ನೀರ್ ಮದಿ ಮಾಡ್ತಾರೆ ಗೊತ್ತಿತ್ತ? ಈ ಹೆಣ್ಮಕ್ಕಳಿಗೆ ಮದನಿನ ಸಂಭ್ರಮ ಅದ. ಎಂತಕ್ಕಂದ್ರೆ ಅಲ್ಲಿವರೆಗೆ ಅವಳದೊಂದು ಇದೇ ಬೇರೆ, ಯಾಕಂದ್ರೆ ಅವಳು ಮಗು ಆಗಿರ್ತಾಳೆ. ಆ ಒಂದು 15 ವರ್ಷಕ್ಕೂ 13 ವರ್ಷಕ್ಕೂ ಅವಳು ದೊಡ್ಡಳಾದಳು, ನನ್ ಮಗಳು ಮೈ ನರೆದಾಳು, ಆ ಸಂಭ್ರಮವೇ ಬೇರೆ. ದುಡ್ಡು ಇಲ್ಲ ಹಣಕಾಸು ಇಲ್ಲ ಅಂದ್ರೆ ಕೂಡಲೇ ಮನೆ ಒಳಗೆ ಇಲ್ಲ ಒಂದ್ ಸ್ವಲ್ಪ ಅವನ ಹತ್ರ ಒಂದ್ ಎರಡು ಪುಡಿ ಕಾಸು ಇತ್ತ ಅಂತ ಹೇಳಿದ್ರು ಕೂಡಲೇ ಬೇರೆಯವ್ರನ್ನ ಕರೀತ್ರು. ಕರ್ದು ನಾಲ್ಕು ಜನಿನ ಕರೆದು ಅವಳು ತಲೆ ಮೇಲೆ ಮಡಿವಾಳ್ತಾರೆ. ಮಡಿವಾಳ್ರ ಅಂದ್ರೆ ಕೂಡಲೇ ಶ್ರೇಷ್ಠ ಕಾಣಿ. ಅವರು ನಮ್ಗೆ ಇದ್ರ ಕಂಡಂಗೆ, ದೇವ್ರ ಕಂಡಂಗೆ. ಅವ್ರ ಒಂದ್ ಎರಡು ತೆಂಗ್ ನೀರು ತಲೆ ಮೇಲೆ ಹಾಕ್ರ ಅಂದ್ರೆ ಭಾರಿ ಖುಷಿ. ಅವಳನ್ನ ಶುದ್ಧ ಮಾಡುದು, ಅದ್ರೊಟ್ಟಿಗೆ ಮುತ್ತೈದೆಯರು 5 ಜನ ಅವಳ ತಲೆ ಮೇಲೆ ನೀರು ಹಾಕುದು, ಅವಳಿಗೆ ಅದ್ರ ನಂತರ ಹೊಸ ಬಟ್ಟೆ. ಆ ಮಗುಗೆ ಎಂತ ಗೊತ್ತಿತ್ತೆ, ಹೊಸ ಬಟ್ಟೆ ಹಾಕುದಂದ್ರೆ ಒಂದ್ ಸಂಭ್ರಮ. ಹೊಸ ಬಟ್ಟೆ ಹಾಕಿ ಅವಳಿಗೆ ಜಿಡಿ ಹೂಗ್ಸುತ್ತಿ ತಲಸುತ್ತ ಎಲ್ಲ ಮಾಡಿ ಕಡಿಕೆ ಎಲ್ಲರೂ ಒಂದ್ 5-6 ಜನ ಹೊಟ್ಟೆ ಕಾಣ ಆರತಿ ಮಾಡಿ ಬೇಕಾದ ತಿಂಡಿ ತಿನ್ಸ್ ಮಾಡಿ ಒಂದ್ 4 ಜನ ಊಟಕ್ಕೆ ಹಾಕ್ತಾರೆ ಕಾಣಿ. ಅದು ಒಂಥರ ನಮ್ದೊಂದು ಖುಷಿದ ಸಂಭ್ರಮ. ಈ ನಿಮ್ಗೆ ಆಚಾರ ವಿಚಾರ ಇದಿರ್ತಲ್ಲ, ಇದೆಲ್ಲ ಕಡೆ ನಿಮ್ ಕಾಮು ಸಿಕ್ಕುದಿಲ್ಲ. ಇದು ನಮ್ದು ಕುಂದಾಪುರ ಕನ್ನಡ ಮಣ್ಣಿನ ಸೊಗಡೆ. ಕುಂದಾಪುರ ಕನ್ನಡ ಅಂದ್ರೆ ಕುಂದಾಪುರ ಅಂದ್ರೆ ವಿಶೇಷ. ಇಲ್ಲಿ ಸಂಸ್ಕೃತಿ ಬೇರೆ, ಜನರನ್ನೆಲ್ಲ ಒಟ್ಟು ಮಾಡ್ಕಂತಾರೆ. ಇಲ್ಲಿ ಯಾವುದೇ ತರದ ಜಾತಿ ಭೇದ ಇಲ್ಲ ಕಾಣಿ. ಎಲ್ಲರೂ ಒಬ್ರನ್ನೊಬ್ರು ಹೊಂದ್ಕೊಂಡು ಎಷ್ಟು ಲಾಯಕ್ ಮಾಡಿ ಬದುಕ್ತಾರೆ. ಅವರು ಹಿಂದೂ, ಇವರು ಮುಸ್ಲಿಮರು, ಕ್ರಿಶ್ಚಿಯನ್, ಆ ಜಾತಿ ಭೇದ ಇಲ್ಲ. ಈ ಹಬ್ಬ ಬಂತಂದ್ರು ಕೂಡಲೇ ನಮ್ ದೈದ್ಮನಿ ಹಬ್ಬಕ್ಕೆ ಎಲ್ಲರೂ ಒಟ್ಟತ್ತೆ. ಎಲ್ಲ ಜಾತಿಯವರು ಬರ್ತಾರೆ, ಅವರೆಲ್ಲ ನಮ್ ದೈದ್ಮನಿ ಹಬ್ಬ ಅವರು ಬೇರೆ ಜಾತಿಯವ್ರು ಬರ್ತಾರೆ, ಇತರ ಧರ್ಮದವ್ರು ಬರ್ತಾರೆ. ಅದೆಲ್ಲ ಖುಷಿ ಕಾಣಿ. ಇದನ್ನ ನಮ್ಗೆ ನಿಮ್ಗೆ ಈ ಒಂದು ಇದಿತ್ತಲ್ಲ ಒಗ್ಗಟ್ಟಿತ್ತಲ್ಲ, ನಿಮ್ ಬೇರೆ ಕಡೆ ಕಾಮ ಸಿಕ್ಕುತ್ತೋ ಇಲ್ಲೇ ಗೊತ್ತಿಲ್ಲ, ನಮ್ಮಲ್ಲಿ ಮಾತ್ರ ಭಾರಿ ಇತ್ತು. ನಾವು ಅವರದ್ದೆಂತರೂ ಹಬ್ಬ ಕೂಡಲೇ ಅಲ್ಲೆಲ್ಲರೂ ಹೋಯ್ ಸೇರುತ್ತೆ. ಇದೇ ನಮ್ದು ಒಂದು ಈಗ ಕುಂದಾಪುರದ ವಿಶೇಷತೆ. ಕುಂದಾಪುರದಲ್ಲೇ ನಿಮ್ಗೆ ಯಾವ ತರದ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ, ಯಾವ ತರದ ಇದು ಬೇಕು, ಕುಂದಾಪುರದಲ್ಲಿ ಏನಿತ್ತು? ಒಂದಿತ್ತ ಎರಡಿತ್ತ ಎಲ್ಲೂ ಇಲ್ಲ ಅಂತ ಹೇಳುವಂತದ್ದು ಎಲ್ಲವೂ ಕುಂದಾಪುರದಲ್ಲಿತ್ತು. ನೀವು ಎಷ್ಟು ಕಂಡ್ರು ಸಾಲ, ಕಣ್ಣು ತುಂಬಿಸ್ಕಂ ಸಾಲ. ನಿಮ್ಗೆ ಕೇಶವನಾಥೇಶ್ವರ ದೇವಸ್ಥಾನದ ಬಗ್ಗೆ ಕೇಳಿರಿ ಇಲ್ಲೋ ಗೊತ್ತಿಲ್ಲ ಕಾಣಿ, ಅಯ್ಯೋ ಕೆರಡಿ ಮೂಲೆಗೆ. ಆದ್ರೆ ಅದೊಂದು ಅದ್ಭುತವಾದಂಥದ್ದು. ಅಂದ್ರೆ ಗುಡ್ಡಿ ಒಳಗೆ ಒಂದು ಆ ಈಶ್ವರನ ದೇವಸ್ಥಾನ ಇಪ್ಪದಂತ ಹೇಳ್ರೆ, ಅದು ಎಷ್ಟು ಜನ ಬಂದ್ರು ಎಷ್ಟು ಜನ ಕಂಡ್ರು ಅದನ್ನ ಕಣ್ ತುಂಬಿಸ್ಕಂ ಕಾತಿಲ್ಲ. ಆ ನೀರ್ ಒಳಗ ಆ ದೇವ್ರ ಇಪ್ಪದ ಆ ಗುಹೆ ಒಳ ನೀರ್, ಆ ನೀರ್ ಎಲ್ಲಿಂದ ಬತ್ತೋ ಏನು ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಕಾಣಿ. ಆದ್ರೂ ಇತ್ತೆ ಇದೆಲ್ಲ ನಿಮ್ಗೆ ಎಲ್ಲಿ ಕಾಮ ಸಿಕ್ಕತ್ತೆ? ವಿಶ್ವದಲ್ಲಿ ಯಾವುದೇ ನಿಮ್ಗೆ ದೇವ್ರ ಅಂದ್ ಹೇಳ್ರು ನಮ್ ಕುಂದಾಪುರದಲ್ಲಿ ಇತ್ತು ಕಾಣಿ. ಯಾವ ದೇವಸ್ಥಾನ ಬೇಕಾದ್ರೂ ಇತ್ತು. ಹೋಯ್, ಇದಿಷ್ಟು ಗೊತ್ತಾಯ್ತಂದ್ರೆ ಅಲ್ಲ, ನಿಮ್ ಮತ್ತೂ ಒಂದ್ ಗೊತ್ತಿತ್ತಾ? ಮನೆ ಯಾರೋ ಒಬ್ರು ಎಂತ ಗೊತ್ತಾ ಕಾರ್ಕಳದಿಂದ ಬಂದಿರು, ನನ್ನ ಹತ್ರ ಫೋನ್ ಮಾಡ್ಕೊಂಡ್ರೆ ಹೇಳ್ತು ಎಂತ ಅಂದ್ರೆ, ನಿಮ್ಮಲ್ಲಿ ಒಂದ್ ದೇವಸ್ಥಾನ ಇತ್ತಂಬ್ರೆ ಈಶ್ವರಂದು ಗೊತ್ತಿತ್ತ ನಿಮ್ಗೆ? ಎಷ್ಟೋ ವರ್ಷ 500 ವರ್ಷ ಹಿಂದಿಂದಂಬ್ರೆ ಒಂದು ಮರದ ಒಳಗ, ಆಲದ ಮರದ ಒಳಗ ದೇವಸ್ಥಾನ ಅಂಬ್ರೆ. ಏ ಇಲ್ಲೇ ಮರ್ರೆ, ನಾವು ಕೇಳಲಿಲ್ಲ ಅಂದ್ರೆ. ಕಡಿ ಕಾಮ್ಕೋರಿ ಎಲ್ಲೇ? ಇಲ್ಲೇ ನಮ್ ಪಕ್ಕದೂರಂಗೆ, ಬಸರೂರಂಗೆ. ಕಡಿ ನಾನು ನನ್ ಮಗಳು ಹೋಯ್ತು ಕಾಂತಿ ಅಂತ ಕಾಂತ್ರಿ, ಆ ಇದ್ರ ಒಳಗ ಮರನ ಒಳಗೆ ದೇವ್ರು ಮೂಡಿದ್ದು. ಆ ಮಹೇಶ್ವರನ್ ಲಿಂಗ ಕಾಮಕೋದು ಖುಷಿ ಇದು ಎಲ್ಲೂ ಇಲ್ಲ ಕಾಣಿ, ಕುಂದಾಪುರದ ಹೆಂಗ್ ಇತ್ತು ಕಾಣಿ, ನಮ್ಗೆ ಗೊತ್ತಿಲ್ದಿದ್ದಂತೆ ಇಂಥದ್ದು ಕುಂದಾಪುರದಲ್ಲಿ ಮಸ್ತ್ ವಿಷಯಗಳಿತ್ತು. ಈಶ್ವರಂದಂತೂ ಇದು ಪರಶುರಾಮನ್ ಸೃಷ್ಟಿ ಅಂತಾರೆ, ಅದಕ್ಕೆ ಸುತ್ತಲೂ ಇಲ್ಲಿ ಎಲ್ಲಿ ಕಂಡ್ರು ಬೀಚ್ ಕಾಣಿ. ನೀವು ಎಲ್ಲಿ ಕಂಡ್ರೆ ಮರವಂತಿ ಬೀಚ್ ಇಡೀ ವಿಶ್ವದಲ್ಲೇ ಎರಡನೇ ಮೂರನೇ ಸ್ಥಾನದಲ್ಲಿ ಇತ್ತಂಬ್ರಿ, ಯಾಕಂದ್ರೆ ಅಲ್ಲಿ ಚಪ್ಪ ನೀರು ಇಲ್ಲಿ ಉಪ್ಪು ನೀರು. ಬೆಳಿಗ್ಗೆ ಎದ್ರು ಕೂಡ ಒಲಿ ಬೆಂಕಿ ಮಾಡಿ ಐತೆ, ಮೀವರಿ ಬೆಂಕಿ ಮಾಡಿ ಆಯ್ತು, ಆ ಮಕ್ಕಳನ್ನ ಎಣ್ಣೆ ಉದ್ದುದು ಮೀಸುದು, ತಲೆಗೆ ಎಣ್ಣೆ ಹಾಕುದು, ಮೈ ತುಂಬಾ ಎಲ್ಲ ಎಣ್ಣೆ ಒರೆಸುದು, ಅದೆಲ್ಲ ಖುಷಿಯೇ ಬೇರೆ. ನಿಮ್ಗೊಂದು ಹೇಳು ಸುದ್ದಿ ಹೇಳುದು ಎಂತ ಅಂದ್ ಹೇಳ್ರೆ ಕಾಣಿ, ಆಸ್ಪತ್ರೆ ಮೆಟ್ಲು ಹತ್ತುದು ಭಾರಿ ಕಮ್ಮಿ. ಕೆಮ್ಮ ಶುರು ಆಯ್ತಾ, ಗೆದ್ದಿ ಹೋಯ್ಕಂಡ ತುಂಬಿ ಗಿಡನ್ ಕಿತ್ಕೊಂಡ್ ಬಪ್ಪದು, ತುಂಬಿ ಗಿಡ ತಕೊಂಡ್ ಬಂದು ಅದನ್ನ ಗುದ್ದಿ ಅದ್ರ ರಸ ತೆಗೆದು ಜಿಗನ್ ತುಪ್ಪದ ಒಟ್ಟಿಗೆ ಸೇರಿಸಿ ಕೊಟ್ರೆ ಕೆಮ್ಮ ಗುಣ, ಎಂತ ಕಫ ಇದ್ರು ಕರ್ಗದ್ ಕಾಣಿ. ಜ್ವರ ಬಂತಂದ್ ಹೇಳ್ರೆ ಬಿಸಿನೀರನ್ನ ಕುದಿಸಿ ಅದನ್ನೊಂದ್ ಬಾಟಲ್ ಮುಚ್ಚಾಯ್ಕಂಡ ಅದನ್ನ ಹೊಗೆತಕ್ಕಂದ್, ಮತ್ತ ಅದನ್ ಬಿಟ್ರೆ ಗೆಂಟ್ಲು ಕೊಟ್ಟು ತಂದ್ರು ಕೂಡ್ಲೆ ಉಪ್ಪ್ ನೀರ್ ಹಾಯ್ಕಂಡ್ ಉಪ್ಪ ಬಿಸಿನೀರಿಗೆ ಉಪ್ಪು ಹಾಯ್ಕಂದ್ ಅದನ್ನ ಇದನ್ ಮಾಡುದು. ಎಲ್ಲೂ ಆಸ್ಪತ್ರೆ ಮೆಟ್ಲಿಗೆ ಹೋತಿಲಿ, ಇದೇ ಮನೆ ಮದ್ದೆ ಮಾಡುದು, ಮಕ್ಕಳ ಅದನ್ ತೀನಿ ಮಕ್ಕಳ ಇದನ್ ತೀನಿ ಅಂತ ಹೇಳಿ ನಮ್ಮ ಅಬ್ಬಿ ಎಲ್ಲ ಇದ್ದಿದ್. ಅಬ್ಬಿ ಅಂದ್ರೆ ಅಗಳಿ ಗೊಜ್ಜಿ ಗೊಜ್ಜಿ ಅಂಬುದು ಕಮ್ಮಿ, ನಾವು ಅಬ್ಬಿ ಅನ್ ಕರುದು. ಗಡ ಹೇಳ ಅಂತ ಹೇಳ್ರೆ ಕರುದಂದ್ರೆ ಖುಷಿ, ಯಾವ ಹೆಸರು ಬೇಡ, ಯಾರಿಗೆ ಎಂತ ನೆನ್ಪಿಲ್ದಿದೆ ಏ ಗಡ ಬಾ ಗಡ ಇಲ್ಲ ಹೆಣ ಬಾ ಇಲ್ಲ ಅಂದೇಳಿ ಹೇಳುದೇ ಖುಷಿ. ಹೆಣ್ಮಕ್ಳು ಹಾಗೆ ಎಲ್ಲ ಒಟ್ಟಾಯ್ತು, ಒಂದು ನಾಲ್ಕು ಜನ ಹೆಣ್ಮಕ್ಳು ಒಟ್ಟಾದ್ರು ಅಂದ್ರೆ ಕುಂಟಿಬಿಲ್ಲಿ ಆಡೋದ್ ಕಾಂತ್ರಿಯ, ಯಾವ ತರದ ಆಟ ಬೇಕು, ಮರಕೋತಿ ಆಟ ಆಡೋದ್ ಕಾಂತ್ರಿಯ, ಇದೆಲ್ಲ ನಿಮ್ಮ ಬೇರೆ ಬದಿಗೆ ಎಲ್ಲಿ ಕಾಂತಿಲಿ. ಗ್ವಾಯ್ ಮರಗ್ರಾಗ ಐಕಂಡ ಗ್ವಾಯ್ ಹಣ್ಣಿಗೆ ಕಲ್ ಕುಟ್ಟುದ್ ಕಾಂತ್ರಿಯ, ಅಯ್ಯೋ ಅದೆಲ್ಲ ಖುಷಿಯೇ ಬೇರೆ ಕಾಣಿ. ನಮ್ ಕುಂದಾಪುರದಾಗೆ ಒಂದೆರಡು ಇತ್ತೆ ಈಗಳಿನ ಮಕ್ಕಳಲ್ಲ, ಕುಂದಾಪುರ ಎಲ್ಲಾ ಬದಿಗೆ ಬೆಳೀತಿದ್ರು ಅದು ದೊಡ್ಡವ್ರ ಹಾತಿದ್ರು ಅಂದೇಳಿ ಹೇಳುಕಿಲ್ಲ. ಕುಂದಾಪುರದಾಗ ಇದ್ದಾರೆ ಕೊಲ್ತಾರೆ, ಇಂಜಿನಿಯರ್ ಕಾಂತ್ರಿಯ ಡಾಕ್ಟರ್ ಕಾಂತ್ರಿಯ ಎಲ್ಲ ಬಿಡಿ, ನಮ್ ರಿಷಬ್ ಶೆಟ್ಟಿ ಕಾಣಂಗ್ ಇದ್ದಾರೆ ಕಾಂತ್ರಿ, ಇಡೀ ವಿಶ್ವದೇಗೆ ಒಂದು ಹೆಸರು ಮಾಡುತ್ತ. ಈ ಕ್ವಾಲ ಕ್ವಾಲ ಅಂದ್ ಹೇಳಿದ್ರೆ ದೈವ ಭೂತ ಅಂದ್ರೆ ಎಂತನ್ ಗೊತ್ತಿಲ್ಲ, ಹಾಕ್ ಬಚ್ಚುದ ಅಂದ್ರೆ ಎಂತನ್ ಗೊತ್ತಿಲ್ಲ, ಜಗಣಿ ಅಂದ್ರೆ ಎಂತನ್ ಗೊತ್ತಿಲ್ಲ. ಈಗ ಮಕ್ಕಳಿಗೆಲ್ಲ ಅದ್ರ ಹಿಂಗೆ ಪಿಕ್ಚರೇ ಕಂಡು ಗೊತ್ತಪ್ಪಂಗಾಯ್ತು. ಅಲ್ಲಿ ಒಂದು ಖುಷಿ ವಿಷಯ ಎಂತ ಗೊತ್ತಿತ್ತ ಹಾಯ್, ಎಲ್ಲೇ ಹೊಯ್ಲಿ ನಮ್ ಕುಂದಾಪುರ ಮಣ್ಣಿನ ಹುಟ್ಟಿ ಇಲ್ಲಿ ಬೆಳೆದಾರ, ಯಾವ್ದೇ ದೇಶದ ಯಾವ ಮೂಲೆಗೆ ಹೋರು ಅವ್ರೆಲ್ಲ ಇಕಂಡ್ ಫೋನ್ ಕಾಲ್ ಮಾಡ್ರು ಕೂಡ್ಲೆ ಎಂತ ಹೇಳುದು ಗೊತ್ತಿತ್ತ, ಹಾಯ್ ಹೆಂಗಿದ್ಯ ಮಾರಯ್ಯ ಅಂದೇಳಿ ಹೇಳುದು. ಎಲ್ಲೂ ಕೂಡ ನೀವ್ ಹೇಗಿದ್ದೀರಿ ಅನ್ಕೇಂತಿಲ್ಲ, ಅದು ನಮ್ ಮಕ್ಕಳದ ಖುಷಿ ಕಾಣಿ. ಎಲ್ಲಿ ಹೊರು ನಮ್ ಸಂಸ್ಕೃತಿ ಬಿಡುದಿಲ್ಲ, ನಮ್ ಭಾಷೆ ಬಿಡುದಿಲ್ಲ, ಕುಂದಾಪುರ ಭಾಷೆಯೇ ಚಂದ, ಕುಂದಾಪುರವೇ ಚಂದ. ಅದೇ ಮಾತು ಕಾಣಿ, ಎಲ್ಲೇ ಸಿಕ್ಲಿ ಅವನ್ ದೊಡ್ಡ IAS ಆಫೀಸರ್ ಆಗ್ಲಿ, ಅವನ್ KS ಆಫೀಸರ್ ಆಗ್ಲಿ, ಅದು ಮಾತಾಡುದಂದ್ರೆ ಅಷ್ಟು ಚಂದ ಕಾಣಿ. ಎಲ್ಲಿದ್ಯಾ ಮಾರಯ್ಯ ನೀನ, ಹೆಂಗಿದ್ದೆ, ಎಂತ ಕಾತಿ? ನಂದೊಬ್ಬಳು ದೋಸ್ತಿ ಇದ್ದಾಳೆ, ಅವಳ ವಿಧಾನಸೌಧದ ಕೆಲಸ ಮಾಡು ಸೆಕ್ರೆಟರಿಯೇಟ್ ಅಲ್ಲಿ, ಗಮ್ಮತ್ ಕಂಡಿದ್ಯಾ? ಅಲ್ಲಿ ಹೊರ ಕೂಡ್ಲೆ ನಾವು ಮಾತಾಡುದು ಚಂದ ಕಂಡ ಪಕ್ಕದಾಗಿದ್ದಾಳು ಒಬ್ಳು ಹೇಳ್ತಿದ್ದಾಳೆ, ನೀವು ಯಾವ ಭಾಷೆಗೆ ಮಾತಾಡ್ತಿದ್ರಿ ಅಂದೇಳಿ. ಆದ್ರೆ ಅವಳು ಹೇಳಿ, ಇಲ್ಲ ನಾವು ಕುಂದಾಪುರ ಕನ್ನಡ. ಹಾ ಹಾ, ನಾವು ಪಿಕ್ಚರ್ ಹೆಂಗ ಸಿನಿಮಾದಂಗಲ್ಲ ಕಂಡಿದ್ ಮಾರ್ರೆ, ಅವ್ದು ರಿಷಬ್ ಶೆಟ್ಟಿ ಊರ್ ನಿಮ್ದೇ ಅಲ್ದ ಅಂದ್ರ ಅಷ್ಟ್ರ ಮಟ್ಟಿಗೆ ಬೇರೆಯವರೆಲ್ಲ ನಮ್ಮನ್ ಗುರುತಿಸ್ತಾರ ಅಂತ ಆಯ್ತು. ಆರು ಕಾಣಿ, ಅವಳು ನಮ್ಮನ್ ಕೇಮಂಗ್ ಮಾಡಿತ್ತು, ಎಲ್ಲಾರು ಕುಂದಾಪುರದವ್ರನ್ನ ಗುರ್ತ ಹೇಳುದ್ ನಮ್ ಭಾಷೆಂಗೆ, ನಾವು ಮಾತಾಡ್ ಚಂದ ಕಣ್ಕಂಡ್ ಕೇಂತ್ರ, ನೀವ್ ಯಾರ ಕುಂದಾಪುರದಾರ ಅಂದೇಳಿ ಕೇಂತ್ರ ಮಾರ. ಅದಕ್ಕೆ ಬತ್ತೆ ಒಂದು ಖುಷಿ ಆಪದೇ ಬೇರೆ ಕಾಣಿ, ಒಂಥರ ಖುಷಿ. ಎಂತಕ್ಕಂದ್ರ ನಮ್ ಊರನ್ನ ಎಲ್ಲಿ ಕಂಡ್ರು ಗುರ್ತ ಹಿಡಿತಾರಲ್ಲ ಬರೀ ನಮ್ಮ ಭಾಷೆಂಗ ಅಂತ. ಅದಕ್ಕೆ ಕುಂದಾಪುರ ಭಾಷೆ ಚಂದ, ಕುಂದಾಪುರ ಮಣ್ಣು ಚಂದ, ಕುಂದಾಪುರ ಸಂಸ್ಕೃತಿ ಚಂದ. ಇಲ್ಲಿ ಎಂತೆಂತ ಕವಿಗಳೆಲ್ಲ ಹುಟ್ಟಿ ಹೋಯ್ರಿ, ಎಂತ ಎಂತ ಕಲಾವಿದರೆಲ್ಲ ಹುಟ್ಟಿರಿ, ಬಸರೂರು ಅವನ ಹಾಡುವುದು ಅವ್ರದ್ದೆಲ್ಲ ಬರವಣಿಗೆಯಲ್ಲಿ ಎಲ್ಲಿನ ಎಷ್ಟು ಮಿಂಚತೆ ಇದ್ರಂದೇಳಿ ಹೇಳು ಕೇಳಿ. ಇವತ್ತು ಒಬ್ರಲ್ಲ ಇಬ್ರಲ್ಲ ಅದು ಅಷ್ಟರ ಮಟ್ಟಿಗೆ ಬೆಳೆದಾರು. ಎಂತೆಂತ ಹೊರದೇಶಗಳ ಇದ್ದ ಎಷ್ಟೋ ಮಕ್ಕಳಿಗೆ ಕಲುಕೆ ದುಡ್ಡು ಕೊಡ್ತಿದ್ರು. ಅದಕ್ಕೆ ಈ ಕುಂದಾಪುರದ ಅದೇ ಚಂದ, ಅದ್ಭುತವೇ. ಕುಂದಾಪುರ ಬಗ್ಗೆ ಹೇಳೋಕೆ ನಿಮ್ಗೆ ಈ 10 ನಿಮಿಷ ಸಾಲದೆ, ಗಂಟೆ ಗಟ್ಲಿ ಬೇಕು ಕೂ ಕಂಡ್ರೆ ಚಂದ ಪಂಚಕ್ಕೆ ಹೊಡೋಕೆ, ಕುಂದಾಪುರ ಸುದ್ದಿ ಹೇಳೋಕೆ ಎಷ್ಟು ಹೊತ್ತು ಕೊಟ್ರು ಸಾಲ. ಪ್ರಮೋದ್ ಮರುವಂತೆ ಕಂಡಗಿದ್ದನ ಆ ಕಾಂತಾರ ಪಿಕ್ಚರಿಗೆ ಒಂದು ಹಾಡು ಬರದ ಯಾರ ಬಾಯಿಗೂ ಆ ಹಾಡು ಕಾಣಿ, ಪಾಣರ್ ನಾಗನಿ ಅವ್ರದ್ದ ಆ ಹಾಡು ಪಾಣರಾಟದಾಗೆ ಆ ಕ್ವಾಲ ಕಟ್ಟದಳಿಕೆ ಅದನ್ನ ಹೇಳುದೇ ಚಂದ ಕಣೆ. ಅದ್ ಎಷ್ಟು ಲಾಯ್ಕಿ ಅದ ಅವನ ಹಾಡ್ಕೆ ಅಂತ ಕೂಕಣಕ ಅವ್ನ ದೈವದ ಹೊಗಳಿಕೆ ಹಾಕುದು, ದೇವ್ರ ಎಲ್ಲಿ ಬಂತು ಎಲ್ಲಿ ಹೋಯ್ತಂದೇಳಿ ಹೇಳುದ್ರೊಳಗೆ ಆ ಹಾಡ್ಕೆ ಅಂತ ಐಕಂಡ್ರೆ ನಿದ್ರಿ ಕಣ್ಣಂಗ್ ಮಕ್ಕಳಿಗೂ ಕೆಲ ಅದೇ ಹಾಡ್ ಹೇಳಿ ಮನ್ಸ್ತಿದ್ರೆ ಆಗಲಿಕ್ಕೆ. ಜೋಗಳ ಹಾಡುದಲ್ಲ ಇಲ್ಲಿ ಅದನ್ನೇ ಹೇಳುದು, ಪಾಣರಾಟದ ಎಂತ ಹಾಡ್ ಹೇಳ್ತಾರಲ್ಲ ಅದೇ ಹಾಡ್ ಹೇಳಿ ತೊಟ್ಲು ತೂಗ್ತಿದ್ರೆ ಅಂತದೇ. ಅದಕ್ಕೆ ನಮ್ಮ ಕುಂದಾಪುರ ಬಗ್ಗೆ ಎಷ್ಟು ಜನ ಎಷ್ಟಿರ ಎಷ್ಟು ಜನ ಇಲ್ಲ ಬೆಳೆದಿರ ಎಲ್ಲ ಹಾರ ಎಲ್ಲೆಲ್ಲಿ ವಿಶ್ವದ ಮೂಲೆ ಮೂಲೆಯಲ್ಲಿದ್ದ ಎಷ್ಟಿಷ್ಟು ಶ್ರೀಮಂತರಾರು ಅವರು ನಮ್ಮ ಸಂಸ್ಕೃತಿನ ಬಿಡ್ಲಿಲ್ಲ, ನಮ್ಮ ಭಾಷೆ ಬಿಡಲಿಲ್ಲ. ಎಂತಾರು ಕುಂದಾಪುರ ಕನ್ನಡವೇ ಚಂದ ಅನ್ಕೊಂಡು ಅದೇ ಭಾಷೆಯಲ್ಲಿ ಶುರು ಮಾಡ್ತಾರೆ. ಅಲ್ಲಿ ಹುಟ್ಟಿನಿಂದ ಎಷ್ಟೋ ವರ್ಷಕ್ಕೂ ಎಲ್ಲ ಅಮೆರಿಕದಾಗೆಲ್ಲ ಇದ್ರು ನಮ್ಮ ಭಾಷೆ ಬಿಡುದಿಲ್ಲ, ಮಕ್ಕಳಿಗೆ ನಮ್ದೇ ಭಾಷೆ ಹೇಳಿಕೊಡೋದು. ಮತ್ತೆ ಒಂದ್ ಗಮ್ಮತ್ ಎಂತ ಅಂತ ಹೇಳ್ರೆ, ನಾವು ಬೇರೆ ಬದಿಗೆ ಹೋರು ನಾವು ಯಾವ ಭಾಷೆ ಇಂಗ್ಲಿಷ್ ಆಗ್ಲಿ ಬೇರೆ ಯಾವ್ದೇ ಭಾಷೆ ಹೆಂಗಿದ್ರು ಅಲ್ಲ ಆಫೀಸಿಗೆ ಐಕಂಡು ಅವ್ರೊಟ್ಟಿಗೆ ಐಕಂಡು ನಾವು ಎಸ್ ಪುಸ್ ಅಂತಿಲ್ಲಿ ನಮ್ಮ ಕುಂದಾಪುರ ಕನ್ನಡ ಹೊಯ್ಕ್ ಬರ್ಕ್ ಕಾಣಿ ಅಂಬದು ಇದೊಂದ್ ಎರಡು ಶಬ್ದ ಯಾರು ಅಲ್ಲ ಅವರಿಗೆ ಕೊಲ್ಸಿಯೇ ಬತ್ರಿ. ಅದೇ ನಮ್ ಕುಂದಾಪುರ ಕನ್ನಡ ಸೊಗಡು, ಅದೇ ನಮ್ ಕುಂದಾಪುರ ಸಣ್ಣ ಕನ್ನಡದ ವಿಶೇಷತೆ. ಹೊಯ್ ಎಲ್ಲ ಹೌದು, ಕುಂದಾಪುರದ ಕನ್ನಡ ಸುದ್ದಿ ಹೇಳ್ತಾ ಎಲ್ಲರೂ ಒಟ್ಟೆ ಕಂಡು ಕುಂದಾಪುರ ಹಬ್ಬ ಆಚರಿಸುವ ಎಲ್ಲರೂ ಬನಿ ಆಯ್ತಾ? ಹೌದು ಹೌದು, ನಿಮ್ಮ ಹತ್ರ ಮಾತಾಡ್ತಾ ಅಲ್ಲ ಅವಳಿ ಗಂಜಿ ಇಟ್ಟಿ ಬಂದಿದೆ ಅವಳಿ ಹಿಡಿತಾಕ ಅಂತ ಮಕ್ಕಳೇ ನಾ ಹೊರಟೆ. ಆಯ್ತಾಯ್ತು.
0: ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಕೇಂದ್ರ ಅಲ್ದ ಕಾರ್ಯಕ್ರಮ ಪ್ರಸ್ತುತಿ ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ. ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲು ಕಾರಣವಾದ ಕಾರ್ಯಕ್ರಮ ಸಂಯೋಜಕಿ ಜ್ಯೋತಿ ಸಾಲಿಗ್ರಾಮ ಇವರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಂಗಾರೆ ನಾನು ಹೋಯ್ ಬತ್ತೆ, ನಿಮ್ ಸಿಕ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
4: ಬ್ಯಾಸಿ ತಿಂಗ್ಳ ಜಕ್ಣಿ, ಸ್ವಾಣಿ ತಿಂಗ್ಳಲ್ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
5: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
6: ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.
7: ಮೂಡು

0: ಚಕ್ಕಿ ಗಂಜಿಗೆ ಉಪ್ಪಿನಹಡಿ, ತೆಳಿಂದಾಸಿಗೆ ಕೋಳಿಗಸಿ, ಮಾತಿನ ಮೂಡಿಗೆ ರೇಡಿಯೋ ಕುಂದಾಪುರ. ಕೇಳಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ.
2: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೇ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೆ ಚಂದ.
2: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಈ ಹಾಡು ಪುರಂದರದಾಸರ ರಚನೆಯಲ್ಲಿ, ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಭಂಡಾರ್ಕಾರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ನಮ್ಮ ಕುಂದಾಪುರ ಕನ್ನಡ ಅಂದ ಕೂಡಲೇ ನಮ್ಮ ಕುಂದಾಪುರಿಗರು ಯಾರೆಲ್ಲ ಯಾರಲ್ಲಿ ನೆನಪಾತ್ರ ಅಂದ್ರೆ, ಈಗಿನಲ್ಲಿ ನಮ್ದು ಡಿಜಿಟಲ್ ಕ್ರಿಯೇಟರ್ಸ್ ರೀಲ್ಸ್ ಅಲ್ಲಿ ಬಪ್ಪರ ರೀಲ್ಸ್ ಮಾಡುವಾರ ಇಂಥವ್ರೆ ನಮ್ ನೆನಪಾಪದು. ಫಸ್ಟ್ ಗೆ ಅವ್ರು ಮಾಡಿಯೇ ಬಪ್ಪದು. ಆದ್ರೆ ಅದ್ರ ಹಿಂದೆ ಆ ಕುಂದಾಪುರ ಕನ್ನಡನ ವಿಜೃಂಭಿಸೋ ಹಂಗ್ ಮಾಡಿದವರು. ಒಂದು ಕಾಲದಲ್ಲಿ ನಾವು ಕುಂದಾಪುರ ಕನ್ನಡ ಮಾತಾಡೋದಂದ್ರೆ ನಾಚ್ಕಂಬ್ದ, ಅಯ್ಯಪ್ಪ ಯಾರೇ ಅಂತ ಅನ್ಕೊಂತರು ಅಂತೇಳಿ ಅನ್ಕೊಂಡು ನಾವು ಕರ್ನಾಟಕಕ್ಕೆ ಹಾರಿಸೋದೆಲ್ಲ ಇದ್ದಿತ್ತು. ಆದ್ರೆ ಅಂಥ ಸಂದರ್ಭದಲ್ಲೂ ಅಂತ ಕಾಲದಲ್ಲೂ ಕುಂದಾಪುರ ಕನ್ನಡವನ್ನೇ ಮಾತಾಡಿ, ಕುಂದಾಪುರ ಕನ್ನಡದ ಭಾಷಣಗಳನ್ನೇ ಮಾಡಿ, ಕುಂದಾಪುರ ಕನ್ನಡದಲ್ಲೇ ಬರೆದು ಕುಂದಾಪುರ ಕನ್ನಡದ ಹಾಡುಗಳನ್ನೇ ಬರೆದವರು ನಮ್ಮೊಟ್ಟಿಗಿದ್ರ. ಇವರು ಒಂದಾನೊಂದು ಕಾಲದಿಂದಲೂ ಇವತ್ತಿನವರೆಗೂ ಕೂಡ ಕುಂದಾಪುರ ಕನ್ನಡ ಮಾತಾಡುವವರು ಯಾರು ಅನ್ಕೇಂದ್ರೆ ಇವ್ರ ಹೆಸರೇ ನೆನಪಾಪದ. ಅವ್ರು ಬೇರೆ ಯಾರು ಅಲ್ಲ, ಐರೋಡಿ ಶಂಕರ ನಾರಾಯಣ ಹೆಬ್ಬಾರ್. ಗೊತ್ತಾಯ್ಲಲ್ಲ, ಹೇಳ್ತಿ ಕೇಳಿ, ASN ಹೆಬ್ಬಾರ್ ಅವರು. ಇವರು ಪೂರ್ತಿ ಹೆಸರು ಹೇಳ್ರಿ, ಯಾರಿಗೂ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಇವರು ವರ್ಲ್ಡ್ ಫೇಮಸ್ ASN ಹೆಬ್ಬಾರ್ ಅವರು. ವಿಶ್ವ ಕುಂದಾಪುರ ಕನ್ನಡ ದಿನದಂದು ಇವರನ್ನ ಇಂಟರ್ವ್ಯೂ ಮಾಡ್ತಿದ್ರೆ ಹ್ಯಾಂಗೆ, ಹಂಗಾಯಿ ಕುಂದಾಪುರ ಮಾತುಕತೆಯಲ್ಲಿ ASN ಹೆಬ್ಬಾರ್ ಸರ್ ಇದ್ರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೇಗಿದ್ರಿ?
1: ನಾವು ಹುಷಾರಿದ್ದು ಸರ್, ನೀವು?
2: ಎಲ್ರಿಗೂ ಖುಷಿ ಆಯ್ತು. ಎಲ್ರಿ ನಮಸ್ಕಾರ. ನಂದು ಕುಂದಾಪುರ ಕನ್ನಡ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಂಗೆ ಭಾರಿ ಖುಷಿ, ಯಾಕಂದ್ರೆ ಆಷಾಢಿ ಹಬ್ಬದ ಸಮಯ ಬಂದ್ಕೊಳ್ಳೆ ಕುಂದಾಪುರ ಕನ್ನಡ ಹಬ್ಬ ಬಂದಂತ ಲೆಕ್ಕ. ಕುಂದಾಪುರ ಕನ್ನಡ ನನಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ಸಾಪ ಸಾಪಾದ ಶಬ್ದ ಇತ್ತು, ಪದ ಇತ್ತು, ಶಬ್ದ ಭಂಡಾರ ಇತ್ತು. ಇಲ್ಲಿದ್ದಷ್ಟೇ ಶಬ್ದ ಭಂಡಾರ ಬೇರೆ ಯಾವ್ದ್ರಿಗೂ ಇಲ್ಲ. ಯಾರಿಗೂ ಪಕ್ಕ ಅರ್ಥ ಆಗ್ತದಂತೂ ಅಲ್ಲ, ಆದರೆ ನಮಗೆ ಅರ್ಥ ಆಗ್ತಲ್ಲ. ಹಾಗಾಗಿ ನಮ್ಮ ಕುಂದಾಪುರ ಕನ್ನಡ ನಮ್ಮ ರಕ್ತದಾಗ ಇತ್ತು, ನಾವು ಹುಟ್ಟಿಲ್ಲಾಗಾಯ್ತು ಅದನ್ನೇ ಮಾತಾಡ್ಕಂತ ಬಂದವರು. ಅದನ್ನು ಬಿಡೋಕಾಗ್ತಿಲ್ಲ, ಬಿಡೋಕಾಗ ಬಿಟ್ಟರೆ ಕುಂದಾಪುರ ಕನ್ನಡ ಹೋತ್ತು. ಹಾಗಾಗಿ ಬಿಡೋಕಾಗ ಅಂತ ಹೇಳೋದು. ಎಷ್ಟೋ ಭಾಷೆ ಹಿಂಗೆ ಮಾತಾಡದೆ ಹೊಗಾಡಿ ಹೋಯ್ತು. ನಮ್ಮ ಕುಂದಾಪುರ ಕನ್ನಡ ಹಾಂಗೆಲ್ಲ ಹೊಗಾಡಿ ಹೋಗಾಗ ಹೊಗಾಡಿ ಹೋಗದೆ ಇಪ್ಕಾಯ್ರೆ ನಾವು ಮಾತಾಡಕ್ಕೆ ಅದನ್ನೇ ಮಾತಾಡ್ತಿರ್ಕ. ನಮ್ಮ ನಮ್ಮೊಳಗೆ ಶಾಲೆಯೊಳಗೆ ಮಕ್ಕಳು ರಸಿ ಮೇಲೆ ಹೋಪ್ಸನಿಗೆ ಕತಿ ಹೇಳಕ್ಕೆ ಮತ್ತೊಂದು ಮಾಡ್ಕೆ ಪದ ಹೇಳಕ್ಕೆ ಎಲ್ಲ ಎಷ್ಟಿತ್ತು ಕುಂದಾಪುರ ಕನ್ನಡದ ಮಾತಾಡೋಕೆ ಅಂತ ಹೇಳಿದ್ರೆ, ಗಾಡಿ ಹೊಡೆಯೋರ ಸಮೇತ ಹಾಡು ಹಾಡ್ತಾರೆ. ಅಂತ ಹಾಡುಗಳು ಇದ್ದಿತ್ತು. ಒಂದು ತೊಟ್ಟು ತುಗು ಸನೆಗೆ ತೊಟ್ಟು ತುಗು ಹಾಡು ಜೋಗಳ ಇದ್ದಿತ್ತು. ಒಂದು ನೆಟ್ಟಿ ಮಾಡೋ ಸನೆಗೆ ನೆಟ್ಟಿ ಹಾಡಿದ್ದಿತ್ತು. ಒಂದು ಜನಪದ ಗೀತೆಗಳು ಎಷ್ಟಿತ್ತು, ಅಲ್ಲಲ್ಲೇ ಅಲ್ಲಲ್ಲೇ ಕಟ್ಟಿ ಹಾಡುವವರೆಲ್ಲ ಇದ್ದಿದ್ದು ನಮ್ಮಲ್ಲಿ. ಈಗೆಲ್ಲ ಎಲ್ಲೋಯ್ತದ? ಅದೆಲ್ಲ ನಾವು ಸಂಗ್ರಹ ಮಾಡ್ಕ ಕೇಳಕ್ ಕಾಣಕ್ ಮತ್ತೆ ಅಲ್ಲಿ ಹೋಗಿ ಅವತ್ರ ಮಾತಾಡಕ್ ಆ ಜನಪದ ಗೀತೆಗಳನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳಕ್. ಹಾಂಗಾದ್ರೆ ಮಾತ್ರ ಕುಂದಾಪುರ ಕನ್ನಡ ಉಳಿತ ಬೆಳೀತು.
1: ಅಲ್ಲ ಸರ್, ನಿಮ್ ಬಾಯಿಗೆ ಬಜ್ಜಿ ಹಾಕದ್ ಯಾರಂದೇಳಿ?
2: ನಮ್ಮ ಬಾಜಿ ಹಾಕಿದಾರ ನಮ್ಮ ಅಮ್ಮ. ನಮ್ಮ ಅಮ್ಮ ಕಾಣ, ನಮ್ಮ ಅಮ್ಮ ಇಲ್ಲಿಯವಳಲ್ಲ, ನಮ್ಮ ಅಮ್ಮ ಪಾಣೆ ಮಂಗಳೂರಿನವಳು. ಪಾಣೆ ಮಂಗಳೂರಿಂದ ಮದುವೆಯಾಗಿ ಕುಂದಾಪುರ ಬಂದವಳು. ಇಂದು ಕುಂದಾಪುರದವ್ರಿಗಿಂತಲೇ ಹೆಚ್ಚಿಗೆ ಚಂದ ಕುಂದಾಪುರ ಕನ್ನಡ ಮಾತಾಡೋಳು ಅಂದ್ರೆ ನಮ್ಮ ಅಮ್ಮ. ಅವಳ ಬಾಯಲ್ಲಿ ಇದ್ದಷ್ಟು ಕುಂದಾಪುರ ಕನ್ನಡ ಗಾದೆ ಮಾತುಗಳು, ನುಡಿಗಟ್ಟು, ನಮ್ಮ ಆಡು ಮಾತುಗಳು ಬ್ಯಾರಿ ಯಾರ ಹತ್ರ ಇಲ್ಲ. ನಾವೆಲ್ಲ ಕಲ್ತದಿದ್ರೆ ನಮ್ಮ ಭಾಷೆ ನಮ್ಮ ನಾಲಿಗೆ ಕುಂದಾಪುರ ಕನ್ನಡಕ್ಕೆ ಒಂದು ಸಾಪಾಗಿ ಆಯ್ದಿದ್ರೆ ಅಮ್ಮನೇ ಕಾರಣ. ನಮ್ಮ ಅಮ್ಮ ಮಹಾಲಕ್ಷ್ಮಿ ಅಮ್ಮ ಅಷ್ಟು ಚಂದ ಕುಂದಾಪುರ ಕನ್ನಡ ಮಾತಾಡ್ತಿರ್ಲವಳು.
1: ಮಾತೃ ಭಾಷೆ ಅಲ್ಲಿಂದ ಮಾತೆಯಿಂದ ಬಂದದ್ದು ಅಲ್ಲ. ಈಗ ಸರ್ ಎಂತ ಗೊತ್ತಾ, ಒಂದ್ ಕಾಲದಲ್ಲಿ ಇದ್ದಿತ್ತು ಕುಂದಾಪುರ ಕನ್ನಡ ಮಾತಾಡುದು ಅಂದ್ರೆ ಎಲ್ರಿಗೂ, ಏ ನಾವೊಂದ್ ದೊಡ್ಡ ಜನ ಆಯ್ಕರ್ ಕುಂದಾಪುರ ಕನ್ನಡ ಮಾತಾಡೋಕ್ ಆಗ ಅಂದ್ರೆ ಕಡಿಮೆ ಆಗ್ತ ಅಂದೇಳಿ. ಅಂತದ್ರಲ್ಲಿ ನಿಮ್ಗ ಅದ್ ಹ್ಯಾಂಗ ಅಷ್ಟು ಧೈರ್ಯ ಬಂತು? ಎಲ್ಲಾ ಬದಿಗೂ ಸ್ಟೇಜ್ ಅಲ್ಲೂ ಲಯನ್ಸ್ ಆಯ್ಲಿ ಜೆಸಿ ಆಯ್ಲಿ ಎಲ್ಲಾ ಸ್ಟೇಜ್ ಅಲ್ಲೂ ನೀವು ಕುಂದಾಪುರ ಕನ್ನಡ ಬಳಕೆನೆ ಶುರು ಮಾಡ್ರಿ, ಅಷ್ಟು ಧೈರ್ಯ ಎಲ್ಲಿಂದ ಬಂತು?
2: ನೋಡಿ, ಈಗ ಕುಂದಾಪುರ ಕನ್ನಡ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರು, ಬರೆದವರು ಇದ್ರು, ಪುಸ್ತಕ ಮಾಡಿದವರು ಇದ್ರು, ನಮ್ಮ ಶಂಭರು ಉಪಾಧ್ಯಾಯರಾಗ್ಲಿ ಮತ್ತೆ ತುಂಬಾ ಜನ ಮಾಡಿರು. ಆದ್ರೆ ನನಗೆ ನಾನು ಅಂತವ ಯಾವುದು ಮಾಡ್ದವ ಅಲ್ಲ. ನಾನು ಸಂಶೋಧನೆ ಮಾಡಕ್ ಹೋದಿಲ್ಲ, ನಾನು ಪುಸ್ತಕ ಎಲ್ಲ ಬರೀಲಿಲ್ಲ. ಆದ್ರೆ ನಂಗೆ ಅನಿಸ್ತು, ನಾನು ಭಾಷಣ ಮಾಡುವ ತುಂಬಾ ಕಡೆ ಕರೀತರು, ಸ್ಕೂಲ್ ಡೇ ಕರೀತರು, ಕಾಲೇಜ್ ಡೇಗೆ ಕರೀತರು, ಹಳ್ಳಿ ಬದಿಗೆ ವಾರ್ಷಿಕೋತ್ಸವ ಕರೀತರು, ಯುವಕ ಸಂಘ, ಯುವತಿ ಸಂಘ, ಮಹಿಳಾ ಮಂಡಲ. ನಾನು ಕಂಡು ನನಗೆ ಪ್ರತಿ ಕಡೆ ಸಮೇತ ಹಳ್ಳಿ ಜನ ಸಮೇತ ಒಂದು ಸ್ಟೇಜ್ ಬಂದ ಕೂಡಲೇ ಅವ್ರ ಭಾಷೆಯೇ ಬೇರೆ, ಅವ್ರ ಭಾಷೆಯೇ ಬದಲು. ಅಲ್ಲಿವರೆಗೆ ನನ್ನ ಹತ್ರ ಚಂದ ಮಾಡಿ ಹಾಯ್ ಅಂತ ಹೇಳೋರು, ಮ್ಯಾಲೆ ಹೋದ ಕೂಡಲೇ ಅವರು ಶಿಷ್ಟ ಕನ್ನಡ, ಪುಸ್ತಕದ ಕನ್ನಡ, ಸಾಹಿತ್ಯದ ಕನ್ನಡ ಮಾತಾಡೋದು. ಕುಂದಾಪುರ ಕನ್ನಡ ಮಾತಾಡೋಕೆ ಎಂತ ದಾಡಿ ಇವಕ್ಕೆ?
1: ಕರೆಕ್ಟ್.
2: ನಂಗೆ ಹಾಂಗ ಅನ್ಸದ್ದು, ಯಾಕೆ ಇವರೆಲ್ಲ ನನಗಿಂತ ಸಾಪಾಯಿ ಕುಂದಾಪುರ ಕನ್ನಡ ಮಾತಾಡೋರು? ನಾ ಕುಂದಾಪುರ ಕನ್ನಡ ಮಾತಾಡೋ, ನಾನು ಬ್ರಾಹ್ಮಣ, ನಂದು ಕುಂದಾಪುರ ಕನ್ನಡ ಸ್ವಲ್ಪ ಕಡಿಮೆ ಅಂದ್ರೆ ಹೆಚ್ಚಲ್ಲ, ಮನೆಯಲ್ಲಿ ಅಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ನಾವು. ಆದರೆ ಬ್ರಾಹ್ಮಣ ಏತರ ಕನ್ನಡ ಐತಲ್ಲ ಅದರಷ್ಟು ಒಳ್ಳೆ ಕುಂದಾಪುರ ಕನ್ನಡ ಪ್ರಪಂಚದಲ್ಲಿ ಬೇರೆ ಇಲ್ಲ. ಅವರು ಸಮೇತ ಒಂದು ರಂಗಮಂದಿರ ಅಥವಾ ವೇದಿಕೆಗೆ ಬಂದ ಕೂಡಲೇ
3: ಮೈಕ್ ಹಿಡಿದ್ರು ಕೂಡಲೇ
2: ಎಲ್ಲ ಕೃತಕವಾಗಿ ಮಾತಾಡೋದು, ಮಹನೀಯರೇ ಮಹಾಶಯರೇ ಮಹಿಳೆಯರೇ ಅಂತ ಹೇಳಿ ಮಾತಾಡೋ ಶುರು ಮಾಡೋದು. ನಂಗೆ ಮೈ ಉರಿದು ಹೋದ ಶುರುವಾಯ್ತು. ಕಡೆಗೆ ನಾ ಎಂತ ಮಾಡಿದೆ, ಕುಂದಾಪುರ ಕನ್ನಡದಕ್ಕೆ ನಮ್ಮ ಕುಂದಾಪುರ ಕನ್ನಡ ಚಂದ ಅಂತ ಹೇಳಿ ಪದ್ಯ ಬರೆದೆ. ಆ ಪದ್ಯ ಬರೆದದ್ದೇ ಬರೆದದ್ದು ಬೇರೆ ಈ ಸಭೆ ಸಮಾರಂಭಕ್ಕೆ ಹೋದಾಗ ಕುಂದಾಪುರ ಕನ್ನಡದ ಗೀತೆ ಹಾಡಿಸಿ ಮಾಡಿದೆ. ನಮ್ಮೂರೇ ಚಂದ ನಮ್ಮೂರೇ ಅಂದ ಕುಂದಾಪುರ ಭಾಷೆಯೇ ಕರ್ಣಾನಂದ, ಉನ್ನತ ಕೀರ್ತಿಗೆ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕ್ಕೆ ಚಂದ ಅಂತ

0: ಕನ್ನಡಪ್ರಭಾಷೆಯ ಕರ್ಣಾನಂದ ಕಾರಂತೆ ಬರೆದದ್ದು ದುಡಿದದ್ದು ಇಲ್ಲಿ, ಭಂಡಾರ್ಕರ್ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ, ಮುದ್ದಣ್ಣ ರಾಮಾಶ್ವಮೇಧ ಬಂತಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಅದಕ್ಕಿಂತ ಹೆಚ್ಚಿಗೆ ಈ ಕಡಲು ಬದಿಗೆಲ್ಲ ಹೋದಾಗ ಅಲ್ಲಿ ಶಾಲೆಯಲ್ಲೆಲ್ಲ ಈಗ ವಾರ್ಷಿಕೋತ್ಸವದಲ್ಲಿ ಇದೊಂದು ಪದ್ಯ ಕ್ಲಿಕ್ ಆದಂಗೆ, ಮತ್ತೆ ಯಾವ್ದು ಕ್ಲಿಕ್ ಆಗಿಲ್ಲ ಮಾರ್ರೆ. ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ, ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ, ಕತ್ಲಾದ್ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಬೆಳಗಾವತ ಎದ್ಕೊಂಡು ದುಡಿಯುವುದು ಚಂದ, ನಮ್ಮೂರೇ ಅಂದ, ನಮ್ಮೂರೇ ಚಂದ ಅಂತ ಹೇಳೋ ಸೊನ್ನೆ ಒಂದು ಖುಷಿ ಕಾಣಕ. ಹೆಬ್ಬರ್ರೆ ನೀವು ಬಂಗಡಿ ಮೀನ್ ತಿಂತೀರಿ ಯಾಕೆ? ನಾ ತಿನ್ಕಂತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲಲ್ಲ, ಅಷ್ಟು ಖುಷಿ ಆಯ್ತು. ಕಡೆಗೆ ನಮ್ಮದು ಹೇಳ್ತೇನೆ ನಾನು, ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ, ನಮ್ಮೂರ ಸಂಡಿಗೆ ಹಲಸಿನ ಕಾಯಿ, ನಮ್ಮೂರ ಗ್ವಾಯಿ ಬೀಜ, ಗ್ವಾಯಿ ಬೀಜ ಎಂಬುದು ನಾವು ಮಾತ್ರ, ಎಲ್ಲ ಗೇರ್ ಬೀಜ ಎಂಬುದು, ಗೋಡಂಬಿ ಎಂಬುದು ಅಂತೆಲ್ಲ ಹೇಳ್ತಾರಲ್ಲ, ನಾವು ಗ್ವಾಯಿ ಬೀಜ ಅಂತ ಹೇಳುದು. ನಮ್ಮೂರ ಗ್ವಾಯಿ ಬೀಜ ಮಾವಿನ ಹಣ್ಣು, ತಿಂಡ್ಕೊಂಡು ಬಿಡ್ಬೇಕ ನೀವೆಲ್ಲ ಕಣ್ಣು, ನಮ್ಮೂರೇ ಅಂದ, ನಮ್ಮೂರೇ ಚಂದ. ಕಡೆಗೆ ನಮ್ಮೂರ ಬಯಲಾಟ, ನಮ್ಮೂರ ಭತ್ತದ ಬೆಳೆ ಚಂದ ಅಣ್ಣ, ಇಲ್ಲಿನ ಬಯಲಾಟ ತೆದಿಗಿಣ್ಣ ತನ್ನ, ಹಾರಾಡಿ ರಾಮಯ್ಯ ವೀರಭದ್ರ ಕುಷ್ಟ. ಅಯ್ಯೋ ಅನ್ನ ಜನ ಕುಣಿದು ನೋಡ್ಬೇಕು ನೀವು ಇಷ್ಟು ಹೇಳಿಕೊಳ್ಳೆ. ಹಾರಾಡಿ ರಾಮಯ್ಯ ವೀರಭದ್ರ ಕುಷ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ, ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ನಮ್ಮ ಯಕ್ಷಗಾನದ ಬಗ್ಗೆ ಹೇಳು ಸೊನೆಗೆ. ಅಂಥ ಒಂದು ರೋಮಾಂಚನ ಮಕ್ಕಳಿಗೆಲ್ಲ ಅಷ್ಟು ಖುಷಿ ಅಂದ್ರೆ ಚಪ್ಪಾಳೆ ತಟ್ಟಿ ಕುಮ್ಚಟ ಆಗಿಬಿಟ್ಟು, ಅಷ್ಟು ಖುಷಿ ಅಂದ್ರೆ ನಂಗೆ ಆಶ್ಚರ್ಯ. ಅಯ್ಯೋ ಒಂದು ಕುಂದಾಪುರ ಕನ್ನಡ, ಕುಂದಾಪುರ ಕಲೆ ಹಿಂಗಲ ಇತ್ತ ಅಂತ ಹೇಳ. ಕಡೆಗೆ ಅದು ಮಾತ್ರ ಅಲ್ಲ, ಮಸ್ತಿತ್ತು ನಮ್ಮ ಹತ್ರ ಇಲ್ಲಿನ ಕಂಬಳ ಕೋಳಿ ಜೂಜಾಟ, ಇಲ್ಲಿನ ಭೂತೋದ ಪಾತ್ರೆಯ ನೋಟ, ದೇವಣ್ಣ ಕಂತಿಯರು ಕೊಗ್ಗಣ ಕಂತಿರ ಅಪ್ಪಯ್ಯ ನಾವಲ್ಲಿರೋ ಅವರೇ ಗೊಂಬೆಯಾಟ ಮಾಡ್ತಿದ್ರು. ದೇವಣ್ಣ ಕಂತಿಯರ ಗೊಂಬಿಯ ಆಟ, ಕಂಡವರ ಕಣ್ಣಿಗೆ ಬಗೆ ಬಗೆ ಊಟ, ನಮ್ಮೂರೇ ಚಂದ, ನಮ್ಮೂರೇ ಅಂದ. ಕಡೆಗೆ ನಮ್ಮ ಬಂಡಾಕರ್ ಕಾಲೇಜ್ ಮಕ್ಕಳಿಗೆಲ್ಲ ಖುಷಿ ಆಯ್ಕಂತೇಳಿ, ಬೇರೆ ಕಾಲೇಜ್ ಮಕ್ಕಳಿಗೆ ಖುಷಿ ಆಯ್ಕಂತೇಳಿ ಮಂದ್ ಬರದೆ, ಇಲ್ಲಿನ ಬಂಡಾಕಸ್ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ. ಅಯ್ಯೋ ಒಂದು ಹುಡುಗರಿಗೆ ಒಂದು ಖುಷಿ ಆದಂದ್ರೆ ಚಪ್ಪಾಳೆ ಚಪ್ಪಾಳೆ. ಇಲ್ಲಿನ ಬಂಡಾಕರ್ಸ್ ಕಾಲೇಜೇ ಚಂದ, ಕಾಲೇಜಿಗೆ ಹುಡುಗಿರು ಹೋಗುವುದೇ ಚಂದ, ಇಲ್ಲಿನ ಹೈಸ್ಕೂಲ್ ಇತಿಹಾಸ ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ಕುಂದೇಶ್ವರ ವೆಂಕಟರಮಣ ದೇವಸ್ಥಾನ ಚಂದ, ಗಂಗೊಳ್ಳಿ ಹೊಳೆ ಬದಿ ತಿರುಗಾಟ ಚಂದ, ಕೋಟೇಶ್ವರ ಕೋಡಿ ಹಬ್ಬ ಕೋಡಿಯ ಗೆಂಡ, ಕಾಳಾರ ಷಷ್ಟಿಗೆ ಹೋದ ನನ್ನ ಗಂಡ, ಕಾಳಾರ ಷಷ್ಟಿಗೆ ಹೋದ ನನ್ನ ಗಂಡ. ಅದು ಅತ್ಯಕ ಮೈದಿನಕ ಸೊಪ್ಪಿ ಹೋಪಾಲೆ ಎಂಬ ಪದ್ಯದಾಗೆ ಇತ್ತು, ಕಾಳಾವರ ಷಷ್ಟಿಗೆ ಹೋದ ನನ್ನ ಗಂಡ ಅಂತೇಳಿ ಅದನ್ನ ಇದಕ್ಕೆ ಸೇರಿಸಿದ್ದು. ಅಷ್ಟು ಖುಷಿ ಜನಕ್ಕೆ. ಈ ಊರು ಶಾಂತಿಯ ತೌರು ನೋಡಮ್ಮ, ನಿಜವಾಗಿ ಹೌದು,
1: ಡೌಟ್ ಇಲ್ಲ.
0: ಕುಂದಾಪುರದಷ್ಟು ಶಾಂತಿ ಬೇರೆ ಯಾವ ಊರಿಗೂ ಇಲ್ಲ, ಎಲ್ಲ ಆರು ಇಲ್ಲಿ ಕೋಮಗಲ್ಬೆಯೇ ಇರಲಿಲ್ಲ ಅಂತ ಒಂದು ಒಳ್ಳೆ ಊರು ನಮ್ಮ ಊರು. ಈ ಊರು ಶಾಂತಿಯ ತೋರು ನೋಡಮ್ಮ, ಊರ ಬಗ್ಗೆ ಬಗ್ಗೆ ಜನ ಅಣ್ಣ ತಮ್ಮ, ಇಲ್ಲುಂಟು ದೇವಸ್ಥಾನ ಚರ್ಚ್ ಮಸೀದಿ, ಜನರೆಲ್ಲ ವಿಶ್ವಾಸ ಸ್ನೇಹ ಸಂಬಂಧಿ. ಕುಂದಾಪುರ ಎನ್ನುವ ಮಾತೇ ಚಂದ, ಕುಂದಾಪುರ ಹೆಣ್ಣಿನ ನಡೆ ನುಡಿ ಚಂದ, ಕುಂದಾಪುರ ಮಕ್ಕಳ ಬುದ್ಧಿಯೇ ಚಂದ, ಕುಂದಾಪುರ ಜನಗಳ ಅಭಿಮಾನ ಚಂದ, ಚಂದ ಚಂದ ಎಲ್ಲವೂ ಚಂದ. ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ, ನೀ ಕೇಳೋ ಮುದ್ದಿನ ಕುಂದಾಪುರದ ಕಂದ ಅಂತೇಳಿ ಮುಗಿಸಿಬಿಟ್ಟಿದ್ದೆ. ಇದನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟಾನ್ಸ ಹೇಳಿಬಿಟ್ರೆ ಅಷ್ಟು ಖುಷಿ ಆಗ್ತಿತ್ತು,
1: ಎಲ್ಲ ಖುಷಿ,
0: ಅಂತಹದ್ದು ಖುಷಿ. ಅದು ಮಾತ್ರ ಅಲ್ಲ, ಈಗ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ಆಯ್ತು. ಅಕ್ಕ ಸಮ್ಮೇಳನ ಅಂದ್ರೆ ಅಮೇರಿಕನ್ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಂತ, ಅಮೆರಿಕದ ಕನ್ನಡ ಕೂಟಗಳ AKKA ಅಂದ್ರೆ ಅಕ್ಕ, ಹಾಗೆ ಅಮೆರಿಕದ ಕನ್ನಡ ಕೂಟಗಳ ಅಸೋಸಿಯೇಷನ್ ಅಕ್ಕ ಸಮ್ಮೇಳನ ಅಂತ. ಅಲ್ಲಿ ಚಿಕಾಗೋದಲ್ಲಿ ನಾನು ಅದೇ ಸಮಯದಲ್ಲಿ ಅಮೆರಿಕಕ್ಕೆ ಹೋಗಿದ್ದೆ ಮಗನ ಮನೆಗೆ, ಅಲ್ಲಿಂದ ನಂಗೆ ಇನ್ವಿಟೇಷನ್ ಬಂತು, ನೀವು ಒಂದು ಕವಿಗೋಷ್ಠಿ ಬರ್ಕ ಅಂತೇಳಿ. ಆಯ್ತು ಹೋದೆ, ನಾನು ಕವಿಗೋಷ್ಠಿ ಹೋದಾಗ ಬರ್ಕೊಂಡು ಪದ್ಯವೇ ಬೇರೆ. ಅಲ್ಲಿ ಹೋದ ಮೇಲೆ ಒಬ್ಬರು ಕವಿಗೋಷ್ಠಿಯಲ್ಲಿ ಆರಂಭದಲ್ಲಿ ತನ್ನ ಊರಿನ ಕನ್ನಡ ಶ್ರೇಷ್ಠ ಇಡೀ ಕರ್ನಾಟಕದಲ್ಲಿ, ಅದರಷ್ಟು ಚಂದ ಕನ್ನಡ ಇಲ್ಲ ಅಂತ ಹೇಳಿಬಿಟ್ರು. ನಂಗೆ ಮೈ ಉರ್ದೋಯ್ತು, ಕುಂದಾಪುರ ಕನ್ನಡ ಏನು ಕಡಿಮೆಯ? ನಾನು ಬರ್ಕೊಂಡು ಹೋದ ಪದ್ಯ ಬಿಟ್ಟೆ, ನಾನು ಅಲ್ಲಿ ಹೋದು ಅಲ್ಲಿ ಹೋದ್ಕೊಳ್ಳಿ, ನಾನು ಹಾಸ್ಯ ಬಿಟ್ಟೆ, ಯಾವುದು ನಂದೇ ಕನ್ನಡ ಹೊಡೆದು ಬಿಟ್ಟೆ. ಏನು ಗೊತ್ತಿಲ್ಲೇ ಮಾರಾರೆ ನಂಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೊತ್ತಿಲ್ಲ, ಕುಂದಾಪುರ ಕುಂದಾಪುರ ಕುಂದಾಪುರ ಎಲ್ಲಿ ಹೋಯ್ತು ಆ ಹಳಿಯ ಕುಂದಾಪುರ, ನಾ ಸಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರ ಮಲ್ಲಿಗೆ ಘಮ್ ಅಂತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದು ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದು ಸಾಲಿದ್ದ.

0: ಉಂಟು. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸಾಯಂಕಾಲದ ಮೇಲೆಲ್ಲ ಮಲ್ಲಿಗೆ ತೋಟದಾಗೆ ರಸಿಕ ತರದ ಕೆಲಸ ನಡೀತೈತೈತೆ.
1: ಹಾಂಗಾಯಿ
0: ಆಗಿನ ಕಾಲದ ಕಥೆ ಅದು, ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲ ಅಂತ ಗೊತ್ತಿಲ್ಲ. ಆಗಲ್ಲ ಆಚೆ ಬದಿ ಈಚೆ ಬದಿ ಎಲ್ಲ ಮಲ್ಲಿಗೆ ತೋಟ. ನಾವೆಲ್ಲ ಹೊಪ್ಸನಿಗೆ ನನ್ನ ಮನೆ ಹಿಂದೆ ಬದಿ ಮಲ್ಲಿಗೆ ತೋಟ ಇದ್ದಿತ್ತು. ಕುಂದಾಪುರ, ಇಡೀ ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು. ಕುಂದ ಕಲ್ಮಠಗಳ ಊರು ಕುಂದಾಪುರ ಅಂತ ಬನ್ನಂಜೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಮಾಡಿದ್ರು. ಕುಂದಾಪುರ ಅಂತ ಹೇಳಿದ್ರೆ ಕುಂದ ಪುಷ್ಪಗಳು ಅಂದರೆ ಮಲ್ಲಿಗೆ ಹೂವಿನ ಊರು ಅಂತ. ಅಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಕುಂದಾಪುರ ಮಲ್ಲಿಗೆ ಅನ್ನೋದು ಪ್ರಸಿದ್ಧ. ಕುಂದಾಪುರ ಮಲ್ಲಿಗೆ ಕಟ್ಟೋದು ಒಂದು ವಿಶಿಷ್ಟವಾದಂಥ ಹೆಣಿಗೆ, ಅದು ಬೇರೆ ಕಡೆ ಕಟ್ಟೋದಿಲ್ಲ. ಹಾಗಾಗಿ ಕುಂದಾಪುರ ಮಲ್ಲಿಗೆಗೆ ಅಷ್ಟು ಬೇಡಿಕೆ ಇದ್ದಿತ್ತು ಆ
1: ಸಮಯದಲ್ಲಿ.
0: ಇಲ್ಲಿ ಕುಂದ ಹೂವಿನ ಕಟ್ಟೆ ಅಂತ ಇದ್ದಿತ್ತು ಇಲ್ಲಿ ಪಾದಯಾತ್ರೆ ಎದುರಿಗೆ ಮುಂಚೆ ನಾವು ಸಣ್ಣದಿರುವಾಗ. ಹೂವಿನ ಕಟ್ಟೆ ಅವರೆಲ್ಲ ಹಗ್ಗ ಭಾರಿ ಹಗ್ಗ ಮಲ್ಲಿಗೆ ಭಾರಿ ಹಗ್ಗ ಅಂತ ಕೂಗುದು ಮಲ್ಲಿಗೆ ಮಾರಾಟ ಹೋಗಿ. ಎಂತ ಒಂದು ಗಮ್ಮತ್ತು ಇದಲ್ಲ, ಈಗೆಲ್ಲ ಹೋಯ್ತು ಮಲ್ಲಿಗೆ ಕೃಷಿಯೇ ಹೋಯ್ತು ಎಲ್ಲ ಆಚೆ ಕಡೆ ಹೋಯ್ತು.
1: ಶಂಕರ್ಪುರ
0: ಹೌದು,
1: ಯಾಕಂಗಾಯ್ತು
0: ಎಂತ ಆಯ್ತು ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಎಲ್ಲ ಈ ಮಲ್ಲಿಗೆ ತೋಟ ಎಲ್ಲ ಹೋಗಿ ಸೈಟ್ ಎಲ್ಲ ಆಗಿ ಮನೆ ಎಲ್ಲ ಆಗಿ ಕಟ್ಟಡ ಎಲ್ಲ ಬಂದು ಮಲ್ಲಿಗೆ ತೋಟ ಎಲ್ಲ ನಾಶ ಆಯ್ತು. ಕಡೆಗೆ ಆ ಮಲ್ಲಿಗೆ ಕೃಷಿಯ ಲಾಭದಾಯಕ ಅಂತ ಬಿಟ್ಬಿಟ್ರು. ಮತ್ತೆ ಮಲ್ಲಿಗೆ ಕೃಷಿ ಮಾಡುವಂತ ಒಂದು ಕುಟುಂಬ ಇದ್ದಿತ್ತು. ಆ ಕುಟುಂಬ ಬೇರೆ ಕಡೆಗೆಲ್ಲ ಮಕ್ಕಳೆಲ್ಲ ದೊಡ್ಡ ದೊಡ್ಡವರಿಗೆ ಬೇರೆ ಕಡೆ ಹೋದ ನಂತರ ಆ ಕುಟುಂಬ ಇಲ್ಲ ಮಲ್ಲಿಗೆ ನಿಲ್ಲಿಸಿ ಈಗ ಹೊರಗಿಂದ ಮಲ್ಲಿಗೆ ಬಪ್ಪ ಹಂಗಾಯ್ತು. ಕುಂದಾಪುರಕ್ಕೆ ನಮ್ಮ ಮಲ್ಲಿಗೆ ಎಲ್ಲೂ ಇಲ್ಲ, ಅದು ಭಾರಿ ಬೇಜಾರ ಸಂಗತಿ. ನಾವು ಸಣ್ಣ ದಿವಸ ಹಂಗಿರಲಿಲ್ಲ, ಅಷ್ಟಪ್ಪ ಮಲ್ಲಿಗೆ ತೋಟದಿತ್ತು. ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೇ ಸಾಲಿದ್ದಿತ್ತು. ದೊಡ್ಡ ದೊಡ್ಡ ಮನಸ್ಸೆಲ್ಲ ಸಾಯಂಕಾಲದ ಮೇಲೆಲ್ಲ ತಲೆ ಮೇಲೆ ಶಾಲು ಹೊದ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಂಡು ಕಂಡು ಪುಸ್ತಕದ ತೋಟದಾಗೆ ನುಗುಳುತ್ತಿದ್ರಲ್ಲೇ, ಮಲ್ಲಿಗೆ ಕಟ್ಟುವುದೇ ಚಂದ ಇತ್ತು, ಕುಂದಾಪುರದ ಹೂವಿಗೆ ಹೆಸರಿದ್ದಿತ್ತು. ಕುಂದಾಪುರ ಅಂದ್ರೆ ಮಲ್ಲಿಗೆ ಊರು, ಈಗಲ್ಲಿ ಮಲ್ಲಿಗೆ ಅಲ್ಲಲ್ಲಿ ಚೂರು. ಸಾಯಂಕಾಲ ಆದ್ಮೇಲೆ ಹೋಪುಕ್ಕಿಲ್ಲೆ ಬೇಜಾರಾತ್ತೇನ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಮಾರರೆ, ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ ಈ ಪದ ಆ ಚಿಕ್ಕಾಗೋದಕ್ಕೆ ನಾನು ಹೇಳಿದ್ದೇ ಹೇಳಿದ್ದು. ಒಂದು ಜಾನ ಒಂದು ಎದ್ದು ಬಿಟ್ರಂದ್ರೆ ಒಂದು ಖುಷಿ ಅಂದ್ರೆ ಚಂದ್ರಶೇಖರ್ ಕಂಬಾರ ಅಧ್ಯಕ್ಷತೆ ವಹಿಸಿ ನನ್ನ ಹೊಟ್ಟೆ ಮೇಲೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬರ್ಸಿ ಬಿಟ್ರೆ ಅಂತ. ಸಿಕ್ಸರ್ ಬರ್ಸಿ ಬಿಟ್ರೆ ಅಲ್ಲ ಎಂಥ ಪದ ಮಾರರೆ, ಎಂಥ ಕನ್ನಡ ಮಾರರೆ ಕುಂದಾಪುರ ಕನ್ನಡ, ಇದೆಲ್ಲ ನೀವು ಪುಸ್ತಕ ಮಾಡ್ಕೊ ಅಂತ ನನ್ನನ್ನು ಹೊಗಳಿ ಮೆಚ್ಚುಗೆ ಮಾಡಿ ಬೆನ್ನ ಮೇಲೆ ಕೈಯಾಡಿಸಿ ಅಲ್ಲಿ ಮಾಡಿದ್ರೆ ಅಲ್ಲಿದ್ದ ಜನಗಳ ಕಾಣಕ ಕವಿಗೋಷ್ಠಿ ಆದ್ಯಾದ ಎಲ್ಲ ಮುತ್ತಿಗೆ ಹಾಕಿ ನಂಗೆ, ನಾನು ಪಾಂಡೇಶ್ವರದವ, ನಾನು ಸಾಸ್ತಂದವ, ನಾನು ಎಡತ್ರೆಯವ, ನಾನು ಬೈಂದೂರ್ನವ, ನಾನು ತೆಕ್ಕಟ್ಟಿಯವ, ನಮ್ಮ ಕುಂದಾಪುರಕ್ಕೆ ಇದ್ದಂಗೆ ಆಯ್ತು ಮಾರಾರೆ ನಿಮ್ಮ ಪದ ಕೇಳಿ, ಅಷ್ಟು ಖುಷಿ ಆಯ್ತಂದ್ರೆ. ಚಿಕ್ಕಾಗೋದಾಗೆ ಕುಂದಾಪುರ ಕನ್ನಡ ಮೆರೆಸಿತ್ತಂದ್ರೆ ಎಂಥ ಕುಂದಾಪುರ ಕನ್ನಡದ ಶಕ್ತಿ ಕಾಣಿ, ಎಷ್ಟು ಮಟ್ಟಿಗೆ ರಾಪ್ ನಮ್ದು, ಎಷ್ಟು ಜೋರು ಜಾಪ್ ಕುಂದಾಪುರ ಕನ್ನಡ ರಾಪ್ ಅಂದ್ರೆ ಜಾಪ್ ಅಂದ್ರೆ ಎಷ್ಟಿತ್ತು ಅಂದೇಳಿ ಅರ್ಥ. ಎಲ್ಲಿವರೆಗೆ ಅಂದ್ರೆ ಕೆಲವು ಶಬ್ದ ಇತ್ತಲ್ಲ ಯಾರಿಗೂ ಅರ್ಥವೇ ಆಗ್ತಿಲ್ಲ, ಅದು ನಮಗೆ ಮಾತ್ರ ಗೊತ್ತು, ಕುಂದಾಪುರ ಕನ್ನಡದವರಿಗೆ ಗೊತ್ತು. ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ, ನಾನು ಸ್ವಾಗತ ಭಾಷಣ, ನಾನು ಕುಂದಾಪುರ ಕನ್ನಡದಾಗ ಸ್ವಾಗತ ಮಾಡಿದೆ. ಹಾಯ್ ಬಂದ್ರಿಯಾ, ಕಾಪಿ ಕೊಡ್ರಿಯಾ, ಹ್ಯಾಂಗಿತ್ತು ಕಾಪಿ ತಿಂಡಿ ಎಲ್ಲ, ಕುಕ್ಕಣ್ರಿಯಾ, ಕುಕ್ಕಣಿ ಕುಕ್ಕಣಿ ಅಂತೇಳಿ ಮಾಡಿ ಕುಂದಾಪುರ ಕನ್ನಡ ನೆಗಾಡಿಸಿ ಎಲ್ಲ ಚಪ್ಪಾಳೆ ಬಂತು ಆಯ್ತು. ಮೇಲೆ ಕೂತು ಒಬ್ಬರು ಮಂಗಳೂರಿನ ಕಡೆಯವರಿಗೆ ತುಂಬ ಬೇಜಾರಾಯ್ತು.
1: ಯಾಕೆ
0: ಬೇಜಾರು ಅಂದರೆ ಅವರು ಕುಂದಾಪುರ ಕನ್ನಡ ಮಾತಾಡಿಬಿಟ್ರು. ಹೆಬ್ಬಾರ ಅವರು ನನ್ನನ್ನು ಕರೆದು ಹೇಳಿದರು, ಹೆಬ್ಬಾರರೇ ನೀವು ಇಷ್ಟು ಘನಗಂಭೀರವಾದಂಥ ಒಂದು ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮ ಕುಂದಾಪುರ ಕನ್ನಡದಲ್ಲಿ ಮಾತನಾಡಿ ಕೆಡಿಸಿಬಿಟ್ರಲ್ಲ
1: ಅಂತ ಹೇಳಿಬಿಟ್ಟು
0: ಕೆಡಿಸಿಬಿಟ್ರಲ್ಲ ಅಂತ ಯಾರಿಗಾದ್ರೂ ನಂಗೆ ರಕ್ತ ಕುದಿಯುತ್ತಾ ಇಲ್ಲ, ನಾ ಹಂಗೆ ತಡುಕಾಗಲಿಲ್ಲ. ಇವರಿಗೆ ಎಂತ ಹೇಳುದು ಅಂತ ನಂಗೆ ಗೊತ್ತಾಗಿದೆ. ನಾನು ಕಂಡ ಹೀಗೆ ಅವ್ರನ್ನ ತೆವಡ್ಕಂತ ರೇಗೆಂಡೆ, ಒಂದೇ ಶಬ್ದ ತೆವಡ್ಕಂತ ರೇಗೆಂಡೆ. ಆ ಪಾಪ ಮನುಷ್ಯ ಆಚೆ ಕಂಡು ಈಚೆ ಕಂಡು ಆಚೆ ಇದ್ದವ್ರ ಹತ್ರ ಈಚೆ ಹೋದ್ರೆ ಹೆಬ್ಬಾರ ಎಂತ ಹೇಳದ್ದು, ಹೆಬ್ಬಾರ ಎಂತ ಹೇಳದ್ದು, ಹೆಬ್ಬಾರ ಎಂತ ಹೇಳದ್ದು. ನಾನು ಹೇಳಿದ ಹೆಬ್ಬಾರ ಎಂತ ಹೇಳಿದಂತ ಅರ್ಥ ಆಯ್ಕಾರ ನೀವು ಕುಂದಾ ಪ್ರಕರಣ ಕಲ್ತ್ಕೊಬರ್ಕ ಅಲ್ಲಿವರೆ ನಿಮ್ಗೆ ಅರ್ಥ ಆತ್ಲ ಹೋಯ್ನ ಹತ್ಲ. ಅಷ್ಟು ಪವರ್ಫುಲ್, ಅಷ್ಟು ಜೋರ್, ಅಷ್ಟು ಶಕ್ತಿ ಇದ್ದ ಭಾಷೆ ನಮ್ಮ ಕುಂದಾಪುರ ಕನ್ನಡ. ನಿಮಗೆ ತೆವಡ್ಕಂತ್ರಿಯ ಶಬ್ದದ ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿತ್ತ ಕೇಳ, ಸ್ಪೆಲ್ಲಿಂಗ್ ಬರ್ಗ್ ಗೊತ್ತಿಲ್ಲ ತೆವಡ್ಕಂತ್ರಿ ಅಂತೇಳಿ. ಅಷ್ಟು ಖುಷಿ, ಅಷ್ಟು ಜೋರ್ ಇತ್ತು ನಮ್ಮ ಶಬ್ದ. ನಮ್ಮನೆ ಶಬ್ದ ಭಂಡಾರ ಕುಂದಾಪುರ ಕನ್ನಡಗಿತ್ತು, ಮತ್ತೆ ಎಲ್ಲಿ ಇಟ್ಕೆ ಸಾಧ್ಯವೇ ಇಲ್ಲ. ಅದೇ ನಾ ಹೇಳುದು, ಕುಂದ ನಮ್ಮ ಕನ್ನಡವೂ ಹಾಗೆ, ಕನ್ನಡದಷ್ಟು ಒಂದು ಧ್ವನಿಪೂರ್ಣವಾದ ಭಾಷೆ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳುದು. ಕಾಗೆ ಕಾ ಕಾ ಅಂತ ಕೂಗ್ತದೆ, ದನ ಅಂಬ ಅಂತ ಹೇಳ್ತದೆ, ನಾಯಿ ಬೌ ಬೌ ಅಂತ ಹೇಳಿ ಕೂಗ್ತದೆ, ಎಂತ ಪ್ರತಿಯೊಂದಕ್ಕೂ ಧ್ವನಿ. ನೀರು ಜುಳು ಜುಳು ಜುಳು ಜುಳು ಅಂತ ಹರಿತದೆ, ಮಳೆ ಧೋ ಅಂತ ಸುರಿತದೆ, ಗಂಟೆ ಡಣ ಡಣ ಡಣ ಗಂಟೆ ಬರೆಸುವಂಥದ್ದು, ಶಂಖ ಭೋ ಅಂತ ಶಂಖ ಊದುವಂಥದ್ದು, ಯಾವುದಕ್ಕೆ ಧ್ವನಿ ಇಲ್ಲ. ಕಮ್ಮ ಇಂಗ್ಲೀಷಿಗಿತ್ತ, ಇಂಗ್ಲೀಷಿಗೆ ಹೇಳಿ ಕಮ್ಮ ಇಷ್ಟಪಡ್ತಾನೆ ಎಲ್ಲಿ ಇಲ್ಲ. ಇಂಗ್ಲೀಷ್ ದೊಡ್ಡ ಕೋಲಲ್ಲ, ಇಂಗ್ಲಿಷ್ ದೊಡ್ಡ ಕೋಲಲ್ಲ, ಇಂಗ್ಲಿಷ್ ನಂತರ ಬಂದದ್ದು, ಕನ್ನಡ ಮುಂಚೆ ಇದ್ದಿತ್ತು. ಕನ್ನಡ ಸಾವಿರ ಸಾವಿರ ವರ್ಷಗಳ ಹಿಂದೆ ಇದ್ದು. ಕವಿರಾಜ ಮಾರ್ಗ ಎನ್ನುವಂತಹ ಮಹಾಕಾವ್ಯವೇ 2000 ವರ್ಷದ ಹಿಂದೆ ಬಂದಿತ್ತಂತಾದ್ರೆ ಅದಕ್ಕಿಂತ ಮುಂಚೆ ಕನ್ನಡ ಎಷ್ಟು ಬೆಳೆದಿರಬೇಕು ಆಲೋಚನೆ ಮಾಡಿ. ನಿಮ್ಮ ಎಷ್ಟೆಷ್ಟು ಶಾಸನ, ಹಲ್ಮಡಿ ಶಾಸನ ಅದು 2000, ಆನಂತರ ಈಗ ಮತ್ತೆ ಪುನಃ ಹೊಸ ಶಾಸನ ಕಂಡು ಹಿಡಿದರು ಅದಕ್ಕಿಂತ ಹಿಂದಿದ್ದಂತೆ. ಅಂದರೆ ಕನ್ನಡ ಎನ್ನುವಂಥದ್ದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ. ನಾನು ಅಮೆರಿಕಕ್ಕೆ ಹೋದಾಗ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರೆ ನಾನು ಹೇಳುದು ಪ್ರಪಂಚದ ಅತ್ಯಂತ ಪುರಾತನವಾದ ಭಾಷೆ ಮಾತಾಡತಕ್ಕಂಥ ಜನರು ಇರತಕ್ಕಂಥ ಕನ್ನಡ ನಾಡೆಯಿಂದ ಬಂದಿದ್ದೇನೆ ಅಂತ ಹೇಳ್ತೇನೆ. ಅಷ್ಟು ಹೆಮ್ಮೆ ಇರಬೇಕು ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ. ಅದರಲ್ಲೇ ಕುಂದಾಪುರ ಕನ್ನಡ ಎನ್ನುವಂಥದ್ದು ಆಡು ಭಾಷೆ, ನಮ್ಮ ನಾಡು ಭಾಷೆ, ಅದು ನುಡಿ ಎನ್ನುವಂಥದ್ದು ನಮ್ಮ ಶಕ್ತಿ. ಅದು ಕುಂದಾಪುರ ಕನ್ನಡದ ಶಕ್ತಿ, ಅದನ್ನು ನಾವು ಬೆಳೆಸ್ಕು, ಅದನ್ನು ನಾವು ಉಳಿಸ್ಕು. ಹಾಗಾಗಿ ನಾನು ಪದ್ಯ ಬರೆದಿತ್ತಲ್ಲ, ಅಷ್ಟು ಆಗಲೇ ಕಾಲದಲ್ಲೇ ನಾನು ಪದ್ಯ ಬರೆದೆ. ಮಾತ್ರ ಅಲ್ಲ, ಭಾಷಣಗಳಲ್ಲಿ ವೇದಿಕೆ ಮೇಲೆ ನಾನು ಕನ್ನಡ ಕುಂದಾಪುರ ಕನ್ನಡ ಸರಾಗ ಮಾತಾಡೋಕೆ ಶುರು ಮಾಡಿದೆ. ಇವತ್ತು ಕುಂದಾಪುರ ಕನ್ನಡದ ಅಧ್ವರ್ಯು ಅಂತ ಹೇಳಿಸ್ಕೊಳ್ತಕ್ಕಂಥ ಎಷ್ಟೋ ಜನಕ್ಕೆ ವೇದಿಕೆ ಮೇಲೆ ಮಾತಾಡೋಕೆ ಬತ್ತಿಲ್ಲ.
1: ಇದು ಮಾತ್ರ ಸತ್ಯ.
0: ಸತ್ಯ. ಅವರು ಕುಂದಾಪುರ ಕನ್ನಡದ ಕಾರ್ಯಕ್ರಮಕ್ಕೆ ಬಪ್ಪದು ಮ್ಯಾಲ ಹೋಯಿ ನಂಗೆ ಕುಂದಾಪುರ ಕನ್ನಡ ಮಾತಾಡೋಕೆ ಬತ್ತಿಲ್ಲ ಅಂತ ಹೇಳಿ ಮಹನೀಯರೇ ಮತ್ತು ಮಹಿಳೆಯರೇ ಅಂತ ಹೇಳಿ ಶುರು ಮಾಡು ಪುಸ್ತಕದ ಕನ್ನಡ,
1: ನಿಜ
0: ಸಾಹಿತ್ಯದ ಕನ್ನಡ. ನಂಗೆ ಬೇಜಾರಾಗ್ತದೆ, ಯಾಕೆ ಮಾತಾಡೋಕೆ ಆಗ್ತಿಲ್ಲ, ಯಾಕೆ ಪ್ರಯತ್ನ ಮಾಡುತ್ತಿಲ್ಲ. ಪ್ರಯತ್ನ ಮಾಡ್ಕ, ಈಗ ಎಷ್ಟು ಮಂದಿ ಮಾಡ್ತರು, ಈಗ ಎಷ್ಟೋ ಪತ್ರಿಕೆಗಳಲ್ಲಿ ಲೇಖನೆಲ್ಲ ಬರುತ್ತೆ. ಇವತ್ತು ಈ ಸಲ ಸುಧಾದಲ್ಲಿ ಕಮಲಶಿಲೆ ಹಬ್ಬದ ಬಗ್ಗೆ ಒಂದು ಲೇಖನ ಕುಂದಾಪುರ ಕನ್ನಡದ ಬಂದಿತ್ತು, ನಂಗೆ ಭಾರಿ ಖುಷಿ ಆಯ್ತು. ಹಂಗೆ ಮಾಡ್ಕ, ಆ ರೀತಿ ಮಾಡ್ರೆ ಮಾತ್ರ ನಮ್ಮ ಭಾಷೆ ಉಳಿತು ಮತ್ತೆ ಬೆಳೀತು. ಅಷ್ಟು ಶಬ್ದಗಳು ನಮ್ಮ ಬಳಕೆಯಲ್ಲಿತ್ತು. ಇವರದ್ದು ಪುಸ್ತಕ ಇತ್ತಲ್ಲ, ಇವರ ಅಪ್ಪಯ್ಯನ ಆಸ್ತಿಕತೆ ಅಂತೇಳಿ ಇಷ್ಟಪ್ಪ ಪುಸ್ತಕ, ನೀವು ಅದು ಕಾಣ್ಕ. ಕುಂದಾಪುರ ಕನ್ನಡ ಒಂದು ಓತಸ್ರೋತವಾಗಿ ಹರಿವಿಕೆ ಇರತಕ್ಕಂತ ಒಂದು ಕಾದಂಬರಿ ಇದ್ರೆ ಅದು ಅಪ್ಪಯ್ಯನ ಆಸ್ತಿಕತೆ.
1: ಅದು ನಮ್ದು ಉಪಾಯದ್ರದ್ದು.
0: ಹೌದು
1: ಅಲ್ಲ.
0: ಹೌದೌದು. ಅಷ್ಟು ಒಳ್ಳೆ ಪುಸ್ತಕ ನಾನು ನೋಡಲಿಲ್ಲಪ್ಪ ಯಾವುದಲ್ಲ. ಮರಳಿ ಮಣ್ಣಿಗೆ ಕಾರಂತರದ್ದು ಬಹಳ ಪ್ರಸಿದ್ಧ, ಅದು ಮಣ್ಣಿನ ಕತೆ. ಕುಂದಾಪುರ ಕನ್ನಡ ಇಲ್ಲ. ಆದ್ರೆ ಇದರಲ್ಲಿ ಯಾರಿಗೂ ಯಾರನ್ನು ಹೊಲಿಸ್ತಕ್ಕಂತ ರೀತಿಯ ಕುಂದಾಪುರ ಕನ್ನಡ ಇತ್ತು. ನಂಗೆ ಎಷ್ಟೋ ಶಬ್ದ ಅರ್ಥ ಇರಲಿಲ್ಲ. ಆ ನಮೂನೆ ಹೇರಳವಾದಂತಹ ಕುಂದಾಪುರ ಕನ್ನಡ ಪದಗಳನ್ನು ಬಳಸಿದ್ದಾರೆ ಉಪಾಧ್ಯರು. ಎಂತ ಅದ್ಭುತ ಗೊತ್ತುಂಟ, ಹಾಂಗಿರ್ಕಂತ ಹೇಳುದು ನಾನು ಒಂದು ಪುಸ್ತಕ. ಕುಂದಾಪುರ ಕನ್ನಡದವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ಬರೀಕಂತ ಹೇಳುವಂಥದ್ದು. ನನ್ನ ಕತೆಗಳಲ್ಲಿ ನಾನು ಕುಂದಾಪುರ ಕನ್ನಡ ಬಳಸಿದ್ದೆ. ನಾನು ಕತೆ ಪುಸ್ತಕ,
1: ನಾನು ಅದೇ ನಿಮ್ ಕತೆ ಪುಸ್ತಕ ಓದೋ ಕಂಡೆ. ನಮ್ಮ ಮಾಬುಕಳ ಹೊಳೆ ದೋಣಿ ದೋಡಿಸ ಅದೊಂದು ಸೀನ್ ಇತ್ತಲ್ಲ, ದೋಣಿ
0: ದಾಟೋಣಿ. ಅದ್ರಾಗ ಕುಂದಾಪುರ ಕನ್ನಡ ಇತ್ತು. ರುಕ್ಮಿಣಿ ಪ್ರಸಂಗ ಅಂತ ಹೇಳಿ ಒಂದು ಕತೆ ಇತ್ತು, ಅದರಲ್ಲಿ ಕುಂದಾಪುರ ಕನ್ನಡ. ನಾನು ಆದಷ್ಟು ಮಟ್ಟಿಗೆ ಅಲ್ಲಲ್ಲಿ ಕುಂದಾಪುರ ಕನ್ನಡ ಭಾಷೆಯನ್ನ ಅಲ್ಲಲ್ಲಿ ಕತೆಗಳಲ್ಲೂ ಕೂಡ ಬಳಸಿದ್ದೆ, ಕವನ ಪದ್ಯಗಳಲ್ಲೂ ಬಳಸಿದ್ದೆ, ಭಾಷಣಗಳಲ್ಲಂತೂ ಬಳಸ್ತಾ ಬಂದಿದ್ದೆ. ಚಿಕಾಗೋದಲ್ಲಿ ಜಯಬೇರಿ ಕುಂದಾಪುರ ಕನ್ನಡ ಹೊಡೆದಿತ್ತು ಅಂತ ಹೇಳಕ್ಕೆ ನಂಗೆ ಭಾಳ ಸಂತೋಷ ಆಯ್ತು. ಹೀಗೆ ನಮ್ಮ ಕುಂದಾಪುರ ಕನ್ನಡ ಪಯಣ ಸಾಗ್ತಾ ಇತ್ತು. ಅದನ್ನು ಜನ ನೆನ್ಪಿಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಯಾರೂ ಮಾತಾಡದೇ ಇದ್ದಂಥ ಕಾಲದಲ್ಲಿ ಹೆಬ್ಬಾರು ಕುಂದಾಪುರ ಕನ್ನಡವನ್ನು ಗಟ್ಟಿ ಮಾಡಿ ಮಾತಾಡ್ರಲ್ಲೇ ಅಂಥೇಳಿ ಅವರ ಎದೆಗಾರಿಕೆಗೆ ಮೆಚ್ಚುತ್ತೆ ಅಂತ ಹೇಳೋರು ಇದ್ರು. ಇದೆಲ್ಲ ಎದೆ ಹೊಯ್ಲು ಅಂತ ಹೇಳ್ತಾರಲ್ಲ, ಹಾಗೆ ಎದೆ ಹೊಯ್ಲೆ. ಅದಕ್ಕೂ ಧೈರ್ಯ ಬೇಕಾಗ್ತದೆ, ಯಾಕಂದ್ರೆ ಜನ ತಕ್ಕಂತ ಇಲ್ಲ ಅಂತ ಒಂದು ಅನುಮಾನ ಇರುತ್ತೆ. ಆದರೆ ತಕ್ಕಂಡದಿತ್ತಲ್ಲ, ಅದು ನನಗೆ ಅಷ್ಟು ಸಂತೋಷ ಸಂಭ್ರಮ ತಂದಿತ್ತು. ಯಾಕಂದರೆ ಚಪ್ಪಾಳೆ ಚಪ್ಪಾಳೆ ಕುಂದಾಪುರ ಕನ್ನಡ ಮಾತಾಡಿ ಕೂಡ ಚಪ್ಪಾಳೆ. ಅಯ್ಯೋ ನಮ್ಮನೆ, ನಾನು ಆ ಪದ್ಯ ಹೇಳಿದಲ್ಲ, ಒಂದೊಂದು ಲೈನಿಗೂ ಕೂಡ ಚಪ್ಪಾಳೆ ಬರ್ತಿತ್ತು ಆ ಸಮಯದಲ್ಲಿ.
1: ಈಗ ನೀವು ಕುಂದಾಪುರದಲ್ಲೇ ಹುಟ್ಟಿದವರು, ಕುಂದಾಪುರದಲ್ಲೇ ಬೆಳೆದವರು, ಕುಂದಾಪುರದ ಉದ್ದ ಅಗಲ ಆಳ, ಈಗ ಕುಂದಾಪುರದೇ ನಮ್ಮ ಪ್ಯಾಟಿಯೇ ತಕೊಂಡ್ರು ಕೂಡ ಅದ್ರ ಆಳ, ಅಲ್ಲಿ ಯಾವ ಮರ ಎಲ್ಲಿದ್ದಿತ್ತು, ಈಗ ಯಾವ ಮರ ಹೋಗಿ ಯಾವ ಬಿಲ್ಡಿಂಗ್ ಬಂದಿತ್ತು, ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಹತ್ರ ಇತ್ತು. ಸೊ ನಿಮ್ಗೀಗ ಈಗ 86 ವರ್ಷ ಸರ್?
0: 85 ಆಗಿ 86ಕ್ಕೆ ಪಾದಾರ್ಪಣೆ ನವೆಂಬರ್ 2ಕ್ಕೆ.
1: ನವೆಂಬರ್ 2ಕ್ಕೆ. ಸೊ ಇಷ್ಟು ವರ್ಷ ಈ ಭೂಮಿ ಮೇಲೆ ಅಂದ್ರೆ ಈ ಕುಂದಾಪುರದಂಗೆ ಬಾಳಿ ಬದುಕಿದ್ ನಿಮ್ಗೆ, ಆ ಕುಂದಾಪುರ ಆಗಳಿಕ್ ನೀವು ಶಾನಕಿಪ್ಪತ್ತಿಗೆ ಇದ್ದದ್ದು, ಈಗಳಿಕ್ಕಿಪ್ ಕುಂದಾಪುರ ಏನ್ ತುಂಬಾ ಡಿಫ್ರೆನ್ಸ್, ನಮ್ಮ ಭಾಷೆಯಲ್ಲಿ ಡಿಫ್ರೆನ್ಸ್ ಎಂತೆಲ್ಲ ಕಾಣುತ್ತೆ ಸರ್ ನಿಮ್ಗೆ?
0: ಈಗ ತುಂಬಾ ವ್ಯತ್ಯಾಸ ಉಂಟು. ಅಂದ್ರೆ ನಮ್ಮ ನಾವು ಸಣ್ಣದೀಪ್ ಸನಿಗೆ ಇದ್ದಂತ ಜೀವನ ಕ್ರಮ ಇತ್ತಲ್ಲ, ಆ ಜೀವನ ಕ್ರಮವೇ ಬೇರೆ. ಮತ್ತೆ ಆಗೆಲ್ಲ ಸಾಯಂಕಾಲ ಆದ ನಂತರ ಇಡೀ ಕಪ್ಪಾಗಿ ಹೋಗ್ತಿತ್ತು, ನಮ್ಮ ಇಡೀ ಕುಂದಾಪುರ ಪ್ಯಾಟಿ ಅನ್ನುವಂಥದ್ದು ಕಪ್ಪಾಗಿ ಹೋಗ್ತಿತ್ತು. ಒಬ್ಬ ಮಂಗಳ ಅಂತ ಹೇಳಿ ಒಬ್ಬ ಇದ್ದ, ಅವ ಪಂಚಾಯತ್ ಬೋರ್ಡ್ನ ಒಂದು ಕೆಲಸದವ. ಅವನ ಸೈಕಲ್ ಮೇಲೆ ಒಂದು ಏಣಿ ಇಟ್ಕೊಂಡು, ಒಂದು ಡಬ್ಬಿ ಚಿಮಣೆಣ್ಣೆ ಹಿಡ್ಕೊಂಡು ಬತ್ತಿದ. ಬಂದು ಅಲ್ಲಲ್ಲಲ್ಲಿ ದೀಪದ ಸ್ತಂಭ ಅಂದ್ರೆ ದೀಪದ ಕಂಬ ಇರ್ತಿತ್ತು, ಆ ಏಣಿ ಇಟ್ಟು ಕಂಬ ಹತ್ತ, ಕಂಬ ಹತ್ತಿ ಆ ಕನ್ನಡಿ ಡಬ್ಬಿ ಮೇಲೆ ಅದರದ್ದು ಬಾಗಿಲು ತೆಗೆದು ಅದಕ್ಕೆ ಚಿಮಣಿ ಎಣ್ಣೆ ಹಾಕಿ ಬತ್ತಿ ಸ್ವಲ್ಪ ದೊಡ್ಡದು ಮಾಡಿ ದೀಪ ಹಚ್ಚಿ ಹೋತ. ಅವ್ನು ಹೋಗಿ ಅರ್ಧ ಗಂಟೆಗೆ ದೀಪ ಹರಿ ಹೊತ್ತು, ಆಸಕ್ತಿ ಬೇರೆ. ಆದ್ರೆ ಅಲ್ಲದಲ್ಲಿ ಇದ್ದ ಕಂಬಕ್ಕೆಲ್ಲ ದೀಪ ಹಾಕಿ ಹೋಗ್ತಿದ್ದ ಮಂಗಳ ಅಂತ ಹೇಳಿ, ನಂಗೆ ಇವತ್ತಿಗೆ ನೆನಪಿತ್ತು. ಆದ್ರೆ ರಾತ್ರಿ 12 ಗಂಟೆ ಮೇಲೆ ಒಂದು ಚೂರು ಅಲ್ಲಿ ಬೆಳಕಿಲ್ಲ, ಕಪ್ಪು ಕತ್ಲೆ ಅಂದ್ರೆ ಅಷ್ಟು ಕಾರ್ ಕತ್ಲೆ, ನಮ್ಮ ಶ್ರೀರಾಮಕಾಂತ ಚೋವಂದುಡಿ ಬರ್ದಾಗೆ ಕಪ್ಪು ಅಂದ್ರೆ ಕಪ್ಪು, ಕತ್ಲೆ ಅಂದ್ರೆ ಕತ್ಲೆ ಅಂತ ಹೇಳಿ. ಕಣ್ಣಿಗೆ ಕಣ್ಣು ತಾಗಿಸಿದ್ರು ಕಾಣದಷ್ಟು ಕತ್ತಲೆ ಅಂತ ಬರ್ತಿದ್ರು ಶ್ರೀರಾಮಕಾಂತ ಚೋವಂದುಡಿಲಿ. ಆ ರೀತಿಯಲ್ಲಿ ನಮ್ಮ ಕುಂದಾಪುರ ಇದ್ದಿತ್ತು. ಆದ್ರೂ ಕೂಡ ಕುಂದಾಪುರದ ದೊಡ್ಡ ದೊಡ್ಡ ಮನುಷ್ಯರಲ್ಲ, ನಾನು ಆಗ ಬರ್ದಲ್ಲ, ಅವರೆಲ್ಲ ರಸಿಕತೆಯಿಂದ ಅಲ್ಲಿ ಹೋಗ್ತಿದ್ರು ಮಾರರೆ, ಇಲ್ಲಿ ಹೋಗ್ತಿದ್ರು ಮಾರರೆ ಅಂತ ಹೇಳುವಾಗ ಆಗ ನಾನು ಬರ್ದಿದ್ದೆ ಏನಂದ್ರೆ ಈ ಇದೇ ರೀತಿಯ ಕತೆ, ಆ ಮಂಗಳನ ಕತೆ ಇತ್ತಲ್ಲ, ದೀಪ ಹಚ್ಚುತ್ತಾ ಇದ್ದ ಅಂತೇಳಿ ಅದನ್ನು ಕತೆ ಹಾಕಿದೆ. ನಾ ಸಣ್ಣದ 20ಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪತ್ತಿತ್ತು. ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು. ಕಂಬದ ಮೇಲೆ ಪಂಚಾಯತ್ನ ಬೆಳಕಿದ್ದಿತ್ತು. ಸೈಕಲ್ ಮೇಲೆ ಒಂದು ಏಣಿ, ಒಂದು ಡಬ್ಬಿ ತುಂಬ ಎಣ್ಣಿ ಹಾಯ್ಕೊಂಡು ಒಂದು ಮನುಷ್ಯ ಬರ್ಪುದಿತ್ತು. ಒಂದೊಂದೇ ಕಂಬಕ್ಕೆ ಏಣಿ ಇಟ್ಕೊಂಡು ಹತ್ತಿ ಎಣ್ಣೆ ಹಾಕಿ ದೀಪ ಹಚ್ಚುದಿತ್ತು. ಒಂದಿಷ್ಟು ಹೊತ್ತು ಈ ದೀಪ ಉರಿತಿದ್ದಿತ್ತು. ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು. ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋತಿದ್ರೋ ಒಂದಾದ್ರೂ ನಮಗೆಲ್ಲ ಕಾಣ್ತಿರ್ಲಿಲ್ಲ. ಆದ್ರೂ ದೊಡ್ಡ ದೊಡ್ಡವರು, ಓ ಅವರು, ಓ ಇವರು, ಓ ಅವಳನ್ನ ಇಟ್ಕೊಂಡಿರು ಅಂತಿದ್ರಲ್ಲೇ. ಈಗಂತೂ ಕುಂದಾಪುರ ಬೆಳಕಾಯ್ತಲೆ, ಕತ್ಲೆಲ್ಲ ಹೋಯ್ತು, ಈಗ ಹಗಲಾಯ್ತಲೆ. ಈಗೆಲ್ಲ ದೊಡ್ಡವರು ಎಲ್ಲಿ ಹೋತ್ರೋ, ಏನ್ ಕತಿಯೋ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಯಾರನ್ನ ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ ಮಾರೇ ನಂಗೆ ಗೊತ್ತಿಲ್ಲ, ಕುಂದಾಪುರಕ್ಕೆ ಏನಾಯ್ತು ನಂಗೆ ಗೊತ್ತಿಲ್ಲ ಅಂಥೇಳಿ. ಇದು ಆಗಿನ ಕಾಲದ ಕುಂದಾಪುರದ ರಾತ್ರಿಯ ಸ್ಥಿತಿ. ಒಂದೊಂದು ಅಂಗಡಿ ಕಾಣಕ್ಕೆ ವೆಂಕಟರಮಣನ ಅಂಗಡಿ ಅಂತ ಇಲ್ಲಿ ಇತ್ತು, ಒಂದು ಸಣ್ಣ ಅಂಗಡಿ, ಎಷ್ಟು ಗೂಡಂಗಡಿ. ಅವ ಅದ್ರ ಮುದ್ಕೊಂಡು ಕೂತ್ಕೊಂಬುದು, ಅದ್ರಾಗ ನಾವು ಹೋಗಿ ಪೆಪ್ಪರ್ಮೆಂಟ್ ತಕೊಂಬುದು, ಅದ್ರ ಮೇಲೆ ಲಿಂಬೆಹಣ್ಣು ತಗೊಂಡ್ ಬಪ್ಪದು. ಇಲ್ದಿದ್ದ ಸಾಮಾನು ಇಲ್ಲ. ಆ ನಮ್ಮನೆ ಸಣ್ಣ ಸಣ್ಣ ಅಂಗಡಿ, ಸೈಕಲ್ ಅಂಗಡಿ, ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸಣ್ಣ ಸೈಕಲ್ ತಗೊಂಡು ನಾವು ತಲುಕೆ ನರಿಬೇಣಕ್ಕೆ ಹೋಗೋದು, ನರಿಬೇಣದ ಮೇಲಿಂದ ಕೆಳಗೆ ಸೈಕಲ್ ತಗೊಂಡು ಇಳುವುದು, ಅಲ್ಲಿ ಬೀಳುದು. ಅದು ಈಗ ಎಣಿಸ್ಕೊಂಡ್ರೆ ಆ ಸೈಕಲ್ನ ಎಣ್ಣೆದ ಪರಿಮಳ ನನ್ನ ಮುಗಿಗೆ ಹೊಡಿತೀಗ. ಆಗಿನ ಕಾಲದ ಒಂದು ಅಭ್ಯಾಸದು ಅದು ನಮ್ಮ ಕಣ್ಣಿಗೆ ಮುಗಿಗೆ ಈಗ ಹೊಡಿತೀಗ. ಆಗ ಒಂದು ಆಣೆ ಕೊಟ್ರೆ ಒಂದು ಗಂಟೆ, ಒಂದು ಅರ್ಧ ಆಣೆ ಕೊಟ್ಟರೆ ಅರ್ಧ ಗಂಟೆ ಬಾಡಿಗೆ, ಬಾಡಿಗೆ ಸೈಕಲ್ ಅಷ್ಟೆಲ್ಲ. ನಾವು ಶಾಲೆಗೆ ಹೋದ್ರೆ ಹಾಗೆ ಒಂದನೇ ಕ್ಲಾಸಿಗೆ ಒಂದು ಅಣೆ, ಎರಡನೇ ಕ್ಲಾಸಿಗೆ ಎರಡು ಅಣೆ, ಮೂರನೇ ಕ್ಲಾಸಿಗೆ ಮೂರು ಅಣೆ, ನಾಲ್ಕನೇ ಕ್ಲಾಸಿಗೆ 4 ಅಣೆ, ಐದನೇ ಕ್ಲಾಸಿಗೆ 5 ಅಣೆ
2: ಫೀಸ್
0: ಆಗಿಲ್ಲ. ಆ ರೀತಿಯಲ್ಲಿ ನಡೆಯುದು. ಆಗ ಒಂದು ಓಲಿ ಕೊಡೆ ಹಿಡ್ಕೊಂಡು ನಾವು ಶಾಲೆಗೆ ಒಪ್ಪುದು, ಓಲಿ ಕೊಡೆ. ಆ ಓಲಿ ಕೊಡೆ ಹಿಡ್ಕೊಂಡು ಶಾಲೆಗೆ ಹೋದ್ರೆ ಓಲಿ ಕಡೆ ಹಿಡಿದು ಶಾಲೆ ಹೊರಗಿನ ಗೋಡಿ ತಾಯಿಸಿ ಹಿಡ್ಕು ಸಾಂಚಿ ಇಡು. ಅಲ್ಲಿ ನಾವು ಒಳಗೆ ಕೂತ್ಕೊಂಡು, ಒಳಗೆ ಕೂತ್ಕೊಂಡ್ರೆ ಜೋರ್ ಗಾಳಿ ಬಂದ್ರೆ ಓಲಿ ಕೊಡೆ ಎಲ್ಲ ರೊಯ್ ರೊಯ್ ರೊಯ್ ರೊಯ್ ರೊಯ್ ಅಂದ್ರೆ ರಸ್ತೆ ಮೇಲೆ ಓಡುದು, ರಸ್ತೆ ಹೋಯ್ತು. ನಾವು ಶಾಲೆ ಮಾಸ್ಟರ್ನ್ಗೆ ಅಂತಿಲ್ಲ, ಯಾರನ್ಗೆ ಅಂತಿಲ್ಲ, ಬಡ ಬಡ ಬಡ ಓಡುದು. ಅದ್ರ ಯಾವ್ದು
2: ಕೊಡೆಯಿಂದ
0: ಕೊಡೆಯಿಂದ ಓಡಿ ನಮ್ ನಮ್ ಕೊಡೆ ಹಿಡ್ಕೊಂಡ್ ಹೋಗ್ತದೆ ಮಾಸ್ಟರ್ ಕಕ್ಕಾ ಬಿಕ್ಕಿ ಮಕ್ಳಿಲ್ಲ. ನಮ್ ಕೊಡೆ ಅಂದ್ ಗೊತ್ತಾಗ್ಬೇಕೆ. ನಾವು ಎಂತ ಮಾಡ್ತಿತ್ತು, ಆಗಲ್ಲ ಡಾಮರ್ ಹತ್ತಿತ್ತು ಕೊಡೆಗೆ, ಹೊರಗಿಂದ ಹೊರಗಿಂದ ಡಾಮರ್ ಹತ್ತಿದ್ರೆ ಕೊಡಿ ಸ್ವಲ್ಪ ಬಾಳಿಕೆ ಬತ್ತು ಅಂದಳಿ, ಇಲ್ಲದೆ ಕೊಳಿತು ಬೇಗ. ಡಾಮರ್ ಹತ್ತಿರ ಕೊಳಿತಿಲ್ಲ ಓಲಿ ಕೊಡೆ. ಒಳಗೆ ಅದೇ ಡಾಮರ್ ಕಡ್ಡಿಯಿಂದ ನಾನು ಶಂಕರ ಅಂತ ಬರೀತಿದ್ದೆ ನನ್ನ ಹೆಸರು, ಮತ್ತೆ ಮಕ್ಕಳ ಹೆಸರು ಬರೀತಿದ್ದೆ ಲೀಲಾ ಲಲಿತಾ. ನಾನು ದೊಡ್ಡ ಆರ್ಟಿಸ್ಟ್ ಆಗ, ಯಾಕಂದ್ರೆ ಅಲ್ಲ ಮಕ್ಕಳಿಗೆಲ್ಲ ಶಾಲೆಗೆ ಕೊಡಿ ಹೆಸರು ಬರ್ಕೊಡೋದು, ಶಂಕರಣ್ಣಯ್ಯ ನನ್ನ ಹೆಸರು ಬರ್ಕೊಡು, ನನ್ನ ಹೆಸರು ಬರ್ಕೊಡು, ಮಕ್ಕಳಲ್ಲಿ ಬಪ್ಪದು, ಅವರು ಒಂದು ಗಡ್ಡಿ ತಗೊಂಡು ಡಾಮರಿಗೆ ಅದ್ದಿ ಬರ್ಕೊಡೋದು. ಆದ್ರೆ ಆಗಿನ ಕಾಲದ ಕತೆ ಇಲ್ಲ. ಹಿಂಗ ಅಲ್ಲಿ ಹೋಗಿ ಶಾಲೆಗೆ ನೆಲದ ಕೂತ್ಕೊಂಬುದು, ಬೇಂದಿರ್ಲಿಲ್ಲ. ಅಯ್ಯೋ ಪುಕ್ಳಿ ಎಲ್ಲ ಮಣ್ಣು ಚಡ್ಡಿ ಎಲ್ಲ ಕೊಳೆ, ವಾರಕ್ಕೆ 3 ಚಡ್ಡಿ ಬೇಕತ್ತು ಅಂತ ಸಂದರ್ಭ. ಆ ನಮ್ಮನೆ ಒಂದು ಸ್ಥಿತಿ ಇದ್ದೈತೆ. ಈಗ ನಾವು ಒಳ್ಳೆ ಆಯ್ತು, ಆಸಕ್ತಿ ಬೇರೆ. ಆಗಿನ ಕಾಲದ ಒಂದು ಹಳೆ ಕತೆ. ಆದ್ರೆ ಅಷ್ಟು ಒಂದು ಚಂದ ಇತ್ತು ಶಾಲೆ, ನಮ್ಗೆ ಇವತ್ತಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಆ ಶಾಲೆಗೆ, ಹಿಂದೂ ಶಾಲೆ ಅಂತೇಳಿ. ಇಲ್ಲಿ ನಮ್ಮ ಆಸ್ಪತ್ರೆಗೆ ಎದುರಿಗಿತ್ತಲ್ಲ, ಬಂಟ್ವಾಳ ರಘುನಾಥ ರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೆಸರು ಅದರದ್ದು. ಎಂಥ ಒಂದು ಮಾಸ್ಟರ್ಗಳು, ಎಷ್ಟು ಒಳ್ಳೆಯ ಶಿಸ್ತು ಇದ್ದಿತ್ತು. ಮತ್ತೆ ಗೋಡೆ ಮೇಲೆ ಬರೆದಿತ್ತು ಏನು, ದೇವರ ಭಯವೇ ಜ್ಞಾನದ ಮೂಲ. ಎಲ್ಲರ ಕೇಂದ್ರೀಯ ನಮ್ಮ ಶಾಲೆಯಲ್ಲಿ ಆಗ ಬರೀ ದೇವರ ಭಯವೇ ಜ್ಞಾನದ ಮೂಲ, ಕಡೆಗೆ ಸತ್ಯಂ ವದ ಧರ್ಮಂ ಚರ. ಈಗೆಲ್ಲ ಎಲ್ಲಿತ್ತು, ಯಾವ ಶಾಲೆ ಎಲ್ಲಿತ್ತು? ಈಗೆಲ್ಲ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಶಾಲೆ ಕಟ್ತರು. ಇಂಥದ್ದು ಒಂದು ಒಂದು ಗೋಡೆ ಬರಹಕ ಇಲ್ಲ. ನಮಗೆಲ್ಲ ಅಚ್ಚಳಿದೆ ನಮ್ಮ ಮನಸ್ಸೊಳಗೆ ಅದು, ನಾವು ಈ ಸಂಸ್ಕೃತಿಯ ಬೇರೆ ಊರ್ಕಾರ ಕಾರಣ ಆ ರೀತಿಯ ಗೋಡೆ ಬರಹ. ಆ ರೀತಿ ಆಗಿನ ಕಾಲದ ಕುಂದಾಪುರ ಹಾಂಗಿತ್ತು. ಇಲ್ಲೇ ನಿಮ್ಮ ವೃಂದಾವನ ಹೋಟ್ಲ್ ಹತ್ರ ದೊಡ್ಡ ಹೊಂಡ, ಅದು ಈ ಗಾಡಿ ಎಲ್ಲ ನಿಲ್ಲುವಂತ ಜಾಗ ಇತ್ತು. ನಾಟಕ ಕಂಪನಿ ಎಲ್ಲ ಬಪ್ಪದ ಅಲ್ಲಿಗೆ ಎಲ್ಲ ನಾಟಕ ಗುಬ್ಬಿ ವೀರಣ್ಣನ ನಾಟಕ ಸಮೇತ ಅಲ್ಲಿ ಪ್ರದರ್ಶನ ಆದಿತ್ತು. ಎಂತೆಂತ ದೊಡ್ಡ ಅಭಿನಯಕಾರರು ಆಕ್ಟರ್ ಎಲ್ಲ ಬರ್ತಿದ್ರು. ಕುಂದಾಪುರದವರೆ ಕೆಲವರೆಲ್ಲ ಒಳ್ಳೊಳ್ಳೆ ಆಕ್ಟರ್ ಇದ್ದಿದ್ರು ಅಲ್ಲಿ ಅಲ್ಲಿ ನಾಟಕ ಎಲ್ಲ ಆಗ್ತಾ ಇದ್ದಿತ್ತು. ನಂತರ ಗಾಡಿ ಬೇಡ ಅಂತೇಳಿ ಯಾರು ಅಜಂತ ಪ್ರಶ್ನೆ ಎದುರಿಗೆ ಈಗ ಬಸ್ ಸ್ಟ್ಯಾಂಡ್ ಬಂದಿತ್ತಲ್ಲ, ಈಗ ಬಸ್ ಸ್ಟ್ಯಾಂಡ್ ಅಲ್ಲ ಅದು, ಈಗ ICICI ಬ್ಯಾಂಕ್ ಕಟ್ಟಡ ಇತ್ತಲ್ಲ ಅದು ಮುಂಚೆ ಖಾಲಿ ಜಾಗ, ಅದು ಬಸ್ ಸ್ಟ್ಯಾಂಡ್ ಹಳಿ ಬಸ್ ಸ್ಟ್ಯಾಂಡ್. ಅಲ್ಲಿ ಗಾಡಿ ಬೇಡ, ಗಾಡಿ ಬೇಡ ಅಂದ್ರೆ ಸಂತೀಪ್ ಪಾಪ ಗಾಡಿ ಎಲ್ಲ ನಿಲ್ಲುದೇ ಅಲ್ಲಿ. ನಮಗೆ ಗಮ್ಮತ್ ಅಂತ ಹೇಳಿದ್ರೆ ಸಂತೀಪ್ ಪಾಪ ಗಾಡಿ ನಿಲ್ಲುವ ಜೊತೆಗೆ ಆ ಗಾಡಿ ಎತ್ತಿಗಳನ್ನ ಅಡ್ಡ ಹಾಕಿ ಮಲಸಿ ಅದರ ಲಾಳ ಕೆತ್ತು ದೊಡ್ಡಲ್ಲ ಅದು ಕಾಮಕ ನಾವು ಹೋಗ್ಬೋದು. ಎತ್ತುಗಳನ್ನ ಕೆಳ ಹಾಕಿ ನಾಲ್ಕು ಕಾಲನ್ನ ಹಗ್ಗ ಹಾಕಿ ಕಟ್ಟಿ ಆ ಲಾಳ ಎಲ್ಲ ಕೆತ್ತುದು ಇತ್ತಲ್ಲ ಅದಕ್ಕೆ ಒಂದು ಜನ ಬರ್ತಿತ್ತು ಅವ್ರಿಗೆಲ್ಲ ದುಡ್ಡು ಆಗ ಸಂತೆಯ ಸಮಯ. ಆ ಲಾಳ ಕೆತ್ತುದು ಮತ್ತೆ ಮೊಳೆ ಹಾಕಿ ಲಾಳ ಹೊಡೆಯುದು ಅದಕ್ಕೆ ಗೊರಸುಗಳಿಂದ ಕೆತ್ತುದು ಲಾಳ ಹೊಡೆಯುದು ಗೊರಸು ಕೆತ್ತು ಅಂತ ಕೆಲಸ ಇತ್ತಲ್ಲ ಅದ್ಭುತ. ಅದನ್ನ ನೋಡುವಂತದ್ದು
1: ನೀವೆಲ್ಲ ಅದನ್ನ ಕಾಮಕ
0: ಅದನ್ನ ಕಾಮಕ ಹೋತಿತ್ತು ಈ ಗಾಡಿ ಬೇಣಕ್ಕೆ. ಅದಲ್ದೆ ನಮ್ಮ ಕೋರ್ಟ್ ಇತ್ತಲ್ಲ, ಕೋರ್ಟಿನ ಎದುರುಗಡೆ ದೊಡ್ಡ ಒಂದು ವಿಶಾಲವಾದಂತ ಜಾಗ. ಆಗ ಇವರು ಅಲ್ಲಿ ಗಾಡಿ ಬೇಣ ಸಂತೆಯ ಗಾಡಿ ಎಲ್ಲ ಬಪ್ಪದ ಅಲ್ಲಿಗೆ ಸಂತೆ ಗಾಡಿ ಎಲ್ಲ ಅಲ್ಲಿ ಗಾಡಿ ಅವರಿಗೆಲ್ಲ ನೆರಳು ಆಯ್ಕಂತೇಳಿ ಶ್ರೀರಾಮಕಾಂತರ ಅಣ್ಣ ರಾಮಕೃಷ್ಣ ಕೇಳ್ಗಾಂತ ಮರ ನೆಟ್ಟಿದ್ರು, ಅಷ್ಟು ಮರ ನೆಟ್ಟಿದ್ರು ಅಲ್ಲಿ ನೆರಳು ಬೇಕಂತೇಳಿ. ಅಲ್ಲಿ ಗಮ್ಮತ್ ಗುರೀತಾ ಅಲ್ಲಿ ಗಾಡಿ ಎಲ್ಲ ಗಾಡಿ ಬೇಣದ ಗಾಡಿ ಬಂದಾಗ ಬಪ್ಪದೆಲ್ಲ ಹುಡುಗ ಹುಡುಗಿರು ಒಂದೊಂದು ಬಾಲ್ದಿ ಹಿಡ್ಕೊ ಬಪ್ಪದು
1: ಎಂತಕ್ಕೆ
0: ಎಂತ ಗುರೀತಾ ಎತ್ತೆಲ್ಲ ಸೆಗಣಿ ಹಾಕತ್ತಲ್ಲ ಆ ಎತ್ತು ಹಾಕಿದ ಸೆಗಣಿಯನ್ನ ಹಿಡ್ಕೊಂಡು ಮನೆಗೆ ಹೋಗುದು,
1: ಮನೆಗೆ ಸಾರ್ಸ
0: ಮನೆಗೆ ಸಾರ್ಸೋಕೆ ಸೆಗಣಿ ಬೆರಟೆ ಮಾಡೋಕೆ ಎಲ್ಲ ಅಷ್ಟು ಬಡತನ ಆಗಿನ ಕಾಲದಲ್ಲಿ. ಆ ನಮೂನಿಯ ಒಂದು ಸಂಸ್ಕೃತಿ, ಆ ನಮೂನಿಯ ಒಂದು ವಿಚಾರ ಆಚಾರ ವಿಚಾರ ಎಲ್ಲ ನಡೀತಿತ್ತು ಆಗಿನ ಕಾಲದಲ್ಲಿ.
1: ಈಗ ನಮ್ಮ ಗಾಂಧಿ ಮೈದಾನ ನರಿ ಬೇಣ ಅಂದ್ರೆ ಎಂತಕ್ಕೆ?
0: ಅದಕ್ಕೆ ನರಿ ಬೇಣ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅಲ್ಲಿ ಮಸ್ತ್ ನರಿ, ನಾನು ಸಣ್ಣ ಇರುವಾಗಲೇ ನರಿ ಕೂಗಕ್ಕೆ ಅಂತಿದ್ದೆ ನಾನು. ಅಲ್ಲಿ ಪೊಟ್ರೆಲ್ಲ ನರಿ ಇರ್ತಿತ್ತು, ಸಾಯಂಕಾಲ ರಾತ್ರಿ ಆದ ಕೂಡ ನರಿ ಹೊರಗೆ ಬಂದು ಕೂವ ಕೂವ ಕೂವ ಕೂವ ಕೂ ಅಂತ ಕೂಗಕ್ಕೆ ಅಂತಿತ್ತು. ಹಾಗೆ ನರಿ ಬೇಣ ಅಂತಂದ್ರೆ ಅದಕ್ಕೆ ಹೆಸರು ಬಂದದ್ದು. ಕಡೆಗೆ ಅದು ಈ ಗಾಂಧಿ ಮೈದಾನ ನೆಹರು ಮೈದಾನ ಹಿಂಗಿದ್ದೆಲ್ಲ ಹೆಸರು ಹೊಸ ಹೊಸ ಹೆಸರು ಹೋಗಿ ಶುರು ಆಯ್ತು. ರಾತ್ರಿ ಕತ್ಲಾದ್ಮೇಲೆ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಅಲ್ಲಿ ಜನ ಹೇಳು ದೊಡ್ಡ ಮರ ಇತ್ತು, ಬ್ರಹ್ಮರಾಕ್ಷಸ ಇತ್ತು, ಹೋಯ್ಬೇಡಿ ಅಲ್ಲಿ ಅಂತ
1: ಹೇಳುದು.
0: ಮರ ಎಲ್ಲ ಹೋಯ್ತು, ಬ್ರಹ್ಮರಾಕ್ಷ ಅಂತ ಕತೆ ಯಾಕೆ ಹಾಕಿದ್ದಂತ ಕಡಕೆ ಅಂಶನಿಗೆ ನಮ್ಮಲ್ಲಿ ಕೆಲವು ರಸಿಕರೆಲ್ಲ ದೊಡ್ಡ ದೊಡ್ಡ ವಕೀಲರೆಲ್ಲ ರಾತ್ರಿ ಕಟ್ಟಿಗೆ ಲಾಟನ್ ಹಿಡ್ಕೊಂಡು ಲಾಟನ್ ಹಿಡ್ಕೊಂಡು ಜನ ಇವ್ರು ಹೋಗೋದು ಬೇರೆ ಮನೆಗೆ. ಅದಕ್ಕೆ ಅವ್ರ ಅವ್ರ ಗುಟ್ಟು ಗೊತ್ತಂದ್ರೆ ನಮ್ಗೆಲ್ಲ ಅಲ್ಲಿ ಹೋಯ್ ಬಡಿ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತ ಹೇಳುದು ಹೆದರ್ಸು ಆಗಿನ ಕಾಲದಲ್ಲಿ. ಅದು ಮತ್ತೆ ಗಾಡಿ ಬರ್ತಿತ್ತಲ್ಲ ಸಂತಿಗೆ ಸಾಲ್ ಸಾಲ್ ಸಾಲ್ ಸಾಲ್ ಗಾಡಿ ಬರುದು, ಆ ಗಾಡಿ ಎತ್ತುಗಳ ಕಣ್ಣು ಹೊಳೆದು ಕಾಣ್ತೀನಿ ನೀವು ರಾತ್ರಿ ಹೇಳಿ ಎಂತ ಪಳ ಪಳ ಪಳ ಪಳ ಹೊಡೆಯುದು. ಅದ್ರ ಜೊತೆಗೆ ಆ ಗಾಡಿ ಒಂದು ಹಾಡು ಹಾಡುದು ಓ ಅಂತ ಕಂಡು ಹಾಡು ಹಾಡುದು. ಆ ಹಾಡೆಲ್ಲ ಸಂಗ್ರಹ ಮಾಡಿದ್ರೆ ಇವತ್ತಿಗೆ ಎಷ್ಟು ದೊಡ್ಡ ಸಾಹಿತ್ಯ ಆತಿತ್ತು ಅದೆಲ್ಲ ಆಶಿ ಕವಿತೆಗಳು ಅಲ್ಲೆಲ್ಲ ಹಾಡ್ತಿದ್ರು. ಇದೆಲ್ಲ ಎಲ್ಲಿ ಹೋಯ್ತು? ಅದೇ ನಂಗೆ ಬೇಜಾರಾಗುದು. ಆಗಿನ ಸಂಸ್ಕೃತಿ ಬೇರೆ, ಈಗಿನ ಸಂಸ್ಕೃತಿ ಬೇರೆ. ಮತ್ತೆ ಆಗ ಒಂದೇ ಶಬ್ದ ಒಂದೇ ರಸ್ತೆ, ಅದು ಧೂಳು ರಸ್ತೆ, ತಾರ್ ರೋಡ್ ಇಲ್ಲ,
1: ಕಚ್ಚಾ ರೋಡ್.
0: ಎಷ್ಟು ಮಟ್ಟಿಗೆ ಬೆಳೀತು
1: ಅಲ್ಲ, ನಿಮ್ಗೆ ಎಂತ ಅನ್ಸುತ್ತೆ ಈಗ ನಮ್ಮ ಕುಂದಾಪುರ ಈ ತರ ಬೆಳೆದಿದೆಯಲ್ಲ?
0: ಅದು ನೋಡಿ, ನಾಗರಿಕತೆ ಬೆಳೆದ ಹಾಗೆ ಅವಶ್ಯಕತೆಗಳು ಜಾಸ್ತಿ ಆದ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತದೆ. ಈಗ ಕಾಂಕ್ರೀಟ್ ಬಂತು, ಸಿಮೆಂಟ್ ಬಂತು. ಈಗ ಒಂದು ಮನೆ, ಆಗಿನ ಮನೆ ಅಂತ ಹೇಳಿದ್ರೆ ಒಂದು ಜಂತಿ, ಒಂದು ಪಗಾಶಿ, ಒಂದು ಮಾಡ್ ಹಿಂಗಿಂದೆಲ್ಲ ಇದ್ದಿತ್ತು. ಒಂದು ಚಾವಡಿ, ಒಂದು ಅಡುಗೆ ಕೋಣೆ, ಒಂದು ಭೋಜನ ಶಾಲೆ, ಒಂದು ದೇವರ ಕೋಣೆ, ಒಂದು ಪಡಸಾಲೆ, ಹಿಂಗೆಲ್ಲ ಇದ್ದಿತ್ತು. ನಮ್ಮನೆಯೇ ತಗೊಂಡು ನಮ್ಮನೆಗೆ ಗೇಟ್ ದಾಟಿ ಒಳಗೆ ಬಂದ್ರೆ ಗೇಟ್ ದಾಟಿಗೆ ಮುಂಚೆ ಎರಡು ಗೋಪುರ ಇತ್ತು ಗೇಟಿಗೆ, ನಂತರ ಪಾಗಾರ ಇದ್ದಿತ್ತು. ಆ ಪಾಗಾರ ದಾಟಿ ಒಳಗೆ ಬಂದ್ರೆ ತಗಡಿನ ಚಪ್ರ, ತಗಡಿನ ಚಪ್ರ ಅಂದ್ರೆ ಅಪ್ಪಡ ಅಪ್ಪಡ ಕನ್ನಡ ಶಬ್ದ ಅದು, ತಗಡಿನ ಚಪ್ರ ಆಯ್ತಾ. ತಗಡಿನ ಚಪ್ರ ದಾಟಿ ಒಳಗೆ ಬಂದ್ರೆ ಚಾವಡಿ, ಚಾವಡಿ ಅಂತಲೇ ಹೇಳುದು. ಈಗ ಅದಕ್ಕೆ ಈಗ ಚಾವಡಿ ಅಂದ್ರೆ ಯಾರಿಗೂ ಅರ್ಥತ್ತಿಲ್ಲ. ಒಳ ಅದಕ್ಕಿಂತ ಒಳಗೆ ಬಂದ್ರೆ ಪಡಸಾಲೆ, ಪಡಸಾಲಿಂದ ಒಳಗೆ ಬಂದ್ರೆ ದೇವರ ಕೋಣೆ, ದೇವರ ಕೋಣೆಯಿಂದ ಆಚೆ ಬಂದ್ರೆ ಭೋಜನ ಶಾಲೆ, ಭೋಜನ ಶಾಲೆಯಿಂದ ಅಡಿಗೆ ಕೋಣೆ, ಅಡಿಗೆ ಕೋಣೆ ಆದ್ರೆ ಬಚ್ಚಲು ಕೋಣೆ, ಆಮೇಲೆ ಪಾಯ್ಕಾನೆ. ಇಂತ ಈಗ ಬಚ್ಚಲು ಮನೆ ಪಾಯ್ಕಾನೆ ಹೆಸರೇ ಇಲ್ಲ.
1: ಮತ್ತೆ ಬಚ್ಚಲು ಮನೆ ಪಾಯ್ಕಾನೆ ಮನೆ ಒಳಗಲ್ಲ, ಹೊರಗೆ
0: ಮತ್ತೆ ಕಂಪೌಂಡ್ ಅಂದ್ರೆ ಹಿತ್ಲು. ಆಗೆಲ್ಲ ಹಿತ್ಲು, ಹಿತ್ಲು ಅಂದ್ರೆ ಭಾರಿ ಪ್ರಸಿದ್ಧ. ಹಿತ್ಲಲ್ಲಿ ಬಾವಿ, ಆಮೇಲೆ ಬಾಮಿಯಲ್ಲಿ ಬಟ್ಟೆ ಹೋಗಕ್ಕೊಂದ್ ಕಲ್ಲು, ಪಾತ್ರ ಹೋಗಕ್ಕೊಂದ್ ಕಲ್ಲು, ಹಿಂಗಿಂದೆಲ್ಲ. ಅದೇ ಆಗಿನ ಸಂಸ್ಕೃತಿ. ಈಗ ಎಷ್ಟು ಬದಲಾವಣೆ ಆಯ್ತಂತ ಹೇಳಿದ್ರೆ, ಈಗ ನಮ್ಮ ಇವನೇ ಇಂಗ್ಲಿಷ್ ಸುಟ್ಟು ಕೊಟ್ರೆ ಬರ್ತಿಲ್ಲ ಅಂತ ಹೇಳುವ ಕಂಟ್ರಾಕ್ಟರ್ ಆದವ ಈಗ ಬಂದ ವಕೀಲ್ರೆ, ಇದು ನಮ್ಮ ಸೈಟ್,
3: ಜಾಗ ಅಂತಿಲ್ಲ, ಇದು ನಮ್ಮ ಸೈಟ್, ಇದು ನಮ್ಮ ಸೈಟ್, ಇದು ಕಾಣಿ, ಇದು ಫೌಂಡೇಶನ್, ಇದು ಕಾಣಿ, ಇದು ನಮ್ಮ ಬಿಲ್ಡಿಂಗ್ ಅಂತ ಹೇಳ್ತಾ, ಇದಕ್ಕೆ ಪೋರ್ಟಿಕೋ, ಇದು ಮತ್ತೆ ಇದು ಬಂತು ಮೇಲೆ ಟೆರೆಸ್ ಕಾಂಕ್ರೀಟ್, ಹೀಗೆಲ್ಲ ಹೇಳ್ತಾ ಇರ್ತಾರೆ ಹೊರತು ಒಂದೇ ಒಂದು ಹಳೆ ಕನ್ನಡದ ಒಂದು ಶಬ್ದ ಅವ್ರ ಬಾಯಿಗೆ ಬಂದ್ರೆ ಕೇಳಿ. ಹಾಗಾಗಿ ಚಾವಡಿ ಹೋಯ್ತು, ಭೋಜನಶಾಲೆ ಹೋಯ್ತು, ಅಡಿಗೆ ಕೋಣೆ ಹೋಯ್ತು, ದೇವರ ಕೋಣೆ ಹೋಯ್ತು, ದಾಸ್ತಾನು ಕೋಣೆ, ಸಾಮಗ್ರಿ ಕೋಣೆ ಎಲ್ಲ ಹೋಯ್ತು. ಇದೆಲ್ಲ ಈ ಬದಲಾವಣೆ ಆದಂತ ಸಂಗತಿಗಳು. ಆದ್ರೆ ನಾಗರಿಕತೆ ಎಂತ ಮಾಡಕ್ ಬರ್ತದೆ, ನಾವು ಎಂತ ಮಾಡಕ್ಕೆ, ನಮ್ಗೆ ಎಂತ ಇಲ್ಲ, ನೆನಪಿನಿಂದ ಹಳೆಯ ನೆನಪುಗಳನ್ನ ಮಾತ್ರ ಇಲ್ಲಿ ಮರುಕಳಿಸ್ತಾ ಇರತಕ್ಕಂಥದ್ದು ನಮ್ಮ ಕೆಲಸ ಅಷ್ಟೇ. ಹಂಗಾಗಿ ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಬರೀ ಕನ್ನಡ ಅಲ್ಲ, ಅದು ನಮ್ಮ ಬದುಕು ಮಾತ್ರ ಅಲ್ಲ, ಬದುಕಿನಲ್ಲಿ ಏನು ಸೀರೆ ಹೋಗಿದೆ. ಅದರಲ್ಲಿ ಅಪ್ಪಿ ಮಿಡಿ ಉಪ್ಪಿನಕಾಯಿ ಬಂತು, ಪತ್ರಡೆ ಬಂತು, ಶಾಮಿಗೆ ಬಂತು, ಕಾಯಿಹಾಲು ಬಂತು, ನಮ್ಮ ಜನಜೀವನ ಬಂತು, ನಮ್ಮ ಆಗಿನ ಕಾಲದ ಆಟ ಓಟ ಕಲೆ ಎಲ್ಲ ಬಂತು ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ. ಕುಂದಾಪುರ ಕನ್ನಡ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತಹ ಒಂದು ಜೀವನ, ಸಮಗ್ರವಾದಂತ ಒಂದು ಬದುಕು, ಅದರಲ್ಲಿ ಎಲ್ಲವೂ ಬಂದ್ರೆ ಆಗ ಕುಂದಾಪುರ ಕನ್ನಡ ಎನ್ನುವಂತಹದ್ದು ನಮ್ಮನ್ನ ಒಳ್ಳೆ ಸ್ವಾರಸ್ಯಕರವಾಗಿ ನಾವು ಅದನ್ನ ಸವಿಲಿಕ್ಕೆ ಸಾಧ್ಯ ಇತ್ತು ಅಂತ ನನಗೆ ಅನಿಸ್ತು.
1: ಈಗ ನೀವು ಮದುವೆ ಆದವರು ಕಾಸರಗೋಡಿನವರು, ಅವರಿಗೆ ಇಲ್ಲಿ ಬಂದಾಗ ಯೂಶ್ವಲಿ ಅದೊಂದು ಇರುತ್ತೆ, ಈಗ ತುಳುವಿನವರು ಅಥವಾ ಬೇರೆ ಭಾಷೆಯವರು ಕುಂದಾಪುರಕ್ಕೆ ಬಂದಾಗ ಅವ್ರಿಗೆ ಫಸ್ಟ್ ಕುಂದಾಪುರ ಕನ್ನಡ ಅರ್ಥವೇ ಆತಿಲ್ಲ. ನಮ್ಮ ಭಾಷೆ ಅಷ್ಟು ಸ್ಪೀಡ್, ನಾವು ಮಾತಾಡೋದು ಅಷ್ಟು ಯಂತ್ರ ಗಡಿ ಬಿಡಂಗೆ ಮಾತಾಡ್ದಂಗೆ, ಅವರಿಗೆ ಎಷ್ಟು ಅಯೋಮಯ ಆಯ್ತು, ಅವ್ರು ಎಷ್ಟು ನಮ್ಮ ಭಾಷೆನ ಪ್ರೀತಿಸೋಕೆ ಶುರು ಮಾಡ್ರೆ, ನೀವದಕ್ಕೆ ಎಂತೆಲ್ಲ ಸರ್ಕಸ್ ಮಾಡ್ಕಾಯ್ತ.
3: ಬಂದು ಕೂಡ ಹಾಂಗೆ ಆಯ್ತು ಅವರಿಗೆ, ಅವರದೆಲ್ಲ ಬಹಳ ಬಿಡಿಸಿ ಬಿಡಿಸಿ ಬಿಡಿಸಿ ಆಡುವಂತ ಮಾತು, ಅದು ಪುಸ್ತಕದ ಕನ್ನಡವನ್ನ ಅವರು ಮಾತನಾಡ್ತಕ್ಕಂತ ರೀತಿ. ನಾನು ನಮ್ಮ ಅವರಿಗೆ ಅಲ್ಲಿ ಹೋದಾಗ ಅವಳ ತಂಗಿ ಹತ್ರ ಕೇಳಿದೆ, ಈ ಕಾಸರಗೋಡ ಕನ್ನಡ ಸಿನಿಮಾ ಬತ್ತಾ ಅಂತ ಕೇಳಿದೆ. ಅವಳು ಅಷ್ಟು ಸ್ಪೀಡ್ ಆಗಿ ನಾನು ಹೇಳಿದ್ದೆ ಅವಳಿಗೆ ಅರ್ಥವೇ ಇಲ್ಲ ಎಂತ ಏನಂತ ಕೇಳಿದ್ಲು. ಕಾಸರಗೋಡ ಕನ್ನಡ ಸಿನಿಮಾ ಬತ್ತಾ ಅಂತೇಳಿ, ಆಗ ಅವಳು ಹೇಳಲು ಕಾಸರಗೋಡಿನಲ್ಲಿ ಕನ್ನಡ ಸಿನಿಮಾಗಳು ಅಪರೂಪಕ್ಕೆ ಬರುತ್ತವೆ ಅಂತ ಹೇಳುವಾಗ ನನಗೆ ನನ್ನ ಇಡೀ ಆಯುಷ್ಯ ಅನ್ನುವಂಥದ್ದು ಹೋಯ್ತಾ ಅಂತೇಳಿ ಕಾಣ್ತು. ಅಷ್ಟು ಮಟ್ಟಿಗೆ ಮೆಲ್ಲ ಮೆಲ್ಲ ಮೆಲ್ಲ ಹೇಳ್ತಿದ್ರು. ಮತ್ ನಾ ಇಲ್ಲಿ ಬಂದ ಕೂಡಲೇ ಮದುವೆಯಾಗಿ ಹಾಯ್ ಚಪ್ಪರದಾಗ ಹಪ್ಪಳ ಹೋಯ್ತಾ ಅಂತ ಕೇಳಿದ್ರೆ ಅವಳಿಗೆ ಅರ್ಥವೇ ಇಲ್ಲ. ಅವ್ರ ಹತ್ರ ಕೇಳಿದ್ರೆ ಚಪ್ಪರದಲ್ಲಿ ಹಪ್ಪಳ ಹೋಯ್ತಾ ಅಂತ ಹೇಳ್ಬೇಕು. ಈಗ ಅವಳ ಕನ್ನಡ ಎಷ್ಟು ನಮ್ಮ ಹಂಗೆ ಕುಂದಾಪುರ ಕನ್ನಡ ಅವಳ ಕಲ್ತು ಎಷ್ಟು ಸ್ಪೀಡ್ ಮಾತಾಡ್ತಲ್ ಅಂತ ಹೇಳಿದ್ರೆ, ಅವಳು ಕಾಸರಗೋಡಿಗೆ ಹೋದ್ರೆ ಅಲ್ಲಿಯವ್ರು ಕೇಂಬುದು ಎಂತ ಸುಧಕ್ಕ ನಿನ್ನ ಕನ್ನಡ ಎಂತ ಆಯ್ತಿದ್ದು, ನಿನ್ನ ಕನ್ನಡ ಎಂತೋ ಬೇರೆ ಆಯ್ಕ ಅಂತಲ್ಲ ಅಂತ ಅಲ್ಲಿಯವ್ರು ಕೇಂತ್ರಿಕ. ಹಾಗೆ ಅವಳು ಅದನ್ನ ಕಲ್ತ್ಕೊಂಡು ಅವಳು ನಮ್ಮೊಟ್ಟಿಗೆ ಮಾತಾಡೋ ಸನಗೆ ಅಷ್ಟು ಮಟ್ಟಿಗೆ ವೇಗ ಆಗಿ ಮಾತಾಡೋಕೆ ಶುರು ಮಾಡಿದ್ಲೀಗ. ಕುಂದಾಪುರ ಕನ್ನಡ ಸ್ವಲ್ಪ ವೇಗದ್ದು ಒಂದು ಜೋರಿತ್ತು, ಅದಕ್ಕೆ ರಾಪ್ ಇತ್ತು ಎಲ್ಲ ಅದು ಬತ್ತೆ ರಾಪು ಅವಳಿಗೆ ಬಂದಿತ್ತು ಈಗ.
1: ಆದ್ರೆ ನೀವು ನೋಡಿ ಯಾವ್ದೇ ವೇದಿಕೆ ಆದ್ರೂ ಕುಂದಾಪುರ ಕನ್ನಡ ಮಾತಾಡೋದು, ನೀವು ವಕೀಲರು ವೃತ್ತಿಯಲ್ಲಿ, ಅದು ಬಹುಶಃ ನಿಮ್ಗೆ ಅಂತ ಹೇಳಿ ಮಾಡಿಸಿದ ಕೆಲಸ ಅಲ್ದಾ. ಸೊ ಈ ವೃತ್ತಿಯಲ್ಲಿ ವಕೀಲರಾಗಿ ನೀವು ವಕೀಲಿತನ ಮಾಡುವತ್ತಿಗೂ ಕುಂದಾಪುರ ಕನ್ನಡವೇ ಮಾತಾಡೋದ ಹೆಂಗೆ?
3: ಇಲ್ಲ ಅಂದ್ರೆ ಕುಂದಾಪುರ ಕನ್ನಡ ಈ ಕಕ್ಷಿಗಾರ ಹತ್ರ ಮಾತಾಡುತ್ತೆ, ಸಾಕ್ಷಿಗಾರ ಹತ್ರ ಮಾತಾಡುತ್ತೆ. ಸಾಕ್ಷಿಗಾರರಿಗೆ ಕುಂದಾಪುರ ಕನ್ನಡದಾಗೆ ಕೆಣಕು ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಮ್ಯಾಲ್ ಕೂತವರಿದ್ರಲ್ಲ ಅವರಿಗೆ, ಅವರು ಯಾವ್ದಾವ್ದು ಊರಿಂದ ಬತ್ತರು, ಯಾವ್ದಾವ್ದು ಊರಿಂದ, ಕುಂದಾಪುರದವ್ರು ಯಾರಿಲ್ಲ, ಎಲ್ಲ ಬಾಗಲಕೋಟೆ, ಬಿಜಾಪುರ, ಚಿತ್ರದುರ್ಗ, ಬೆಂಗಳೂರು, ಹಾಸನ, ಶಿವಮೊಗ್ಗ ಈ ಕಡೆಯಿಂದ ಒಪ್ಪವರು, ಅವ್ರಿಗೆ ಅರ್ಥತ್ತ. ಹಾಗೆ ನಾವು ಅರ್ಥ ಮಾಡಿ ಹೇಳ್ಕತ್ತು. ಹಾಗೆ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ, ನಮ್ಮ ವಾದ ವಿವಾದ ಎಲ್ಲ ಇಂಗ್ಲಿಷ್ನಲ್ಲೇ, ಅದು ಕೂಡ ಅಲ್ಲಿ ಕುಂದಾಪುರ ಕನ್ನಡ ನಡೀತಿಲ್ಲ. ಒಂದೊಂದ್ಸಲ ತಮಾಷೆ ಮಾಡುದಿತ್ತು ಒಬ್ಬರಿಂದ ಒಬ್ಬರಿಗೆ, ಹಾಗೆ ಕುಂದಾಪುರ ಕನ್ನಡ ಮಾತಾಡ್ಕೊಂಡು ವಕೀಲರುಗಳೆಲ್ಲ. ಒಂದ್ಸಲ ಎಂತಾಯ್ತು, ಒಂದು ಕೇಸ್ ನಲ್ಲಿ ನಾನು ಒಬ್ಬ ಕಿರಿಯ ವಕೀಲ, ನನ್ನ ಅತಿ ಹಿರಿಯ ವಕೀಲರು ನೇರಂಬಳ್ಳಿ ಪರಮೇಶ್ವರಯ್ಯ, ಅವರು ದೊಡ್ಡ ವಕೀಲರು, ಅವರ ಕೇಸ್ನಲ್ಲಿ ನಾನು ಅವರನ್ನು ಮೀರಿಸಿ ಒಂದು ವಾದ ಮಾಡಿಬಿಟ್ಟೆ. ಮೀರಿಸಿ ವಾದ ಮಾಡಿಬಿಟ್ರಂದ್ರೆ ಅವರಿಗೆ ತಾನು ಸೋತೆ ಅಂತ ಗೊತ್ತಾಯ್ತು. ಅವ್ರಿಗೆ ಸಿಟ್ಟತ್ �ಬಂತು ಅವರಿದ್ದಂತ ಹೇಳ್ರು ಕುಂದಾಪುರ ಕನ್ನಡ ಬೈದ್ ಬಿಟ್ರದಂಗೆ. ಆಗ ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು, ನಿನ್ನ ಕೈಪೆತ್ತಗಲ್ಲ ಹೇತ್ಕೊಂಡಿದ್ಯಲ್ಲ ಅಂದ್ರು. ಅದು ಕುಂದಾಪುರ ಕನ್ನಡ ಗೊತ್ತಿದ್ದವ್ರಿಗೆ ಅರ್ಥತ್ತೆ, ಯಾರಿಗೂ ಅರ್ಥತ್ತಿಲ್ಲ ಇಳಿದವರಿಗೆ. ಅಂದ್ರೆ ನನ್ನ ವಾದ ಪತ್ರ ಇತ್ತಲ್ಲ ಅದರಲ್ಲೆಲ್ಲ ನೀನ್ ಹೇಳ್ ಮಾಡ್ಕೊಂಡಿದ್ದೆ ಅಂತ ಲೆಕ್ಕ ಅರ್ಥ. ಎಲ್ರಿಗೂ ಆಶ್ಚರ್ಯ ಆಯ್ತು, ಅವ್ರು ಹಿಂಗೆ ಓಪನ್ ಆಗಿ ಕುಂದಾಪುರ ಕನ್ನಡ ಬೈದ್ ಬಿಟ್ರಲ್ಲ ಹೆಬ್ಬರ್ ಎಂತ ಹೇಳಿದ್ರೆ ಕಾಂಬ ಅಂತ. ನಾನು ಒಂದೇ ಮಾತು ಹೇಳಿದೆ, ಅದು ನಿಮ್ ಬಾಯಿಗೆ ಬಪ್ಪಕ್ಕಾಗಿತ್ತು ಅಂದೆ. ಅದು ನಿಮ್ ಬಾಯಿ ಬಪ್ಪಕ್ಕಾಗಿತ್ತು ಅಂತ, ಅಯ್ಯೋ ಒಂದು ನೆಗಾಡಿ ನೆಗಾಡಿ ಎಲ್ರಿಗೂ. ಆಗಿನ ಕಾಲ ವಕೀಲರು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ, ಪರಮೇಶ್ವರ ಕೂಡ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಅಡ್ಡಿಲ್ಲ ಮಾರೇ ನೀನು ಅಡ್ಡಿಲ್ಲ ಹೇಳ ಹೇಳ ಹೇಳ್ಕ ಅಂತ ಹೇಳಿ ಆ ರೀತಿ ತಗೊಂತಾರೆ, ಸ್ವೀಕಾರ ಮಾಡ್ತಾರೆ ಶಾಸ್ತ್ರಿಯನ್ನು ಕೂಡ. ಮೇಲಿಗಿದ್ದ ಜಡ್ಜ್ಗಳ ಕಡೆ ಅರ್ಥ ಆಗಿ ಅವರು ಹೋಪಲ್ವರೆಗೂ ನಾನು ಹೇಳೋದು, ಹೆಬ್ಬರ್ ಆ ದಿವಸ ನೀವು ಒಂದು ಮಾತಾಡಿದ್ರೆ ಅವ್ರ ಬಾಯಿ ಬಪ್ಪಗಾಗಿದ್ದಾನೆ, ಎಷ್ಟು ಚಂದ ಉತ್ತರ ಕೊಟ್ರಿ ಮಾರ್ರಿ ಅಂತ ಹೇಳ್ತಾರೆ. ಹೀಗಿಂದಲ್ಲಿ ನಡೀತು ಕುಂದಾಪುರ ಕನ್ನಡದ ಸಂಭಾಷಣೆಗಳೆಲ್ಲ ಅಲ್ಲಿ ನಮಗೆಲ್ಲ ನೆನಪಿರುತ್ತೆ ಕೆಲವೆಲ್ಲ.
1: ಓಕೆ, ನೀವೀಗ ಬರವಣಿಗೆಯಲ್ಲಿ ಸಹ ಇದ್ದವ್ರು ಅಂದ್ರೆ ಬರೀ ಮಾತಾಡುದಲ್ಲ, ಕತೆಗಳನ್ನ ಬರ್ದಾರ, ಪದ್ಯಗಳನ್ನ ಬರ್ದಾರ. ಸರ್, ನಿಮ್ಮ ಇಡೀ ಜೀವಮಾನ ಈಗ 85 ವರ್ಷ ಏನಿತ್ತು, ನೀವು ಸಣ್ಣ ಮಗುವಿಂದ ಇವತ್ ಅಜ್ಜ ಆಯ್ರಿ 6 ಮೊಮ್ಮಕ್ಕಳಿಗೆ, ಅಲ್ಲಿ ತನಕದ ಪ್ರಯಾಣದಲ್ಲಿ ನಮ್ಮ ಏಸನ್ ಹೆಬ್ಬಾರ್ ಒಟ್ಟಿಗೆ ಎಂತ ಇದ್ಕೆ ಅಂದ್ರೆ ಅದು ಕುಂದಾಪುರ ಕನ್ನಡ, ಕುಂದಾಪುರ ಕನ್ನಡ ಒಟ್ಟಿಗೆ ಯಾರಿದ್ದಿರ್ಕೆ ಅಂದ್ರೆ ಅದು ಏಸನ್ ಹೆಬ್ಬಾರ್ ಅಲ್ಲ. ನನ್ನೊಂದು ಪ್ರಶ್ನೆ, ಈಗಿನ ದಿನಗಳಲ್ಲಿ ನಾವು ಕುಂದಾಪುರ ಕನ್ನಡ ಹಬ್ಬ ಅದರದೊಂದು ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡುತ್ತ, ಆಗಳಿಕೂ ನೀವು ಮಾಡ್ತಿದ್ದೀರಿ, ನಿಮ್ಗಾದ ಮಟ್ಟದಲ್ಲಿ ಆಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ಲಿಲ್ಲ, ಅದನ್ನ ನಿಮ್ಗೆ ಇಡೀ ಊರಿಗೆ ತೋರಿಸುವಂತ ಸಾಧ್ಯತೆಗಳಿರ್ಲಿಲ್ಲ, ಆ ಇತಿಮಿತಿಯಲ್ಲೇ ಇದ್ದಿತ್ತು. ಈಗ ನಿಮ್ಮ ಕಾಮತಿಗೆ ಹೆಂಗ ಅನ್ಸುತ್ತೆ, ನಾವು ಒಂಚು ತಡದಾಯಿ ಹುಟ್ಟಿ ರಾತಿದ್ದಿತ್ತು ಅನ್ಸುತ್ತೆ ಹೆಂಗೆ?
3: ಇಲ್ಲ, ನನಗೆ ಆಗಿನ ಕಾಲವೇ ನನಗೆ ಬಹಳ ಇನ್ನು ಕೂಡ ಸುಂದರವಾಗಿ ಒಂದು ಅಪ್ಯಾಯಮಾನವಾಗಿ ಮನಸ್ಸಿಗೆ ಹಾಯಾಗಿ ಕಾಣ್ತಕ್ಕಂಥದ್ದು ಆಗಿನ ಕಾಲವೇ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವೆಲ್ಲ ಕುಂದಾಪುರ ಕನ್ನಡಗೆ ಬಯಸ್ಕೊಂಬುದು, ಮನೆಯೊಳಗೆ ಕುಂದಾಪುರ ಕನ್ನಡದಿಗೆ ಹಾಸ್ಯ ಮಾಡೋದು, ಆ ನಮ್ಮನೆ ಬೆಳೆದವ್ರು ನಾವು. ಅಷ್ಟು ಮಟ್ಟಿಗೆ ಅಂದ್ರೆ ದೊಡ್ಡ ಮನೆ ನಮ್ಮದು. ನಮ್ಮದೇ ನಾನು ನಿಮಗೆ ಹೇಳಿದಲ್ಲ, ನಮ್ಮ ಅಪ್ಪನಿಗೆ 10 ಹೆಣ್ಣು 4 ಗಂಡು, ನಾವು ಅಷ್ಟು ದೊಡ್ಡ ಸಂಸಾರದವ್ರು, ದೊಡ್ಡ ಸಂಸಾರದವರು. ನಮ್ಮ ಹೆಂಡತಿ ಮನೆಯವರೇನು ಕಡಿಮೆ ಇಲ್ಲ, ಅವರ ಅಪ್ಪನಿಗೆ 11 ಹೆಣ್ಣು 2 ಗಂಡು, 13 ಜನ, ನಾವು 14 ಜನ, 2 ಕ್ರಿಕೆಟ್ ಟೀಮ್ ಇದ್ದಂಗೆ. ಅಷ್ಟೆಲ್ಲ ಇವರ ವಿಪ್ಸನೆಗೆ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಇದ್ದ ಹಾಗೆ, ಅದು ಹರಿತೆ ಇದ್ದ ಹಾಗೆ ನಮ್ಮೊಳಗೆ ಹರಿತೆ ಇದ್ದಿತ್ತು, ನಾವು ಅದರೊಳಗೆ ಬೆಳೆದು ಬಂದಿತ್ತು. ಈಗ ಹೊರಗೆ ಹೋಗಿದ್ರೆ ಕುಂದಾಪುರ ಕನ್ನಡ ಮಾತಾಡೋದು ಜನಗಳಿಗೆ ಕಡಿಮೆ. ಅದು ನಂಗೆ ಒಂದು ವಿಶ್ವಾಸ ಉಂಟು ಅಂತ ಹೇಳಿದ್ರೆ, ಒಂದು ಸಂತೋಷ ಅಂತ ಹೇಳಿದ್ರೆ, ನಾನು ಶಾಲೆ ಮಕ್ಕಳು ಹೋಗೋದು ಕಾಂತೆ, ಕಾಲೇಜ್ ಮಕ್ಕಳು ಹೋಗೋದು ಕಾಂತೆ, ಕೆಲವು ಸಲ ನನ್ನ ಮುಂದಿಂದ ಹೋದ್ರು, ಕೆಲವು ಸಲ ನನ್ನ ಹಿಂದಿನ ಬತ್ತರು. ಖುಷಿ ಅಂದ್ರೆ ಅವರು ಅವರೊಳಗೆ ಮಾತಾಡೋ ಸಮಯ ಕುಂದಾಪುರ ಕನ್ನಡವೇ ಮಾತಾಡ್ತಾರೆ, ಕಾಲೇಜ್ ಮಕ್ಕಳು ಹಾಗೆ, ಶಾಲೆ ಮಕ್ಕಳು ಹಾಗೆ. ಹಾಗಾಗಿ ನಂಗೊಂದು ವಿಶ್ವಾಸ ಇತ್ತು ಅಂದ್ರೆ ಕುಂದಾಪುರ ಕನ್ನಡಕ್ಕೆ ಅಳಿವು ಇಲ್ಲ, ಅದು ಎಂದೂ ಕೂಡ ಅಳೆದು ಹೋಗುದಿಲ್ಲ, ಉಳಿತು. ಯಾಕಂದ್ರೆ ಮಕ್ಕಳ ಬಾಯಲ್ಲಿ ಯಾವಾಗ ಕುಂದಾಪುರ ಕನ್ನಡ ನೆಲೆಯಾಡ್ತಾ ಉಂಟಾ ಇವತ್ತಿಗೂ, ಆಗ ಕುಂದಾಪುರ ಕನ್ನಡ ಉಳಿತಂತ ಲೆಕ್ಕ. ಮತ್ತೆ ಕುಂದಾಪುರ ಕನ್ನಡಕ್ಕೆ ಸಂಬಂಧಿಸಿದ ಆಗಿದ್ದಂತಹ ಆಚರಣೆಗಳು ಎಷ್ಟು ಆಚರಣೆಗಳಿದ್ದಾವಲ್ಲ, ಅದು ಇವತ್ತಿಗೂ ಉಂಟು. ದೇವರದಿಂದ ಇವತ್ತು ಕೆಲವು ಕಡೆಯಲ್ಲಿ ಸಾಮೂಹಿಕವಾಗಿ ಗಣೇಶೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ಬೇರೆ ಬೇರೆ ಇದು ಶಾರದೋತ್ಸವ ಮಾಡೋದಾಗ್ಲಿ, ಸಾಮೂಹಿಕವಾಗಿ ನವರಾತ್ರಿ ಮಾಡೋದಾಗ್ಲಿ, ಹೀಗಿಂದೆಲ್ಲ ಮಾಡಿ ನಮ್ಮೂರಿನ ಎಷ್ಟೋ ಇಂಥ ಸಂಸ್ಕೃತಿಯನ್ನು ಉಳಿಸಿದ್ರು. ಈಗ ಹುಲಿವೇಷ, ನಮ್ಮ ಕಲಾಕ್ಷೇತ್ರದವರು ವರ್ಷಕ್ಕೊಂದ್ಸಲ ಹುಲಿವೇಷದ ಸ್ಪರ್ಧೆ ಮಾಡಿ ಆ ಹುಲಿವೇಷ ಉಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವು ಕಡೆಗಳಲ್ಲಿ ಡಿಮ್ಶಾಲ್, ಕೆಲವು ಕಡೆಯಲ್ಲಿ ಇದು ಹೌಂದರಾಯನ ವಾಲ್ಗ, ಮತ್ತೊಂದು ಕಡೆಯಲ್ಲಿ ಕೋಲ, ಮತ್ತೊಂದು ಕಡೆಯಲ್ಲಿ ಆಟ, ಮತ್ತೊಂದು ಹಿಂಗಿಂದೆಲ್ಲ ಒಂದು ಸ್ಪರ್ಧೆಯೆಲ್ಲ ಮಾಡಿ ಈ ಕುಂದಗನ್ನಡದ ಸಂಸ್ಕೃತಿ ಉಳಿಸುವ ಹಾಗೆ ಮಾಡ್ತಾ ಇರುವಂತಹದ್ದು ಈಗ ಬಂದಂತ ಒಂದು ಸಂಘಟನಾತ್ಮಕವಾದಂತ ಪ್ರಯತ್ನ, ಅದು ನಂಗೆ ಖುಷಿ ಕಾಣುತ್ತೆ, ಅದು ಉಳಿತು ಖಂಡಿತ.
1: ಆಯ್ತು, ನೀವೀಗ ಆವತ್ತಿನ ಪತ್ರಿಕೆಗಳು ಪಾಪ ಮುಂಚಿನ ಕಾಲದಿಂದ ಬೆಳೆದು ಬಂದ ನೀವು, ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಆಕ್ಟಿವ್ ಇದ್ರಿ, ಹೆಬ್ಬಾರ್ ಪ್ರಪಂಚ ಅಂತ ಒಂದು ಪೇಜ್ ಮಾಡ್ಕೊಂಡ, ಇದು ಆಸಕ್ತಿ ಅದು ಹ್ಯಾಂಗ ಸರ್? ನೀವು ದಿನ ಹೋದಾಗೂ ನಿಮ್ಮ ಯೌವನ ಜಾಸ್ತಿ ಆತಿತ್ತ ಹ್ಯಾಂಗೆ ಅಂತೇಳಿ.
3: ಇದು ಬಹಳ ವಿಚಿತ್ರವಾದಂತ ಪ್ರಶ್ನೆ, ಮತ್ತೆ ಪ್ರಮುಖವಾದ ಪ್ರಶ್ನೆ. ಹೌದು, ನಾನು 97ನೇ ಇಸ್ವಿಯಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ರೋಟರಿಯಿಂದ ಕಳಿಸಿಕೊಟ್ಟಿದ್ರು. ಆಗ ನನಗೆ ಪ್ರಾಯ ಅನ್ನುವಂಥದ್ದು ಏನು ಕಡಿಮೆ ಇಲ್ಲ, 50 ವರ್ಷಕ್ಕೆ ಹತ್ತಿರ ಇದ್ದಿತ್ತು. ಅದು ಕೂಡ ತುಂಬ ಹುಡುಗನಾಗಿ ನಾನು ಓಡಾಡ್ತಿದ್ದೆ. ಆಗ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೆಬ್ಬರ್ರೆ ನೀವು ಈ ಪ್ರಾಯದಲ್ಲಿ ಒಳ್ಳೆ ಹುಡುಗರಾಗಿದ್ರಿ ಅಲ್ಲ, ನಿಮ್ಮ ಯೌವನದ ಗುಟ್ಟಿ ಏನು ಅಂತ ಕೇಳಿದ್ರು. ಆಗ ನಾವು ಒಂದು ಉತ್ತರ ಕೊಟ್ಟೆ ಇಂಗ್ಲಿಷ್ ಅವರಿಗೆ, ಐ ಹ್ಯಾವ್ ನೋ ಟೈಮ್ ಟು ಗ್ರೋ ಓಲ್ಡ್ ಅಂತ. ನನಗೆ ಹಳತಪ್ಪಗೆ ಪುರುಸೊತ್ತಿಲ್ಲ ಮಾರ್ರೆ ಅಂತ ಹೇಳಿದೆ. ನಾನು ಈಗ ಕೂಡ ಎಲ್ರಿಗೂ ಹೇಳೋದು ಒಂದೇ ಮಾತು, ನಿಮಗೆ ಹಳತಪ್ಪಕ್ಕೆ ಪುರುಸೊತ್ತೆಪ್ಪಗಾಗ, ಪುರುಸೊತ್ತು ಇಲ್ಲದಷ್ಟು ನೀವು ತೊಡಕೊಳ್ಬೇಕು, ನಿಮ್ಮನ್ನು ನಿಮ್ಮ ತೊಡಸ್ಕೊಳ್ಬೇಕು, ಅದು ಎಂಥದ್ರಲ್ಲಾಗಲಿ. ಹಂಗಾಗಿ ಈಗ ತೊಡಸ್ಕೊಂಬುದು ಹೇಗೆ, ನಾವು ಬೇರೆ ಅಂತ ನಮಗಿಲ್ಲ, ಈಗ ಕುಟ್ಟಿ ದೊಣ್ಣೆ ಇಲ್ಲ, ಮತ್ತೊಂದು ಆಟ ಇಲ್ಲ, ಯಾವುದು ಇಲ್ಲ, ಮುಂಚಿನ ಹಳೆ ಹಳೆ ಆಟಗಳೆಲ್ಲ ಹೋಯ್ತು. ಈಗ ಹೊಸ ಆಟ ಯಾವುದು, ಮೊಬೈಲು ಕಂಪ್ಯೂಟರು ಅಥವಾ ಫೇಸ್ಬುಕ್ ಮತ್ತೊಂದು ಇತ್ತು, ಅದರೊಳಗೆ ತೊಡಸ್ಕೊಳ್ಳೋದು. ಅದ್ರಲ್ಲಿ ತೊಡಸ್ಕೊಳ್ಳೋದು ಹೇಗೆ, ನಾನು ಒಂದು ಒಳ್ಳೆ ಹೂವು ಬಂತಪ್ಪ ಅದ್ರದ್ದು ಫೋಟೋ ತೆಗೆದೆ, ಒಂದು ಹುಲಿವೇಷ ಬಂತು ಅದ್ರ ಫೋಟೋ ತೆಗೆದೆ, ಒಂದು ಮತ್ತೊಂದು ಬೇಡೋವ ಬಂದ, ಮತ್ತೊಬ್ಬ ಮಾರಿ ಹೊತ್ಕೊಂಡು ಬಂದ, ಹಳೆಯ ಜನಪದ ಒಂದು ಸಂಸ್ಕೃತಿಯೆಲ್ಲ ಫೋಟೋ ತೆಗೆದು ನಾನು ಹೆಂಪಾರ ಪ್ರಪಂಚ ಅಂತ ಮಾಡಿ ಅದರೊಳಗೆ ಹಾಕೋಕೆ ಶುರು ಮಾಡಿದೆ. ಹಳೆ ಹಳೆ ತಿಂಡಿಗಳು, ಶಾಮಿಗೆಯಿಂದ ಹಿಡಿದು ಪತ್ರಗಳನ್ನು ಹಿಡಿದು ನಮ್ಮ ಮನೆಯಲ್ಲಿ ಹಳತು ಹಳತು ತಿಂಡಿಗಳು, ಅದು ಬೇಕಾದರೆ ಹೊಸ್ತಿನ ಗಂಜಿ ಆಗಲಿ, ಅದರದ್ದು ಫೋಟೋ ತೆಗೆದು ಹಾಕೋದು. ಆಗ ಜನಕ್ಕೆ ಆಸಕ್ತಿ ಹುಟ್ಟುತ್ತೆ, ಜನರು ತಮ್ಮನ ಮನೆಗೂ ಅದನ್ನು ಮಾಡಕ್ಕೆ ತಾವು ಸಹ ಪಟ ಹಾಕು ಅಂತ ಹತ್ತು ಹಿಂಗಿಂದೆಲ್ಲ ಮಾಡೋಕೆ ಶುರು ಮಾಡ್ಕೊಂಡೆ. ಎಷ್ಟು ಜನ ಅಂದರೆ ನನಗೆ 49,000 ಫಾಲೋವರ್ಸ್ ಇದ್ದಾರೆ. 49,000 ಫಾಲೋವರ್ಸ್ ನಮ್ಮ ಹೆಬ್ಬರ ಪ್ರಪಂಚಕ್ಕೆ ಇದ್ರೆ ಅಂತ ಹೇಳಿದ್ರೆ, ನಾನೊಂದು ಸಣ್ಣ ಜನ ಅಲ್ಲ, ಸಣ್ಣ ಊರಿನಲ್ಲಿ ಕುರಿತ ಜನ ಅಲ್ಲ, ಅಷ್ಟು ಜನ ಇದನ್ನ ಕಾಣ್ತಾರೆ ಅಂತ ಆದರೆ, ಅಷ್ಟು ಜನಕ್ಕೆ ಆಸಕ್ತಿ ಇತ್ತಂತಾದ್ರೆ ನಾನು ಯಾಕೆ ಅವರಿಗೆ ಆಸಕ್ತಿ ಸರಿಯಾಗಿ ಕೊಡೋಕಾಗ. ಹಾಂಗಾಗಿ ಬರುಕ್ ಶುರು ಮಾಡಿದೆ, ಕತೆ ಬರೋಕೆ ಶುರು ಮಾಡಿದೆ, ಅದರೊಳಗೆ ಒಳ್ಳೊಳ್ಳೆ ವಿಚಿತ್ರ ವಿಚಿತ್ರ ಸಂಗತಿ ಬಾರಿ ಶುರು ಮಾಡಬೇಕು ಎಲ್ಲ ಕುಂದಾಪುರ ಸಂಗತಿಯೇ. ಎಷ್ಟು ಮಟ್ಟಿಗೆ ಅಂತ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕುಂದಾಪುರ ಕನ್ನಡಿಗರೆಲ್ಲ ಓದ್ಕೊಂಡು ನಮ್ಮ ಹತ್ರ ಹೇಳಿದ್ರು, ಕುಂದಾಪುರ ಏನಾಗ್ತು ಏನಾಗುದಿಲ್ಲ ಎಂಬುದು ನಿಮ್ದು ಕಂಡ್ಕೊಂಡೆ ನಮ್ಗೆ ಗೊತ್ತಾತ್ವಾರೆ, ಮತ್ತೆ ಹೊಸ ಹೊಸ ಸಂಗತಿ ಗೊತ್ತಾಗ್ತ ಕುಂದಾಪುರದ ಏನೆಲ್ಲ ಅಷ್ಟೆಲ್ಲ ನಡೀತಾ ಕುಂದಾಪುರದಾಗೆ. ಈ ಕುಂದಾಪುರವನ್ನ ಇಡೀ ಪ್ರಪಂಚಕ್ಕೆ ನಮ್ಮ ಹೆಬ್ಬಾರ್ ಪ್ರಪಂಚ ಪರಿಚಯ ಮಾಡುತ್ತೆ. ಅದನ್ನ ಮಾಡಿಸೋಕೆ ನನಗೊಂದು ಉಮೇದು ಇತ್ತು. ಈ ಪ್ರಾಯ ಇತ್ತು, ಇನ್ನೂ ಹತ್ತು ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 85 ಆಗ್ತಾ ಬಂತು, ಆದ್ರೂ ಕೂಡ ಇವತ್ತಿಗೂ ಅದನ್ನ ಇಟ್ಕೊಂಡಿದೆ. ದಿವಸಕ್ಕೊಂದೆರಡು ಫೋಟೋ ಹಾಕಿದ್ರೆ ನಂಗೆ ನಿದ್ದೆ ಬತ್ತಿಲ್ಲ.
1: ಸೊ ಎಲ್ಲ ಅಪ್ಲೋಡ್ ಮಾಡುದಿಲ್ಲ ನೀವೇ?
3: ಎಲ್ಲ ಫೋಟೋ ತೆಗೆದು ನಾನೇ, ಎಡಿಟ್ ಮಾಡೋದು ನಾನೇ, ಅಪ್ಲೋಡ್ ಮಾಡೋದು ನಾನೇ. ಅದಕ್ಕಿಂತ ಹೆಚ್ಚು ನನ್ನ ಬತ್ತಿಲ್ಲ, ಅಷ್ಟೇ
1: ಬತ್ತಲ್ಲ ಅಬ್ಬಾ,
3: ಅದಕ್ಕಿಂತ ಹೆಚ್ಚು ಬರ್ತಿಲ್ಲ. ಕೆಲವೆಲ್ಲ ಏನೆಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡಕ್ಕೆ ಬರ್ತೀನಿ. ನನಗೆ ಈಗ AI ಇತ್ತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಿ ಕೆಲವೆಲ್ಲ ಮಾಡ್ತಾರೆ, ಅದು ಬರ್ತಿಲ್ಲ, ಅದೆಲ್ಲ ಮಾಡೋಕೆ ಹತ್ತಿಲ್ಲ, ಅದು ಏನೇನೋ ಅದ ಕಡೆಗೆ ಹಂಗೆ ಅದಕ್ಕೆ ಅದ ಅಂತ ಕೈ ಕೋಚಿಗೆಲ್ಲ ಹೋಗ್ತಿಲ್ಲ. ನಾನು
1: ತುಂಬಾ ತುಂಬಾ ತುಂಬಾ ಖುಷಿ ಆಯ್ತಾ. ಈಗ ನಮ್ಮ ಹೆಬ್ಬಾರ್ ರೊಟ್ಟಿಗೆ ಅವರ ಹೆಂಡತಿ ಕೂಡ ಇದ್ರ, ಅವ್ರದ್ರ ಒಂದೇ ಮಾತು ನಂಗೆ ಒಂದೇ, ನೀವು ಕುಂದಾಪುರ ಕನ್ನಡದ ಬಗ್ಗೆ ಎರಡೇ ಮಾತಾಡ್ರೆ ಸಾಕ. ನೀವು ಫಸ್ಟ್ ಟೈಮ್ ಮದುವೆ ಬಂದಾಗ ಕಣೆ ಎಷ್ಟೊಂದ್ಸಲ ನಂಗೆ ಇದೊಂದು ಗಮ್ಮತ್ ಸಿಚುವೇಶನ್ ಅರ್ಥ, ಇಲ್ಲಿ ಅವರು ಒಂದು ಹೇಳುದು ನಿಮ್ಗೆ ಇನ್ನೊಂದು ಅರ್ಥ ಆಗ್ಬೋದು. ಈಗ ನಿಮ್ ಅತ್ತೆ ಮಾತಾಡದಾಗಿರ್ಬೋದು ಅಥವಾ ನಿಮ್ ಗಂಡ ಮಾತಾಡದಾಗಿರ್ಬೋದು, ಆ ತರದ ಒಂದು ಸನ್ನಿವೇಶ ಇತ್ತ ಮ್ಯಾಮ್. ನಮ್ಮೊಟ್ಟಿಗೆ ಎಸ್ಎನ್ ಹೆಬ್ಬಾರ್ ಅವರ ಧರ್ಮ ಪತ್ನಿ ಪ್ರಾಣಪ್ರಿಯ ಸುಧಾ ಹೆಬ್ಬಾರ್ ಅವರಿದ್ರೆ ಮ್ಯಾಮ್ ಹೇಳಿ.
4: ಹೌದು, ಬಂದಾಗ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅತ್ತೆ ಅಂತೂ ಇನ್ನೂ ಸ್ಪೀಡ್ ನಂಗೆ ಮಾತಾಡಿದ್ರೆ ಅರ್ಥ ಆಗ್ತಿರ್ಲಿಲ್ಲ, ಅವರು ಎಂತ ಅಂತ ವಾಪಸ್ ಕೇಳಲಿಕ್ಕೂ ಹೆದರಿಕೆ ನಂಗೆ. ಮದ್ವೆ ಆಗಿ ಹೊಸದಾಗಿದೆ, ಅವ್ರು ಆಚೆ ಹೋದ ಕೂಡ್ಲೇ ನನ್ನ ನಾದಿನಿ ಹತ್ರ ಕೇಳಿದ್ರು ಎಂತ ಹೇಳಿದ್ರು ಅವರು. ಅವ್ರು ನಗಾಡ್ತಿದ್ಲು ಮತ್ತೆ ಹೇಳ್ತಿದ್ಲು ಹೀಗೀಗೆ ಹೇಳಿದ್ದಂತ. ತುಂಬಾ ಕಷ್ಟ ಆಗ್ತಿತ್ತು ನಂಗೆ, ಆದ್ರೆ ಕುಂದಾಪುರ ಭಾಷೆ ಹೇಳಿದ್ರೆ ತುಂಬಾ ಪ್ರೀತಿ ಉಂಟು ನಂಗೆ, ತುಂಬಾ ಗೌರವ ಉಂಟು, ಅಭಿಮಾನ ಉಂಟು ಎಲ್ಲ. ಅಂದ್ರೆ ಅದು ಕ್ರಮೇಣ ಬರ್ಬೇಕಲ್ಲ, ಬಂದ ಕೂಡಲೇ ಬರೋದಿಲ್ಲ
1: ಟೈಮ್ ತಕ್ಕಂತ.
4: ಅದು ನಂಗೆ ತುಂಬಾ ಕಷ್ಟ ಆಯ್ತು ಮಾತ್ರ ಇಲ್ಲಿ.
1: ನೀವು ತುಂಬಾ ಮಿತ ಭಾಷಿಣಿ, ಅಂದ್ರೆ ಜಾಸ್ತಿ ಏನ್ ಮಾತಾಡೋದಿಲ್ಲ, ಅದು ದೇವ್ರ ಹಾಂಗೆ ಅಮ್ಮರು ಬ್ಯಾಲೆನ್ಸ್ ಮಾಡುದು. ಒಬ್ರು ಬಾಯಿ ತುಂಬಾ ಮಾತಾಡೋದು, ಮತ್ತೊಬ್ರು ಸೈಲೆಂಟ್ ಆಗಿಪ್ಪದ್. ನಮ್ಮ ಹೆಬ್ಬಾರ್ ಬಾಯಿ ತುಂಬಾ ಮಾತಾಡ್ತಾರೆ, ಈಗ ಮರ ಸಿಕ್ಕರು ಮಾತಾಡ್ಸಿ ಬಪ್ಪಾರ. ನಿಮ್ಗೆ ಯಾವತ್ತಾರು ಅನ್ಸಿತ್ತ ಯಪ್ಪ ಎಷ್ಟಪ್ಪ ಮಾತಾಡ್ತಾರೆ ಮರ ಇವ್ರಂತ?
4: ಇಲ್ಲ ಇಲ್ಲ ಇಲ್ಲ, ನಾನು ಅಂತ ಮನೆಯಲ್ಲೇ ಬಂದವಳಲ್ಲ, ನಮ್ಮನೇನು ಸುಮಾರು ಜನ, ಎಲ್ಲ ವೆರೈಟಿ ಜನಗಳೇ ಇರೋದು, ಹಾಗೇನು ಅನ್ಸ್ಲಿಲ್ಲ. ಆದ್ರೆ ನಾನು ಮೌನ ಅಷ್ಟೇ. ನನ್ನ ಅತ್ತೆ ಯಾವಾಗ್ಲೂ ಕೇಳ್ತಿದ್ರು ಮದ್ವೆ ಸರ್ ಯಾಕೆ ನೀನ್ ಮಾತಾಡೋದಿಲ್ಲ, ಮಾತ್ರ ಏನ್ ತೊಂದ್ರೆ ಉಂಟಾ ನಿಂಗೆ ಇಲ್ಲಿ, ಏನ್ ಕಷ್ಟ ಆಗ್ತದೆ? ಇಲ್ಲ ಕಷ್ಟ ಇದೆ ಏನಿಲ್ಲ, ಅಬ್ಸರ್ವ್ ಮಾಡುದು ಒಂದಷ್ಟು ಸಮಯ ಅಬ್ಸರ್ವ್ ಮಾಡುದಷ್ಟೇ.
1: ಇನ್ನೊಂದು ಜಟಾಪಟಿ ಅತ್ಯಂತ ಗೊತ್ತಿತ್ತ, ಈ ತುಳುವರು ಮತ್ತು ಕುಂದಾಪುರ ಕನ್ನಡ ಅಥವಾ ಯಾವ್ದೇ ಭಾಷೆ ಮದುವೆಯಾದಾಗಲಿಕ್ಕೆ ಅಪ್ಪನ ಭಾಷೆ ಕನ್ನಡ ಅಮ್ಮನ ಭಾಷೆ ತುಳು ಅಥವಾ ಅಮ್ಮನ ಭಾಷೆ ಕನ್ನಡ ಅಪ್ಪನ ಭಾಷೆ ತುಳು ಆದಾಗ ನನ್ನ ಭಾಷೆ ನಾ ಹೇಳಿಕೊಡ್ತೀನಿ ನನ್ನ ಭಾಷೆ ನಾ ಹೇಳಿಕೊಡ್ತೀನಿ ಇದು ಇಲ್ಲಿ
4: ಹಾಗೇನಿಲ್ಲ. ಆದ್ರೆ ನಂಗೆ ಸಹಜವಾಗಿ ಮಕ್ಕಳ ಹತ್ರ ತುಳು ಬಂತು, ಯಾಕೆ ನಾನು ಮೂರು ಹೆತ್ತದು ಕಾಸುಗೂಡಲ್ಲಿ, ಎಲ್ಲ ಕನ್ನಡ ಮಾತಾಡಿ, ನಂಗೆ ಮಕ್ಕಳ ಹತ್ರ ಸಹಜವಾಗಿ ತುಳು ಬಂತಲ್ಲಿ. ಇಲ್ಲಿ ಬರುವಾಗ ಕಷ್ಟ ಆಗ್ತದೆ, ಅದು ಇಲ್ಲಿ ಎಲ್ರಿಗೂ ನೀ ಕನ್ನಡ ಮಾತಾಡು ಕನ್ನಡ ಮಾಡು, ನೀ ಯಾಕೆ ತುಳು ಮಾತಾಡೋದು ಅಂತ ಹೇಳಿ. ಆದ್ರೆ ನಂಗೆ ಅದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಎರಡು ಮೂರು ತಿಂಗಳು ಅಲ್ಲಿ ಇದ್ದು ಮಕ್ಕಳ ಹತ್ರ ತುಳುವೆ ಮಾತಾಡಿ ಇಲ್ಲಿ ಬಂದು ಚೇಂಜ್ ಮಾಡಿ ಹೇಳಿದ್ರೆ ಆಗುದಿಲ್ಲ, ಟ್ರೈ ಮಾಡಿದ್ರು ಆಗುದಿಲ್ಲ ನಂಗೆ.
1: ಈಗ ನಿಮ್ ಮಕ್ಕಳ ಕುಂದಾಪುರ ಕನ್ನಡ ಹೆಂಗ್ ಮಾತಾಡ್ತಾರೆ?
4: ಲಾಯಕ್ ಮಾತಾಡ್ತಾರೆ,
1: ಲಾಯಕ್ ಮಾತಾಡ್ತಾರೆ.
4: ಅದೇ ಅವರಿಗೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು, ಅವ್ರು ತಪ್ಪು ಮಾಡಿದ್ರೆ ತಿದ್ದುವಷ್ಟು ನಂಗೆ ಗೊತ್ತಿತ್ತು. ನಂಗೆ ಸ್ವತಃ ಮಾತಾಡ್ಲಿಕ್ಕೆ ಆ ಆಕ್ಸೆಂಟ್ ಬೇರೆ, ನಮ್ಮ ಆ ಆಕ್ಸೆಂಟ್ ನಮ್ಗೆ ಬರೋದೇ ಇಲ್ಲ,
1: ಅದು ಟೋನ್ ಟೋನೇ ಚೇಂಜ್ ಇರುತ್ತೆ.
4: ಹೌದು, ಆಗ ಆಚೆ ಇಚ್ಚಿನವರೆಲ್ಲ ನಗಾಡಿದ್ರೆ ಅದು ನಂಗೆ ಆಗುದಿಲ್ಲ, ನಾನು ಸ್ವಲ್ಪ
5: ನಾಚಿಕೆ, ಮುಜುಗರ, ದಾಕ್ಷಿಣ್ಯ, ಸಂಕೋಚ,
4: ಅದೇ
5: ಅವ್ರಿಗೆ ಫುಲ್ ಅಪೋಸಿಟ್.
6: ಮಕ್ಕಳು ಅವಳ ಹತ್ರ ತುಳು ಕನ್ನಡ.
5: ಅದೇ ಅದೇ ಅದೇ ನಾ ಕೇಳದು, ಯಾಕೆಂದ್ರೆ ಇದು ಸಾಮಾನ್ಯವಾಗಿ ಎಲ್ಲರ ಕುಟುಂಬದಲ್ಲೂ ಆಪದ. ಸೊ ಅಮ್ಮನ ಭಾಷೆ ಅಮ್ಮನ ಹತ್ರ, ಅಪ್ಪನ ಭಾಷೆ ಅಪ್ಪನ ಹತ್ರ, ಮಕ್ಕಳು ಎಲ್ಲರಲ್ಲೂ ಎಕ್ಸ್ಪರ್ಟೇ ಇರ್ತಾರ. ಬಟ್ ಈಗ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನ. ಸೊ ಒಂದ್ ಮಾತು ಹೇಳಿದಾರೆ,
4: ಕುಂದಾಪುರ ಭಾಷೆ ಬಾರಿ ಲೈಕ್ ಇತ್ತು,
5: ಬಾರಿ ಲೈಕ್ ಇತ್ತು,
4: ನಾನು ತುಂಬಾ ಇಷ್ಟಪಡ್ತೀನಿ ಅದನ್ನ.
5: ಪ್ರಿಯ ಕೇಳುಗರೆ, ಇಷ್ಟೊತ್ತು ವಿಶ್ವ ಕುಂದಾಪುರ ಕನ್ನಡ ದಿನದ ಅಂಗವಾಗಿ ನಮ್ಮ ಕುಂದಾಪುರ ಕನ್ನಡದ ರಾಯಭಾರಿ, ಒಂದು ಕಾಲದಿಂದಲೂ ಇವತ್ತಿನವರೆಗೂ ಇವರ ಎ ಎಸ್ ಎನ್ ಹೆಬ್ಬಾರ್ ಅವರು, ಇವರೊಟ್ಟಿಗೆ ನಾವು ಮಾತಾಡ್ತೀವಿ, ಇವರ ಹೆಂಡತಿಯೊಟ್ಟಿಗೂ ಮಾತಾಡ್ತಾ, ಅವರ ಕುಂದಾಪುರ ಕನ್ನಡ ಪ್ರೀತಿ ಅಷ್ಟು ಬಾಯಿ ತುಂಬಾ, ಮನಸ್ಸು ತುಂಬಾ, ಹೃದಯ ತುಂಬಾ, ಮಂಡಿ ತುಂಬಾ, ಕೈಕಾಲು ತುಂಬಾ, ಇಡೀ ದೇಹ ತುಂಬಾ ಒಂದು ಕುಂದಾಪುರ ಕನ್ನಡವೇ ಇಪ್ಪದ. ಅವರ ಪ್ರೀತಿಗೆ ಶರಣು ಶರಣು. ಯಾಕಂದ್ರೆ ನಮ್ಮ ಕಣಂಗಿದ್ದರಲ್ಲೂ ಆ ಕುಂದಾಪುರ ಕನ್ನಡದ ಬಗ್ಗೆ ಒಂದು ಗೌರವದ ಭಾವನೆ, ಆ ಪ್ರೀತಿ, ಅದ್ರ ಬಗ್ಗೆ ನಾವು ಸಂಕುಚಿತ ಮನೋಭಾವ ಇಟ್ಕೊಂಬಾಗ ಅಂತ ನಮ್ಗೆ ಶಣ್ಣಕಿಪ್ಪತ್ತಿಂದ ಹೇಳ್ಕೊಟ್ಟವರು ಎ ಎಸ್ ಎನ್ ಹೆಬ್ಬಾರ್ ಅವರು. ಸೊ ಅದಕ್ಕಾಗಿ ನಾವು ಅವರನ್ನ ಕುಂದಾಪುರ ಕನ್ನಡ ಅಂತ ಬಂದ ಕೂಡಲೇ ನೆನಪಿಸಿಕೊಳ್ಳೇಬೇಕು. ಸರ್, ಅದಕ್ಕಾಗಿ ಇಂದು ವಿಶೇಷವಾದ ಸಂದರ್ಶನ ನಂಗೆ ಮಾಡ್ಕೆ ಮಾಡ್ಕೊಂಡಲೇ ಅಂದ್ಕೊಂಡು ನಿಮ್ಮ ಮನೆಗೆ ಬಂದು ಅದಕ್ಕೊಂದು ಅವಕಾಶ ಕೊಟ್ಟ, ಇಷ್ಟೊತ್ತು ಮಾತಾಡ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಹಲಸಿನ ಹಪ್ಪಳಕ್ಕೂ, ಕೊಬ್ಬರಿ ಕೊಟ್ಟದಕ್ಕೂ, ಮತ್ತೆ ಬೇಳೆ ಹಣ್ಣು ಕೊಟ್ಟದಕ್ಕೂ ಥ್ಯಾಂಕ್ ಯು.
3: ಹಲಸಿನ ಹಪ್ಪಳ ಮತ್ತು ಕೊಬ್ಬರಿ ಅನ್ನುವಂಥದ್ದು ನಮ್ಮ ಕುಂದಾಪುರ ಕನ್ನಡದ ಒಟ್ಟಿಗೆ ಜೊತೆ ಜೊತೆ ಹೋಗ್ತದೆ. ಕುಂದಾಪುರ ಕನ್ನಡದ ಸಂಸ್ಕೃತಿ ಅದು. ಹಾಂಗಾಗಿ ಮಳೆ ಜೋರು ಬಪ್ಸನೆ ಹೊರಗೆ ಒಳಗೆ ಕೂತ್ಕೊಂಡು ಹಲಸಿಕಾಯಿ ಹಪ್ಪಳ, ತೆಂಗಿನಕಾಯಿ ಚೂರು ತಿಂಬುದಂದ್ರೆ ಎಷ್ಟು ಖುಷಿಯಲ್ಲ. ನಮ್ಮೂರೇ ಚಂದ, ನಮ್ಮೂರೇ ಅಂದ, ಕುಂದಾಪುರ ಭಾಷೆಯೇ ಕರುಣಾನಂದ. ನಮಸ್ಕಾರ.
5: ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಕೇಳುಗ್ರೆ. ಮತ್ತೆ ಸಿಕ್ವ ಕೇಂತಾರೆ ರೇಡಿಯೋ ಕುಂದಾಪುರ 89.6 FM, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವ ಕಾ.
7: ಹೋಯ್, ಎಲ್ರಿಗೂ ನಮಸ್ಕಾರವೇ. ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾ ನಿಮ್ಮ ಸುಮೇತ್ ಪುರಾಣಿಕ. ಕುಂದಾಪುರ ಕನ್ನಡದಲ್ಲಿ ಬೇಕಾದಷ್ಟು ಗಾದಿ ಇತ್ತಂಬ್ರೆ, ಕೆಲವು ಗಾದೆಗಳೇ ಕತಿ ಸಹಿತ್. ಅಂಥದ್ದೊಂದು ಗಾದಿ ಮಾತೇನು ಅಂತ ಹೇಳಿಕೊರಟಿದ್ನೆ. ಒಕ್ಕೊಡಿಯವ್ರು ಬಂದ್ರಂಬ್ರು ಗಾಡಿ ಓಡಿಸಿ ಕೊಟ್ರಂಬ್ರು ಅಂತ ಒಂದು ಗಾದಿ ಇತ್ತು. ಕತಿಕೇಂತ್ರಿಯಾ, ಕುಂದಾಪುರದಲ್ಲಿ ಒಂದ್ಸತಿ ಒಂದು ಮನೆಗೆ ಜೋರು ಬೆಂಕಿ ಹತ್ಕೊಂಡದಂಬ್ರೆ. ಪಕ್ಕದ ಮನೆಯವರು, ಊರ್ ಜನರು ಎಲ್ಲ ಬಂದು ಬೆಂಕಿ ನೊಂಚು ಕಾಣ್ತಿದ್ರು. ಅದೇ ದಾರಿ ಹಂಗೆ ಒಬ್ರು ಒಕ್ಕೊಡಿಯವ್ರು ನಡ್ಕೊ ಹೋಗ್ತಿದ್ರಂಬ್ರು. ಅವ್ರು ಈ ಬೆಂಕಿ ಹತ್ಕೊಂಡದ ಕಂಡು ದಡ್ಬಡ್ ದಡ್ಬಡ್ ಓಡಿ ಬಂದ್ರಂಬ್ರು. ಓಡಿ ಬಂದು ಕೆಲಸ ಮಾಡೋದ್ ಬಿಟ್ಟು, ಏ ಅಕ್ಕ ಅಲ್ಲಿ ಬೆಂಕಿ ಎತ್ಕೊಂಡಿತ್ತು, ಅದಕ್ಕೆ ಒಂದು ನೀರು ಹಾಕ, ಇಲ್ಲಿ ಗ್ವಾಡೆ ನೀರು ಹಾಕ, ಏ ಇಲ್ಲಿ ಬುಡ್ದೆ ನೀರು ಹಾಕ, ಅಲ್ಕ ಹಂಚ್ ಮೇಲೆ ಹತ್ಕೊಂಡಿತ್ತು, ಅಲ್ಲಿ ನೀರು ಹಾಕ ಅನ್ಕಂಡು ಬರೀ ಯಜಮಾನಿಕೆ ಮಾಡ್ತಿದ್ದೀರಮ್ರು. ಅಂತೂ ಕೊನೆಗೆ ಬೆಂಕಿಯೂ ನಂದಿ ಹೋಯ್ತು, ಮನೆಯೂ ಸುಟ್ಟೋಯ್ತು, ಗ್ವಾಡಿ ಒಂದು ಉಳ್ಕಂತಮ್ರು ಕಣಿ. ಇವ್ರು ಊರ ಜನರೆಲ್ಲ ಅದನ್ ಕಂಡು ಒಕ್ಕೊಡಿಯವ್ರು ಬಂದ್ರೆ ಗ್ವಾಡಿ ಒಂದು ಉಳಿಸಿ ಕೊಟ್ಟಿಗೆ ಹೋರ್ಕಾಣಿ ಅನ್ಕಂಡು ವ್ಯಂಗ್ಯ ಮಾಡ್ಕೊಂಡು ಈ ಗಾದಿ ಮಾತನ್ನು ಸೃಷ್ಟಿ ಮಾಡಿರು. ಕೆಲವರು ಕೆಲಸ ಬಂದ್ರು ಕೆಲಸ ಮಾಡೋದಿಲ್ಲ, ಬರೀ ಯಜಮಾನಿಕೆ ಮಾಡ್ತೇ ಕಂತ್ರು. ಇಂಥವ್ರಿಗೋಸ್ಕರ ಈ ಗಾದಿ ಮಾತು ಹೇಳ್ತಾರೆ ಕಣಿ. ಕುಂದಾಪುರ ಕನ್ನಡದಲ್ಲಿ ಹಿಂಗಿದೆ ಗಾದಿಗಳಿತ್ತು ಕಣಿ. ಹೇಳೋದಾರೆ, ಹೊಗಳಿ ಹೊಗಳಿ ನಗಳ ನುಂಗಿತ್ತು, ಕಲ್ತದ ಹೆಚ್ಚೆ ಕಾಲ್ ಮೇಲಾಯ್ತು, ಗಾಳಿ ಬರ್ಕು ಮನೆಗೆ ಹೋಯ್ಕು, ಎತ್ತು ಸತೋಯ್ಕು ಒಣಗ್ ಬಿಟ್ಟೋಯ್ಕು, ಹಿಂಗಿಂದೆ. ಈ ಗಾದಿ ಗೊತ್ತಿಪ್ಪೋರು ಒಂಚೂರು ಹಮಲು ಮಾಡ್ಕಣಿ, ಗೊತ್ತಿಲ್ದಿದ್ದವ್ರು ನೀವು ದೊಡ್ಡವ್ರ ಹತ್ರ ಕೇಂಡು ತಿಳ್ಕಣಿ. ಅಕ್ಕ ನಾ ಬತ್ತೆ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಸುಮೇತ್ ಪುರಾಣಿಕ, ನಮಸ್ಕಾರ.

0: ಹಲೋ,
1: ಏ ಬತ್ತಿಲ್ಯನಾ?
0: ಎಲ್ಲಿಗ
1: ಎಲ್ಲಿಗ ವೈಭವ್ ಬರ್ಡೇ ಅಲ್ಲ ಮರ, ನೆನ್ಪಿಲ್ಯನಾ?
0: ಓ ಹೌದಲ್ಲ, ಕೇಕ್ ಎಲ್ಲ ರೆಡಿ ಇತ್ತಾ?
1: ಎಲ್ಲ ರೆಡಿ ಇತ್ತು, ನೀನ್ ಶೇರ್ ಇಟ್ಕೊ ಬಂದ್ರೆ ಆಯ್ತು.
0: ಅಣ್ಣ, ಶೇರ್ ಹಾಕುದಂಗೇನ್ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಬಂದ್ರ ಮೇಲೆ ಬರೀ ಕೇಕ್ ಚೌ ಚೌ ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಒಪ್ಪಕ್ ನಂಗೆ ಅಡಿಯ, ನಂಗ್ ವ್ಯವಸ್ಥೆ ಎಲ್ಲ ಸಮಾಯಕ.
1: ಇವತ್ತಿನ ಮಟ್ಟಿಗೆ ನೀ ಎಷ್ಟು ಕೂಡಿತೀವ ಅಷ್ಟಿತ್ತು, ತಲಿ ಬಿಸಿ ಮಾಡ್ಕೋಬೇಡ್ದ.
0: ಬರೀ ಬಾಯಂಗ್ ಹೇಳುದಲ್ಲ ಹಾ, ಕಡಿಕೆ ನನ್ ಹೆಣ್ ಕೈ ಕೊಟ್ಟಂಗ್ ನೀವು ಕೈ ಕುಡುಕಿಲ್ಲ, ಹಾಂಗ್ ಕೈ ಕೊಟ್ರೆ ಕಡುಕಲ್ ಮುಗಿನ್ ತೆಗ್ದಾವ್ ಮಂಡಿ ಮೇಲೆ ಹೊತ್ತಾಕ್ತಿ.
2: ನನ್ ಹೆಣ್ ಮೋಸ ಮಾಡದ್ ಈಗಳು ನನ್ ಎದಿಯೊಳಗೆ ಹೆಗುಳ ಮೋಹಣ ಮಾಡ್ದಂಗೆ ದೊಡ್ಡ ಮಾಡ ಆಯ್ತು.
1: ಓ ಮಾಳ ಇದ್ದ, ಹಂಗಾರೆ ಲಕ್ಷ್ಮಣ ಹತ್ರ ಒಂದ್ ಲೋಡ್ ಕೆಂಪು ಮಣ್ಣು ತಂದು ಸೋರು ಕೇಳ.
0: ನನ್ ಜೀವ್ಸ ಅಂತ ನನ್ ಗೊತ್ತಿತ್ತು, ನಿಮ್ಗೆಲ್ಲ ಗಮ್ಮತ್ತಲ್ಲನ?
1: ಮಳಿಗಾಲದ ಬಿಸಿಲು ನಂಬಿ ಚಡ್ಡಿ ವಾಣಿಸಿ ಚಡ್ಡಿ ಚಂಡಿಯಾರೆ, ತಪ್ಪು ಮಳಿದಲ್ಲ, ಆ ಬಿಸಿಲು ನಂಬಿ ಚಡ್ಡಿ ವಾಣಿಸ್ದನದ.
0: ಹಾಂಗಂದ್ರೆ ಎಂತದ?
1: ಅದ ನಿಂಗ ಅರ್ಥ ಆತಿಲ್ಲ, 500 ರೂಪಾಯಿ ಇಡ್ಕ ಬಾ.
0: ಅಮ್ಮ ಅಮ್ಮ, ಏ ಅಮ್ಮ,
3: ಗಡ ಎಂತ ಅಷ್ಟು ಗ್ಯಾಂಡಿ ಕಿತ್ಕಕ್ ಹೋಗ್ತೆ, ನಾನು ಇಲ್ಲೇ ಇದ್ದು ನಿಂತ್ಕೊಂಡು ಹೊಟ್ಟಿ ಹೋಯ್ತಾ?
0: ಇಲ್ಲೇ ಇದ್ದಳಿಗೆ ಒಂದು ಹಾವು ಅಂಬುಗಾತಿಲ್ಯಾ, ಬಾಯಿಗೆ ಅಂತ ಅವಲಕ್ಕಿ ತುಂಬಿಕೊಂಡಿದ್ಯಾ? ಅದಿರ್ಲಿ, ಒಟ್ಟು ಒಂದು 500 ಕೊಡ.
3: 500 ರೂಪಾಯಿ ನನ್ನ ಹತ್ರ ಇಲ್ಲ, ಬೆಳ್ ಮುಂಚ ಮೀನ್ ತಕ್ಕಂ ದುಡ್ಡು ಇಲ್ಲದೆ ಸಂಘ ಸಾಲ್ದಂಗ ನಾನೀಗ ಮೀನ್ ತಕೊಂಡದ. ನಾಳೆ ಸಂಘ ಕೊಟ್ಟಕ್ಕೆ ಇವ್ರ ಹತ್ರ ಕೇಳ್ಕ, ಅವ್ರ ಹತ್ರ ಇನ್ ಎಷ್ಟ್ ಇದಕ್ ಬಯಸ್ಕೊಂಡ್ಕೊ.
0: ನೀವಿಬ್ರು ಗಂಡ ಹೆಂಡತಿ ಎಂತ ಬೇಕಾರ ಮಾಡ್ಕೊಣಿ, ನಂಗ್ ಸಂಬಂಧ ಇಲ್ಲ, ನಂಗೊಂದು 500 ರೂಪಾಯಿ ಕೊಟ್ರೆ ಸಾಕು.
4: ತಿಂಗ್ಳು ತಿಂಗ್ಳು ಮನೆಗೆಲ್ಲ ತಂದಾಕುದ ಇವನೇ ಕಾಣ, ಈಗ ವಾಪಸ್ ಕೇಂತಿದ್ದ. ಕೊಡು ಕೊಡು, ನಿನ್ ಮಗನಿಗೆ ಕೊಡು.
0: ಅಮ್ಮ, ನಾನ್ ನಿನ್ನ ಹತ್ರ ಮಾತಾಡ್ತಿದ್ದಿ, ಈ ನಾಯಿ ಹತ್ರ ಅಲ್ಲ.
4: ನಾನ್ ಇದ್ದದನ್ನೇ ಹೇಳದ್ ಸತ್ಯ ಹೇಳ್ರೆ, ಈಗಳಿನ ಕಾಲದಾಗ ಬೆಲೆ ಇಲ್ಲ.
0: ನಿನ್ ಸುದ್ದಿ ಬಂದ್ರೆ ಮಾತ್ರ ಮಾತಾಡ್ ನಾಯಿ, ನಾನು ಇಲ್ಲಿ ಅಮ್ಮನೊಟ್ಟಿ ಮಾತಾಡ್ತಿದ್ದೆ. ನಿಂದ ಎಷ್ಟೇ ತಷ್ಟ್ಕೊಂಡ್ಕೊಂಡ ಸುಮ್ನೆ ಮುಂದೆ ಬಿತ್ಕೋ, ಕೆಲ್ಸ ಕಾರ್ಯಕ್ಕೆ ಹೋಯ್ದೆ, ಬಿಟ್ಟಿ ಕೂಡ್ತಿ ಮೂವೆಲ್ಲ ನಂಗೆ ಹೇಳ್ತೋ.
4: ಹೌದಪ್ಪ, ನೀ ತಂದಾಕದಾರು ಸ್ವಲ್ಪ, ನಿಂದು ಡಿಗ್ರಿ ಮುಗಿತಲ್ಲ, ನೀ ಎಂತ ಕಿಸಿತೆ ಅಂದಳಿ ನಾನು ಕಾಂತೆ.
0: ನನ್ ತಲಿ ಬಿಸಿ ನಿಂಗ್ ಬೇಡ, ನಂದ್ ಎಂತ ಹೇಳಿ ನಾ ಕಂಡ್ಕಂತಿ, ನಂಗ ತಲಿ ಸೆಳಿತಿತ್ತ. ಇನ್ ಒಂದ್ ಮಾತಾಡ್ರೆ ಸೊಡ್ಡಿ ಹಿಡ್ಕ ಗ್ವಾಡಿ ಜಪ್ಪುಕಿದ್ದಿ. ಹಿಡದ್ದೆಲೋ,
3: ಯೋ ನಿಮ್ ಎಂತ ಜಮ್ರಗ್ಲಿ ಮಕ್ಕಳೇ, ಸುಮ್ನೆ ಕಳೆತೆ. ಅಪ್ಪ ಬಂದ್ರಲ್ಲ.
0: ಎಂತ ಜ್ಯೋತಿಯ, ಎಂತ ಐತೆ?
3: ಅಯ್ಯೋ ನಂಗೆ ಅಡಿ ಅಮ್ಮಾರ್ರೆ, ಇವ್ ಜಗಳ ಕುಂಡಕೊಂಡ್ ನಂಗ್ ಸಾಕಾಯ್ತು. ಇವತ್ ಸರಿಯಾತೋ ನಾಳೆ ಸರಿಯಾತೋ ಅಂದಳಿ ಕಂಡ್ರೆ ಇವ್ ಹಣಿ ಬರ ಈ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂದ್ ಬದಗೆ ಕಿಚ್ಚಡದ್ ಬೆನ್ನು ಇಡೀ ದಿನ ಕತ್ತಿ ಕಣಂಗ್ ದುಡ್ದು ದುಡ್ದ ರಾತ್ರಿ ಕೊಟ್ಟು ಒಂದ್ ಗೊಳಗೆ ಮೊನ್ಕಂತಿ ಅನ್ಕಂಡ್ರೆ ಇವ ನಂಬಿಡ್ತು ನನ್ ಜೀವ ಮಾನಿಡಿ ಹಿಂಗೆ ಯಾಕಂತ ಒಂಚೂರು ನೆಮ್ಮದಿ ಇಲ್ಲ ನನ್ ಮ್ಯಾಲೆ ಬಳ್ಳಿ ಹಾಕಂತ.
0: ನಿಂಗ ಐಕದ್ದೇದ ಬೇಕ್ ಬೇಕಾದಂಗೆ ಕೋಳಿ ಮೀನ್ ಅಂದ್ಲಿ ತಕಬಂದ್ ತಕಬಂದ್ ಲಾಯಕ್ ಮಾಡಿ ಬಾಯಿ ರುಚಿ ಮಾಡಿ ಮಾಡಿ ಕೊಡ್ತೇ ಕಣ, ತಿಂದ ತೆಗ್ಲಿ ಬಳದ ಇವಕ್ ಮತ್ತೆಂತಲ್ಲ.
4: ಅಪ್ಪಯ್ಯ ನಾ ಎಂತ ಮಾಡ್ಲ, ಎಲ್ಲ ಇವನೇ ಮಾಡದ್ದ.
0: ಹಾ ನಾ ಎಂತ ಮಾಡ್ದೆ, ಸುಮ್ನೆ ಸುಳ್ ಸುಳ್ಳ ಹೇಳ್ರೆ ಸೊಟ್ಟು ಹೊಡ್ದ ಹಾಕಿದ್ದಿ. ಸುಮ್ನಿರ್ಯ, ಎಂತದ ನಿಮ್ ರಗ್ಳಿ ಅಂತ ಹೇಳಿ? ಭಯ ನಿಮ್ ಹೆಂಡತಿ ಮಗಳೊಟ್ಟಿಗೆ ಎಂತ ಬೇಕಾದ್ರು ಮಾತಾಡ್ಕಣಿ, ನಂಗ್ ತಡ ಆಯ್ತು, ನಂಗ್ ದುಡ್ಡು ಕೊಡಿ ನಾ ಹಾತೆ. ದುಡ್ಡ ಎಂತಕ್ಕೆ? ವೈಭವನ್ ಬರ್ತಡೆಗೆ ಕೇಕ್ ತಕಣಕ. ಕೇಕ್ ತಕ್ಕ ಮುಖ ಇಲ್ಲ ವಿನಯ್ ಬಾರಂಗ್ ಕೂಗ ಸರೇ ಕುಡುಕ. ಅಪ್ಪಯ್ಯ ಮುಚ್ಚ ಬಾಯ್, ನಿನ್ನೆಂತ ಗೊತ್ತಿಲ್ಲದಲ್ಲಿ ಮಾಡಿದೆ ನಂಗೆ. ಬೆಳ ಮುಂಚಿಂದ ಸಾಯಂಕಾಲವರೆಗೂ ಅಬ್ಬಿ ಮಾಡ ತಿನ್ಕೊಂಡು ತೆಗ್ಲಿ ಬೆಳೆಸ್ಕೊಂಡು ಕಾಲ್ ಮೇಲ್ ಮಾಡ್ಕ ಮನಿಕ ಮೊಬೈಲ್ ಕಾಮ್ದ, ಸಾಯಂಕಾಲ ಅವ್ರ ಕೂಡ್ಲೆ ಹರ್ಗ ತಿರುಗು ಕೋಪ್ದ ಬಾರಂಗ್ ಕೂಗ ಸರೇ ಕುಡುದ. ಆ ಗೋಳಿ ಮರದಡಿ ನಿತ್ಕೊ ಹೊತ್ತು ಮತ್ತೆ ಹೆಣ್ಗಳಿಗೆಲ್ಲ ಲೈನ್ ಹಾಕುದು. ಥೂ ನಿನ್ನ ಜನ್ಮಕ್ಕಿಷ್ಟ, ನನ್ನ ಮಗ ಅಂದಲ್ಲಿ ಹೇಳ್ಕ ಮುನ್ನ ಆಚಿಕೆ ಆತ್ ನಂಗೆ. ನೀನ್ ಹಿಂಗೆ ಇದ್ರೆ ಹ್ಯಾಂಗಡ ಮನಿ ಕಟ್ಕ ಅಕ್ಕನ ಮದಿ ಮಾಡ್ಕ ನೀನ್ ಮದಿ ಐಕ. ಅಯ್ಯ ಅಬ್ಬ ಇದೆಲ್ಲ ಇತ್ತ ಮತ್ತೆ? ಇಲ್ ಕೇಣಿ ಅಪ್ಪಯ್ಯ, ಮನೆ ಕೊಟ್ಟಕ್ಕೊಂದ್ 30 ಲಕ್ಷ, ಅವಳು ಮದಿಗೊಂದ್ 30 ಲಕ್ಷ, ನನ್ ಮದಿಗೊಂದ್ 30 ಲಕ್ಷ, ಟೋಟಲ್ 90 ಲಕ್ಷ ಸಾಲ ನನ್ ತಲೆ ಮೇಲೆ ಹೊರಿಸಿ ಸಾವಲವರಿಗೂ ಸಾಲ ತೀರ್ಸ್ಕೋಕಂ ನಂಗೆ ಹಿಡಿಯ.
2: ಮತ್ತೆಂತ ಇದನ್ನೆಲ್ಲ ಬೇರೆಯವ್ರ ಮನೆಯವ್ರು ಬಂದ್ ಮಾಡ್ತಾರ, ಗಂಡ ಅದನ್ನ ನೀನೇ ಜವಾಬ್ದಾರಿ ತಗಣಕ್.
0: ಹಾ ಈಗ ಬಂದ್ರಿ ಕಾಣಿ ಪಾಯಿಂಟ್ಗೆ, ಎಂತಕ್ ನಾನೊಬ್ನೇ ಮಾಡ್ಕ? ಗಟ್ಟಿ ಕೆಂಬುಕಾರೆ ನನ್ಕಿಂತ ಜಾಸ್ತಿ ಅವಳಿಗೆ ಖರ್ಚು ಮಾಡಿರಿ ನೀವು, ಅವಳು ಹೈಸ್ಕೂಲ್ ಇಂದ ಇಂಗ್ಲಿಷ್ ಮೀಡಿಯಂ ಕಳ್ಸಿರಿ, ಕಿಚ್ಚಿಡದ ಮಣ್ಗಟ್ಟಿ ಅನ್ನಲಿ ತಯಿಸಿ ಕೊಟ್ಟು ಕೊಟ್ಟ ಸ್ವಲ್ಪ ಖರ್ಚು ಮಾಡಿರಿ ಅವಳಿಗೆ. ಅದೇ ಮನೆ ಜವಾಬ್ದಾರಿ ಅಂದೇಳಿ ಬಂದಲ್ಲ ಗಂಡು ಗಂಡನೇಳಿ ಅಂತ ಕೇಳುದ, ಅವಳು ಸ್ವಲ್ಪ ಜವಾಬ್ದಾರಿ ತಕೊಂಡ್ಲಿ. ಡಿಗ್ರಿ ಮುಗಿಸಿ 3 ವರ್ಷ ಆಯ್ತು, ಹೇಳಿಗ್ ಒಂದ್ 4 ತಿಂಗಳು ಕೆಲ್ಸಕ್ಕೆ ಹೋದಳ, ಅದನ್ ಕೈದ್ ಮಾಡ್ಕೊ 3 ವರ್ಷ ಮನೆಗೆ ಐಕೊಂಡಾಳ. ಅದ್ರ ಸುದ್ದಿ ಮಾತಾಡೋಕ್ ಬಾಯ್ ಬತ್ತಿಲ್ಲ ನಿಮ್ಗೆ. ನಾನ್ ಮೊನ್ನೆ ಡಿಗ್ರಿ ಎಕ್ಸಾಮ್ ಬರದಷ್ಟೇ, ರಿಸಲ್ಟೇ ಬರಲ್ಲ ಇನ್ನು, ಈಗಲೇ ಕೆಲ್ಸಕ್ಕೋ ಕೆಲ್ಸಕ್ಕೋ ಅನ್ನೇಳಿ ಶುರು ಆಯ್ತಕ್ಕಂತಾರ? ಇಲ್ ಕಾಣಿ, ಮನೆ ಕಟ್ಟುದಾರೆ ಅವಳು ದುಡ್ಡು ಹಾಕ್ಲಿ ನಾನು ದುಡ್ಡು ಹಾಕ್ತೆ, ನಾನ್ ಮದಿಗೆ ಇದೆಯಾತಿಲ್ಲ, ಅವಳು ಯಾರನ್ನಾರು ಲವ್ ಮಾಡದಿದ್ರೆ ಓಡಿ ಮದಿ ಅಪ್ ಕೇಳಿ ಆಯ್ತಲ್ಲ, ನಂಗೂ ತಲೆ ಬಿಸಿ ಇಲ್ಲ ನಿಮ್ಗೂ ತಲೆ ಬಿಸಿ ಇಲ್ಲ.
2: ಯಬ್ಬಾ ನೀನು ನನ್ನ ಮಗನ ಚಣಕಿಪತಿಗೆ ಸೈಕಲ್ ಕೂರ್ಸ್ಕೋಪತಿಗೆ. ಅಪ್ಪಯ್ಯ ಅಪ್ಪಯ್ಯ, ನಾನು ದೊಡ್ಡ ಮನೆ ಕಟ್ತೆ, ಅಕ್ಕನ ಮದಿ ದೊಡ್ಡ ಹಾಲಂಗ್ ಗಡ್ಜು ಮಾಡಿ ಮಾಡಿಸ್ತೆ,
0: ಹೊಸ ಕಾರ್ ತಕೊಂಡ ನಿಮ್ಮನ್ ಎದ್ರ ಸೀಟನ್ ಕೂರ್ಸ್ಕೊಂಡ ಮನೆಯವ್ರನ್ನೆಲ್ಲ ಕರ್ಕ ಊರಿಡೀ ತಿರ್ತಿ ಅಂದ್ರೆ ಹೇಳದ್ ನೀನಯ್ಯ. ನಮ್ಗ ಮಂಡಿ ಸಮ ಇಲ್ಲ, ನಾವು ನಿಮ್ಮನ್ನ ಕಷ್ಟಪಟ್ಟು ಸಾಂಕಿ ನಾವು ಹಳತಾಪತಿ ಮಕ್ಕಳನ್ನ ನಮ್ಮ ಸಾಕ್ತು ಅಂದ್ರೆ ಆಸೆ ಇಟ್ಕ ಕಾಯ್ತಿತ್ ಕಾಣ. ನಮಗ್ ಮಂಡಿ ಸಮ ಇಲ್ಲ, ನಾವಂತೂ ಶಾಲೆಗೆ ಇಲ್ಲಿಗೆ ಹೋಯ್ಲ, ಮಕ್ಕಳಾರು ನಾಲ್ಕು ಅಕ್ಷರ ಕಲೀಲಿ, ಹರ್ಗುವಾದಲ್ಲ ಬೇರೆಯವ್ರ ಕೈ ಬೈ ಕಾಂಬು ಬ್ಯಾಡ ಅಂದ್ರೆ ಕೈ ತುಂಬಾ ದುಡ್ಡು ಕೊಟ್ಟು ಕಳ್ಸಿ ಇಷ್ಟೆಲ್ಲ ಸಾಂಕಿ ಸಲಗಿ ಎದಿ ಎತ್ತರಕ್ಕೆ ಬೆಳೆಸ್ತ ಕಾಣ. ಈಗ ಬೆಳೆದ್ರ ಮೇಲೆ ಅಕ್ಕನ ಹತ್ರ ಯಾರೊಟ್ಟಿಗಾರು ಓಡಿ ಹೋಗು ಕೇಳಿ. ಎಂತ ಮಾತಾಡ್ದೆ ಮಗ, ಇದೆಲ್ಲಾರು ಹೆರ್ಗು ಗುತಾರಿತ್ತಲ್ಲ, ನಾ ಮುಖ ತಕ್ಕ ತಿರ್ಗು ಕತ್ತನ. ಮೊನ್ನೆ ಹೋಟ್ಲಂಗ್ ಕೆಲಸ ಮಾಡೋತಿಗೆ ಕುಕ್ಕರ್ ಎತ್ತು ಕೈದೆ ಕಾಲ್ ಮೇಲೆ ಬಿದ್ದ, ಬಿಸಿ ನೀರೆಲ್ಲ ಕಾಲ್ ತುಂಬ ಚೊಲ್ಲಿ ಹೋಯ್, ಚರ್ಮ ಸುಟ್ಟು ನಿಗ್ರಿ ಹೋಯ್ತ. ಆ ಉಮೇಶ್ ಅಣ್ಣ ಬಂದ್ಕಂಡ, ಶಂಕರಣ್ಣ ಮಗನ್ ಶಾಲಿ ಐತಲ್ಲ, ಇನ್ನವ ಮನೆ ಜವಾಬ್ದಾರಿ ಎಲ್ಲ ತಕಂತ ನೀವಿನ್ ಕೆಲ್ಸಕ್ ಬರ್ಬೇಡಿ ಅಂದ್ರೆ ಹೇಳ್ರು, ನೀ ಮಾತಾಡದ್ ಕೇಳ್ರಿತ್ತಲ್ಲ ಅಂತಂದೆ. ಹೆಣ್ಣ ಗಂಡ ಸಮಸಮ ಅಂತೆಲ್ಲ, ಹೆತ್ತರಿಗಿಬ್ರು ಒಂದೇಯ, ಹೆತ್ತರ ಏಗಳಿಗೂ ಭೇದ ಭಾವ ಮಾಡುದಿಲ್ಲ. ವಾ ಒಂದ್ ಮಾತ್ ಹೇಳ್ತಿ ಕೇಣ, ಹೆಣ್ಣಾದಳ ಮುಂದೊಂದಿನ ಮದಿ ಬೇರೆಯವ್ರ ಮನೆ ಬೆಳಗೂ ಕೋಪಳ, ಕೊಟ್ಟೆ ಹೆಣ್ಣ ಕುಲದೆರ್ಗೆ, ಈ ಮನೆ ಜವಾಬ್ದಾರಿ ಎಲ್ಲ ತಕಣಕಾದನ ನೀನ್ ಗಂಡ್ಸಾದನ್. ಆ ಗಂಡ್ಸಿನ ಬಾಯಂಗೆ ನೀನ್ ಆಗಳ ಮಾತಾಡ್ದೆ ಕಾಣ. ಅಂತ ಮಾತಲ್ಲ ಯಾವತ್ತು ಬಪ್ಪುಕಾಗ್ದ, ಯಾವತ್ತು ಬಪ್ಪುಕಾಗ. ಚಣಕಿದ್ದಲಿಂದ ಮನೆ ಕಷ್ಟ ಎಲ್ಲ ಕಂಡ್ಕಂಡ ಪ್ರಾಯಕ್ ಬಂದ್ರ ಮೇಲೆ ದುಡುಕ್ ಹೋಯಿ, ಅಕ್ಕ ತಂಗಿ ಮದಿ ಮಾಡಿಸಿ ಒಂದು ಮನೆ ಕಟ್ಟಿ ತಾನೂ ಒಂದು ಮದಿಯಾಯಿ, ಅವನು ಅಪ್ಪ ಆಯಿ. ಅಷ್ಟೊತ್ತಿಗೆ ಅವನಪ್ಪನ ಹತ್ರ ಬಂದ್ಕೊಂಡು ಒಂದು ಮಾತು ಹೇಳ್ತ ಕಾಣ, ಅಪ್ಪಯ್ಯ ಇನ್ನು ನೀವು ತಲೆಬಿಸಿ ತಕೊಂಡ್ಬಿಡಿ, ನಾನಿದ್ದೆ. ಈ ಒಂದು ಮಾತು ಕೇಂದ್ರ ಕೂಳೆ ಎಂತದ್ದು ಬೇಡ, ಅಲ್ಲೇ ಕಣ್ಮುಚ್ಚಿ ಬಿಡು ಅಂದಲ್ಲಿ ಅನ್ಸತ್, ಅಷ್ಟು ನೆಮ್ಮದಿ ಸಿಕ್ಕತ್ತು. ಅಣ್ಣ ನಿನ್ನ ಕೈ ಮುಗಿತೆ, ನೀನು ಮನೆ ಜವಾಬ್ದಾರಿ ತಕೊಂಡ್ ಎದುರೋಡಿಲ್ಲ, ಹಿಂಗ್ ಇನ್ನೊಂದು ಮಾತಾಡಿ ಊರಂಗ್ ನಮ್ಮ ಮರ್ಯಾದೆ ತೆಗಿಬೇಡ, ಎಷ್ಟೇ ಕಷ್ಟ ಆರೋಡಿಲ್ಲ, ನಾನು ಒಂದು ಮನೆ ಕಟ್ತೆ, ನನ್ನ ಮಗಳು ಮದಿ ನಾನು ಮಾಡಿಸ್ತೆ, ನನ್ನ ರಟ್ಟಂಗ್ ಬಲ್ಲಪ್ಪಲವರಿಗೆ ನನ್ನ ಹೆಂಡತಿ ನಾನು ಸಾಂಗ್ತೆ.
4: ಸಾರಿ ಅಪ್ಪ, ಇನ್ ಹಿಂಗ್ ಮಾಡುದಿಲ್ಲ.
5: ಸಾರಿ ಅಪ್ಪ, ನಂದು ತಪ್ಪಾಯ್ತು, ನಾ ಕ್ಷಮಿಸಿ.
0: ಹಾ ಬಂತಲ್ಲ ಫೋನ, ಆ ಹೋ ಕೆಲ್ದಿದ್ದನ್ನದ ಎತ್ತ ಸ್ಪೀಕರ್ಗೆ ಹಾಕ.
6: ಹಲೋ
1: ಏ ಧನುಷ, ಎತ್ಸತ್ತಿದೆ ಮಾರೆ ನಿನ್ಗಂದೇಳಿ, ಮೂರ್ ಬಿಯರ್ ಬಾಟ್ಲಿ ಹಿಡ್ಕೊಂಡು ನಿಮ್ಮನೆ ಹೆರ್ಗ್ ನಿಂತಿದೆ, ಬೇಗ ಬಾ.
0: ಏ ಬಾ ಬರ್ಯಾ.